ಆಕಾಶವಾಣಿ ವಿಜಯಪುರ 101.8 ಮೆಗಾಹರ್ಟ್ಸ್ಗಳಲ್ಲಿ ಇದು ವಿಜಯಪುರ ಆಕಾಶವಾಣಿ ಕೇಂದ್ರ. ಬೆಳಗಿನ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಇಂದು 2026 ಇಸ್ವಿ, ಮೇ ತಿಂಗಳು 19 ತಾರೀಕು, ಇಂದು ಮಂಗಳವಾರ. ಇಂದು ನಮ್ಮ ನಿಲಯದ ಬೆಳಗಿನ ಮೊದಲ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಭಾರತಿ ಸುಣಗಾರ್ ಮಾಡುವ ಶುಭ ಮುಂಜಾವಿನ ಆತ್ಮೀಯ ನಮಸ್ಕಾರಗಳು. ಈಗ ಸಮಯ ನಸುಕಿನ 5:59 ಸೆಕೆಂಡುಗಳು.

ಆಕಾಶವಾಣಿ ವಿಜಯಪುರ. ಇನ್ನೀಗ ಕೇಳಿ, ನಮ್ಮ ನಿಲಯವು ಇಂದು ಪ್ರಸಾರ ಮಾಡುವ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. ಇನ್ನು ಮುಂದೆ ಸರಿಯಾಗಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಎಸ್ ವಿ ಪಾಟೀಲ್ ಅವರಿಂದ. ರೈತರಿಗೆ ಸಲಹೆಯನ್ನು ಕೇಳುತ್ತೀರಿ ಈ ಬೆಳಗ್ಗೆ 6:35. 6:40 ಜಾನಪದ ಸಂಗೀತ ಕಾರ್ಯಕ್ರಮ. 7:00 ನಿಲಯದ ಕಾರ್ಯಕ್ರಮಗಳ ಮುಖ್ಯಾಂಶಗಳು. 7:15 ವಾರಕ್ಕೊಂದು ಕತೆ ವಿಶೇಷ ಕಥಾ ಸರಣಿ. 7:30 ಸೇವಾ ಮಾಹಿತಿ. 7:45 ಹಾಗೂ 9:35 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಬೆಳಗ್ಗೆ 9:05 ವಿಜ್ಞಾನ ಭಾರತಿ ಕಾರ್ಯಕ್ರಮ, ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ ಇಂದಿನ ಅಗತ್ಯ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡ್ಗೇರಿ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟ್ ವಿಶ್ವಜಿತ್ ಎಲ್, ನಡೆಸಿಕೊಡುತ್ತಾರೆ ಬೇಂದ್ರೆ ಮಂಜುನಾಥ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 9:35 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಗಾ

ಜನಗಂಗೆ ಕಾರ್ಯಕ್ರಮ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮ ಮಿಸ್ ಪ್ಲಸ್ ಸೈಜ್ 2026. ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಕೀರ್ತನಾ ವಿ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು. 12:30 ಆರೋಗ್ಯ ಸಂಚಿಕೆಯಲ್ಲಿ ಫ್ರೀ ಎಕ್ಲೋಂಪಿಕ್ಸಿಯಾ ದಿನದ ಸಂದರ್ಭದಲ್ಲಿ ಫ್ರೀ ಎಕ್ಲೋಂಪಿಕ್ಸಿಯಾ ಎಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ಕುರಿತು ಹುಬ್ಬಳ್ಳಿಯ KMCRIನ ಡಾಕ್ಟರ್ ಸಹನಾ ಕಿತ್ತೂರು ಹಾಗೂ ಡಾಕ್ಟರ್ ಶ್ರೀದೇವಿ ವಾಲಿಯವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. 1:00 ಪ್ರಗತಿ ಪಥ, ಈ ಕಾರ್ಯಕ್ರಮ ರಾಯಚೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇನ್ನು ನಿಲಯದಿಂದ ಇಂದು ಸಂಜೆಯ ಪ್ರಸಾರದಲ್ಲಿ 5:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 5:30 ಮಹಿಳಾ ಕಾರ್ಯಕ್ರಮ, ಲತಾ ಅರುಣ್ ಕುಲಕರ್ಣಿ ಅವರಿಂದ ಕಾರ್ಯಕ್ರಮ ಮೂಡಿಬರುವುದು. 6:00 ಕಾರ್ಯಕ್ರಮಗಳ ಪರಿಚಯ ಕೇಳುವಿರಿ. 6:10 ಚಜ್ಜಿ ರೊಟ್ಟಿ ಚೋಳಿಕಾಯಿ ಕಾರ್ಯಕ್ರಮ. 6:30 ಅವಲೋಕನ. 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆ. 6:51 ಕಿಸಾನ್ ವಾಣಿ ಕಾರ್ಯಕ್ರಮ. ಇದರಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಮಣ್ಣು ಪರೀಕ್ಷೆಯ ಮಹತ್ವ ಕುರಿತು, ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿವರಾಜ್ ಕಾಂಬ್ಳೆ ಅವರೊಂದಿಗೆ ಮಾಹಿತಿ ಕೇಳಲಿದ್ದೀರಿ. ನಂತರ ಜಾನಪದ ಸಂಗೀತ ಕಾರ್ಯಕ್ರಮ. 7:45 ಕನ್ನಡ ಚಿತ್ರಗೀತೆಗಳು. 8:00 ಚಿತ್ರಗೀತೆಗಳು. 8:30 ಪುಷ್ಪಹಾರಿಂದಿ ಚಿತ್ರಗೀತೆಗಳು. 9:15 ಸ್ಪಾಟ್ಲೈಟ್ ಕನ್ನಡ ವತರಣಿಕೆ. ಮೂಡಿಬರುವುದು ಬೆಂಗಳೂರು ಕೇಂದ್ರದಿಂದ. 9:30 ಮಂಟೆಲ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ ಕೇಳಲಿದ್ದೀರಿ. ರಾತ್ರಿ 11:00 ಹಿಂದಿಯಲ್ಲಿ ವಾರ್ತೆಗಳು. ಇವು ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯವನ್ನು ಕೇಳಿದಿರಿ.

ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 6:05 ವಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿ.

ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ತಾವರೆಯು ಒಂದು ನಾ ನೀಡಿದೆ. ಎಸ್ ಜಾನಕಿಯವರ ಧ್ವನಿಗಳಲ್ಲಿ ಈ ಗೀತೆ.

ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಒಂದು ಗೀತೆಯನ್ನು ಸೂರ್ಯನಂದನು ತಾವರೇನು, ಬಸವರಾಜ್ ರಾಜಗುರು ಅವರ ಧ್ವನಿ ರಚನೆ, ಬಸವೇಶ್ವರರ ಅವರದು.

ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ರಿ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ. ಇನ್ನೀಗ ಕೇಳಿ ಮುಂದಿನ ಗೀತೆ, ಬೆಳಕು ಬಂದಿದೆ ಮನೆಯ ಹೊಸ್ತಿಲವರೆಗೆ. ಆರ್ ಪಿ ಇಟಗಿಯವರ ರಚನೆಯಲ್ಲಿ ಕೇಳಿ ಸಂಗಡಿಗರ ಧ್ವನಿಗಳು ಇದೇ.

ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಒಂದು ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ ಕೇಳಿ. ವಂದೇ ವಂದೇ ನಾವೆಲ್ಲ ಒಂದೇ. ರಚನೆ ಡಾಕ್ಟರ್ ಶಿವರುದ್ರಪ್ಪ ಅವರದು.

0: ಇದುವರೆಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿ ಬಂತು. ಸಮಯ 6:30 ಇನ್ನು ಮುಂದೆ ಚಿಂತನೆ ಕೇಳುವಿರಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕೇಳಿ ಎಸ್ ವಿ ಪಾಟೀಲ್ ಗುಂಡೂರ್ ಅವರಿಂದ ಚಿಂತನ.
3: 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಇಡೀ ಜನತೆಯ ಗುರಿ ಒಂದೇ ಆಗಿತ್ತು, ಪರಕೀಯರಿಂದ ವಿಮೋಚನೆಯನ್ನು ಹೊಂದುವುದು. ಹೊಲ, ಮನೆ, ಮಡದಿ, ಮಕ್ಕಳು ಎಲ್ಲ ಇತ್ತು, ಅದರ ಕಡೆಗೆ ವಿಶೇಷ ಒಲವಿರಲಿಲ್ಲ. ಯಾವಾಗ ಬ್ರಿಟಿಷರ ಕಪಿ ಮುಷ್ಟಿಯಿಂದ ಪಾರಾಗುವೆಯೋ ಎಂಬುದರ ಕಡೆಗೇನೆ ಎಲ್ಲರ ಗಮನ. ಲಕ್ಷಾಂತರ ಜನರು ನಾ ಮುಂದು ತಾ ಮುಂದು ಎಂದು ಪ್ರಾಣಾರ್ಪಣೆಗೆ ಸಿದ್ಧರಾದರು. ಮಂದಗಾಮಿಗಳ ಗುಂಪು ಒಂದೆಡೆ, ಅಲ್ಲಿ ಗಾಂಧೀಜಿ, ನೆಹರು, ವಲ್ಲಭಾಯಿ ಪಟೇಲರು, ಅದೇ ರೀತಿಯಾಗಿ ತೀವ್ರಗಾಮಿಗಳು ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸುಖದೇವ್, ನಂತರದ ಅನೇಕ ಜನ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸಾವಿರಾರು ಜನ ಮುಂದಾಳುಗಳು, ಲಕ್ಷ ಲಕ್ಷ ಹೋರಾಟಗಾರರು. ಅಂತೂ ಸ್ವಾತಂತ್ರ್ಯ 1947 ಆಗಸ್ಟ್ 14 ರಾತ್ರಿ ಬಂದೇ ಬಿಟ್ಟಿತು. ಆದರೆ ಆದದ್ದೇನು, ಕೆಲ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಮನೆ ಮನೆಗಳು ಒಡೆದು ಹೋದವು, ದೇಶ ವಿಭಜನೆಯಾಯಿತು, ಹಿಂದೂಸ್ತಾನ, ಪಾಕಿಸ್ತಾನ, ಇದೀಗ ಎಲ್ಲದೂ ಮುಗಿದ ಕತೆ. 78 ವರ್ಷಗಳ ತನಕ ವಿಮುಕ್ತರಾಗಿ ಸ್ವತಂತ್ರವಾಗಿ ನಡೆದಿದ್ದೇವೆ. ಇಲ್ಲಿ ಸ್ವೇಚ್ಛೆ ಸ್ವಾರ್ಥದ ಮಾರ್ಗದಲ್ಲಿ ನಾವು ಸಾಗಿಬಿಟ್ಟಿದ್ದೇವೆ. ಏನೇ ಇರಲಿ, ಎಷ್ಟಾದರೂ ಇರಲಿ, ಎಲ್ಲದೂ ನನಗಿರಲಿ ಎಂಬ ಮನೋಭಾವದಲ್ಲಿ

0: ನಾಡಾಭಿಮಾನ ದೇಶಾಭಿಮಾನ ನಶಿಸುತ್ತಿದೆ. ಪಾಶ್ಚಾತ್ಯ ಸಂಸ್ಕೃತಿಯ ವ್ಯಾಮೋಹ ಬಲಿಯುತ್ತಿದೆ. ಭಾರತದ ಮಹತ್ವತೆಯನ್ನು ಜಗತ್ತಿಗೆ ಸಾರಿ ನಮ್ಮ ಧರ್ಮದ ಶ್ರೇಷ್ಠತೆಯನ್ನು ವಿದೇಶಗಳಲ್ಲಿ ಎತ್ತಿ ಹಿಡಿದು ಭಾರತಕ್ಕೆ ಮರಳಿ ಬಂದ ಸ್ವಾಮಿ ವಿವೇಕಾನಂದರು ಭಾರತದ ಮಣ್ಣಲ್ಲಿ ಉರುಳಾಡಿ ಈ ನೆಲದ ಮಣ್ಣಿನ ಕಣಕಣದ ಪವಿತ್ರತೆಯನ್ನು ಕೊಂಡಾಡಿದ್ದನ್ನು ನಾವೆಲ್ಲ ಮರೆಯುತ್ತಿದ್ದೇವೆ. ಯುವ ಜನಾಂಗ ವಿದೇಶದ ವ್ಯಾಮೋಹಕ್ಕೆ ಒಳಗಾಗುತ್ತಿದೆ. ದ್ವೇಷ, ಅಸೂಯೆ, ಕೊಲೆ, ಸುಲಿಗೆ ಇವು ಮುಂಚೂಣಿಯಲ್ಲಿವೆ. ದೇಶಾಭಿಮಾನ, ನಾಡಾಭಿಮಾನ ಕ್ಷೀಣಿಸುತ್ತಿದೆ. ಜೀವನ ವ್ಯವಹಾರಿಕವಾಗಿ ಅದೇ ಒಂದು ಬದುಕಾಗಿದೆ. ನಮ್ಮ ದೇಶ, ನಮ್ಮ ಜನ, ನಮ್ಮ ಮಾನ ಪ್ರಾಣಧನ ತೀರಿಸುವನೆ ಅದರ ಋಣ, ಈ ಒಂದೇ ಜನ್ಮದಿ ಎಂಬ ಕವಿವಾಣಿ ನಮ್ಮ ರಕ್ತದಲ್ಲಿ ಹರಿದಿದೆ. ಆದರೆ ಅದೇಕೆ ಅದರ ಪ್ರಭಾವ ತಗ್ಗಿದೆ? ಅದರಿಂದುಂಟಾದ ಪರಿಣಾಮ, ಆ ಕುರಿತು ಪ್ರಸ್ತುತ ಚಿಂತನ ಮಂಥನ ಮಾಡಬೇಕಾಗಿದೆ. ರಾಷ್ಟ್ರಕವಿ ಕುವೆಂಪುರವರು ವ್ಯಕ್ತಿ ಅಂದರೆ ವ್ಯಷ್ಟಿ ಪ್ರಜ್ಞೆಗಿಂತ ಸಮಷ್ಟಿ ಪ್ರಜ್ಞೆ ದೊಡ್ಡದು ಅಂತ ಸಾರಿದರು. 9ನೇ ಶತಮಾನದಷ್ಟು ಹಿಂದೆ ಪಂಪಕವಿ ಮಾನವ ಜಾತಿ ತಾನೊಂದೇ ಬಲಂ ಎಂದು ಬರೆದ. 12ನೇ ಶತಮಾನದಲ್ಲಿ ಎಲ್ಲ ಶರಣ ಸಂಕುಲ ಮಾನವರೆಲ್ಲರೂ ಒಂದೆಂದು ನುಡಿದರು. ಬಸವಾದಿ ಶಿವಶರಣರು ಅದರಂತೆ ನಡೆದರು. ಕಾಯಕ ದಾಸೋಹದ ಜೊತೆ ಜೊತೆಗೆ ಇವನಾರವ ಎಂಬುದೇ ಇವ ನಮ್ಮವನೆಂದು ಸರ್ವರನ್ನು ಅಪ್ಪಿಕೊಂಡರು, ಸರ್ವರನ್ನು ಒಪ್ಪಿಕೊಂಡರು. ಸ್ವಾತಂತ್ರ್ಯ ಅನಂತರ ಭಾರತ ಜಾತಿಯಿಂದ ಮುಕ್ತವಾಗಿ ಜಾತ್ಯಾತೀತ ರಾಷ್ಟ್ರವೆನಿಸಿತು. ಸಾಮರಸ್ಯಕ್ಕೆ ನಾಂದಿ ಹಾಡಿತು. ಆದರೀಗ ನವನಾಗರಿಕತೆಯ ಗುಂಪಿನಿಂದ, ತಂತ್ರಜ್ಞಾನದ ವೈಶಿಷ್ಟ್ಯದಿಂದ ಸಾಮರಸ್ಯ ಅನ್ನುವ ಪದ ಮರೆಯಾಗುತ್ತಿದೆ. ಜಾತ್ಯಾತೀತ ರಾಷ್ಟ್ರದಲ್ಲಿ ಸಾವಿರಾರು ಜಾತಿಗಳು ಮೈಕೊಡುವೆ ನಿಂತಿವೆ. ಜಾತಿಗಳು ಅವುಗಳೊಂದಿಗೆ ಉಪಜಾತಿಗಳು ಮಿಂಚತೊಡಗಿವೆ. ಜಾತಿ ಉಪಜಾತಿ ಒಬ್ಬೊಬ್ಬ ಗುರುಗಳನ್ನು ಮಾಡಿಕೊಂಡೆವು. ಏನೇ ಇರಲಿ, ಸಾಮರಸ್ಯದ ಬೆಸಿಗೆ ಆಗಬೇಕಾಗಿತ್ತು. ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾಮಯಮರ ಹಿಂದಿನ ಅವರ ಹುಟ್ಟಿನ ಕುಲಗೋತ್ರಗಳನ್ನು ನಾವು ತಿಳಿದುಕೊಂಡು ರಾಷ್ಟ್ರ ನಾಯಕರನ್ನು ನಮ್ಮ ನಮ್ಮ ಪಾಡಿಗೆ ಜಾತಿ ನಾಯಕರನ್ನಾಗಿ ಮಾಡಿಕೊಂಡಿದ್ದೇವೆ. ಇದರಿಂದ ಆ ಎಲ್ಲ ನಾಯಕರು ಜಾತಿಗಷ್ಟೇ ಸೀಮಿತವೆಂಬಂತೆ ಮಾಡುತ್ತಾ ನಡೆದಿದ್ದೇವೆ. ಇದರಿಂದ ಅಂತರವನ್ನು ಸೃಷ್ಟಿಸತೊಡಗಿದ್ದೇವೆ. ನಾವು ಚಿಕ್ಕವರಿದ್ದಾಗ ರಾಷ್ಟ್ರದ ಬಗ್ಗೆ ಒಂದು ಘೋಷವಾಕ್ಯವನ್ನು ಕೂಗುತ್ತಿದ್ದೆವು, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಎಂದು. ಈಗ ನಾವುಗಳು ನಮ್ಮ ನಮ್ಮ ಕುಟುಂಬಕ್ಕಷ್ಟೇ ಸೀಮಿತಗೊಳ್ಳುತ್ತಿದ್ದೇವೆ. ಇದು ಅಪಾಯಕಾರಿ ವರ್ತನೆ ಎಂದು ಎಲ್ಲ ಬಲ್ಲ ಜ್ಞಾನಿಗಳು ಎಚ್ಚರಿಸುತ್ತಿದ್ದಾರೆ. ರಸ್ತೆಯ ಕಲ್ಲು ಮಣ್ಣು ಅಷ್ಟೇ ಏಕೆ ಬಸ್ ಸ್ಟ್ಯಾಂಡಿನಲ್ಲಿರೋ ಬಂಡೆಗಳನ್ನು ಕಿತ್ತಿ ನಮ್ಮ ಮನೆಗೆ ನಾವು ಒಯ್ತೇವೆ? ಎಂಥ ಸಣ್ಣತನವಲ್ಲ. ರಸ್ತೆ ಯಾರದು? ಆ ತಂಗುದಾಣಗಳು ಯಾರವು? ಮತ್ತು ಅದರ ತೆರಿಗೆ ಕಟ್ಟುವವರು ಯಾರು? ಪ್ರಜಾಪ್ರಭುತ್ವ ಅಂದರೆ ಏನು? ನಮ್ಮದೇ ತಾನೇ, ಪ್ರಜೆಗಳ ಪ್ರತಿನಿಧಿಗಳು ಅಲ್ಲಿ ಇರೋದು, ನಾವೇ ಅದನ್ನು ಆಳೋರು, ನಾವೇ ಪ್ರಭುಗಳಲ್ವೇ? ಹಾಗಾಗಿ ಇದೆಲ್ಲ ಊರು, ಕೀರಿ, ರಸ್ತೆ, ರಾಜ್ಯ, ದೇಶ ನಮ್ಮದೇ, ಮಣ್ಣು ನಮ್ಮದೇ, ಜನರು ನಮ್ಮವರು. ಇಂತಹ ಅಖಂಡ ದೇಶದಲ್ಲಿ ನಾವೂ ಒಬ್ಬರು, ನಮ್ಮ ಕುಟುಂಬವೂ ಒಂದು ಎಂಬ ಪ್ರಜ್ಞೆ ನಿಜವಾಗಲೂ ಅದನ್ನು ಜಾಗೃತಿ ಮಾಡಬೇಕಾಗಿದೆ.
1: ಇದುವರೆಗೆ SV ಪಾಟೀಲ್ ಗುಂಡೂರ್ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 6:35.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
0: ಇನ್ನೀಗ ಕೇಳಿ ರೈತರಿಗೆ ಸಲಹೆಗಳು.

ಕುಡಿಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಕಲುಷಿತ ನೀರನ್ನು ಕೊಡಬಾರದು. ಇನ್ನೊಂದು ಏನಂತಂದರೆ ಮೇವಿನ ಅಭಾವ. ಸೊ ಅದಕ್ಕೇನಂತಂದರೆ ಬೇಸಿಗೆಯಲ್ಲಿ ಮೇವಿನ ಅಭಾವ ನಾವು ನಮ್ಮ ಕೈಯಿಂದ ನಾವೇ ಕಂಟ್ರೋಲ್ ಮಾಡ್ಬೋದು. ಹೆಂಗೆ ಮಾಡ್ಬೋದು ಅಂತಂದರೆ, ಯಾವಾಗ ಮೇವಿನ ಲಭ್ಯತೆ ಇರುತ್ತೋನೋ ಅದನ್ನು ನಾವು ಸರಿಯಾಗಿ ಬಳಸ್ಕೊಳ್ಳೋದು. ಅಂದರೆ ಈಗ ಬೇಸಿಗೆಯಲ್ಲಿ ನಮ್ಗೆ ಗೊತ್ತಿರೋ ಹಂಗೆ ಇಲ್ಲಿ ಏನಂದರೆ ಹಸಿರು ಮೇವಿನ ಕೊರತೆ ಇದ್ದೇ ಇರುತ್ತೆ. ಸೊ ಆ ಹಸಿರು ಮೇವಿನ ಕೊರತೆ ಬರಬಾರ್ದು ಅಂತಂದರೆ ಮುಂಜಾಗ್ರತವಾಗಿ ರಸಮೇವನ್ನು ತಯಾರಿಸಿ ಇಟ್ಕೋಬೇಕು. ಆ ರಸಮೇವನ್ನು ನೀವು ಹಸಿರು ಮೇವಿಗೆ ಪರ್ಯಾಯವಾಗಿ ತಿನ್ನಿಸ್ಬೋದು. ಅದಲ್ಲದೆ ನೀವು ಅಜೋಲಾ ಅಂಥೇಳಿ ನಾವು ಬೆಳೆಸಿಬಿಟ್ಟು ಅದನ್ನು ಕೂಡ ನಾವು ಒಂದು ಪೌಷ್ಟಿಕ ಆಹಾರದ ಮೂಲವಾಗಿ ನಾವು ದನಗಳಿಗೆ ಕೊಡಬಹುದು. ಇದಲ್ಲದೆ ಬೇಸಿಗೆಯಲ್ಲಿ ಹೈಡ್ರೋಫೋನಿಕ್ ಅಂದರೆ ಜಲಕೃಷಿ ಘಟಕದಿಂದ ಕೂಡ ನಾವು ಮೇವನ್ನು ತಯಾರಿಸಿ ಆ ಟೈಮಲ್ಲಿ ಯಾವುದಾದ್ರೂ ದನ ಏನಾದರೂ ಅದು ಕರು ಹಾಕಿದರೆ ಆ ಕರು ಹಾಕಿದಾಗ ಹಾಲಿನ ಇಳುವರಿ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಅದಕ್ಕೆ ಹಸಿರು ಮೇವಿನ ಒಂದು ಅವಶ್ಯಕತೆ ಇರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ನಾವು ಹೈಡ್ರೋಫೋನಿಕ್ನಿಂದ ಮೇವನ್ನು ಕೂಡ ಬೆಳೆಸಿಬಿಟ್ಟು ನಾವು ಅಂದರೆ ನಾವೇನು ಹೇಳ್ತೀವಿ ಅಂದರೆ ಬೀಜ ಮತ್ತು ನೀರಿನ ಒಂದು ಉಪಯೋಗದಿಂದ ನಾವು ಮೇವನ್ನು ಬೆಳೆಸಿ ದನಗಳಿಗೆ ಕೊಡಬಹುದು. ಸೊ ಈ ರೀತಿ ಮೂರು ಅಂದರೆ ಏನಂದರೆ ನಾವು ಬಿಸಿಲು, ನೀರು, ಅದಲ್ಲದೆ ಮೇವಿನ ಅಭಾವವನ್ನು ಇವು ಮೂರು ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಟ್ಟರೆ ದನಗಳಲ್ಲಿ ನಾವು ಅಥವಾ ಜಾನುವಾರುಗಳಲ್ಲಿ ಹೆಚ್ಚಿನ ಉತ್ಪಾದಕತೆಯನ್ನು ಕಾಣಬಹುದು. ಮತ್ತೇನಾದರೂ ಜಾನುವಾರುಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ನನ್ನನ್ನು ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 9481806777 9481806777 ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ತಮಗೆ ಬೇಕಾದ ಮಾಹಿತಿಯನ್ನು ಪಡೆಯಬಹುದು. ಧನ್ಯವಾದಗಳು.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಂಗೀತಾ ಜಾಧವ್, ಪಶುವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಿಂದ ಮಾತನಾಡುತ್ತಿದ್ದೇನೆ. ಇವತ್ತು ನಾವು ಬೇಸಿಗೆಯಲ್ಲಿ ಜಾನುವಾರುಗಳ ನಿರ್ವಹಣೆ, ಬೇಸಿಗೆಯಲ್ಲಿ ಪ್ರಮುಖವಾಗಿ ನಾವು ಕಾಣುವಂಥ ಸಮಸ್ಯೆ ಅಂದರೆ ಅತಿಯಾದ ಬಿಸಿಲು, ಆ ಬಿಸಿಲಿನಿಂದ ಒತ್ತಡ ಅಂದರೆ ಸ್ಟ್ರೆಸ್ ಅಂತ ಹೇಳ್ತೀವಿ, ನೀರಿನ ಕೊರತೆ. ನೀರಿನ ಕೊರತೆ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಕೆಲವೊಮ್ಮೆ ಕಲುಷಿತ ನೀರನ್ನು

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

ಕೇಳುಗರಿ, ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಕೇಳಿ ರಾಮದುರ್ಗದ ದ್ಯಾಮವ್ವ ಯಮನಪ್ಪ ಮಾದರ್ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದಗಳು.

0: ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಮದುರ್ಗದ ದ್ಯಾಮಪ್ಪ ಯಮುನಪ್ಪ ಮಾದರ್ ಹಾಗೂ ಸಂಗಡಿಗರಿಂದ ಏಕತಾರೆ ಪದಗಳನ್ನು ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕೇಳಿಬಂತು. ಈಗ ಸಮಯ ಆಗ್ತಾಯಿದೆ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಬೆಂಗಳೂರು ಸಮಯ 6:55 ಇದೀಗ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕಃ ಕೃಷ್ಣಪ್ರಸಾದೋಪಾಧ್ಯಾಯಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಓಸ್ಲೋ ನಗರೆ ಭಾರತ ನಾರ್ವೆ ವ್ಯಾಪಾರ ಅನುಸಂಧಾನ ಶಿಖರ ಸಮ್ಮೇಳನೆ ಭಾಗಂ ಅಗೃಹಣಾತ್. ಶಿಖರ ಸಮ್ಮೇಳನೆ ಯುವರಾಜ ಹಕೋನ್, ನಾರ್ವೆ ದೇಶಸ್ಯ ಪ್ರಧಾನಮಂತ್ರಿ ಜೋನಾಸ್ ಗಹರ್ ಸ್ಟೋರೆ ಇತ್ಯೇತಾವಪಿ ಭಾಗಂ ಅಗೃಹಣತಾಂ. ಶಿಖರ ಸಮ್ಮೇಳನ ಸಂಬೋಧಯನ್ ಪ್ರಧಾನಮಂತ್ರಿ ಮೋದಿ TEPA ಇತ್ಯುಕ್ತೆ ಟೇಪಾ ವ್ಯಾಪಾರ ಆರ್ಥಿಕ ಸಹಭಾಗಿತ್ವ ಸಮವಾಯೆ ಪ್ರವೇಶಂ ಇತಿ ವಿಷಯೆ ದ್ವಿಪಾಕ್ಷಿಕ ವ್ಯಾಪಾರಸ್ಯ ನಿವೇಶಸ್ಯ ಚ ವೃದ್ಧೇಹ ಪ್ರಶಂಸಾಂ ಅಕರೋತ್. TEPA ಇತ್ಯಸ್ಯ ಅಂತರ್ಗತಂ 100 ಬಿಲಿಯನ್ US ಡಾಲರ್ ಇತ್ಯಸ್ಯ ನಿವೇಶ ಲಕ್ಷ್ಯಂ ಸಾಧಯಿತುಂ ಉಭಯ ಪಕ್ಷಯೋಃ ಹಿತಧಾರಕಾಃ ಪ್ರಯತಂತೆ ಇತಿ ಸಹ ಅಧೋರೇಖಿತವಾನ್. ಪರಿಣಾಮತಃ ಭಾರತೆ 10 ಲಕ್ಷಾಃ ಉದ್ಯೋಗಾಃ ಕಲ್ಪಿತಾಃ ಭವೇಯುಃ ಇತ್ಯಪಿ ಮನ್ಯತೆ. ಸಹ ಭಾರತಸ್ಯ ಪ್ರಬಲಂ ಊರ್ಧ್ವಗಾಮಿ ವಿಕಾಸ ಪಥಂ ಜನಸಾಂಖ್ಯಿಕೀಯ ಲಾಭಾಂಶಂ ಪ್ರತಿಭಾಶಾಲಿನಃ ಮಹತ್ವಾಕಾಂಕ್ಷಾಯುಕ್ತಾಶ್ಚ ಯುವಕಾಃ ದೃಢವ್ಯವಸಾಯ ಅಭ್ಯಾಸಾಃ ನಿವೇಶಕ ಅನುಕೂಲ ವಿನಿಯಾಮಕ ಸಂರಚನಾ ಪ್ರತಿಸ್ಪರ್ಧಾತ್ಮಕ ಸಂಘವಾದಸ್ಯ ಭಾವಂಚ ಅಧೋರೇಖಿತವಾನ್. ಸಹ ಭಾರತೆ ನೀಲ ಅರ್ಥವ್ಯವಸ್ಥಾ ನೌಕಾಯಾನ ನಿರ್ಮಾಣಂ ಹರಿತ ಪರಿವರ್ತನಂ ಪುನರ್ನವೀಕರಣೀಯ ಊರ್ಜಾ ಸ್ವಾಸ್ಥ್ಯ ತಂತ್ರಜ್ಞಾನಂ ಮಹತ್ವಪೂರ್ಣಾನಿ

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
3: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
2: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು. ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ OTPಗಳು ಬರ್ತಾ ಇದೆ. ಯಾರ್ಯಾರೋ OTP ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
3: ಭಯ ಪಡ್ಬೇಡ ಚಂದು. ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ. OTP ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
4: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕೇಂದ್ರ ಪುರಸ್ಕೃತ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತೆ ಯೋಜನೆ ರಾಜ್ಯದಲ್ಲಿ ಯಶಸ್ವಿ ಅನುಷ್ಠಾನ. ಶಿವಮೊಗ್ಗ ಜಿಲ್ಲೆಯಲ್ಲಿ 25ನೇ ತಾರೀಖಿನವರೆಗೆ ಜನ್ ಭಾಗಿದಾರಿ, ಸಬ್ಸೆ ದೂರ್ ಸಬ್ಸೆ ಪೆಹಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲಬುರಗಿ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ ಸ್ಥಾಪನೆ. ತುಮಕೂರಿನಲ್ಲಿ ಇಂದು ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ಕೇಂದ್ರದ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತಾ ಅಭಿಯಾನವನ್ನು ಯಶಸ್ವಿಗೊಳಿಸಿ ಉತ್ಪಾದಕತೆ ಹೆಚ್ಚಿಸಿ ರೈತ ಕುಟುಂಬಗಳ ಸುಸ್ಥಿರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಆದ್ಯತೆ ನೀಡಿದೆ ಎಂದು ಕೃಷಿ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಮುಂಗಾರು ಹಂಗಾಮು ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಕೃಷಿ ಭಾಗ್ಯ, ಹೈಟೆಕ್ ಹಾರ್ವೆಸ್ಟರ್ ಹಬ್ ಹಾಗೂ ಬೆಳೆ ವಿಮೆ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಆದ್ಯತೆ ನೀಡಲಾಗಿದೆ. ಮಳೆ ಅನಿಶ್ಚಿತತೆ, ಹವಾಮಾನ ವೈಪರೀತ್ಯ ಹಾಗೂ ಬದಲಾಗುತ್ತಿರುವ ಬೆಳೆ ಮಾದರಿಗಳನ್ನು ಗಮನದಲ್ಲಿರಿಸಿ ಜಿಲ್ಲಾ ಮಟ್ಟದಲ್ಲಿ ಮುಂಗಾರು ಹಂಗಾಮಿಗೆ ಮುಂಚಿತವಾಗಿ ಬೆಳೆ ಯೋಜನೆ ಮತ್ತು ಪರ್ಯಾಯ ಯೋಜನೆಗಳನ್ನು ರೂಪಿಸುವುದು ಅಗತ್ಯ ಎಂದು ಅಭಿಪ್ರಾಯಪಟ್ಟರು. ಕೇಂದ್ರ

0: ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನವನ್ನು ಈ ತಿಂಗಳ 25ನೇ ತಾರೀಖಿನವರೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಯೋಜಿಸಿದೆ. ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕವಳಿಕಟ್ಟಿ ಮಾಹಿತಿ ನೀಡಿ, ಬುಡಕಟ್ಟು ಸಮುದಾಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ತಲುಪಿಸುವುದು ಹಾಗೂ ಸೂಕ್ತ ದಾಖಲಾತಿಗಳನ್ನು ಒದಗಿಸಲು 17 ಇಲಾಖೆಗಳ ಸಮನ್ವಯದೊಂದಿಗೆ ಈ ಅಭಿಯಾನ ನಡೆಯುತ್ತಿದೆ ಎಂದರು. ಮುದ್ದಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿರೂಪಿನಕೊಪ್ಪ, ಬಿಬೀರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಾಶಿವಪುರ ಗ್ರಾಮಗಳಲ್ಲಿ ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದ ಅಂಗವಾಗಿ ಜನಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಜನಮನ ಹಾಗೂ ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನಕ್ಕೆ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆ ನೀಡಿದರು. ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಗ್ಯಾರಂಟಿ ಹಬ್ಬ ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಅಧಿಕಾರಾವಧಿ ಪೂರೈಸುತ್ತಿರುವ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 682 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಪೂರ್ವ ಸಿದ್ದತೆಗಳನ್ನು ಪರಿಶೀಲಿಸಿ ಮಾತನಾಡಿದ ಅವರು, ಕಂದಾಯ ಇಲಾಖೆಯಡಿ ಇ ಪೋತಿ ಖಾತೆ, ದರಖಾಸ್ತು ಪೋಡಿ, ಕಂದಾಯ ಗ್ರಾಮ ಹಕ್ಕುಪತ್ರಗಳು, ಪಿಂಚಣಿ ಸೇರಿದಂತೆ 1,52,492 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲಾಗುತ್ತಿದೆ ಎಂದರು. ಬಿಜೆಪಿ ಆಡಳಿತ ಅವಧಿಯಲ್ಲಿ ರಾಜ್ಯದ ಕೃಷಿ ವೃದ್ಧಿ ದರ ಶೇಕಡ 17ರಷ್ಟಿತ್ತು. ಕಾಂಗ್ರೆಸ್ ಸರ್ಕಾರದ 3 ವರ್ಷಗಳ ಈ ಕಾಲಾವಧಿಯಲ್ಲಿ ಶೇಕಡ 10.4ಕ್ಕೆ ಕುಸಿದಿದೆ ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ ಅವರು, ಹೈನುಗಾರರಿಗೆ ಹಾಲು ಪ್ರೋತ್ಸಾಹಧನದ 700 ಕೋಟಿ ರೂಪಾಯಿ ಬಾಕಿ ಇದೆ, ಬಿತ್ತನೆ ಬೀಜಗಳ ಬೆಲೆ ಶೇಕಡ 60ರಷ್ಟು ಏರಿಕೆಯಾಗಿದೆ, ರೈತರು ಬೆಳೆ ಹಾನಿಯಿಂದ ಸಂಕಷ್ಟಕ್ಕೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮಟ್ಟಕ್ಕೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ವಿಜಯನಗರ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಿದೆ. ಅಪರೂಪದ ಪ್ರಾಚೀನ ಹಸ್ತಪ್ರತಿಗಳನ್ನು ಈಗಾಗಲೇ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಮಲಾಪುರದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮೂಲಕ ಸಂಗ್ರಹಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಈ ಕುರಿತು ಮಾಹಿತಿ ನೀಡಿದ್ದಾರೆ.
1: ಭಾರತ ಸರ್ಕಾರ ಜ್ಞಾನ ಭಾರತ ಮಿಷನ್ ಅಡಿಯಲ್ಲಿ ಡಿಜಿಟಲೀಕರಣ ಮಾಡಬೇಕು ಅಂತ ಬಂದಿಲ್ಲಾಗ್ಲೇ 90% ಕೆಲಸ ಆಗೋಗಿದೆ. ಏನಂದ್ರೆ ಅಲ್ಲಿ ಅದನ್ನ ನಾವು ಅಪ್ಲೋಡ್ ಮಾಡಿ ಡಿಜಿಟಲೈಸ್ ಮಾಡ್ಬೇಕು ಅಷ್ಟು ಮಾತ್ರ ಇದೆ. ಕ್ರೆಡಿಟ್ ಎಲ್ಲ ನಮ್ಮ ಹಂಪಿ ಯೂನಿವರ್ಸಿಟಿಗೆ ಹೋಗ್ಬೇಕು, ಮತ್ತೆ ಇದಕ್ಕೆ ಪರಿಶ್ರಮ ಪಟ್ಟಂತ ಎಲ್ಲ ಏನು ಸಿಬ್ಬಂದಿ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಹೋಗುತ್ತೆ. ಏನು ಶೇಖರಣೆ ಮಾಡಿದ್ದಾರೆ ಅದನ್ನೆಲ್ಲ ನಾನು ನೋಡಿದೆ. ಇವರು ಫಸ್ಟ್ ಸರ್ವೆ ಮಾಡಿ ಐಡೆಂಟಿಫೈ ಮಾಡಿ ನಂತರ ಹಸ್ತಪ್ರತಿ ಇರೋಂತ ಮನೆಗಳಲ್ಲಿ ಹೋಗಿ ಅವ್ರಿಗೆ ಮನ ಒಲಿಸಿ ಅದನ್ನೆಲ್ಲ ತಗೊಂಡ್ಬಂದು ಶೇಖರಣೆ ಮಾಡಿರೋದು ಇಟ್ ನಾಟ್ ಅ ಸ್ಮಾಲ್ ಜಾಬ್, ಸಣ್ಣ ವಿಷಯ ಅಲ್ಲ, ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಲಬುರಗಿ ಜಿಲ್ಲೆ ಸೇಡಂ, ಜೇವರ್ಗಿ, ರಾಯಚೂರು ಜಿಲ್ಲೆ ಸಿಂಧನೂರು ಹಾಗೂ ರಾಯಚೂರಿನಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ ಜಿಟಿಟಿಸಿ ಆರಂಭಿಸಲು 73 ಕೋಟಿ ರೂಪಾಯಿ ಅನುದಾನ ಒದಗಿಸುವುದಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ದಿ ಮಂಡಳಿ ಅಧ್ಯಕ್ಷ ಡಾ ಅಜಯ್ ಸಿಂಗ್ ತಿಳಿಸಿದ್ದಾರೆ. ಕಲಬುರಗಿಯ I1A ಶಾಹಿ ಅತಿಥಿಗೃಹದಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ತಲಾ ಆದಾಯ ತುಂಬಾ ಕಡಿಮೆ ಇದೆ.

0: ಕಲ್ಯಾಣ ಕರ್ನಾಟಕ ಎಕಾನಮಿ ಮಿಷನ್ ಅಡಿ ಹೂಡಿಕೆಗೆ ಪ್ರಯತ್ನಿಸಲಾಗುತ್ತಿದೆ. ಬೆಂಗಳೂರಿನಾಚೆ ಎರಡನೇ ಮತ್ತು ಮೂರನೇ ಹಂತದ ನಗರಗಳು ಬೆಳವಣಿಗೆ ಹೊಂದಿದಲ್ಲಿ ಮಾತ್ರ ಪ್ರಾದೇಶಿಕ ಅಸಮಾನತೆ ನೀಗಲಿದೆ ಎಂದರು. ನಿನ್ನೆ ಮೇ 18ರಂದು ವಿಶ್ವ ಏಡ್ಸ್, ಆಕ್ವಾರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಲಸಿಕೆ ದಿನ ಹಾಗೂ ಎಚ್ಐವಿ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ಜಾಗೃತಿ ದಿನವನ್ನು ಆಚರಿಸಲಾಯಿತು. ಸುರಕ್ಷಿತ ಮತ್ತು ಪರಿಣಾಮಕಾರಿ ಏಡ್ಸ್ ಔಷಧವನ್ನು ಕಂಡುಹಿಡಿಯುವ ಪ್ರಕ್ರಿಯೆಗೆ ಕೊಡುಗೆ ನೀಡಿದ ಸಾವಿರಾರು ಸಂಶೋಧಕರು, ವಿಜ್ಞಾನಿಗಳು ಮತ್ತು ಆರೋಗ್ಯ ವೃತ್ತಿಪರರ ಪ್ರಯತ್ನಗಳನ್ನು ಗುರುತಿಸಿ ಗೌರವಿಸಲಾಯಿತು. ಡಾಕ್ಟರ್ ಶಿವಾಜಿ ಜಾಧವ್ ತಮ್ಮ ನವೋದ್ಯಮದ ಮೂಲಕ ಅತ್ಯಂತ ಕಡಿಮೆ ದರದ ಎಚ್ಐವಿ ಪರೀಕ್ಷಾ ಕಿಟ್ ಅಭಿವೃದ್ಧಿಪಡಿಸಿದ್ದಾರೆ. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಧರ್ತಿ ಬಯೋನೆಸ್ಟ್ ಇನ್ಕ್ಯುಬೇಷನ್ ಮೂಲಕ ಮಹತ್ವದ ಸಂಶೋಧನೆ ಕೈಗೊಂಡಿದ್ದು ವೈರಾಣು ರೋಗಗಳ ಪರೀಕ್ಷಾ ಕಿಟ್ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ವೈರಾಲಜಿ ಕಿಟ್ ಅನ್ನ ಕಾಸ್ಟ್ ಎಫೆಕ್ಟಿವ್ ಆರ್ಟಿಪಿಸಿಆರ್ ಕಿಟ್ ಅನ್ನ ಎಷ್ಟೋ ಜನಕ್ಕೆ ಕಾಸ್ಟ್ಲಿ ಬೀಳುತ್ತಿತ್ತು, 3,000-4,000. ಇದೆಲ್ಲ ನೋಡಿದ ಮೇಲೆ ನಾವೇನ್ ಮಾಡಿದ್ವಿ, ವಿ ಹ್ಯಾವ್ ಡೆವಲಪ್ಡ್ ಅವರ್ ಓನ್ ಮೆಥಡ್ ಮಾಡಿ, ಸೊ ಯು ಕ್ಯಾನ್ ಗೆಟ್ ಟೆಸ್ಟೆಡ್ HIV ಮತ್ತು ಅದರ್ ವೈರಸ್ ಇನ್ ವೆರಿ ಕಾಸ್ಟ್ ಎಫೆಕ್ಟಿವ್, ಅರೌಂಡ್ 500-800 rupees ಅಲ್ಲಿ ನೀವು ಮಾಡಬಹುದು. ಅಂಡ್ ಇಟ್ಸ್ ವೆರಿ ಹೈಲಿ ಸೆನ್ಸಿಟಿವ್ ಅಂಡ್ ಸ್ಪೆಸಿಫಿಕ್ ಕಿಟ್. ಇದನ್ನ ಈಗ ಆಲ್ರೆಡಿ ವ್ಯಾಲಿಡೇಷನ್ ಪೈಪ್ಲೈನ್ ಇದೆ, ಸೊ ಇದನ್ನ ಬೇಗ ನಾವು ತರ್ತೇವೆ, ಯಾಕಂದ್ರೆ ಯುರೋಪಿಯನ್ ಎಲ್ಲ ಮಾರ್ಕೆಟ್ ಗೆ ಇಂಡಿಯಾ ಮತ್ತೆ ಎಲ್ಲಾ ಕಡೆ ಕಳಿಸ್ಬೇಕಂತ ಇದನ್ ಮಾಡ್ತಾ ಇದೀವಿ. ಅದ್ರ ಜೊತೆನೆ HIV ಜೊತೆ ಡ್ರಗ್ ರೆಸಿಸ್ಟೆನ್ಸಿ ಬರ್ತಾ ಇದೆ, ಯಾಕಂದ್ರೆ ಡ್ರಗ್ ರೆಸಿಸ್ಟೆನ್ಸಿ ಬಂದ್ರೆ HIV ಡಯಾಗ್ನೋಸ್ ಆದ ತಕ್ಷಣನೇ ಫಸ್ಟ್ ಲೈನ್ ಆಫ್ ಥೆರಪಿ ಟ್ರೀಟ್ಮೆಂಟ್ ಕೊಡ್ತಾರೆ, ಬಟ್ ಆ ಟ್ರೀಟ್ಮೆಂಟ್ ಇಂದ ಎಷ್ಟೋ ಜನರಿಗೆ ಎಫೆಕ್ಟಿವ್ ಆಗಲ್ಲ. ಸೊ ಅದಕ್ಕೆ ಡ್ರಗ್ ರೆಸಿಸ್ಟೆನ್ಸ್ ಟೆಸ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ಆ ನಿಟ್ಟಿನಿಂದ ಈ ಫಸ್ಟ್ ನಾವು ಏನ್ ಮಾಡ್ತಿದೀವಿ, HIV ಐಡೆಂಟಿಫಿಕೇಶನ್, ಡಯಾಗ್ನೋಸಿಸ್ ಅಂಡ್ ಡ್ರಗ್ ರೆಸಿಸ್ಟೆನ್ಸ್ ಮೇಲೆ ಮಾಲಿಕ್ಯುಲರ್ ಪಾಯಿಂಟ್ ಆಫ್ ಕಿಟ್ ಅನ್ನ ಡೆವಲಪ್ ಮಾಡ್ತಾ ಇದೀವಿ.
0: ಧಾರವಾಡ ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ 83 ಪೋಸ್ಕೋ ಪ್ರಕರಣಗಳು ದಾಖಲಾಗಿದ್ದು, ಸಖಿ ಒನ್ ಸ್ಟಾಪ್ ಕೇಂದ್ರದ ಮೂಲಕ ಸೂಕ್ತ ದಾಖಲೆಗಳನ್ನು ಪಡೆದಿದ್ದಾಗಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಗೆ ಭೇಟಿ ನೀಡಿ ವಿವಿಧೆಡೆ ಪರಿಶೀಲನೆ ಕೈಗೊಂಡಿರುವ ಅವರು, ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ತಾಯಿ ಮಕ್ಕಳ ವಿಭಾಗ ಪರಿಶೀಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬೆಳಗಾವಿ ಮಹಾನಗರ ಪಾಲಿಕೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭಿಸಿದೆ. 40 ಮೇಲ್ವಿಚಾರಕರ ಮಾರ್ಗದರ್ಶನದಲ್ಲಿ ಒಟ್ಟು 514 ಮತಗಟ್ಟೆ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಪಾಲಿಕೆಯ ಕಂದಾಯ ವಿಭಾಗದ ಉಪ ಆಯುಕ್ತ ಡಾ ಸಿದ್ದು ಹುಲ್ಲೋಳಿ ತಿಳಿಸಿದ್ದಾರೆ. ಈಗಾಗಲೇ ಶೇಕಡ 90% ಮತದಾರರ ಮ್ಯಾಪಿಂಗ್ ಹಾಗೂ ಪ್ರೊಜಿನಿ ಕಾರ್ಯ ಪೂರ್ಣಗೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಪುರಸ್ಕೃತ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತೆ ಯೋಜನೆ ರಾಜ್ಯದಲ್ಲಿ ಯಶಸ್ವಿ ಅನುಷ್ಠಾನ. ಶಿವಮೊಗ್ಗ ಜಿಲ್ಲೆಯಲ್ಲಿ 25ನೇ ತಾರೀಖಿನವರೆಗೆ ಜನ್ ಭಾಗಿದಾರಿ, ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲಬುರಗಿ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ ಸ್ಥಾಪನೆ. ತುಮಕೂರಿನಲ್ಲಿ ಇಂದು ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ಆಕಾಶವಾಣಿ ವಿಜಯಪುರ, ಸಮಯ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಕೇಳಿ ಕಥೆ
1: ಆಕಾಶದಲ್ಲಿ ಅಕಿರ.
2: ಅದೊಂದು ರಾಜಮನೆತನದ ಊರು. ಅಲ್ಲಿ ರಾಜನಿರಲಿಲ್ಲ, ಎಲ್ಲವೂ ಮಹಾರಾಣಿಯ ಆಜ್ಞೆಯಂತೆಯೇ ನಡೆಯುತ್ತಿತ್ತು. ಮಳೆಗಾಲದ ಒಂದು ದಿನ ನಾನು ಕೆಲಸ ಮುಗಿಸಿ ಮನೆಗೆ ಹೊರಟಿದ್ದೆ. ಕತ್ತಲು ಕವಿಯುತ್ತಿತ್ತು. ಸುತ್ತಲೂ ಗುಡುಗು ಮಿಂಚಿನ ಸದ್ದು ಅಬ್ಬರಿಸುತ್ತಿತ್ತು. ಇದ್ದಕ್ಕಿದ್ದಂತೆ ಆಕಾಶದಿಂದ ಹಾರುತ್ತಾ ಬಂದ ಒಂದು ಪಕ್ಷಿ ಜೋರಾಗಿ ನನ್ನ ಭುಜಕ್ಕೆ ಹೊಡೆಯಿತು. ತಿರುಗಿ ಮೇಲೆ ನೋಡಿದರೆ ಅದು ಪಕ್ಷಿಯೋ ಮನುಷ್ಯನೋ ತಿಳಿಯಲಿಲ್ಲ.

ಏಕೆಂದರೆ ಅದರ ಆಕಾರ ವಿಚಿತ್ರವಾಗಿತ್ತು. ನೋಡುವುದಕ್ಕೆ ಮನುಷ್ಯನಂತಿದ್ದು ರೆಕ್ಕೆಗಳು ಇದ್ದವು. ಚರ್ಮವಿಲ್ಲದೆ ಕೇವಲ ಮಾಂಸಖಂಡಗಳಿಂದ ಕೂಡಿದ್ದು ವಿಕಾರವಾಗಿತ್ತು. ನಾನು ಹೆದರಿ ಅಲ್ಲಿಂದ ಕಾಲು ಕೀಳಬೇಕೆಂಬಷ್ಟರಲ್ಲೇ ಆ ವಿಕಾರವಾದ ಜೀವಿ ಮತ್ತೆ ಎದುರಿಗೆ ಬಂದಿತು. ಸಂದೇಹದಲ್ಲಿದ್ದ ನನಗೆ ಆ ಜೀವಿ ಮನುಷ್ಯವರ್ಗಕ್ಕೆ ಸೇರಿದ್ದೆಂದು ಸುಳಿವು ಸಿಕ್ಕಿದ್ದು ಅದರ ಜೋರಾದ ಶೋಕದ ಕೂಗಿನಿಂದ. ಸಮಾಧಾನದಿಂದ, ನೀನು ಯಾರು? ಯಾಕೆ ನಿನ್ನ ಆಕಾರ ಹೀಗಿದೆ? ನನ್ನಿಂದ ಏನಾಗಬೇಕು ಎಂದು ಕೇಳಿದೆ. ಆಗ ಆ ಜೀವಿ, ನನ್ನ ಹೆಸರು ಅಕಿರ. ನನ್ನ ಬಗ್ಗೆ ತಿಳಿಯಬೇಕೆಂದರೆ ಈ ಮರದ ಕೆಳಗೆ ಕುಳಿತಿರು, ಇಲ್ಲಿಗೆ ಒಬ್ಬರು ವ್ಯಕ್ತಿಗಳು ಬರುತ್ತಾರೆ, ಅವರನ್ನು ಕೇಳು ಎಂದು ವಿಕಾರವಾದ ಧ್ವನಿಯಲ್ಲಿ ಹೇಳಿ ಮಾಯವಾಯಿತು. ನಾನು ಕುತೂಹಲದಿಂದ ಅಲ್ಲೇ ಕುಳಿತೆ. ಅಲ್ಲಿಗೆ ಒಬ್ಬ ಸಾಧಾರಣ ವ್ಯಕ್ತಿ ಬಂದ. ಆತನನ್ನು, ಅಯ್ಯ, ನಿಮಗೆ ಅಕಿರ ಯಾರೆಂದು ಗೊತ್ತೇ ಎಂದು ಕೇಳಿದೆ. ಆತ ಭಯದಿಂದ ನಡುಗುತ್ತಾ, ಅಯ್ಯೋ, ಅವನು ಮನುಷ್ಯನಲ್ಲ, ಅದೊಂದು ವಿಕಾರವಾದ ಪ್ರೇತ, ನಮ್ಮೂರಿನ ನಾಶಕ್ಕಾಗಿ ಹೊಂಚು ಹಾಕುತ್ತಿದೆ ಎಂದು ಹೇಳಿ ಓಡಿಹೋದ. ನನಗೆ ಆತನ ಮಾತುಗಳು ವಿಚಿತ್ರವೆನಿಸಿದರೂ ಸರಿ ಎಂದು ಅಲ್ಲೇ ಕುಳಿತೆ. ಇನ್ನೊಬ್ಬರು ಯಾರು ಬರುವರೋ ಎಂದು ಕಾಯುತ್ತಾ ಕಾಯುತ್ತಾ ಕುಳಿತುಕೊಂಡೆ. ಇನ್ನೇನು ಹೊರಡಬೇಕೆನ್ನುವಷ್ಟರಲ್ಲಿ ಶ್ರೀಹರಿ ಎಂಬ ನಾದ ಕಿವಿಗೆ ಬಿದ್ದಿತ್ತು. ಯಾರೆಂದು ನೋಡಿದರೆ ಅಲ್ಲಿ ಋಷಿಮುನಿಗಳಂತಿದ್ದ ಒಬ್ಬ ಮಹಾತ್ಮ ಬಂದಿದ್ದರು. ನಮಸ್ಕರಿಸಿದೆ. ಗುರುಗಳೇ, ನಿಮಗೆ ಅಕಿರನು ಯಾರೆಂದು ಗೊತ್ತಿರಬೇಕಲ್ಲವೇ? ದಯವಿಟ್ಟು ನನಗೂ ತಿಳಿಸಿ ಎಂದು ಕೇಳಿದೆ. ಅವರು ನಕ್ಕು, ಅಕಿರನೆಂದರೆ ನ್ಯಾಯ. ಎಲ್ಲಿ ನ್ಯಾಯವಿರುವುದೋ ಅಲ್ಲಿ ಅಕಿರನಿರುತ್ತಿದ್ದ. ಆದರೆ ಈಗ ಅದೊಂದು ಅನ್ಯಾಯಕ್ಕೊಳಗಾದ ಜೀವಿ, ನ್ಯಾಯಕ್ಕಾಗಿ ಅಲೆದಾಡುತ್ತಿರುವ ಪಕ್ಷಿಯಾಗಿದೆ. ಆ ಜೀವಿಗೆ ನಿನ್ನಿಂದ ಮುಕ್ತಿ ಸಿಗಬೇಕಾಗಿದೆ ಎಂದರು. ನನ್ನ ತಾರ್ಕಿಕ ಶಕ್ತಿ ಮಿತಿಮೀರಿ ಅದು ಹೇಗೆ ಸಾಧ್ಯ ಗುರುಗಳೇ ಎಂದೆ. ಋಷಿಗಳು ಅದೃಶ್ಯವಾದರು. ಇದರಲ್ಲೇನೋ ಮರ್ಮವಿದೆ ಎಂದು ಈ ವಿಚಾರ ಮೊದಲು ಮಹಾರಾಣಿಯವರಿಗೆ ತಿಳಿಸಬೇಕೆಂದು ಹೊರಟೆ. ಎದುರಿಗೆ ಒಬ್ಬ ಮಹಿಳೆ ಬಂದಳು. ಆಕೆ ಸೂಲಗಿತ್ತಿಯಾಗಿದ್ದಳು. ಆಕೆ ನನ್ನನ್ನು ಕರೆದು, ಇಂದು ಅಕಿರಣಿಗೆ ಅನ್ಯಾಯವಾದ ದಿನ, ಆದರೆ ಅದು 8 ವರ್ಷಗಳ ಹಿಂದೆ ಎಂದಳು. ಹಾಗಾದರೆ ನಿಮಗೆ ಅಕಿರನು ಗೊತ್ತೇ? ಆತನ ಕಥೆ ದಯವಿಟ್ಟು ನನಗೆ ತಿಳಿಸುವಿರಾ ಎಂದು ಕೇಳಿದೆ. ಆಕೆ, ಅದಕ್ಕಾಗಿಯೇ ಬಂದಿರುವೆ ಕೇಳು. ಅಕಿರನು ಅರಮನೆಯಲ್ಲಿ ಕೆಲಸ ಮಾಡುತ್ತಿದ್ದ. ಆ ಸಂಸ್ಥಾನಕ್ಕೆ ರಾಜನಿರಲಿಲ್ಲ, ಆದರೆ ಇಬ್ಬರು ಮಹಾರಾಣಿಯರಿದ್ದರು. ಹಿರಿಯ ರಾಣಿ ಗರ್ಭಿಣಿಯಾಗಿರುವಾಗ ರಾಜ ಯುದ್ಧದಲ್ಲಿ ತೀರಿಹೋದ. ಹಿರಿಯ ರಾಣಿಯ ಮಗನೇ ಅಕಿರ. ಆದರೆ ಅದು ಅವನಿಗೂ ಗೊತ್ತಿರಲಿಲ್ಲ, ಊರ ಜನರಿಗೂ ಗೊತ್ತಿರಲಿಲ್ಲ. ಏಕೆಂದರೆ ಜನಿಸಿದ ಕೂಡಲೇ ತಾಯಿ ಮಗು ಇಬ್ಬರೂ ಹೆರಿಗೆಯಲ್ಲೇ ತೀರಿಹೋದರೆಂಬ ಸುದ್ದಿಯನ್ನು ಸೂಲಗಿತ್ತಿಯಾದ ನನ್ನಿಂದ ಕಿರಿಯ ರಾಣಿ ಹೇಳಿಸಿದ್ದಳು. ಅಂದಿನಿಂದ ಅಕಿರ ಜೀತದಾಳಿನ ಮಗನಾಗಿ ಬೆಳೆದ. ಮುಂದೆ ಅರಮನೆಯ ವ್ಯವಸ್ಥೆಯೆಲ್ಲ ಆತನ ಉಸ್ತುವಾರಿಯಲ್ಲಿಯೇ ನಡೆಯುತ್ತಿತ್ತು. ಒಂದು ದಿನ ಮಹಾರಾಣಿ ವಾಯುವಿಹಾರಕ್ಕೆಂದು ಹೋದಾಗ ಅರಮನೆಯಲ್ಲಿದ್ದ ನೆಲಮಾಳಿಗೆಯಿಂದ ಏನೋ ಸದ್ದು ಕೇಳಿಬಂತು. ಅಕಿರ ಅದೇನೆಂದು ನೋಡಲು ಹೋದ. ಒಬ್ಬ ನಡುವಯಸ್ಸಿನ ಮಹಿಳೆ ಆಹಾರ ನೀರು ಇಲ್ಲದೆ ಬಳಲುತ್ತಿರುವುದನ್ನು ಕಂಡು ಗಾಬರಿಯಾದ. ಮನಸ್ಸಿನಲ್ಲಿ ಏನೋ ತಳಮಳ. ಅದೇ ಸಮಯಕ್ಕೆ ವಾಯುವಿಹಾರ ಮುಗಿಸಿ ಮಹಾರಾಣಿ ಬಂದಳು. ಕೋಪದಿಂದ ಜೋರಾಗಿ ನಗುತ್ತಾ, ಕೊನೆಗೂ ಸೇರಿದಿರೇ ಎಂದಳು. ಯಾವ ಮಹಾರಾಣಿ ಹೆರಿಗೆಯಲ್ಲಿ ಮಗುವಿನ ಸಮೇತ ಸತ್ತು ಹೋದಳೆಂದು ನೀನು ತಿಳಿದಿರುವೆಯೋ ಅವರೇ ನೀವಿಬ್ಬರು ಎಂಬ ಘೋರ ಸತ್ಯವನ್ನು ಅಕಿರನಿಗೆ ಹೇಳಿದಳು. ಅಕಿರನು ಗದ್ಗದಿತನಾದ. ಇನ್ನು ಸತ್ಯ ತಿಳಿದ ಅಕಿರ ಸುಮ್ಮನಿರಲಾರ ಎಂದು ಮನಗಂಡ ರಾಣಿ ಅವನನ್ನು ಸುಳ್ಳು ಆಪಾದನೆ ಮೇಲೆ ಗಲ್ಲಿಗೇರಿಸಿ ಅವನ ದೇಹವನ್ನು ಮಾಂಸದ ತುಂಡುಗಳಂತೆ ಎಸೆದಳು. ಅಂದಿನಿಂದ ಅಕಿರ ಮಾಂಸದ ತುಂಡುಗಳಂತೆಯೇ ವಿಕಾರವಾಗಿ ತನಗಾದ ಅನ್ಯಾಯಕ್ಕೆ ನ್ಯಾಯ ಹುಡುಕಲು ಅಲೆಯುತ್ತಿದ್ದಾನೆ. ಆತನಿಗೆ ಮುಕ್ತಿ ಸಿಗಬೇಕೆಂದರೆ ಈ ದಿನ ರಾತ್ರಿ 12 ಗಂಟೆಯೊಳಗೆ ನೆಲಮಾಳಿಗೆಯಲ್ಲಿರುವ ಮಹಾರಾಣಿ ಹೊರಗೆ ಬರಬೇಕೆಂದು ಹೇಳಿ ಸೂಲಗಿತ್ತಿ ಹೊರಟು ಹೋದಳು. ಅಕಿರನ ಕತೆ ಕೇಳಿ ಒಂದು ಕ್ಷಣ ನಡುಕದಿಂದ ಅಲ್ಲೇ ನಿಂತು ಯೋಚಿಸಿದೆ. ಕೊನೆಗೆ ಕೊರವಂಜಿ ವೇಷದಲ್ಲಿ ಅರಮನೆಗೆ ಹೋದೆ. ರಾಣಿ ಹೊರಗೆ ಬಂದಳು. ಈ ಮನೆಯಾಗ 20 ವರ್ಷದಿಂದ ಒಂದು ಜೀವ ನರಳಾಕತ್ತೈತಿ ತಾಯಿ ಎಂದೆ. ರಾಣಿಯು ಆಶ್ಚರ್ಯದಿಂದ ಎಲ್ಲ ಸೈನಿಕರನ್ನು ಕಳುಹಿಸಿ ಒಬ್ಬಳೇ ನನ್ನ ಹತ್ತಿರ ಬಂದಳು. ಏನು ಹೇಳುತ್ತಿರುವೆ ಎಂದಳು. ತಾಯಿ, ಇದು ನನ್ನ ಮಾತಲ್ಲ, ನನ್ನ ಬಾಯೊಳಗ ಆ ದೇವಿ ನುಡಿಸಾಕತ್ತಾಳ. ಈ ಅರಮನೆಯಾಗ ಒಂದು ಜೀವ ನರಳಾಕತ್ತೈತಿ. ರಾಜ್ಯವಾಳಬೇಕಾದ ಯುವರಾಜನ ಕೊಲೆಯಾಗೈತಿ. ಕೊಲೆಗಾರರ ಸಂಹಾರ ಈ ದಿನ ನಡೀತೈತೆ ತಾಯಿ, ನಡೀತೈತೆ ಎಂದೆ. ರಾಣಿ ಹೆದರಿ, ಇದಕ್ಕೆ ಪರಿಹಾರವಿಲ್ಲವೇ ಎಂದಳು. ಐತೆ ತಾಯಿ, ಈ ದಿನ ರಾತ್ರಿ 12ರೊಳಗ ನರಳುತ್ತಿರುವ ಜೀವ ಬಿಡುಗಡೆ

ಹಂದಿ ಊರ ಜನರೆದುರು ನಿಲ್ಲಬೇಕು ಎಂದೆ. ರಾಣಿ ಭಯದಿಂದ ಊರ ಜನರನ್ನೆಲ್ಲ ಸೇರಿಸಿ ನೆಲಮಾಳಿಗೆಯಲ್ಲಿದ್ದ ಹಿರಿಯ ರಾಣಿಯನ್ನ ಪೋಷಾಕುಗಳ ಸಮೇತ ಜನರೆದುರು ನಿಲ್ಲಿಸಿದಳು. ಅದೇ ಸಮಯಕ್ಕೆ ಸಂತೋಷದಿಂದ ಜೋರಾಗಿ ಕೂಗುತ್ತಾ ಹಾರುತ್ತಾ ಬಂದ ಅಕಿರ ತನ್ನ ಸಾವಿಗೆ ಕಾರಣಳಾದ ರಾಣಿಯನ್ನ ರೆಕ್ಕೆಯಲ್ಲಿ ಹಿಡಿದುಕೊಂಡು ಆಕಾಶದತ್ತ ಹೊರಟ. ಜನರೆಲ್ಲ ಆಕಾಶದತ್ತ ನೋಡುತ್ತಾ ಇಂದು ಅಕಿರನಿಗೆ ಮುಕ್ತಿ ಸಿಕ್ಕಿತೆಂದು ಸಂತೋಷದಿಂದ ಕಣ್ಣೀರು ಹರಿಸಿದರು. ಕಥೆಯ ಸಾರಾಂಶ: ಸತ್ಯವನ್ನು ಶಾಶ್ವತವಾಗಿ ಬಚ್ಚಿಡಲು ಸಾಧ್ಯವಿಲ್ಲ, ನ್ಯಾಯಕ್ಕೆ ಜಯ ಸಿಗಲೇಬೇಕು, ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಕಥೆಯ ಹೆಸರು ಸತ್ಯದ ಬೆಳಕು. ಆನಂದಪುರ ಎಂಬುದು ಹಸಿರು ಹೊಲಗಳ ನಡುವೆ ಇರುವ ಒಂದು ಚಿಕ್ಕ ಹಳ್ಳಿ. ಅಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಪರಿಚಿತವಾಗಿದ್ದವರು, ಸ್ನೇಹಪೂರ್ಣವಾಗಿ ಬದುಕುತ್ತಿದ್ದವರು. ಆ ಹಳ್ಳಿಯ ಶಾಲೆಯಲ್ಲಿ ಓದುತ್ತಿದ್ದ ರವಿ ಎಂಬ ಬಾಲಕ ಎಲ್ಲರಿಗೂ ಪ್ರೀತಿಯವನಾಗಿದ್ದ. ಅವನು ಸದಾ ಸತ್ಯವನ್ನೇ ನುಡಿಯುತ್ತಿದ್ದ, ಸರಳ ವ್ಯಕ್ತಿತ್ವದೊಂದಿಗೆ ಬದುಕನ್ನು ಸಾಗಿಸುತ್ತಿದ್ದ. ಆದರೆ ಅವನ ಸ್ನೇಹಿತ ಮನೋಜ್ ಸ್ವಲ್ಪ ಬೇರೆ ಸ್ವಭಾವದವನಾಗಿದ್ದ. ಅವನು ಕೆಲವೊಮ್ಮೆ ಸಣ್ಣ ಸುಳ್ಳು ಹೇಳಿ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದ್ದ. ಒಂದು ದಿನ ಶಾಲೆಯ ಮುಖ್ಯೋಪಾಧ್ಯಾಯರು ಎಲ್ಲ ಮಕ್ಕಳನ್ನು ಸೇರಿಸಿ ಹೀಗೆಂದು ಹೇಳಿದರು: ನಮ್ಮ ಶಾಲೆಯಲ್ಲಿ ಪ್ರಾಮಾಣಿಕತೆಯ ವಾರವನ್ನು ಆಚರಿಸುತ್ತಿದ್ದೇವೆ. ಈ ವಾರದಲ್ಲಿ ಯಾರು ನಿಜವಾದ ಸತ್ಯ ಮತ್ತು ನಡತೆಯನ್ನು ತೋರಿಸುತ್ತಾರೋ ಅವರಿಗೆ ವಿಶೇಷ ಬಹುಮಾನ ಇದೆ. ಈ ಮಾತು ಕೇಳುತ್ತಿದ್ದಂತೆ ಎಲ್ಲ ಮಕ್ಕಳಿಗೂ ಉತ್ಸಾಹ ತುಂಬಿತು. ರವಿ ಇದನ್ನು ಒಳ್ಳೆಯ ಅವಕಾಶವೆಂದುಕೊಂಡನು. ಸತ್ಯದ ಮಾರ್ಗದಲ್ಲಿಯೇ ನಡೆಯಬೇಕು ಎಂದು ನಿರ್ಧರಿಸಿದನು. ಆದರೆ ಮನೋಜ್ ಯಾವುದೇ ರೀತಿಯಲ್ಲಾಗಲಿ ಬಹುಮಾನವನ್ನು ಗೆಲ್ಲಬೇಕು ಎಂದು ಮನಸ್ಸಿನಲ್ಲಿ ತೀರ್ಮಾನ ಮಾಡಿಕೊಂಡನು. ಮುಂದಿನ ದಿನ ಬೆಳಗ್ಗೆ ರವಿ ಮತ್ತು ಮನೋಜ್ ಶಾಲೆಗೆ ಹೋಗುತ್ತಿದ್ದಾಗ ದಾರಿಯ ಬದಿಯಲ್ಲಿ ಒಂದು ಹಳೆಯ ಚೀಲ ಕಂಡುಬಂತು. ಕುತೂಹಲದಿಂದ ಅದನ್ನು ತೆರೆದಾಗ ಅದರೊಳಗೆ ತುಂಬ ಹಣ ಮತ್ತು ಒಂದು ಚೀಟಿ ಕಂಡುಬಂತು. ಆ ಚೀಟಿಯಲ್ಲಿ, ಈ ಹಣವನ್ನು ನನ್ನ ಜೀವನದ ಸಂಗ್ರಹವಾಗಿ ಇಟ್ಟಿದ್ದೇನೆ, ದಯವಿಟ್ಟು ಕಂಡವರು ಹಿಂತಿರುಗಿಸಿ ಎಂದು ಬರೆಯಲಾಗಿತ್ತು. ಇದನ್ನು ನೋಡಿ ರವಿಯ ಹೃದಯ ತಕ್ಷಣ ಕರಗಿತು. ಆದರೆ ಮನೋಜ್ ಹೇಳಿದ, ಇದು ನಮ್ಮ ಅದೃಷ್ಟ, ಯಾರಿಗೂ ಗೊತ್ತಾಗುವುದಿಲ್ಲ, ಇದನ್ನು ನಾವು ಇಟ್ಟುಕೊಳ್ಳೋಣ. ಆದರೆ ರವಿ ಗಂಭೀರವಾಗಿ ಹೇಳಿದ, ಇದು ತಪ್ಪು, ಯಾರೋ ತಮ್ಮ ಶ್ರಮದಿಂದ ಗಳಿಸಿದ ಹಣ ಇದು, ನಾವು ಇದನ್ನು ಅವರಿಗೆ ಹಿಂತಿರುಗಿಸಬೇಕು. ಇಬ್ಬರ ನಡುವೆ ಸ್ವಲ್ಪ ವಾದ ನಡೆಯಿತು. ಕೊನೆಗೆ ರವಿ ಮನೋಜನನ್ನು ಒಪ್ಪಿಸಿ, ನಾವು ಇದನ್ನು ಶಿಕ್ಷಕರಿಗೆ ಕೊಡೋಣ, ಅವರು ಸರಿಯಾದ ವ್ಯಕ್ತಿಗೆ ತಲುಪಿಸುತ್ತಾರೆ ಎಂದರು. ಶಾಲೆಗೆ ತಲುಪಿದ ನಂತರ ಅವರು ಚೀಲವನ್ನು ಶಿಕ್ಷಕರಿಗೆ ನೀಡಿದರು. ಶಿಕ್ಷಕರು ಅವರ ಸತ್ಯವಂತಿಕೆಯನ್ನು ಮೆಚ್ಚಿದರು ಮತ್ತು ಮುಖ್ಯೋಪಾಧ್ಯಾಯರಿಗೆ ಈ ವಿಷಯವನ್ನು ತಿಳಿಸಿದರು. ಕೆಲವು ಗಂಟೆಗಳ ನಂತರ ಆ ಹಣ ಕಳೆದುಕೊಂಡಿದ್ದ ಒಬ್ಬ ವೃದ್ಧ ವ್ಯಕ್ತಿಗೆ ಕರೆ ಮಾಡಿ ಶಾಲೆಗೆ ಕರೆಯಿಸಿಕೊಂಡರು. ಅವನು ತುಂಬ ಚಿಂತೆಯಿಂದಿದ್ದ, ಏಕೆಂದರೆ ಆ ಹಣವೇ ಅವನ ಬದುಕಿನ ಆಧಾರವಾಗಿತ್ತು. ತನ್ನ ಚೀಲವನ್ನು ಮರಳಿ ಪಡೆದಾಗ ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಆದರೆ ಅದು ಸಂತೋಷದ, ಆನಂದ ಭಾಷ್ಪದ ಕಣ್ಣೀರಾಗಿತ್ತು. ಮುಖ್ಯೋಪಾಧ್ಯಾಯರು ಎಲ್ಲ ವಿದ್ಯಾರ್ಥಿಗಳ ಮುಂದೆ, ಇಂದು ನಮಗೆ ನಿಜವಾದ ಪಾಠ ಕಲಿಸಿದವನು ರವಿ ಎಂದು ಹೆಮ್ಮೆಯಿಂದ ಹೇಳಿಕೊಂಡರು. ಅವನು ಸುಲಭವಾದ ತಪ್ಪು ಮಾರ್ಗವನ್ನು ಬಿಟ್ಟು ಕಠಿಣವಾದ ಸತ್ಯದ ಮಾರ್ಗವನ್ನು ಆರಿಸಿಕೊಂಡಿದ್ದಾನೆ. ಎಲ್ಲರೂ ರವಿಗೆ ಚಪ್ಪಾಳೆಯೊಂದಿಗೆ ಅಭಿನಂದಿಸಿದರು. ಮನೋಜ್ ಈ ಎಲ್ಲವನ್ನು ನೋಡಿ ತನ್ನ ತಪ್ಪನ್ನು ಅರಿತುಕೊಂಡನು. ಅವನು ನಾಚಿಕೆಯಿಂದ ರವಿಯ ಬಳಿ ಬಂದು, ನನ್ನ ತಪ್ಪನ್ನು ಕ್ಷಮಿಸು, ಮುಂದೆ ನಾನು ಕೂಡ ಸತ್ಯದ ಮಾರ್ಗದಲ್ಲೇ ನಡೆಯುತ್ತೇನೆ ಎಂದನು. ಆ ದಿನದಿಂದ ಮನೋಜ್ ಬದಲಾದನು. ಅವನು ಸುಳ್ಳನ್ನು ಬಿಟ್ಟು ಸತ್ಯವನ್ನು ಅಳವಡಿಸಿಕೊಂಡನು. ರವಿ ಮತ್ತು ಮನೋಜ್ ಇಬ್ಬರು ಹಳ್ಳಿಯ ಮಕ್ಕಳಿಗೆ ಮಾದರಿಯಾದರು. ಆನಂದಪುರ ಹಳ್ಳಿಯಲ್ಲಿ ಈ ಘಟನೆ ಒಂದು ಪಾಠವಾಗಿ ಉಳಿಯಿತು. ಸತ್ಯ ಯಾವಾಗಲೂ ಗೆಲ್ಲುತ್ತದೆ ಎಂಬ ನಂಬಿಕೆ ಇನ್ನಷ್ಟು ಗಟ್ಟಿಯಾಯಿತು. ಈ ಕಥೆಯಿಂದ ತಿಳಿಯುವುದೇನೆಂದರೆ, ಸತ್ಯದ ಮಾರ್ಗವು ಕೆಲವೊಮ್ಮೆ ಕಷ್ಟಕರವಾಗಿರಬಹುದು, ಆದರೆ ಅದು ನಮ್ಮನ್ನು ಯಾವಾಗಲೂ ಗೌರವ ಮತ್ತು ಶಾಂತಿಯತ್ತ ಕರೆದೊಯ್ಯುತ್ತದೆ. ಸುಳ್ಳು ತಾತ್ಕಾಲಿಕವಾಗಿ ಲಾಭ ನೀಡಿದರೂ ಅದು ಮನಸ್ಸಿಗೆ ಭಾರವಾಗುತ್ತದೆ. ಸತ್ಯ ಮಾತ್ರ ಹೃದಯಕ್ಕೆ ನಿಜವಾದ ನೆಮ್ಮದಿಯನ್ನು ನೀಡುತ್ತದೆ. ಪ್ರಾಮಾಣಿಕತೆ ಎಂಬುದು ಕೇವಲ ಒಳ್ಳೆಯ ಗುಣವಲ್ಲ, ಅದು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ಮಹತ್ತರ ಶಕ್ತಿಯಾಗಿದೆ. ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಳ್ಳುವುದು ದುರ್ಬಲತೆಯಲ್ಲ, ಅದು ನಿಜವಾದ ಧೈರ್ಯದ ಸಂಕೇತವಾಗಿದೆ. ಜೀವನದಲ್ಲಿ ಎಷ್ಟು ಪರೀಕ್ಷೆಗಳು ಬಂದರೂ ಸತ್ಯವನ್ನು ಹಿಡಿದುಕೊಂಡವನು ಕೊನೆಯಲ್ಲಿ ಗೆಲುವನ್ನು ಸಾಧಿಸುತ್ತಾನೆ. ಆದ್ದರಿಂದ ಯಾವ ಸಂದರ್ಭದಲ್ಲಾದರೂ ಸತ್ಯವನ್ನು ಆರಿಸಿಕೊಳ್ಳಬೇಕು, ಏಕೆಂದರೆ ತಡವಾದರೂ ಸತ್ಯವೇ ಸದಾ ಜಯ.

0: ಸೂಚಿಸುತ್ತದೆ.
1: ಇದುವರೆಗೆ ಕಥೆ
2: ಕೇಳಿದಿರಿ.
1: ಸಂಕಲನ ಸವಿತಾ ದೇಶಮುಖ್, ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಹಾಗಿದ್ರೆ ಬನ್ನಿ ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.

0: ಗಿಡ ಕಡಿಬೇಡ ಕಡಿಬೇಡ.
1: ಅಯ್ಯಯ್ಯೋ, ಮರ ಕಡ್ದೆ ಹಾಕ್ಬಿಟ್ರು.
0: ಪಾಪ ಗಿಡ ಅಳ್ಳಿ ಕತ್ತದ, ತೂ ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
1: ಗಿಡ ಗಿಡ ಅಲ್ಬೇಡ, ನಾನು ಇಲ್ಲೇ ಒಂದ್ಸತಿ ನೆಡ್ತೀನಿ, ದಿನಾಲು ಅದಕ್ಕೆ ನೀರ್ ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
2: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.

0: ಶ್ಯಾ ಬಸ್ಯಾ ಹಿಂಗ ನೆಲ ಒರೆಸೋದು ಕೈಯಾಗ ಏನದು ಏನ್ ತಿಳಿತೈತಿ ಅಂತ ಪುಸ್ತಕ ಹಿಡ್ಕೊಂಡು ಒಗಿ ಅದನ್ನ ಹತ್ಲಾಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
1: ಅವರ ನಾನು ಸಾಲಿಗೆ ಹೋಗ್ತೀನಿ ರೀ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನಿ ರೀ, ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನಿ ರೀ, ಓದ್ಕೋತೀನಿ.
0: ನಿನಗೆ ಯಾಕಲ್ಲ ಮೂಳ ಸಾಲಿ, ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕೂಲಿ ತಗೊಂಡ್ ಹೋಗ್ತಾನಲ್ಲ ಕುಡಿಯಾಕ, ಅದನ್ನ ಯಾರು ತೀರಿಸ್ತಾರ? ನೆಟ್ಟ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ. ಹುಷಾರ್
1: ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮ ಮನೆ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ.
2: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ ನೆನಪಿರಲಿ.

0: ರಾಜ ಶರವೇಗದ ಸರದಾರ. ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜೆ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ.
1: ಯಾರು ಯಾರು ನೀ ಯಾರು
0: ಅಂತ ಕೇಳದ ರಾಜ.
2: ನಿನ್ ಹೆಂಗ ದಿನ ನಾನು ಮಾಡ್ತಿದ್ದೆ ಮಜಾ.
3: ಆಕಾಶವಾಣಿ ವಿಜಯಪುರ, ಸಮಯ ಆಗ್ತಾ ಇದೆ 7:34. ಇನ್ನು ಮುಂದೆ ಒಂದು ವಾಣಿಜ್ಯ ಪ್ರಕಟಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
0: ಹೆಲ್ಮೆಟ್ ಹಾಕೋಬೇಕು, ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದೆ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ನುಳಿಸ್ರಿ.
2: ಇಲ್ಲಾಂದ್ರೆ ನನಗೆ ಕಂಪನಿ ಕೊಡ್ರಿ.
4: ಶಾಲೆ ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
5: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
4: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
5: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
6: ದೇಶದ ಸೇವೆಗೆ ನಿಲ್ಲಬೇಕು ಕನ್ನಡದ.
3: ಆಕಾಶವಾಣಿ, ಸಮಯ 7:35 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಭಾರತ ನಾರ್ವೆ ವ್ಯಾಪಾರ ಸಂಶೋಧನಾ ಶೃಂಗಸಭೆ, ನವೋದ್ಯಮ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಹೂಡಿಕೆಗೆ ವಿಪುಲ ಅವಕಾಶ, ಪ್ರಧಾನಿ ನರೇಂದ್ರ ಮೋದಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯು ಭಾರತವನ್ನು ಆತ್ಮವಿಶ್ವಾಸ ಮತ್ತು ಸಮರ್ಥ ರಾಷ್ಟ್ರವಾಗಿ ಪರಿವರ್ತಿಸಿದೆ, ಸಚಿವ ರಾಜನಾಥ್ ಸಿಂಗ್. ಕೊಲ್ಲಿ ರಾಷ್ಟ್ರಗಳ ನಾಯಕರ ಮನವಿ ಮೇರೆಗೆ ಇರಾನ್ ಮೇಲಿನ ನಿಯೋಜಿತ ದಾಳಿ ತಡೆ ಹಿಡಿಯಲಾಗಿದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆದ್ದ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಪ್ಲೇ ಆಫ್ ಪ್ರವೇಶ. ವಾರ್ತೆಗಳ ವಿವರ. ವಿದೇಶಿ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಓಸ್ಲಾದಲ್ಲಿ ನಿನ್ನೆ ನಡೆದ ಭಾರತ ನಾರ್ವೆ ವ್ಯಾಪಾರ ಮತ್ತು ಸಂಶೋಧನಾ ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ರಾಜಕುಮಾರ ಹಾಕಾನ್ ಮತ್ತು ನಾರ್ವೆಯ ಪ್ರಧಾನಿ ಜೋನಾಸ್ ಸ್ಟೋರ್ ಕೂಡ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದರು. ಶೃಂಗವನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಟಿಇಪಿಎ ಜಾರಿಗೆ ಬಂದ ತರುವಾಯ ದ್ವಿಪಕ್ಷೀಯ ವಾಣಿಜ್ಯ ಮತ್ತು ಹೂಡಿಕೆಯ ಬೆಳವಣಿಗೆಯನ್ನು ಶ್ಲಾಘಿಸಿದರು. ಟಿಇಪಿಎಯ ಅಡಿಯಲ್ಲಿ 100 ಶತಕೋಟಿ ಅಮೆರಿಕನ್ ಡಾಲರ್ ಹೂಡಿಕೆಯ ಗುರಿಯನ್ನು ಸಾಧಿಸಲು ಮತ್ತು ಅದರ ಪರಿಣಾಮವಾಗಿ ಭಾರತದಲ್ಲಿ 1 ದಶಲಕ್ಷ ಉದ್ಯೋಗಗಳ ಸೃಷ್ಟಿಗೆ ಎರಡೂ ಕಡೆಯ ಪಾಲುದಾರರು ಪ್ರಯತ್ನಗಳನ್ನು ಮಾಡಬೇಕು ಎಂದು ಅವರು ಒತ್ತಿ ಹೇಳಿದರು. ಭಾರತದ ಬಲವಾದ ಬೆಳವಣಿಗೆಯ ಪಥ ಜನಸಂಖ್ಯಾ ಲಾಭಾಂಶ, ಪ್ರತಿಭಾವಂತ ಮತ್ತು ಮಹತ್ವಾಕಾಂಕ್ಷೆಯ ಯುವಕರು, ದೃಢವಾದ ವ್ಯಾಪಾರ ಅಭ್ಯಾಸಗಳು, ಹೂಡಿಕೆದಾರ ಸ್ನೇಹಿ ನಿಯಂತ್ರಕ ಚೌಕಟ್ಟು ಮತ್ತು

0: ಸ್ಪರ್ಧಾತ್ಮಕ ಒಕ್ಕೂಟ ವ್ಯವಸ್ಥೆಯ ಮನೋಭಾವವನ್ನು ಅವರು ಬಿಂಬಿಸಿದರು. ನೀಲಿ ಆರ್ಥಿಕತೆ, ಹಡಗು ನಿರ್ಮಾಣ, ಹಸಿರು ಪರಿವರ್ತನೆ, ನವೀಕರಿಸಬಹುದಾದ ಇಂಧನ, ಆರೋಗ್ಯ ತಂತ್ರಜ್ಞಾನ, ನಿರ್ಣಾಯಕ ಖನಿಜಗಳು ಮತ್ತು ನವೋದ್ಯಮಗಳಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಲು ಭಾರತದಲ್ಲಿ ವಿಪುಲ ಅವಕಾಶಗಳಿವೆ ಎಂದು ನಾರ್ವೆ ಹೂಡಿಕೆದಾರರಿಗೆ ಮನವರಿಕೆ ಮಾಡಿಕೊಟ್ಟರು. ದೇಶದ ಪ್ರಮಾಣ ಹೆಚ್ಚುತ್ತಿರುವ ಇಂಧನ ಬೇಡಿಕೆಗಳು, ಹವಾಮಾನ ಬದ್ಧತೆಗಳು ಮತ್ತು ನವೀಕರಿಸಬಹುದಾದ ಇಂಧನ, ಗ್ರಿಡ್ ಮೂಲಸೌಕರ್ಯ, ಹಸಿರು ಹೈಡ್ರೋಜನ್ ಮತ್ತು ಶುದ್ಧ ಇಂಧನದಲ್ಲಿ ತ್ವರಿತ ವಿಸ್ತರಣೆಯನ್ನು ಒತ್ತಿ ಹೇಳಿದ ಪ್ರಧಾನಿ ನರೇಂದ್ರ ಮೋದಿ ಭಾರತದ ಮಹತ್ವಾಕಾಂಕ್ಷೆಯ ಹಸಿರು ಪರಿವರ್ತನೆಯ ಕಾರ್ಯಸೂಚಿಯನ್ನು ಒತ್ತಿ ಹೇಳಿದರು. ಶುದ್ಧ ಇಂಧನ ಹೂಡಿಕೆಗಳು ಕಡಲ ವಲಯದ ಡಿಕಾರ್ಬೋನೈಸೇಷನ್, ಸಾಗರ ಸುಸ್ಥಿರತೆ ಮತ್ತು ಹವಾಮಾನ ಹಣಕಾಸು ಕ್ಷೇತ್ರದಲ್ಲಿ ನಾರ್ವೆಯ ಜಾಗತಿಕ ನಾಯಕತ್ವವನ್ನು ಅವರು ಶ್ಲಾಘಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಭಾರತವನ್ನು ಬಲವಾದ, ಆತ್ಮವಿಶ್ವಾಸದ ಮತ್ತು ಸಮರ್ಥ ರಾಷ್ಟವಾಗಿ ಪರಿವರ್ತಿಸಲು ಸಾಕ್ಷಿಯಾಗಿದೆ ಎಂದು ಬಣ್ಣಿಸಿದ್ದಾರೆ. ಹನೋಯ್ನಲ್ಲಿ ನಿನ್ನೆ ಭಾರತೀಯ ವಲಸಿಗರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಭಾರತವು ಮೊದಲು ಬಳಸದಿರುವ ನೀತಿಗೆ ಬದ್ಧವಾಗಿದ್ದರೂ ಪರಮಾಣು ಬ್ಲಾಕ್ಮೇಲ್ಗೆ ಮಣಿಯುವುದಿಲ್ಲ ಮತ್ತು ಯಾವುದೇ ಶತ್ರುಗಳ ದುಸ್ಸಾಹಸಕ್ಕೆ ದೃಢವಾಗಿ ಪ್ರತಿಕ್ರಿಯಿಸಲು ಸಿದ್ಧವಾಗಿದೆ ಎಂದು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಸಾಧಿಸಿದ ಅಭೂತಪೂರ್ವ ಪ್ರಗತಿಯಿಂದಾಗಿ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತದ ಹೆಚ್ಚುತ್ತಿರುವ ಸ್ಥಾನಮಾನವನ್ನು ಅವರು ಬಿಂಬಿಸಿದರು. ಸೆಮಿಕಂಡಕ್ಟರ್ ವಲಯದಲ್ಲಿ ಭಾರತವು ವೇಗವಾಗಿ ಮುನ್ನಡೆಯುತ್ತಿದೆ ಎಂದು ಒತ್ತಿ ಹೇಳಿದ ಸಚಿವರು, ಇದು ಕೇವಲ ತಾಂತ್ರಿಕ ಪ್ರಗತಿಯ ಕಥೆಯಲ್ಲ, ನವಭಾರತದ ಕಥೆಯೂ ಆಗಿದೆ ಎಂದು ಅವರು ಹೇಳಿದರು. ಜಾಗತಿಕ ಶಾಂತಿ ಹಂಚಿಕೆಯ ಬೆಳವಣಿಗೆ ಮತ್ತು ಸಮೃದ್ಧಿಗಾಗಿ ಭಾರತದೊಂದಿಗೆ ಪಾಲುದಾರರಾಗಲು ಸಚಿವರು ಅಂತಾರಾಷ್ಟ್ರೀಯ ಸಮುದಾಯವನ್ನು ಆಹ್ವಾನಿಸಿದರು. ಹಾಗೆಯೇ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡುವಂತೆ ಭಾರತೀಯ ವಲಸಿಗರನ್ನು ಒತ್ತಾಯಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ಬಸ್ತಾರ್ ವಿಭಾಗೀಯ ಕೇಂದ್ರ ಕಚೇರಿ ಜಗದಾಲ್ಪುರದಲ್ಲಿ ಕೇಂದ್ರ ವಲಯ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ನಿನ್ನೆ ಛತ್ತೀಸ್ಗಢಕ್ಕೆ ಭೇಟಿ ನೀಡಿದ ಅಮಿತ್ ಶಾ ಅವರು ಬಸ್ತಾರ್ ಜಿಲ್ಲೆಯ ನೇತನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಿದರು. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಪಶ್ಚಿಮ ಬಂಗಾಳ ಸರ್ಕಾರ ಔಪಚಾರಿಕ ಅನುಮತಿ ನೀಡಿದೆ. ಅಖ್ತರ್ ಅಲಿ ವರ್ಸಸ್ ಪಶ್ಚಿಮ ಬಂಗಾಳ ರಾಜ್ಯ ಮತ್ತು ಇತರರ ಪ್ರಕರಣದಲ್ಲಿ 2024 ಆಗಸ್ಟ್ 23 ಕೋಲ್ಕತ್ತಾ ಹೈಕೋರ್ಟ್ ನೀಡಿದ ಆದೇಶದ ನಂತರ ಈ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಸಿಬಿಐನ ಭ್ರಷ್ಟಾಚಾರ ನಿಗ್ರಹ ಘಟಕವು 2024 ಆಗಸ್ಟ್ 24 ನಿಯಮಿತ ಪ್ರಕರಣವನ್ನು ದಾಖಲಿಸಿತ್ತು. ಸಂದೀಪ್ ಘೋಷ್ ಮತ್ತು ಇತರ 3 ಸಂಸ್ಥೆಗಳನ್ನು ಒಳಗೊಂಡ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ವಿವಿಧ ಖರೀದಿ ಮತ್ತು ಸಂಬಂಧಿತ ವಿಷಯಗಳಲ್ಲಿ ಆರ್ಥಿಕ ಅಕ್ರಮಗಳು ನಡೆದಿವೆ ಎಂದು ತನಿಖೆ ನಡೆಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕತಾರ್, ಸೌದಿ ಅರೇಬಿಯಾ ಮತ್ತು UAE ನಾಯಕರ ಮನವಿಯ ಮೇರೆಗೆ ಇರಾನ್ ಮೇಲೆ ಯೋಜಿತ ಮಿಲಿಟರಿ ದಾಳಿಯನ್ನು ತಡೆ ಹಿಡಿದಿರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಟ್ರೂತ್ ಸೋಷಿಯಲ್ನಲ್ಲಿ ನಿನ್ನೆ ಮಾಹಿತಿ ಹಂಚಿಕೊಂಡಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕತಾರ್ನ ಅಮೀರ್ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ, ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸೌದ್ ಮತ್ತು UAE ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯೀದ್ ಅಲ್ ನಹ್ಯಾನಿ ಅವರು ಮಂಗಳವಾರ ನಿಗದಿಯಾಗಿದ್ದ ದಾಳಿಯನ್ನು ಮುಂದೂಡುವಂತೆ ಕೇಳಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಅಮೆರಿಕ ಮತ್ತು ಪಶ್ಚಿಮ ಏಷ್ಯಾದ್ಯಂತ ದೇಶಗಳಿಗೆ ಸ್ವೀಕಾರಾರ್ಹವಾದ ಒಪ್ಪಂದವನ್ನು ಶೀಘ್ರದಲ್ಲೇ ತಲುಪಬಹುದು ಎಂದು ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ. ಪ್ರಸ್ತಾವಿತ ಒಪ್ಪಂದವು ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿಲ್ಲ ಎಂದು ಖಚಿತಪಡಿಸುತ್ತದೆ ಎಂದು ಅವರು ಹೇಳಿದರು. ಆದಾಗ್ಯೂ ಮಾತುಕತೆಗಳು ವಿಫಲವಾದರೆ ಅಲ್ಪಾವಧಿಯಲ್ಲಿ ಇರಾನ್ ಮೇಲೆ ದೊಡ್ಡ ಪ್ರಮಾಣದ ದಾಳಿಯನ್ನು ಪ್ರಾರಂಭಿಸಲು US ಮಿಲಿಟರಿ ಸಿದ್ಧವಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಎಚ್ಚರಿಸಿದ್ದಾರೆ. ಅಗತ್ಯವಿದ್ದರೆ ತಕ್ಷಣದ ಕ್ರಮಕ್ಕೆ ಸಿದ್ಧರಾಗಿರುವಂತೆ ರಕ್ಷಣಾ ಕಾರ್ಯದರ್ಶಿ ಪೀಟ್ ಎಕ್ಸೆತ್, ಜಂಟಿ ಮುಖ್ಯಸ್ಥರ ಅಧ್ಯಕ್ಷ ಜನರಲ್ ಡೇನಿಯಲ್ ಕೇನ್ ಮತ್ತು US ಮಿಲಿಟರಿಗೆ ಸೂಚನೆ ನೀಡಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ್ ಸೋನೋವಾಲ್ ನವದೆಹಲಿಯಲ್ಲಿ ದೇಶದಲ್ಲಿ ಬಹುನಿರೀಕ್ಷಿತ ವಾಟರ್ ಮೆಟ್ರೋ ಸೇವೆಗಳ ಆರಂಭದ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ

0: ಇದ್ದರು. 18 ನಗರಗಳಲ್ಲಿ ವಾಟರ್ ಮೆಟ್ರೋ ಸೇವೆಗಳನ್ನು ಪ್ರಾರಂಭಿಸುವ ಯೋಜನೆಯನ್ನು ಕೇಂದ್ರವು ಮುಂದಿಟ್ಟಿದೆ. ಮೊದಲ ಹಂತಕ್ಕೆ ಗುವಾಹಟಿಯನ್ನು ಗುರುತಿಸಲಾಗಿದೆ ಎಂದು ಕೇಂದ್ರ ಸಚಿವರು ಹೇಳಿದರು. ಶ್ರೀನಗರ, ಪಾಟ್ನಾ, ವಾರಣಾಸಿ, ಅಯೋಧ್ಯೆ ಮತ್ತು ಪ್ರಯಾಗ್ರಾಜ್ ಸೇರಿದಂತೆ ನಗರಗಳ ಮೊದಲ ಹಂತದ ಭಾಗವಾಗಿದ್ದರೆ ಅಸ್ಸಾಂನ ತೇಜ್ಪುರ ಮತ್ತು ದಿಬ್ರುಗಢವನ್ನು ಯೋಜನೆಯ ಎರಡನೇ ಹಂತಕ್ಕೆ ಪ್ರಸ್ತಾಪಿಸಲಾಗಿದೆ. ಸಚಿವಾಲಯವು ಏಕಕಾಲದಲ್ಲಿ ಕರಡು ರಾಷ್ಟ್ರೀಯ ಜಲ ಮೆಟ್ರೋ ನೀತಿ 2026 ಅಂತರ ಸಚಿವಾಲಯ ಸಮಾಲೋಚನೆಗಳಿಗಾಗಿ ವಿತರಿಸಿದೆ. ಇದು ನಗರ ಜಲ ಸಾರಿಗೆಗಾಗಿ ರಾಷ್ಟ್ರೀಯ ಚೌಕಟ್ಟನ್ನು ಔಪಚಾರಿಕಗೊಳಿಸುವ ಪ್ರಯತ್ನವನ್ನು ಸೂಚಿಸುತ್ತದೆ. ಉದ್ದೇಶಿತ ಜಾರಿ ಒಳನಾಡು ಜಲಮಾರ್ಗಗಳನ್ನು ದಕ್ಷ, ಸುಸ್ಥಿರ ಮತ್ತು ಆಧುನಿಕ ಸಾರ್ವಜನಿಕ ಸಾರಿಗೆ ಕಾರಿಡಾರ್ಗಳಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಿರುದ್ಧದ ಆರೋಪಗಳ ತನಿಖೆ ನಡೆಸುತ್ತಿರುವ ನ್ಯಾಯಾಧೀಶರ ತನಿಖಾ ಸಮಿತಿ ತನ್ನ ವರದಿಯನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಂಸತ್ ಭವನದಲ್ಲಿ ಸಲ್ಲಿಸಿದೆ. ನ್ಯಾಯಾಧೀಶರ ವಿಚಾರಣೆ ಕಾಯ್ದೆ 1968 ಅಡಿಯಲ್ಲಿ ಶಾಸನಬದ್ಧ ಅವಶ್ಯಕತೆಗಳಿಗೆ ಅನುಗುಣವಾಗಿ ಇದನ್ನು ಪ್ರಸ್ತುತಪಡಿಸಲಾಯಿತು. ಈ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಸೂಕ್ತ ಸಮಯದಲ್ಲಿ ಮಂಡಿಸಲಾಗುತ್ತದೆ. ಕಳೆದ ವರ್ಷ 12 ಲೋಕಸಭಾ ಸ್ಪೀಕರ್ ಅವರು ಈ ಸಮಿತಿಯನ್ನು ರಚಿಸಿದ್ದರು. ನ್ಯಾಯಾಧೀಶರ ತನಿಖಾ ಸಮಿತಿಯ ಅಧ್ಯಕ್ಷ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್, ಬಾಂಬೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್ ಮತ್ತು ಕರ್ನಾಟಕ ಹೈಕೋರ್ಟ್ನ ಹಿರಿಯ ವಕೀಲ ಬಿವಿ ಆಚಾರ್ಯ ಅವರು ನ್ಯಾಯಾಧೀಶರ ತನಿಖಾ ಸಮಿತಿಯ ವರದಿಯನ್ನು ಓಂ ಬಿರ್ಲಾ ಅವರಿಗೆ ಸಲ್ಲಿಸಿದರು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 5 ಜಯ ಸಾಧಿಸಿತು. ಈ ಮೂಲಕ ಪ್ಲೇಆಫ್ಗೆ ಅರ್ಹತೆ ಪಡೆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು 20 7 180 ಗಳಿಸಿತು. ಗೆಲುವಿನ ಗುರಿ ಬೆನ್ನತ್ತಿದ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಇಶಾನ್ ಕಿಶೋರ್ ಅವರ 70 ಸಹಾಯದಿಂದ 19 5 ಕಳೆದುಕೊಂಡು ಗೆಲುವಿನ ನಗೆ ಬೀರಿತು. ಈ ಮೂಲಕ ಸನ್ರೈಸರ್ಸ್ ಹೈದರಾಬಾದ್ ತಂಡವು 16 ಅಂಕಗಳನ್ನು ಹೊಂದಿದ್ದು ಪ್ಲೇಆಫ್ಗೆ ಪ್ರವೇಶ ಪಡೆಯಿತು. ಇದಕ್ಕೂ ಮೊದಲು ಗುಜರಾತ್ ಟೈಟನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಈಗಾಗಲೇ ಪ್ಲೇಆಫ್ನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿವೆ. ಉಳಿದಿರುವ ಒಂದು ಸ್ಥಾನಕ್ಕಾಗಿ 5 ತಂಡಗಳಿಂದ ಪೈಪೋಟಿ ಏರ್ಪಟ್ಟಿದೆ. ಜೈಪುರದಲ್ಲಿ ನಡೆಯಲಿರುವ ಇಂದಿನ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ರಾತ್ರಿ 7:30 ಆರಂಭವಾಗಲಿದೆ. ಮಹಾರಾಷ್ಟ್ರದ ರಾಜ್ಯಪಾಲರಾದ ಜಿಷ್ಣುದೇವ್ ವರ್ಮಾ ನಿನ್ನೆ ಮುಂಬೈನ ಪಿಎಲ್ ದೇಶಪಾಂಡೆ ಅಕಾಡೆಮಿಯಲ್ಲಿ ಆಯೋಜಿಸಲಾಗಿದ್ದ ಮರಗೆಲಸದ ಪ್ರದರ್ಶನಕ್ಕೆ ಭೇಟಿ ನೀಡಿದರು. ಈ ಪ್ರದರ್ಶನದಲ್ಲಿ ಶಂಕರ್ ಬಾಬಾ ಪಾಪಲ್ಕರ್ ಅವರು ನಡೆಸುತ್ತಿರುವ ಆಶ್ರಯಧಾಮದಲ್ಲಿ ವಾಸಿಸುತ್ತಿರುವ ವಿಶೇಷಚೇತನ ಯುವ ಕಲಾವಿದರು ರಚಿಸಿದ ಅತ್ಯಂತ ಜಿಜ್ಞಾಸೆಯ ಮರದ ಶಿಲ್ಪಗಳು ಮತ್ತು ಕಲಾತ್ಮಕ ಕೃತಿಗಳನ್ನು ಪ್ರದರ್ಶಿಸಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನಾರ್ವೆ ವ್ಯಾಪಾರ ಸಂಶೋಧನಾ ಶೃಂಗಸಭೆ, ನವೋದ್ಯಮ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಹೂಡಿಕೆಗೆ ವಿಪುಲ ಅವಕಾಶ, ಪ್ರಧಾನಿ ನರೇಂದ್ರ ಮೋದಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯು ಭಾರತವನ್ನು ಆತ್ಮವಿಶ್ವಾಸ ಮತ್ತು ಸಮರ್ಥ ರಾಷ್ಟ್ರವಾಗಿ ಪರಿವರ್ತಿಸಿದೆ, ಸಚಿವ ರಾಜನಾಥ್ ಸಿಂಗ್. ಕೊಲ್ಲಿ ರಾಷ್ಟ್ರಗಳ ನಾಯಕರ ಮನವಿ ಮೇರೆಗೆ ಇರಾನ್ ಮೇಲಿನ ಯೋಜಿತ ದಾಳಿ ತಡೆಹಿಡಿಯಲಾಗಿದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಪ್ಲೇಆಫ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
1: ಆಕಾಶವಾಣಿ ವಿಜಯಪುರ, ಸಮಯ 7:45. ಇದೀಗ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಸಪ್ತಪದಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಮಂಜುಳಾ ಗುರುರಾಜ್ ಹಾಗೂ ಸಂಗೀತ ಕಟ್ಟಿ. ಚಿ ಉದಯಶಂಕರ್ ಅವರ ಗೀತೆ ರಚನೆ, ಸಂಗೀತ ಉಪೇಂದ್ರ ಕುಮಾರ್ ಅವರದು.

ಮುಂದಿನ ಗೀತೆಯನ್ನು ಕೇಳಿ. ಹೆಣ್ಣಿನ ಕೂಗು ಚಿತ್ರದ ಗೀತೆ, ಕೇಳಿಬರುವ ಧ್ವನಿ ಎಸ್ ಜಾನಕಿಯವರದು.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂದದ್ದು ನಿಮ್ಮ ಮೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ. ಮತ್ತೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳ್ತೀರಿ ಈ ಬೆಳಗ್ಗೆ 8:35. ಈಗ ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: of Northeast India. And now, for a look at today's newspapers, it's over to Nina Arakkal.
1: Thank you, Abhishek. Modi, the first Indian Prime Minister to visit Norway in more than four decades, is covered prominently by the dailies. Prime Minister urges peace in Ukraine, West Asia leads the pioneer. While the statesman leads with Prime Minister Modi, pushes tech, green ties in Norway. The Indian Express carries the picture of PM Modi receiving Norway's highest honour. The caption under the picture reads, PM Narendra Modi with King Harald V as he is conferred the Grand Cross of the Royal Norwegian Order of Merit in Oslo on Monday. The Economic Times, in its editorial, Bringing It All Back Home, writes that the repatriation of 1,000-year-old Chola copper plates from Leiden University during Narendra Modi's visit to the Netherlands last weekend is a welcome assertion of India's proprietorial sovereignty. Excavated between 1687 and 1700 during the Dutch redevelopment of Nagapattinam, the two sets reveal a legacy of royal succession and maritime diplomacy. The return of Chola plates mirrors that of Piprava, Buddha relic gems, and restitution of 657 stolen antiquities from the United States. UPSC to release prelims provisional answers, reports Hindustan Times about the UPSC to release the answer key soon after prelims exams to enhance transparency and uphold the highest standards of to conduct the examination. Aaron Rai runs over away with PGA Championship, first English-born winner in more than a century, states the pioneer. And finally, India's bullet train dream inches closer to reality. The Financial Express says project is being executed with assistance from the government of Japan. And with that, it's back to you, Abhishek.
0: Thank you, Nina. And now, before we end the bulletin, the headlines once again. Prime Minister Narendra Modi calls for $100 billion investment and 1 million jobs under India EFTA agreement at Business and Research Summit in Oslo, Norway. Prime Minister Modi to meet leaders of all five Nordic nations at the third India-Nordic summit today. Defence Minister Rajnath Singh describes Operation Sindoor as testament to India's transformation into strong, confident and capable nation. Judges Inquiry Committee investigating allegations against Justice Yashwant Verma submits report to Lok Sabha Speaker Om Birla. West Bengal government allows ED to prosecute former principal of RG Kaur Medical College Sandeep Ghosh for financial irregularity case. And in IPL cricket, Sunrisers Hyderabad secure playoff berth, beating Chennai Super Kings by 5 wickets. And with that, we end the morning news. Have a nice day.
2: Akashwani Vijaypura. Samaya Belagina 8:30. ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ.
3: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
4: ಗಂಗಾಧರ, ಗಂಗಾಧರ, ಏನ್ ಮಾಡತ್ತೆ ಮನ್ಯಾಗ?
5: ಏ ಯಾಕಪ್ಪ, ಯಾಕೆ ಓರಾತಿಲ್ಲ ಇವತ್ನ್ಯಾಗ? ನಸಕನ್ಯಾಗ ಬಂದ
4: ಏ ವಾಕಿಂಗ್ ಹೋಗೋಣತ್ತ ಈಗ ತಂಪತ್ನ್ಯಾಗ. ಮತ್ತೆ ಹಿಂದಿಡಿ ಬಿಸಿಲಾದ್ರೆ ಭಾಳ ತ್ರಾಸಕತಿ. ಈಗ ನಡಿಪ, ಪಾರ್ಕಿಗೆ ಹೋಗೋಣತ್ತ.
5: ವಾಕಿಂಗ್ ಹೋಗೋಣತ್ತೆ? ಹ್ಞೂ. ಯಾಕಡೆ ಹೋಗೋದು?
4: ಏ ಈ ಕಡೆ ಇದು ಐತ್ಲ ಮ್ಯೂಸಿಯಮ್. ಹಾಂ
5: ಹಾಂ,
4: ಆ ಕಡೆ ಹೋಗೋಣ.
5: ಮ್ಯೂಸಿಯಂ ಕಡೆ ಹೋಗೋಣತ್ತೆ?
4: ಹಾಂ, ಮ್ಯೂಸಿಯಂ ಕಡೆ ಹೋಗೋಣತ್ತ. ಇವತ್ತು ಯಾವ ವಿಶೇಷ ದಿನ ಆಯ್ತು ಗೊತ್ತೈತೆ ನಿನಗೆ?
5: ಏನದ ಹೇಳಿ ನೋಡು, ಏನೈತಿ?
4: ಏ ಇವತ್ತು May 18 ಅಲ್ಲನ?
5: ಏನು May 18? ಏನು
4: ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ ಅಂದ್ರೆ ಮ್ಯೂಸಿಯಂ ದಿನ ಇವತ್ತು.
5: ಹಾಂ ಹೌದನ, ಮ್ಯೂಸಿಯಂ ದಿನನ? ಆದ್ರೆ ಇದರ ಮಹತ್ವ ಏನೈತೆ ನನಗೆ ಏನು ಗೊತ್ತಿಲ್ಲ ನೋಡಪ್ಪ.
4: ಮ್ಯೂಸಿಯಂ ಅಂದ್ರೆ ಏನು ಗೊತ್ತಿಲ್ಲ ನಿನಗೆ? ಮ್ಯೂಸಿಯಂಗಳು ನಮ್ಮ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಸಂರಕ್ಷಿಸ್ತಾವ. ಇವು ಅದನ್ನು ಅರಿತುಕೊಳ್ಳಲು ಈ ದಿನವನ್ನು ಆಚರಣೆ ಮಾಡಕತ್ತೇವೆ ನೋಡ.
5: ದಿನ ಇದ್ರ ಮುಂದಾಡಿರ್ತೇವೆ, ಏನು ಗೊತ್ತಿಲ್ಲ ನಮ್ಗೆ. ಹೆತ್ತಿ ನಿಜ, ಈ ಮ್ಯೂಸಿಯಂದಾಗ ಹೋಗಿದಾಗ ನಾವು ಹಳೆಯ ಕಾಲದ ವಸ್ತುಗಳನ್ನ ನೋಡ್ಬೋದು.
4: ಹೌದೌದು, ಹಳೆಯ ಶಸ್ತ್ರಾಸ್ತ್ರಗಳ, ನಾಣ್ಯಗಳ, ಚಿತ್ರಗಳು ಮತ್ತು ಇವೆಲ್ಲವನ್ನ ನಮ್ಮ ಇತಿಹಾಸವನ್ನು ಹೇಳ್ತಾವ ನೋಡು.
5: ಇದ್ರಾಗ ಒಂದಿನಾರ ಹೋಗಿ ಏನೇನು?
4: ಏ ಹೋಗಿನಿ, ಆದ್ರೆ ಇತಿಹಾಸನ ಓದ್ಬೇಕಲ್ಲ, ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಇತಿಹಾಸನ ಓದ್ಬೇಕು.
5: ನಾನು ಒಮ್ಮೆ ಮ್ಯೂಸಿಯಂ ಹೋದಾಗ ಹಳೆಯ ರಾಜರ ವಸ್ತುಗಳನ್ನ ನೋಡಿದ್ದೆ. ತುಂಬಾ ಆಸಕ್ತಿದಾಯಕಿದ್ದಪ್ಪ. ಎಂತೆಂತ ಕಡ್ಗ ಬಳಸ್ತಿದ್ರು, ಅವ್ ಚೈನದ್ದು ಏನೇನೋ ಕೊಳ್ಳಿ ಹಾಕೋತಿದ್ರು, ಶಿರಸ್ನಾನ ಅಂತ ಬರ್ತಿದ್ದು. ನಾನು ನೋಡಿಯಲ್ಲ ಬಿಡಪ್ಪ, ಹೊರ ನೋಡಿಯಲ್ಲ ಅಕ್ಕ. ಹಾ,
4: ಅದ ಮ್ಯೂಸಿಯಂನ ವಿಶೇಷತೆ ನೋಡು. ಅದ ನಮ್ಮನ್ನ ಹಿಂದಿನ ಕಾಲಕ್ಕೆ ಕರ್ಕೊಂಡು ಹೋಗತ್ ನೋಡದು.
5: ಈ ದಿನ ಯಾಕೆ ಆಚರಿಸ್ತಾರೆ ಗೊತ್ತನ?
4: ಜನರಿಗೆ

0: ಈ ಮ್ಯೂಸಿಯಂಗಳ ಮಹತ್ವವನ್ನು ತಿಳಿಸಾಕ, ನಮ್ಮ ಸಂಸ್ಕೃತಿ ಸಂರಕ್ಷಣೆ ಮತ್ತು ಜಾಗೃತಿಯನ್ನು ಮೂಡಿಸಾಕ ಈ ದಿನವನ್ನ ಆಚರಣೆ ಮಾಡ್ತಾರ ನೋಡು.
1: ನಿಜ ನೋಡಪ್ಪ, ಇಂದಿನ ಯುವಕರು ಮ್ಯೂಸಿಯಂ ಕಡೆಗೆ ಹೋಗೋದ ಬಹಳ ಕಡಿಮೆ ನೋಡು.
0: ಹೌದೌದು, ಆದ್ರೆ ಮ್ಯೂಸಿಯಂಗಳು ಕಲಿಯಾಕ ಉತ್ತಮ ಸ್ಥಳ ನೋಡಪ್ಪ.
1: ನಮ್ಮ ದೇಶದಲ್ಲಿ ಹಲವಾರು ಪ್ರಸಿದ್ಧ ಮ್ಯೂಸಿಯಂಗಳದಾವಲ್ಲ.
0: ಹೌದು, ಉದಾಹರಣೆಗೆ ನ್ಯಾಷನಲ್ ಮ್ಯೂಸಿಯಂ ಅಂತ ತುಂಬಾ ಪ್ರಸಿದ್ಧಿ ಪಡೆದೈತೆ ನೋಡೋದು.
1: ನಾನು ಆ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಮತ್ತು ಟೆಕ್ನಾಲಜಿ ಮ್ಯೂಸಿಯಂ ಬಗ್ಗೆ ಕೇಳಿದ್ದೆ.
0: ಹೌದು, ಅದು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂಥ ಒಂದು ಮ್ಯೂಸಿಯಂ ನೋಡೋದು.
1: ಅಲ್ಲಿ ಮಕ್ಕಳಿಗೆ ಪ್ರಯೋಗಗಳನ್ನು ಮಾಡಿಸಿ ಕಲಿಯುವ ಅವಕಾಶನೂ ಐತಂತ.
0: ಹೌದು, ಅದರಿಂದ ಕಲಿಕೆ ಇನ್ನಷ್ಟು ರೋಚಕ ಆಕೈತಿಲ್ಲ.
1: ಮ್ಯೂಸಿಯಂಗಳಲ್ಲಿ ಕೇವಲ ಹಳೆಯ ವಸ್ತುಗಳನ್ನ ಅಷ್ಟೇ ಅಲ್ಲ, ಕಲಾ ಪ್ರದರ್ಶನಗಳು ಕೂಡ ಇರ್ತಾವು.
0: ಹೌದೌದು, ಚಿತ್ರಕಲೆ ಶಿಲ್ಪಕಲೆ ಆಲ್ ಇನ್ ಒನ್ ಪ್ಲೇಸ್ ಅಂತ ಹೇಳ್ತಾರಲ್ಲ, ಹಂಗೆ ನೋಡೋದಿಲ್ಲ.
1: ನಮ್ಮ ಶಾಲೆಯಾಗೂ ಈ ದಿನ ಹೇಗೆ ಆಚರಿಸ್ಬೋದು?
0: ನಾವು ಒಂದು ಚಿಕ್ಕ ಮ್ಯೂಸಿಯಂ ಮಾಡ್ಬೋದು, ವಿದ್ಯಾರ್ಥಿಗಳು ಹಳೆಯ ವಸ್ತುಗಳನ್ನ ತಂದು ಪ್ರದರ್ಶನ ಮಾಡ್ಬೋದು. ಮತ್ತು ಇವು ಹಳೆಯ ನಮ್ಮ ಅಜ್ಜಾಜಿ ಕತಿ ಹೇಳ್ತಿದ್ರಲ್ಲ, ಕೆಲವೊಂದಿಷ್ಟು ಹಿಂದಿನ ಕಾಲದ ಪುಸ್ತಕಗಳು ಅದಾವ ನೋಡು ಅಲ್ಲಿ, ಅವೆಲ್ಲ ಇಡ್ಬೋದು ಅಲ್ಲಿ.
1: ಏನು ಖಾರ ಕೊಟ್ಟು ಕಲ್ಲ ಬಿಸು ಕಲ್ಲ ಎಲ್ಲ ಮನೆಯ ಮೂಲೆ ಬಿದ್ದು ಇಡ್ಬೋದಲ್ಲ.
0: ಅವು ಇಡ್ಬೋದಲ್ಲ, ಅಂದ್ರೆ ಈಗಿನ ಪೀಳಿಗೆಗೆ ಅವು ಬಿಸು ಕಲ್ಲ ಅಂದ್ರೆ ಏನು ಗೊತ್ತಿಲ್ಲ, ಒಳಕಲ್ಲ ಅಂದ್ರೆ ಗೊತ್ತಿಲ್ಲ. ಇವೆಲ್ಲ ಮಿಕ್ಸರ ಗ್ರೈಂಡರ್ ಬಂದು ಇವು ಹಳೆಯ ಕಾಲದೆಲ್ಲ ಹೋಗಿಬಿಟ್ಟಾವ ನೋಡು.
1: ಅವೆಲ್ಲ ಮ್ಯೂಸಿಯಂದಾಗ ಸೇರ್ಕೊಂಡ್ಬಿಟ್ಟವ.
0: ಮತ್ತೆ ಒಣಕಿ ವೀರ ಒಣಿತಿ ಒಬ್ಬವ ಅಂತ ಎಲ್ಲರೂ ಹೇಳ್ತಾರ, ಆದ್ರೆ ಒಣಕಿ ಅಂದ್ರೆ ನಮ್ಮ ಹುಡುಗರಿಗೆ ಗೊತ್ತಿಲ್ಲ. ಈಗ
1: ಗೊತ್ತಿಲ್ಲ ಗೊತ್ತಿಲ್ಲ, ಮನ್ ಓನ್ಯಾಗ ಲಗ್ ನಡೆದಿತ್ತ, ಅನುಸಚ್ಬೇಕತ್ತ ಅದಕ್ಕೆ. ಒಂದು ಉದ್ದನ ಕಟ್ಟಿಗೆ ತಂದಾರ, ಅದಕ್ಕೆ ಅನುಸರಿಸ್ಬೇಕು ಅಂದ್ರೆ ಹಂಗಂದ್ರೆ ಏನು ಅಂತ ಒಂದು ಹುಡುಗ ಕೇಳಾಕತ್ತಿತ್ತ. ಅದು ಒನಿಕೆ ಹೋಗಿ ಕುರ್ಸಾಲೆ ಅಂದೇನ, ಒನಿಕೆ ಅಂದ್ರೆ ಏನ್ರಿ ಅಂತ ಕೇಳಿದವ. ಆ ಒನಿಕೆ ಅಂದ್ರೆ ಏನು ಗೊತ್ತಿಲ್ಲ ಹುಡುಗರಿಗೆ. ಈಗ ಎಲ್ಲ ಮ್ಯೂಸಿಯಂ ಹೋಗಿ ಸೇರ್ಕೊಂಡು ನೋಡಪ್ಪ, ಇದು ಭಾಳ ದೊಡ್ಡ ಆಲೋಚನೆ ನೋಡು. ಇದು ಎಲ್ಲ ವಸ್ತು ಓದಿಡ್ಬೇಕು ಅಲ್ಲಿ.
0: ಹೌದೌದು, ಇದ್ರ ಜೊತೆಗೆ ಮ್ಯೂಸಿಯಂಗೆ ಭೇಟಿ ಕೂಡ ಹೋಗಕ್ಕೆ ಭಾಳ ಅನುಕೂಲ ಆಗೈತೆ ನೋಡಿ ಎಲ್ಲರಿಗೆ.
1: ಹೌದು, ನೇರವಾಗಿ ನೋಡಿದ್ರೆ ಹೆಚ್ಚು ಕಲಿಬಹುದು ನೋಡೋದ್ರಾಗ.
0: ನಿನಗೆ ಯಾವ ರೀತಿ ಮ್ಯೂಸಿಯಂ ಇಷ್ಟ?
1: ನನಗೆ ಇತಿಹಾಸ ಮ್ಯೂಸಿಯಂ ಇಷ್ಟ ನೋಡಪ್ಪ, ಯಾಕೆ ನಾ ಹಿಸ್ಟ್ರಿ ಓದಿದ್ದಾವಲ್ಲ, ನಾ ಇತಿಹಾಸ ಮ್ಯೂಸಿಯಂ ಭಾಳ ಇಷ್ಟ ನೋಡ ನನಗೆ.
0: ನನಗೆ ವಿಜ್ಞಾನ ಮ್ಯೂಸಿಯಂ ಅಂದ್ರೆ ಇಷ್ಟ.
1: ಅದು ಸಹ ಚೆನ್ನಾಗಿರ್ತದೆ ವಿಜ್ಞಾನ ಮ್ಯೂಸಿಯಂ ಅಂದ್ರೆ. ಅಲ್ಲಿ ಏನು ಇವು ಸ್ಕೆಲ್ಟನ್ ಅಸ್ಥಿ ಪಂಜರ ಏನೇನೋ ಹಾಕಿರ್ತಾರಪ್ಪ, ನಾನು ನೋಡಿಲ್ಲ. ಮತ್ತು ಅದು ಕೂಡ ಭಾಳ ಚಂದ ಇರ್ತದೆ ನೋಡು. ಅದು
0: ಮ್ಯೂಸಿಯಂಗಳು ಏನಿರ್ತಾವಲ್ಲ, ನಮ್ಮ ಭವಿಷ್ಯಕ್ಕೆ ಭಾಳ ಉಪಯೋಗ ನೋಡು.
1: ಹೆಂಗ್ ಉಪಯೋಗ ಐತಿ?
0: ಅವ ಕೆಲವೊಂದಿಷ್ಟು ವಸ್ತುಗಳನ್ನ ನೋಡಿರಂಗಿಲ್ಲ, ಹಳೆಯದ ಪಾಠಗಳನ್ನ ಕಲಿತಿರ್ತೇವೆ, ಆದ್ರೆ ಅದು ಏನೋ ನಮ್ಗೆ ಗೊತ್ತಿರಂಗಿಲ್ಲ. ಈಗ ಹೇಳಿದಿಲ್ಲ ನೀ, ಬಿಸುಕಲ್ಲ ಒಳಕಲ್ಲ ಮತ್ತು ಒಣಕೆ ಅಂತ ಹೇಳಿದಿಲ್ಲ. ಈಗಿನ ಹುಡುಗರಿಗೆ ಒಣಕೆ ಅಂದ್ರೆ ಏನಂತ ಕೇಳ್ತಾರ, ನೀನು ಹೇಳಿದಿಲ್ಲ. ಅವೆಲ್ಲ ನಲ್ಲಂತ ಪ್ರದರ್ಶನ ಒಳಗೆ ಇಟ್ಟೇವಂದ್ರ ನಮ್ಮ ಮುಂದಿನ ಪೀಳಿಗೆಗಳನ್ನು ನೋಡಿ ಅದರಿಂದ ಕಲಿಬಹುದು ನೋಡು.
1: ಇಂಥದ್ದಿತ್ತು ಹಿಂಗಿತ್ತು ನಿಜ. ನೀ ಹೇಳುದೆಲ್ಲ ನಮ್ಮ ಇತಿಹಾಸವನ್ನು ತಿಳಿದ್ರ ತಪ್ಪುಗಳನ್ನ ಮರುಕಳಿಸುವುದು ನೋಡು. ಹಿಂದೆ ಯಾಕೆ ಆಯ್ತು, ಹೆಂಗೆ ತಪ್ಪಾಯಿತು, ಯಾಕೆ ತಪ್ಪಾಯಿತು, ರಾಜರು ಎಷ್ಟು ದೊಡ್ಡ ದೊಡ್ಡ ಗುಮ್ಮಟಗಳನ್ನು ಸ್ಮಾರಕಗಳನ್ನ ಕಟ್ಟಿಸಿ ಅವು ನಾಶ ಆಗಬಹುದು, ಯಾಕೆ ನಾಶ ಆಗಬಹುದು ಅನ್ನೋದನ್ನ ಅದನ್ನ ತಿಳ್ಕೊಂಡ್ರೆ ಅವರ ಇತಿಹಾಸ ಓದಿದ್ರೆ ಮುಂದೆ ಹಿಂಗೆ ಆಗಬಾರ್ದು ಘಟನೆ. ಅದಕ್ಕೆ ಹಿಂದನ ಅರ್ಥ ಮುಂದೆ ಹೆಜ್ಜೆ ಹಿಡಿಯೋಂತಾರೆ. ಹಿಂದಿನ ಮನೆ ಪರಿಸ್ಥಿತಿ ಏನದ ಏನಿಲ್ಲ ಅಂತ ತಿಳ್ಕೊಂಡು ಮುಂದೆ ಹೋದ್ರೆ ಅಂಥ ಘಟನೆಗಳಾಗೋದು ತಪ್ಪುಗಳಾಗೋದನ್ನ ನಾವು ತಪ್ಪಿಸ್ಬೋದು.
0: ಅದಕ್ಕೆ ಹಿರಿಯರು ಹೇಳ್ತಿರ್ತಾರಲ್ಲ, ಹಿರಿಯರ ಮಾತು ಕೇಳ್ರಿ ಅಂತ ಹೇಳ್ತಿರ್ತಾರಲ್ಲ, ಇದ ಒಂದು ಅರ್ಥ ನೋಡಿ, ಇತಿಹಾಸ ಇದ್ದಂಗೆ ಅದು ಒಂಥರ.
1: ಈ ಮ್ಯೂಸಿಯಂಗಳು ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಾವು.
0: ಹೌದೌದು, ಇಲ್ಲದಿದ್ರೆ ಹಲವಾರು ಅಮೂಲ್ಯ ವಸ್ತುಗಳು ನಾಶ ಆಗಿ ಹೋಗಿದಲ್ಲ.
1: ಆದ್ರಿಂದ ನಾವು ಏನು ಮಾಡೋಕು, ಮ್ಯೂಸಿಯಂಗಳನ್ನ ಸಂರಕ್ಷಿಸಬೇಕು.
0: ಮತ್ತು ಹೆಚ್ಚು ಜನರನ್ನು ಭೇಟಿ ಮಾಡಲು ಪ್ರೇರೇಪಿಸ್ತಾವೆ ಇವೆಲ್ಲ.
1: ನೀವು ಕೊನೆಗೆ ಹೇಳಬೇಕಪ್ಪ ಅಂದ್ರೆ ಮ್ಯೂಸಿಯಂಗಳು ಒಂದು ದೊಡ್ಡ ಜ್ಞಾನ ಭಂಡಾರ ಇದ್ದಂಗೆ ನೋಡು.
0: ಹೌದೌದು, ಈಗೆಲ್ಲ ಪುಸ್ತಕ ಭಂಡಾರಗಳಂತಿರ್ತಾವ. ಇಲ್ಲಿ ನಮ್ಮ ಬಿಜಾಪುರ ಗೋಲ್ ಗುಂಬಜ್ ಐತಿಲ್ಲ, ಅದ್ರ ಒಳಗೆ ಒಂದು ಮ್ಯೂಸಿಯಂ ಐತಿ ಗೊತ್ತಿಲ್ಲ.
1: ಅದ್ರ ಮುಂದೆ ಅದು ಒಳಗೆ ಹೋಗ್ಯವಲ್ಲ, ಹೋಗ್ಯತ ಮುಂದೆ ಫಸ್ಟ್ಗೆ ಫ್ರಂಟ್ನಾಗ ಅದ, ಅದು ನೋಡ್ಬೇಕು. ಆದಿಲ್ ಶಾಹಿಗಳು ಬಳಸಿರುವಂತ ಎಂತೆಂಥ
0: ಯುದ್ಧ ಸಾಮಗ್ರಿಗಳದ ಹೆಂಗ
1: ಸಾಮಗ್ರಿಗಳದಾವ ಆ ಮ್ಯೂಸಿಯಂದಾಗ. ಕೌದಿನೂ ಇಟ್ಟಾರ ನೀವು ನೋಡಿ ಎಲ್ಲ ಗೊತ್ತಿಲ್ಲ.
0: ಹೌದೌದು,
1: ಮ್ಯೂಸಿಯಂದಾಗ ಕೌದಿಗಳನ್ನ ಸಹಿತ ನಾವು ಕೌದಿನೂ ಗೊತ್ತಿಲ್ಲ ನಮಗೆ. ಕೌದಿ ಅಂದ್ರೆ ಏನಂತಾರ, ಮನ್ಯಾಗ ನಮ್ಮ ಅಜ್ಜಿಗಳದು ಸೂಜಿದಾರ ತಂಗ ಕುತ್ಕೊಂಡು ಬ್ಯಾಸಗಿದಿಂದಾಗ ಹೊಲಿತಿದ್ರು, ಅದು ಸಹಿತ ಮ್ಯೂಸಿಯಂದಾಗ ಅದ.
0: ಹೌದೌದು, ಈ ವಿಶೇಷ ದಿನಕ್ಕೆ ನಾವು ಏನಾದರೂ ಒಂದು ವಿಶೇಷ ಆಚರಣೆಯನ್ನು ಮಾಡಬೇಕಲ್ಲ.
1: ಯಾ ಖಂಡಿತ ಮಾಡೋಣ.
0: ಹಂಗಾದ್ರೆ ನಾನೊಂದು ಐಡಿಯಾ ಹೇಳೇನು. ಈಗ ನಮ್ಮ ಓಣ್ಯಾಗ ಎಲ್ಲ ಹುಡುಗರು ಕೂತಾವಲ್ಲ, ಇವತ್ತು ನಾವು ಬಿಜಾಪುರ ಮ್ಯೂಸಿಯಂ ಕ್ಯಾ ಕರ್ಕೊಂಡು ಹೋಗ್ಬಾರ್ದಾರಲ್ಲ.
1: ಕರ್ಕೊಂಡು ತೋರ್ಸೋಲ್ಲ ಅವ್ರಿಗೆ
0: ನಡಿ. ಹಂಗಾದ್ರೆ ಇವತ್ತು ಹೋಗೋಣ, ಹುಡುಗರು ಕರ್ಕೊಂಡ್ ಬರಲ್ಲ ಎಲ್ಲಾರು.
1: ಕರ್ಕೊಂಡ್ ಹೋಗೋಣ. ಹಂಗಾರೆ
0: ಹೋಗೋಣ ನಡಿ.
1: ನಡಿ ನಡಿ, ತಯಾರು ಮಾಡಂಗಾರ.
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಗಂಗಾಧರ್ ಅಗಸರ್ ಹಾಗೂ ಶಿದರಾಯ್ ಎನ್ ಸಾಳುಂಕೆ.
2: ಈಗ ಕೇಳಿ ಒಂದು ನೀತಿ ಕಥೆ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ನೀತಿ ಕಥೆ ಕಾರ್ಯಕ್ರಮದಲ್ಲಿ ವ್ಯಕ್ತಿತ್ವ ವಿಕಸನ ಕುರಿತಾದ ಕಾರ್ಯಾಗಾರವೊಂದರಲ್ಲಿ ಸಂಪನ್ಮೂಲ ವ್ಯಕ್ತಿಗಳೊಬ್ಬರು ತಿಳಿಸಿಕೊಟ್ಟ ಜೀವನ ಪಾಠದ ಬಗ್ಗೆ ತಿಳಿಯೋಣ. ಆ ಕಾರ್ಯಾಗಾರದಲ್ಲಿ

ಕ್ಕಿಂತ ಹೆಚ್ಚು ಜನರು ಭಾಗಿಯಾಗಿದ್ರು. ಮಾತು ಪ್ರಾರಂಭಿಸಿದ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಜೇಬಿನಿಂದ 100 ರೂಪಾಯಿಯ ಒಂದು ನೋಟನ್ನ ತೆಗೆದು ಎತ್ತಿಡ್ದು ನಾನೀಗ ಈ ನೋಟನ್ನ ಕೊಡ್ತೀನಿ ಅಂತ ಇಟ್ಕೊಡ್ರಿ, ಯಾರ್ಯಾರಿಗೆಲ್ಲ ಈ ದುಡ್ಡು ಬೇಕು ಕೈ ಎತ್ತರಿ ಅಂತ ಹೇಳಿದ್ರಂತೆ. ಅಲ್ಲಿರೋ ಅಷ್ಟು ಜನರು ಕೂಡ ಕೈಯನ್ನ ಎತ್ತಿದ್ರು. ಹಾಗಾದ್ರೆ ಒಂದ್ ನಿಮಿಷ ತಡೀರಿ ಅಂತ ಹೇಳಿ ಆ ನೋಟನ್ನ 2 ಭಾಗ ಮಾಡಿ ಮಡಚಿದ್ರು. ಈಗ ಈ ನೋಟ್ ಯಾರಿಗ್ ಬೇಕು ಅಂತ ಮತ್ತೆ ಪ್ರಶ್ನೆ ಮಾಡಿದ್ರಂತೆ. ಆಗ ಮತ್ತೆ ಎಲ್ರೂ ಕೂಡ ಕೈ ಎತ್ತಿದ್ರು. ಆಗ ಅದೇ ನೋಟನ್ನ ಮತ್ತೆ ಎಲ್ಲಾರ್ಗೂ ತೋರಿಸ್ತಾ ಅದನ್ನ ತಮ್ಮ ಕೈಯಲ್ಲಿ ಮುದ್ದೆ ಮಾಡಿದ್ರಂತೆ. ಆಗ್ಲೂ ಕೂಡ ಯಾರೂ ಕೈಯನ್ನ ಕೆಳಗಿಳಿಸಿರ್ಲಿಲ್ಲ. ಕೊನೆಗೆ ನೋಟನ್ನ ನೆಲಕ್ಕೆ ಹಾಕಿ ತಮ್ಮ ಬೂಟ್ ಕಾಲ್ನಿಂದ ತುಳಿದ್ರಂತೆ. ಹೀಗೆ ಅಷ್ಟೊಂದು ಮುದ್ದಿಯಾದ ಧೂಳು ಹಿಡಿದ ನೋಟನ್ನ ಮೇಲೆ ಎತ್ತಿ ಮತ್ತೆ ಈಗ್ಲೂ ಈ ನೋಟ್ ಬೇಕಾ ಎಲ್ಲರಿಗೂ ಅಂತ ಕೇಳಿದ್ರಂತೆ. ಹೌದು ಅಂತ ಹೇಳಿ ಎಲ್ರು ಮತ್ತೆ ಕೈ ಎತ್ತಿದ್ರಂತೆ. ಹಾಗಾದ್ರೆ ನಾನೀಗ ನಿಮ್ಗೆ ಜೀವನದ ಒಂದು ದೊಡ್ಡ ಪಾಠವನ್ನ ಹೇಳ್ಕೊಟ್ಟಿದ್ದೀನಿ. ನೀವು ಈ ನೋಟನ್ನ ಮಡಚಿದ್ರು, ಮುದ್ದೆ ಮಾಡಿದ್ರು, ಧೂಳಲ್ಲ ಹಾಕಿ ತುಳಿದ್ರು, ಅದ್ರ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಈ ನೋಟಿನಲ್ಲಿರುವ ಮೌಲ್ಯ ಮೊದಲು 100, ಈಗ್ಲೂ 100 ಅಷ್ಟೇ ಇದೆ ಅನ್ನೋದನ್ನ ಮನವರಿಕೆ ಮಾಡ್ಕೊಂಡ್ರಿ, ಹಾಗಾಗಿಯೇ ಅದನ್ನ ಒಪ್ಕೊಂಡ್ರಿ. ಹೀಗೆ ಜೀವನವೂ ಕೂಡ ಹಾಗೆ ಈ ನೋಟಿನಂತೆ ಕಷ್ಟಗಳು ನಮ್ಮನ್ನ ಮುದ್ದೆ ಮಾಡ್ತವೆ, ತುಳಿತವೆ, ಕೆಲವೊಮ್ಮೆ ಹೊಸಕಿ ಹಾಕ್ಬಿಡ್ತವೆ. ಅಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಕೆಟ್ಟ ನಿರ್ಧಾರಗಳನ್ನ ತೆಗೆದುಕೊಂಡು ಬಿಡ್ತೀವಿ. ನಮಗ್ ನಾವೇನೇ ನಾವು ಕೀಳರಿಮೆಯನ್ನ ಹೊಂದ್ಬಿಡ್ತೀವಿ. ನಾನು ಅಪ್ರಯೋಜಕ, ನನ್ನಿಂದ ಏನು ಸಾಧ್ಯ ಆಗೋದಿಲ್ಲ ಅನ್ನೋ ಭಾವನೆ ಮೂಡ್ಬಿಡ್ತದೆ. ಹೀಗೆ ಹೇಳ್ತಾ ಆ ಸಂಪನ್ಮೂಲ ವ್ಯಕ್ತಿಗಳು ಕೊನೆಗೆ ಒಂದು ಮಾತನ್ನ ಹೇಳಿದ್ರಂತೆ. ನೆನ್ಪಿರ್ಲಿ, ನಮ್ಮ ಜೀವನದ ಮೌಲ್ಯ ಕುಂದಿರೋದಿಲ್ಲ, ಅಲ್ಲಿಗೆ ಜೀವನ ಮುಗ್ದು ಹೋಗುದಿಲ್ಲ. ನಮ್ಮ ಮೌಲ್ಯವನ್ನ ನಾವು ಕಳೆದುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಪ್ರತಿಯೊಬ್ರು ಕೂಡ ಒಂದಿಲ್ಲ ಒಂದು ವಿಶೇಷವಾದಂತಹ ಗುಣವನ್ನ ಹೊಂದಿಯೇ ಇರ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ವಿಶೇಷವಾಗಿನೇ ಇದ್ದೀವಿ. ಯಾವುದೇ ಸಮಸ್ಯೆ ಸಂದರ್ಭ ಬಂದ್ರೆ ಅದಕ್ಕೆ ಹೆದರಿ ನಮ್ಮನ್ನ ನಾವು ಕೀಳಾಗಿ ನೋಡ್ಕೊಳ್ಬಾರ್ದು. ಈ ಮಾತನ್ನ ಎಂದೆಂದಿಗೂ ಮರಿಬೇಡ್ರಿ ಅಂತ ಹೇಳಿದ್ರಂತೆ. ನಮಸ್ಕಾರ.

ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಚಿತ್ರಗೀತೆಗಳಲ್ಲಿ ಆರಂಭದಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಆನಂದ ಜ್ಯೋತಿ ಚಿತ್ರದ ಈ ಗೀತೆ.

0: ಹಿಂಗ್ಯಾಕ ಅವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಸಮಯದ ಗೊಂಬೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಜಿ ಉದಯಶಂಕರ್ ಅವರ ಗೀತೆ ರಚನೆಯಾದರೆ ಸಂಗೀತ ಎಂ ರಂಗರಾವ್ ಅವರದು.

0: ಲಿಂಗೈಕ್ಯ ಶ್ರೀ ಆರ್ ಆರ್ ಕಲ್ಲೂರ್ ಹಾಗೂ ಲಿಂಗೈಕ್ಯ ಶ್ರೀಮತಿ ಮೀನಾಕ್ಷಿ ಆರ್ ಕಲ್ಲೂರ್ ಅವರ 5ನೇ ಪುಣ್ಯಸ್ಮರಣೆ ನಿಮಿತ್ತ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಅನಾವರಣ ಕಾರ್ಯಕ್ರಮ.
1: ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಮತ್ತು ಮೂರ್ತಿ ಅನಾವರಣ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ, ಶ್ರೀ ಕ್ಷೇತ್ರ ಸುತ್ತೂರು ಇವರ ಅಮೃತ ಹಸ್ತದಿಂದ.
0: ಇದೇ ಗುರುವಾರ ದಿನಾಂಕ 21 May 2026 10:30 AM.
1: ಸ್ಥಳ: ಕಿತ್ತೂರಾಣಿ ಚೆನ್ನಮ್ಮ ಸಮುದಾಯ ಭವನ, ಆಶ್ರಮ ರಸ್ತೆ, ಐಶ್ವರ್ಯ ನಗರ, ವಿಜಯಪುರ.
0: ಕಾರ್ಯಕ್ರಮಕ್ಕೆ ಕಲ್ಲೂರು ಪರಿವಾರದವರಿಂದ ಸರ್ವರಿಗೂ ಹಾರ್ದಿಕ ಸ್ವಾಗತ.
2: ಎಸ್ ಪಿ ಬಾಲು ಹಾಗೂ ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ ಈಗ ಕೇಳಿ ಅವಳ ಹೆಜ್ಜೆ ಚಿತ್ರದ ಒಂದು ಗೀತೆಯನ್ನು ಬರೆದವರು ಚಿ ಉದಯಶಂಕರ್, ಸಂಗೀತ ನೀಡಿದವರು ರಾಜೇನ್ ನಾಗೇಂದ್ರ.

ಕೇಳುವರೆ ಮತ್ತಷ್ಟು ಚಿತ್ರಗೀತೆಗಳು ನೀವು ಕೇಳಬೇಕಂದ್ರೆ 8:35 ಕೇಳಿದ್ರಿ, ಈಗ 9:35 ಕೇಳುತ್ತೀರಿ. ಕೇಳಿ, ಈಗ ಸಮಯ ಆಗ್ತಾ ಇದೆ 9:05. ವಿಜ್ಞಾನ ಭಾರತಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: 分。
1: ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ವಿಜ್ಞಾನ ಭಾರತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ ಇಂದಿನ ಅಗತ್ಯ, ಈ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್.
3: ಕೇಳುವರಿಗೆಲ್ಲ ನಮಸ್ಕಾರ. ಇಂದಿನ ವಿಜ್ಞಾನ ಭಾರತಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುವರೆ, ಇತ್ತೀಚೆಗೆ ಇಂಧನದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಯಾಕೆಂದರೆ ಇಂಧನದ ಕೊರತೆ ಕಾಣ್ತಾ ಇದೆ. ಹಾಗಾಗಿ ಬೇರೆ ಮೂಲಗಳಿಂದ ನಾವು ಏನಾದರೂ ಇಂಧನವನ್ನು ಪಡ್ಕೋಬಹುದೇ? ಸಾಲು ಸಾಲು ಕ್ಯೂ ನಿಂತ್ಕೊಳ್ಳೋ ಬದಲಾಗಿ ನಾವೇ ಬೇರೆ ರೀತಿಯಲ್ಲಿ ಉತ್ಪಾದನೆ ಮಾಡಬಹುದೇ? ಈ ಪರ್ಯಾಯ ಇಂಧನ ಮೂಲಗಳನ್ನು ಹುಡುಕೊಳ್ಳೋದು ಹೇಗೆ? ಬರೀ ಪರ್ಯಾಯ ಅಲ್ಲ, ಅದನ್ನು ನವೀಕರಿಸಬಹುದಾದ್ದು ಅಥವಾ ಇರುವಂತಹ ಪರ್ಯಾಯ ಮೂಲಗಳಲ್ಲಿ ಹೊಸದನ್ನು ಏನಾದರೂ ಮಾಡಲಿಕ್ಕೆ ಸಾಧ್ಯನಾ? ಏನೆಲ್ಲ ರೀತಿಯಲ್ಲಿ ನಮಗೆ ಈ ಇಂಧನದ ಅಗತ್ಯವನ್ನು ಪೂರೈಸತಕ್ಕಂಥ ಹೊಸ ವಿಧಾನಗಳು ಬಂದಿದ್ದಾವೆ, ಇವನ್ನೆಲ್ಲ ತಿಳಿಸ್ಕೊಡ್ಲಿಕ್ಕಾಗಿ ಇವತ್ತು ನಮ್ಮ ಜೊತೆಗೆ ಇಬ್ಬರು ಇಂಧನ ಕ್ಷೇತ್ರದ ಎಕ್ಸ್ಪರ್ಟ್ಸ್ ಇದ್ದಾರೆ. ಒಬ್ಬರು ಅನಿಲ್ ಕುಮಾರ್ ನಾಡಿಗೇರ್ ಅವರು, ಇವರು ಎನರ್ಜಿ ಸ್ಪೆಷಲಿಸ್ಟ್ ಅಥವಾ ಇಂಧನ ತಜ್ಞರು. ಮತ್ತೊಬ್ರು ವಿಶ್ವಜಿತ್ ಎಲ್, ಇವರು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್. ಅನಿಲ್ ಕುಮಾರ್ ಮತ್ತೆ ವಿಶ್ವಜಿತ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ.
3: ಅನಿಲ್ ಕುಮಾರ್ ನಾಡಿಗೇರ್ ಅವರೇ, ಈ ಇಂಧನ ಕ್ಷೇತ್ರದಲ್ಲಿ ಬಹಳ ವರ್ಷಗಳಿಂದ ತಾವು ಕೆಲಸ ಮಾಡ್ತಾ ಇದ್ದೀರಿ. 1990-91 ಯುದ್ಧದ ಸಂದರ್ಭದಲ್ಲಿ, ಆವಾಗ್ಲೂ ಕೂಡ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇತ್ತು, ಈಗಲೂ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇರೋದ್ರಿಂದ ಇಂಧನದ ಬಗ್ಗೆ ಮತ್ತೆ ಜನಕ್ಕೆ ಎಚ್ಚರ ಜಾಸ್ತಿ ಆಗಿದೆ, ಯಾಕಂದ್ರೆ ಕೊರತೆ ಉಂಟಾಗಿದೆ. ಆವಾಗ್ಲೂ ಕೂಡ ನಾವು ಹೊಸದನ್ನ ಹುಡುಕೋಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ರಿ. ಇವಾಗ ಹೊಸದನ್ನ ಕೈಗೆ ಕೊಡ್ಲಿಕ್ಕೆ ಅನೇಕ ರೂಪಗಳು ನಮಗೆ ಒದಗಿ ಬರ್ತಾ ಇದ್ದಾವೆ, ಸ್ವಲ್ಪ ರಿಕಲೆಕ್ಟ್ ಮಾಡ್ಕೋಬಹುದಾ ನೀವು?
4: ಖಂಡಿತ. ನಮ್ಮ ಅಗತ್ಯ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಎಷ್ಟೇ ಅಗತ್ಯ ಜಾಸ್ತಿ ಆದರೂ ಕೂಡ ನಾವು ಅದರ ತೀವ್ರತೆ ಬರಲಿಲ್ಲ ಅಂತಂದ್ರೆ ಆ ಕಡೆ ಹೆಚ್ಚು ಗಮನ ಕೊಡಲ್ಲ. ನೀವು ಹೇಳಿದಾಗೆ 1990 ವಾರ್ ಏನಾಗಿತ್ತು, ಅವಾಗ ನಮ್ಮ ಹತ್ರ ಬದಲಿ ಇಂಧನ ಮೂಲಗಳು ಹೆಚ್ಚು ಲಭ್ಯ ಇರಲಿಲ್ಲ, ಆ ಬಗ್ಗೆ ಹೆಚ್ಚು ಸಂಶೋಧನೆಗಳು ಕೂಡ ಆಗಿರಲಿಲ್ಲ, ಮತ್ತೆ ಜನರ ಇಂಧನ ಅಗತ್ಯ ಕೂಡ ಅಷ್ಟರ ಮಟ್ಟಿಗೆ ಇರಲಿಲ್ಲ. ಇವತ್ತು ಪ್ರತಿ ಹಂತದಲ್ಲೂ, ಮನೆಯಿಂದ ಹಿಡಿದ್ಬಿಟ್ಟು ಪ್ರತಿ ಹಂತದಲ್ಲೂ ಕೂಡ ಇಂಧನ ಅಗತ್ಯ ಜಾಸ್ತಿ ಆಗ್ತಾ ಹೋಗಿದೆ. ಬದಲಿ ಇಂಧನ ಮೂಲಗಳು ಕೂಡ ಕೈಗೆ ಎಟುಕುವ ಮಟ್ಟಕ್ಕೆ ತಂತ್ರಜ್ಞಾನವೇ ಆಗಲಿ ಕಮರ್ಷಿಯಲ್ ವೈಬ್

0: ನಿಟ್ಟಿನಾಗಲಿ ಎರಡಕ್ಕೂ ಕೂಡ ಸಾಧ್ಯ ಆಗಿದೆ. ಹಾಗಾಗಿ ಅವಾಗ ನಮಗೆ ಕಂಡಂತ ಕೊಲ್ಲಿ ಯುದ್ಧ ಆದಾಗ ಅದನ್ನ ಕೊಲ್ಲಿ ಯುದ್ಧ ಅಂತ ಕರಿತೀವಿ ನಾವು, ಇರಾನ್ ಇರಾಕ್ ಯುದ್ಧ ಅಂತಾನು ಕರಿತೀವಿ. ಅವಾಗ ನಮಗೆ ಹೆಚ್ಚಾಗಿ ಕಾಣಿಸಿದ್ದು ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆ, ಆದ್ರೆ ಈಗ ಅದನ್ನ ಮೀರಿ ಗ್ಯಾಸ್ ನ ಕೊರತೆನೂ ಒಂದು ಕಾಣ್ಕೊಳಕ್ ಶುರುವಾಗಿದೆ. ಹೀಗಾಗಿ ಇದು ಮನೆ ಮಟ್ಟಿಗೆ ಕೂಡ ಹೆಚ್ಚು ಬಂದಿದೆ. ಈ ಹಂತದಲ್ಲಿ ಬಹಳಷ್ಟು ಕೆಲಸಗಳಾಗಿದೆ, ಇನ್ನೂ ಕೆಲಸಗಳು ಆಗ್ಬೇಕಾಗಿದೆ.
1: ನಮ್ ಬುಡಕ್ಕೆ ಬೆಂಕಿ ಹತ್ತದಾಗ್ಲೇನೆ ನಾವು ಹೊಸದನ್ನ ಹುಡುಕ್ಲಿಕ್ಕೆ ಹೋಗ್ತಿವೇನೋ ಅನ್ನೋ ಮಟ್ಟಕ್ಕೆ ಇವತ್ತು ಜನಕ್ಕೆ ಎಚ್ಚರ ಆಗ್ಬಿಟ್ಟು.
0: ಹೌದು, ಗಡ್ಡಾಗ ಬೆಂಕಿ ಹತ್ತದ ಬಾವಿ ತೋಡೋದು ಅಂತೀವಲ್ಲ, ಆತರ ಕೆಲಸಗಳನ್ನ ನಾವು ಇವತ್ತು ಮಾಡ್ತಾ ಇದೀವಿ. ಇದರಿಂದ ಬಹುಶಃ ನಾವು ಬದುಕನ್ನ ಹೆಚ್ಚು ಅಸಹನೀಯಗೊಳಿಸ್ಕೊಳ್ತಾ ಇದೀವಿ. ನಾವು ಆ ರೀತಿ ಮಾಡ್ದೇನೆ, ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅಂತ ಮಾಡ್ದೇನೆ, ಬಹುಶಃ ಈಗಿರೋದನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋದು, ಹಾಗೆ ನಮ್ಮ ಮನೆಗಳನ್ನ ಅನುಷ್ಠಾನಗೊಳಿಸೋದು ಮಾಡಿದಾಗ ಬರೋ ದಿವಸಗಳು ಈ ತರ ಯಾವುದೇ ಸಮಸ್ಯೆ ಬಂದರೂ ಕೂಡ ನಾವು ಹೆಚ್ಚು ಒತ್ತಡಕ್ಕೆ ಒಳಗಾಗಲ್ಲ ಅಂತ ನನಗೆ ಅನ್ಸುತ್ತೆ.
1: ಬಹುಶಃ ಎಲ್ಲೋ ಒಂದ್ ಕಡೆ ಅಗತ್ಯ ಬಿದ್ದಾಗ ಇವರು ಅನ್ವೇಷಣೆಗೆ ಹೊರಡ್ತಾರೆ. ಸೊ ಅಗತ್ಯ ಅಥವಾ ಅನಿವಾರ್ಯತೆಯೇ ಅನ್ವೇಷಣೆಯ ತಾಯಿ ಅಂತ ಕರೀತಾರಲ್ಲ, ಹಾಗಾಗಿ ಹೊಸ ಹೊಸ ಸಾಧ್ಯತೆಗಳನ್ನು ಈಗ ಹುಡುಕ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಇನ್ನೂ ಹೊಸ ರೂಪದಲ್ಲಿ ಅಯ್ಯೋ ಇಷ್ಟು ಸುಲಭ ಇತ್ತ, ನಾವ್ ಯಾಕೆ ನೋಡ್ಲಿಲ್ಲ, ನಮ್ಮನೆ ಹತ್ರ ಇತ್ತಲ್ವೇ ಇವೆಲ್ಲ ಅಂತ ಹೇಳಿ ಯೋಚನೆ ಮಾಡುವಂತದ್ದು ಬರ್ತದೆ. ಯಾವ ಯಾವ ರೂಪದಲ್ಲಿ ಪರ್ಯಾಯ ಇಂಧನವನ್ನ ನಾವೀಗ ಬಳಸ್ತಾ ಇದ್ದೇವೆ, ಮತ್ತೆ ವಿಶ್ವಸಂಸ್ಥೆ ಒಂದಷ್ಟು ಸಸ್ಟೈನಬಲ್ ಗೋಲ್ಸ್ ಅಂತ ಹೇಳಿ 2030 ವೇಳೆಗೆ ನಾವು ಅಚೀವ್ ಮಾಡಬೇಕು ಅಂತ ಹೇಳಿದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ. ಆದ್ರೆ ಇಂಧನ ಕ್ಷೇತ್ರದಲ್ಲಿ ಭಾರತ ಈಗಾಗಲೇ ಆ ಹೆಜ್ಜೆಯನ್ನು ಸಾಧಿಸಿದೆ ಅನ್ನೋ ಒಂದು ಸಂತೋಷ ಮತ್ತೆ ಅಭಿವೃದ್ಧಿಯ ಒಂದು ಆಶಾಕಿರಣ ನಮ್ಮಲ್ಲಿ ಇದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ.
0: ನಾವು 2030 ನಮ್ಮ ಒಟ್ಟಾರೆ ಇಂಧನ ಮೂಲಗಳೇನಿದೆ ಅದ್ರ 50 ನವೀಕರಣ ಇಂಧನಗಳಿಂದನೇ ತಗೊಳ್ಬೇಕು ಅಂತ ಅನ್ಕೊಂಡಿದ್ವಿ. ಯಾಕೆಂದ್ರೆ ನಾವೀಗ ಹೆಚ್ಚು ಅವಲಂಬಿತರಾಗಿದ್ದು ನವೀಕರಣ ಅಲ್ಲದೇ ಇರುವಂತಹ ಇಂಧನಗಳಾದಂತಹ ಕಲ್ಲಿದ್ದುಗಳಾಗಿರಬಹುದು, ಹಾಗೇನೆ ಆಯಿಲ್ ಆಗಿರ್ಬೋದು, ಕ್ರೂಡ್ ಆಯಿಲ್ ಅಂತ ಹೇಳ್ತೀವಲ್ಲ, ಕ್ರೂಡ್ ಆಯಿಲ್ ಆಗಿರ್ಬೋದು, ಹಾಗೆ ನ್ಯಾಚುರಲ್ ಗ್ಯಾಸ್, ಈ ಮೂರೇ ಸೋರ್ಸ್ ಗಳು. ಇವತ್ತು ನಾವು LPG ಅಂತ ಏನ್ ಹೇಳ್ತೀವಿ ಅದು ಕ್ರೂಡ್ ಆಯಿಲ್ ನಿಂದ ಬಂದಂತಹ ಒಂದು ಉತ್ಪನ್ನವೇ ಹೊರತು ಈ ಮೂರು ಮೇಲೆ ನಾವು ಅವಲಂಬಿತರಾಗಿದ್ದು, ಇದು 90% ನಾವು ಅದ್ರ ಮೇಲೆ ಅವಲಂಬಿತರಾಗಿದ್ವಿ. ಎಲ್ಲದನ್ನು ಕೂಡ ತುಂಬಾ ಸಂತೋಷದ ವಿಚಾರ ಅಂದ್ರೆ ಇವತ್ತು ನಮ್ಮ ಸ್ಥಾಪಿತ ಸಾಮರ್ಥ್ಯ ಏನಿದೆ ಅದಕ್ಕೆ 50 ಹೆಚ್ಚು ನಾವು ನವೀಕರಣ ಇಂಧನಗಳಿಂದ ಬರ್ತಾ ಇದೆ. ಆ ನವೀಕರಣ ಇಂಧನದಲ್ಲಿ ಸೋಲಾರ್ ಅಗ್ರಮಾನ್ಯವಾಗಿದೆ ಇವತ್ತಿರೋದ್ರಲ್ಲಿ, ಹಾಗೆ ವಿಂಡ್ ಇದೆ, ಹಾಗೆ ಮೈಕ್ರೋ ಹೈಡ್ರೋ ಅಂತ ಕರಿತೀವಿ, ಸಣ್ಣ ಮಟ್ಟಿನ ಜಲ ಸ್ಥಾವರಗಳೇನಿದೆ ಅದ್ರ ಮೂಲಕ ತಗೊಳ್ಳೋದಾಗಿರ್ಬೋದು, ಬಯೋಗ್ಯಾಸ್ ಆಗಿರ್ಬೋದು, ಬಯೋಗ್ಯಾಸ್ ಅಂದ್ರೆ ವೇಸ್ಟ್ ಇಂದ ಎನರ್ಜಿ ತಗೊಳ್ತೀವಲ್ಲ, ವೇಸ್ಟ್ ಇಂದ ಎನರ್ಜಿ ಆಗಿದೆ. ಹಾಗೇನೆ ಇದೇ ರೀತಿ ಹಲವಾರು ಇನ್ನೂ ಸಂಶೋಧನೆಗಳು ಆಗ್ತಾ ಇದೆ. ಆ ಸಂಶೋಧನೆಗಳ ಮೂಲಕ ನಾವು 50% ಹೆಚ್ಚು ನಮ್ಮ ಸ್ಥಾಪಿತ ಸಾಮರ್ಥ್ಯ ಏನಿದೆ ಅದು ಬದಲಿ ಇಂಧನ ಮೂಲಗಳಿಂದ, ನವೀಕರಣ ಇಂಧನ ಮೂಲಗಳಿಂದ ಪಡಿತಾ ಇದ್ದೀವಿ. ಇದು ನಾವು ಮಾಡಿರುವಂತಹ ಇವತ್ತಾಗಿರುವಂತಹ ಸಾಧನೆ. ಆದ್ರೆ ಇದನ್ನು ಅನುಷ್ಠಾನಗೊಳಿಸುವ ಹಂತದಲ್ಲಿ ಇನ್ನೂ ಒಂದಿಷ್ಟು ಬದಲಾವಣೆಗಳು ಆಗಬೇಕಾಗಿದೆ ಅಂತ ಅನ್ನೋದನ್ನ ಇವತ್ತಿನ ಗ್ಯಾಸ್ ಕೊರತೆಯಿಂದ ಜನ ಏನು ಅನುಭವಿಸ್ತಾ ಇದ್ದಾರೆ ಅದನ್ನ ಹೇಳುತ್ತೆ.
1: ಆ ಕೊರತೆಯನ್ನು ನೀಗಿಸ್ಲಿಕ್ಕೆ ಹೊಸ ಮಾರ್ಗಗಳನ್ನು ಕಂಡುಹಿಡ್ಕೊಳ್ತಾ ನಿಮ್ಮಲ್ಲೇ ಇದ್ದದನ್ನ ಆವಿಷ್ಕಾರ ಮಾಡಿ ಅನ್ನೋ ಒಂದು ಮೆಸೇಜು ಹೋಗಿದೆ.
0: ಖಂಡಿತ ಹೋಗಿದೆ. ಇವತ್ತು ಬಯೋಗ್ಯಾಸ್ ಅಂತ ಏನ್ ಹೇಳ್ತಾ ಇದ್ದೀನಿ, ಬಯೋಗ್ಯಾಸ್ ಅನ್ನೋದು ನಾವು ಉತ್ಪಾದನೆ ಮಾಡಿರುವಂತ ಗ್ಯಾಸ್, ನ್ಯಾಚುರಲ್ ಗ್ಯಾಸ್ ಅನ್ನೋದು ಭೂಮಿನಲ್ಲಿ ಸಿಗ್ತಾ ಇದ್ದಿದ್ದು, ಎರಡೂ ಕೂಡ ಕೆಮಿಕಲಿ ಒಂದೇ, ಮೀಥೇನ್ ಅಂತ ಕರಿತೀವಲ್ಲ ಒಂದೇ, ನೆಲ್ಲಿಂದ ಬರ್ಲಿ ಇದರಿಂದ ಬರ್ಲಿ. ಇದನ್ನ ಗೋಬರ್ ಗ್ಯಾಸ್ ಅಂತ ನಾವು ಎಷ್ಟು ವರ್ಷಗಳಿಂದ ಮಾಡ್ಕೊಂಡ್ ಬಂದಿಲ್ಲ, ಶತಮಾನಗಳಿಂದ ಮಾಡ್ಕೊಂಡ್ ಬಂದಿದ್ದೀವಿ,
1: 100 ಮಾಡ್ಕೊಂಡಿದ್ದೀವಿ.
0: ಆದ್ರೆ ಯಾವಾಗ ನಾವು ಬದಲಿ ಇಂಧನಗಳು ನಮಗೆ ಸುಲಭವಾಗಿ ಸಿಗೋ ಹಾಗಾಯ್ತು, ಅವಾಗ ಮೂಲ ಇಂಧನದ ಅಗತ್ಯಗಳನ್ನು ತಪ್ಪಿಸ್ಕೊಳ್ತಾ ಹೋದ್ವಿ. ತಪ್ಪಿಸ್ಕೊಳ್ತಾ ಹೋದಾಗ ನಮ್ಗೆ ಏನಾಯ್ತು, ಈ ತರ ಕೊರತೆ ಬಂದಾಗ ನಮ್ಮ ಹತ್ರ ಬದಲಿ ಮೂಲಗಳು ಇರಲಿಲ್ಲ. ಹಾಗೆ ಸೋಲಾರ್ ವಿಚಾರಕ್ಕೂ ಬಂದ್ರೂ ಕೂಡ, ಸೋಲಾರ್ ಅನ್ನೋದು ಮುಂದಿನ ದಿನಗಳಲ್ಲಿ ಬಹುಶಃ ಪ್ರತಿ ಮನೆಗಳ ಮೇಲೂ ಕಾಣಲೇಬೇಕಾದ ಅಗತ್ಯತೆಗಳು ಬರುತ್ತೆ. ಆ ಅಗತ್ಯತೆಗಳನ್ನು ನಮಗೆ ಈ ಸೋಲಾರ್ ಕಂಡುಹಿಡಿದು ಸಾಧಾರಣ 100 ಕೂಡ, ಬಳಕೆಗೆ ಬಂದು 50 ಮೇಲಾದರೂ ಕೂಡ, ಹೆಚ್ಚು ಪ್ರತಿಲಿತಿಗೆ ಬಂದಿದ್ದು ಈ ಒಂದು 10 ಮಾತ್ರ. ಹಾಗಾಗಿ ಅನುಷ್ಠಾನಗೊಳಿಸೋದಲ್ಲಿ ನಾವು ಬಹಳಷ್ಟು ಹಿಂದೆ ಇದ್ದೀವಿ ಅನ್ನೋದು ನನ್ನ ಅಭಿಪ್ರಾಯ.
1: ಬಹುಶಃ ಪ್ರಧಾನ ಮಂತ್ರಿಗಳ ಒಂದು ಕನಸಿನ ಯೋಜನೆ ಹರ್ ಘರ್ ಸೂರ್ಯ ಯೋಜನೆ ಇವತ್ತು ಎಲ್ಲ ಕಡೆ ಅನುಷ್ಠಾನ ಆಗ್ತಾ ಇದೆ. ಸಬ್ಸಿಡಿ ತಗೊಳ್ಳಿ, ಸಬ್ಸಿಡಿ ತಗೊಳ್ಳದೇ ಇರಿ, ಆದ್ರೆ ಮನೆ ಮನೆಯ ಛಾವಣಿಯ ಮೇಲೆ ಅಥವಾ ಅದಕ್ಕಾಗಿ ಟೆರೆಸ್ಗಳ ಮೇಲೆ ಒಂದಷ್ಟು ಜಾಗವನ್ನ ಈ ಸೋಲಾರ್ ಎನರ್ಜಿ ಪ್ಯಾನಲ್ಗಳನ್ನು ಹಾಕುವ ಒಂದು ಟ್ರೆಂಡ್ ಮೈಸೂರಲ್ಲಂತೂ ಕಂಡು ಬರ್ತಾ ಇದೆ. ಯಾಕಂದ್ರೆ ಮೀಟರ್ಗಳ ಕೊರತೆ ಉಂಟಾಗ್ತಾ ಇದೆ. ಮೊದಲು ಎಷ್ಟು ಇತ್ತೋ ಅದರ 10 ಬೇಡಿಕೆನೂ ಜಾಸ್ತಿ ಆಗಿದೆ. ಬಹುಶಃ ಆ ವಿಚಾರವಾಗಿ ನಮ್ಮ ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಅವರು ಹೇಳಬಹುದು, ಹೇಗಿದೆ ಸರ್ ಇವಾಗ ಟ್ರೆಂಡ್?
2: ತುಂಬಾ ಚೆನ್ನಾಗಿದೆ ಸರ್ ಸೋಲಾರ್ ಟ್ರೆಂಡ್ ಎಲ್ಲ. ಇವಾಗ ಕಳೆದ 2 ಸಬ್ಸಿಡಿ ಎಲ್ಲ ಕೊಡಕ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬಾ ಚೆನ್ನಾಗಿ ಎಲ್ಲಾರು ಎನ್ಕರೇಜ್ಮೆಂಟ್ ಇದೆ, ಕಸ್ಟಮರ್ಸ್ ವಾಕ್ ಇನ್ ಆಗ್ತಾ ಇದಾರೆ ಎಲ್ಲ ಕಡೆ. ಎಲ್ಲ ಗೌರ್ಮೆಂಟ್ ಇಂದ ತುಂಬಾ ಸಹಕಾರ ಇದೆ, ಸಬ್ಸಿಡಿ ಎಲ್ಲ ಬೇಗ ಪ್ರೋಸೆಸ್ ಫುಲ್ ಎಲ್ಲ ಆನ್ಲೈನ್ ಮಾಡಿದ್ದಾರೆ, ಯಾವುದೇ ತರದ ಮುಂಚಿತರ ಕಷ್ಟ ಎಲ್ಲ ಏನಿಲ್ಲ, ಪ್ರತಿಯೊಂದು ಆನ್ಲೈನ್ ಅಲ್ಲಿ ಇರೋದ್ರಿಂದ ಫೈಲ್ ಎಲ್ಲ ಬೇಗ ಮೂವ್ ಆಗುತ್ತೆ, ಸಬ್ಸಿಡಿ ಕೂಡ ಅಕೌಂಟ್ ಬೇಗ ಬರುತ್ತೆ.
1: ಈ ಪ್ಯಾನಲ್ಗಳನ್ನೆಲ್ಲ ತುಂಬಾ ಕಾಸ್ಟ್ಲಿ ಅಂತ ಹೆದರ್ಕೊಂಡು ಬಹಳಷ್ಟು ಜನ ಹಾಕ್ತಾ ಇರ್ಲಿಲ್ಲ, ಎಲ್ಲ ಒಂದು ಲೈಟು ಒಂದು ಸ್ಟ್ರೀಟ್ ಲೈಟಿಗೆ ಅಥವಾ

0: ಒಂದು ಸಣ್ಣ ಮೊಬೈಲ್ ಚಾರ್ಜರ್ಗೆ ಅಥವಾ ಒಂದು ಬ್ಯಾಟರಿ ತರಹ ಒಂದು ಬ್ಯಾಕಪ್, ಸಾಮಾನ್ಯ ನಾವೇನು ಮಾಡ್ತಿದ್ವಿ ಎಮರ್ಜೆನ್ಸಿ ಲೈಟ್ ಅಂತ ಏನು ಕರಿತೀವಿ ಅದನ್ನೆಲ್ಲ ಚಾರ್ಜ್ ಮಾಡಲಿಕ್ಕೆ ಒಂದು ಸಣ್ಣ ಪ್ರಮಾಣದಲ್ಲಿ ಬಳಕೆ ಇಟ್ಕೊಂಡಿದ್ರು. ಆದರೆ ಇವತ್ತು ಇಡೀ ಮನೆ ಮನೆಗೆ ಅವ್ರಿಗೆ ಎಷ್ಟು ಕಿಲೋವ್ಯಾಟ್ ಸಾಮರ್ಥ್ಯ ಬೇಕೋ ಅಷ್ಟು ಸಾಮರ್ಥ್ಯವನ್ನು ಅವರೇ ಪ್ರೊಡ್ಯೂಸ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ.
1: ಇವಾಗ ಮನೆಗಳಷ್ಟೇ ಅಲ್ಲ ಸರ್, ದೊಡ್ಡ ದೊಡ್ಡ ಇಂಡಸ್ಟ್ರಿ ಕೂಡ ಸೋಲಾರ್ ರನ್ ಆಗ್ತಿದೆ, 100% ಪ್ಯೂರ್ ಗ್ರೀನ್ ಎನರ್ಜಿ ರನ್ ಆಗ್ತಿದೆ. ಎಂತ ದೊಡ್ಡ ಮಿಷಿನರಿ ಆಗ್ಬೋದು ಸೋಲಾರ್ ರನ್ ಆಗುತ್ತೆ. ಚಿಕ್ಕದ ಬಲ್ಪಿಂದ ಹಿಡಿದು 20 HP 30 HP ಮೋಟರ್ ತನಕ ಸೋಲಾರ್ ರನ್ ಆಗ್ತಿದೆ. ಅಗ್ರಿಕಲ್ಚರ್ ಕಸ್ಟಮರ್ಗಳು ತುಂಬಾ ಜನ ಬರ್ತಾ ಇದಾರೆ. ಇವಾಗ ಏನಾದ್ರು ರೈತರುಗಳೆಲ್ಲ ನೀರಿನ ಕಷ್ಟ ಆಗಿದೆ ತುಂಬಾ, ಬೇಸಿಗೆಗೆಲ್ಲ ಕರೆಂಟ್ ಕನೆಕ್ಷನ್ ಬರೀ 6 ಗಂಟೆಗಳು ಅಷ್ಟೇ ಇರುತ್ತೆ, ನೈಟ್ ಟೈಮಲ್ಲಿ ಕರೆಂಟ್ ಬರುತ್ತೆ, ಡೇ ಟೈಮ್ ಫುಲ್ ಎಲ್ಲ ನೀರು ಬರೋದಕ್ಕೋಸ್ಕರ ಒಂದು ಸೋಲಾರ್ ಪಂಪ್ ಅಳವಡಿಸ್ಕೊಂಡ್ರೆ ಬೆಳಿಗ್ಗೆ 8 ಗಂಟೆ ಸಂಜೆ 5 ಗಂಟೆಗೆ ನೀರು ಬರ್ತಾನೆ ಇರುತ್ತೆ ಸೋಲಾರ್ ಅಲ್ಲಿ. ಅದು ಬಿಟ್ಟರೆ ಮನೆಗಳಿಗೆ ಅಂತ ಬಂದ್ರೆ ಇವಾಗ ಎಲ್ಲರ ಮನೆ ಬಿಲ್ ಒಂದು 30-40 ಮನೆ ಇತ್ತು ಅಂದ್ರೆ ಅವ್ರ ಮನೆ ಬಿಲ್ ಬಂದು 2,500 ರೂಪಾಯಿ ಮೇಲೆ ಇರುತ್ತೆ. ಅದೇ 60-40 ಇರೋ 5,000 ರೂಪಾಯಿ 6,000 ರೂಪಾಯಿ ತನಕ ಬರುತ್ತೆ ಲಿಫ್ಟ್ ಅಲ್ಲಿ ಇದ್ದವ್ರ ಮನೆ. ಅವರು ಸಿಂಪಲ್ ಆಗಿ ಒಂದು 3 kW 10 kW ತನಕ ಇನ್ಸ್ಟಾಲ್ ಮಾಡಿಕೊಂಡು ಕೂಡ ಮನೆ ಮೇಲೆ ಸೋಲಾರ್ ಪ್ಯಾನಲ್ ನ ಪ್ರತಿ ತಿಂಗಳು ಕರೆಂಟ್ ಬಿಲ್ ಮೈನಸ್ ಆಗಿ ಅವ್ರ ಖಾತೆಗೆ ಒಂದಿಷ್ಟು ದುಡ್ಡು, ಒಂದು 500 ರಿಂದ 1,000 ರೂಪಾಯಿ ತನಕ ಬರೋಷ್ಟು ಸೋಲಾರ್ ಆಗುತ್ತೆ.
0: ಒಂದು ಉತ್ಪಾದನೆ ಜೊತೆಗೆ ಲಾಭವೂ ಆಗುತ್ತೆ, ಸಂಪಾದನೆಯೂ ಆಗುತ್ತೆ ಅಂತೇಳಿ. ಇದ್ರ ಟೆಕ್ನಾಲಜಿ ಹೇಗೆ ತುಂಬಾ ಕಷ್ಟವಾಗಿದೆಲ್ಲ, ಯಾಕಂದ್ರೆ ತುಂಬಾ ಜನಕ್ಕೆ ಅಯ್ಯೋ ಅದೇನೋ ಬಹಳ ಕಣ್ರಿ ಅಂತೇಳಿ ಕತೆ ಕಟ್ತಿರ್ತಾರೆ.
1: ಒಂದು ಸೋಲಾರ್ ಅಲ್ಲಿ ಸರ್ ಯಾವುದೇ ಮೂವಿಂಗ್ ಪಾರ್ಟ್ಸ್ ಇಲ್ಲ, ಮೇಂಟೆನೆನ್ಸ್ 0. ಕಂಪ್ನಿ ಕಡೆಯಿಂದ 25-30 ವರ್ಷದ ವ್ಯಾರಂಟಿ ಇದೆ, ಸರ್ಕಾರದಿಂದ 25 ವರ್ಷ ಅಗ್ರಿಮೆಂಟ್ ಇದೆ. ಆಮೇಲೆ ಇನ್ವರ್ಟರ್ ಅಂತ ಒಂದು ಕಾಂಪೊನೆಂಟ್ ಬರುತ್ತೆ ಮೇನ್ ಕಂಪ್, ಅದಕ್ಕೆ ಇವಾಗೆಲ್ಲ 10 ವರ್ಷ ವ್ಯಾರಂಟಿ ಕೊಡ್ತಾ ಇದ್ದಾರೆ ಇನ್ವರ್ಟರ್ಗೆ. ಇದ್ರ ಜೊತೆ ನಾವು ಕೆಲಸ ಮಾಡಬೇಕಾದ್ರೆ ಹೇಗೆ ಕೆಲಸ ಮಾಡ್ತೀವಿ ಅಂತ ಡಿಪೆಂಡ್ ಆಗುತ್ತೆ. ಸ್ಟ್ರಕ್ಚರ್ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ರಕ್ಚರು ಸೋಲಾರ್ ಪ್ಯಾನಲ್ ಗಟ್ಟಿಗೆ ಹಿಡಿದುಕೊಳ್ಳೋಕೆ ರೂಫ್ ಮೇಲೆ. ನೆಕ್ಸ್ಟ್ ಬಂದು ಇನ್ವರ್ಟರ್ ಬರುತ್ತೆ. ಇನ್ವರ್ಟರ್ಗೆ ಪ್ರೊಟೆಕ್ಷನ್ ಅಂತ ಹೇಳಿ ಎಡಗಡೆಯಲ್ಲಿ ACDB ಬಲ್ಗಡೆ DC DB ಅಂತ ಹಾಕ್ತೀವಿ. DC Distribution Box, AC Distribution Box ಅಂತ. DC Distribution Box ಅಂದ್ರೆ ಸೋಲಾರ್ ಪ್ಯಾನಲ್ ಇಂದ ಹೈ ವೋಲ್ಟೇಜ್ ಬಂದ್ರೆ ಅದು ಗ್ರೌಂಡ್ ಆಗಕ್ಕೋಸ್ಕರ ಸೇಫ್ಟಿಗೋಸ್ಕರ ಹಾಕೋದು. ACDB ಅಂದ್ರೆ ಎಸಿ ಸೈಡ್ KB ಇಂದ ಏನಾದ್ರು ಹೈ ವೋಲ್ಟೇಜ್ ಬಂತು ಏನಾರು ಆಯ್ತು ಸೆಲ್ಫ್ ಕನ್ಸ್ಯೂಮರ್ SPD ಗಳಿರುತ್ತೆ, ಟ್ರಿಪ್ ಆಗುತ್ತೆ ಅವೆಲ್ಲ. ಇನ್ನೊಂದು ಅದು ಬಿಟ್ಟರೆ 3 ಅರ್ಥಿಂಗ್ ಮಾಡಬೇಕಾಗತ್ತೆ. ಅರ್ಥಿಂಗ್ ಜೊತೆ ಲೈಟ್ನಿಂಗ್ ಅರೆಸ್ಟ್ ಅಂತ ಮಾಡ್ತೀವಿ. ಅದೇನಂದ್ರೆ ಸಿಡ್ಲು ಬಂದ್ರೆ ಗ್ರೌಂಡ್ ಆಗೋತರ ಕಂಪ್ಲೀಟ್ ಪ್ರೊಟೆಕ್ಷನ್ ಇರುತ್ತೆ. ಇವಾಗ ಸರ್ಕಾರದಿಂದ ಸ್ಮಾರ್ಟ್ ಮೀಟರ್ ಅಳವಡಿಕೆ ಆಗ್ತಿರೋದ್ರಿಂದ ಮುಂಚೆ ಎಲ್ಲ ಮೀಟರ್ ಇಟ್ಟರೆ ಬಂದು ಬಿಲ್ ಕೊಡಬೇಕಿತ್ತು. ಇವಾಗ ಆ್ಯಪ್ ಮುಖಾಂತರ ಕಸ್ಟಮರ್ಗಳಿಗೆ ಇವತ್ತು ಎಷ್ಟು ಉತ್ಪಾದನೆ ಆಗಿದೆ, ಎಷ್ಟು ಖರ್ಚಾಗಿದೆ, ಎಷ್ಟು ಎಕ್ಸ್ಪೋರ್ಟ್ ಆಗಿದೆ ಅಂತ ಮೊಬೈಲ್ ನ ಸಂಜೆಗೆ ನೋಡ್ಕೋಬಹುದು. ಇವಾಗ
0: ಅಲ್ಲೇ ಗೊತ್ತಾಗುತ್ತೆ,
1: ಅಲ್ಲೇ ಗೊತ್ತ
0: ತಿಂಗಳಲ್ಲಿ ಎಷ್ಟು ಇಂಪೋರ್ಟ್ ಎಕ್ಸ್ಪೋರ್ಟ್ ಲೆಕ್ಕ ಹಾಕಿದ್ರೆ ದುಡ್ಡು ಎಷ್ಟು ನಮಗ್ ಬರುತ್ತೆ ಅಥವಾ ನಾವೆಷ್ಟು ಅವ್ರಿಗೆ ಕಟ್ಟಬೇಕು.
1: ಹೌದು,
0: ಎರಡು ಕೂಡ ಇದೆ.
1: ಆಮೇಲೆ ಇವಾಗ ಬರೋ ಇನ್ವರ್ಟರ್ಸ್ ಎಲ್ಲ ವೆಬ್ ಬೇಸ್ಡ್ ಬಂದಿದೆ, ಅದರಿಂದ ನಿಮ್ ಮೊಬೈಲ್ ಅಲ್ಲೇ ನಾವು ರೀಡಿಂಗ್ಸ್ ಚೆಕ್ ಮಾಡಬಹುದು. ಇನ್ ಕೇಸ್ ಫಾಲ್ಟ್ ಏನಾದ್ರು ಬಂತು ಅಂದ್ರೆ ನಿಮ್ಮ USID ಪಾಸ್ವರ್ಡ್ ನಾನು ಲಾಗಿನ್ ಮಾಡಿ ನೋಡಿದ್ರೆ ಎಲ್ಲಿ ಫಾಲ್ಟ್ ಆಯ್ತು ಚೆಕ್ ಮಾಡಿ ಅಲ್ಲೇ ಕೂತ್ಕೊಂಡು ರಿಪೇರಿ ಮಾಡಬಹುದು ನಾವು ಇನ್ವರ್ಟರ್ಸ್.
0: ಅಲ್ಲಿಯೇ ಮಾಡುವಂತ
1: ಟೆಕ್ನಾಲಜಿ ಕೂಡ ಇದೆ.
0: ಈಗ 1 kW ಸಾಕಾಗಲ್ಲ, ಸಾಮಾನ್ಯ 2 kW ಮನೆಯ LT2 ಯಾವುದು ಕನ್ಸಂಪ್ಷನ್ ಇದೆ ಅವರು ಅಥವಾ ಅವರು 3 kW ಡಿಪೆಂಡಿಂಗ್ ಆನ್ ದ ಯೂಸೇಜ್ ಅಂತ ಇಟ್ಕೊಂಡ್ರೆ 1 kW ಸಾಮರ್ಥ್ಯ ಈ ಮನೆಗೆ ನಾನು ಹಾಕಬೇಕು ಅಂದ್ರೆ ಎಷ್ಟು ಇನ್ವೆಸ್ಟ್ ಮಾಡಬೇಕಾಗತ್ತೆ?
1: ಇನ್ವೆಸ್ಟ್ಮೆಂಟ್ ವೈಸ್ ಆದ್ರೆ ಅಪ್ ಟು 3 kW ಇನ್ವೆಸ್ಟ್ಮೆಂಟ್ ಕಾಸ್ಟ್ ಸೇಮ್ ಇರುತ್ತೆ. ಯಾಕಂದ್ರೆ ಪ್ಯಾನಲ್ ಕಾಸ್ಟ್ ಅಷ್ಟೇ ಕಮ್ಮಿ ಆಗಿದೆ, ಮಿಕ್ಕಿದೆಲ್ಲ ಖರ್ಚು ಸೇಮ್ ಇರೋದ್ರಿಂದ ಒಂದು ಒಂದೂವರೆ ಲಕ್ಷದಿಂದ 2 ಲಕ್ಷ ತನಕ ಖರ್ಚಾಗುತ್ತೆ 1-3 kW ತನಕ. ಅದು ಬಿಟ್ಟರೆ 5 kW ಮೇಲೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಅಂದ್ರೆ ತಿಂಗಳಲ್ಲಿ ನಿಮ್ದು ಎಷ್ಟು ಬರ್ತಿದೆ ಆವರೇಜ್ ಬಿಲ್ ನೋಡ್ಕೋಬೇಕು. ಬಿಲ್ಲಲ್ಲಿ ಅವರೇ ಕೊಡ್ತಿದ್ದಾರೆ ಹಾಗೆಲ್ಲ ನಿಮ್ದು ಆವರೇಜ್ ಕನ್ಸಂಪ್ಷನ್ ಎಷ್ಟಿದೆ ಅಂತ ನೋಡ್ಕೊಂಬಿಟ್ಟು ನಾವು 1 kW ಸೋಲಾರ್ ರೂಫ್ ಟಾಪ್ ಅಲ್ಲಿ ದಿನಕ್ಕೆ 4 ಯೂನಿಟ್ ಜನರೇಟ್ ಆಗುತ್ತೆ ಸೋಲಾರ್ ಇಂದ. ಹಾಗೆ ಒಂದು ನಮ್ದು ಕನ್ಸಂಪ್ಷನ್ ಬಂದು 400 ಯೂನಿಟ್ ಇದೆ ಅಂದ್ರೆ ಒಂದು 5 kW ಇನ್ಸ್ಟಾಲೇಷನ್ ಹೋಗೋದು ಒಳ್ಳೇದಾಗುತ್ತೆ. ಹೇಗೆ ಅಂದ್ರೆ 1 kW ಇಂದ 4 ಯೂನಿಟ್ ಜನರೇಟ್ ಆಗಿ ಹಂಗೆ 5 kW ಇಂದ ದಿನಕ್ಕೆ 20 ಯೂನಿಟ್ ಜನರೇಷನ್ ಆಗುತ್ತೆ ಸೋಲಾರ್ ಅಲ್ಲಿ. 8 ತಿಂಗಳು 30 ದಿನ ಇರೋದ್ರಿಂದ ತಿಂಗಳಿಗೆ 600 ಯೂನಿಟ್ ತನಕ ಜನರೇಷನ್ ಆಗುತ್ತೆ. ಅದರಲ್ಲಿ ಕನ್ಸಂಪ್ಷನ್ 400 ಯೂನಿಟ್ ಮೈನಸ್ ಆದ್ರೂ ಕೂಡ
0: 200 ಬರುತ್ತೆ.
1: ಆ 200ಗೆ ಗವರ್ಮೆಂಟ್ ಅವರು 3 ರೂಪಾಯಿ 80 ಪೈಸೆ ಕೊಡ್ತಾರೆ. ಸಬ್ಸಿಡಿ ತಗೊಂಡಿಲ್ಲ ಅಂದ್ರೆ ಸಬ್ಸಿಡಿ ಕ್ಲೇಮ್ ಮಾಡಿದ್ರೆ 2.5 ರೂಪಾಯಿ ಕೊಡ್ತಾರೆ ಒಂದ್ ಯೂನಿಟ್ಗೆ. 78,000 ಸಬ್ಸಿಡಿನೇ ಕೊಡ್ತಾರೆ. ಅಪ್ ಟು 3 kW ತನಕ 78,000 ಡೈರೆಕ್ಟ್ ನಿಮ್ಮ ಅಕೌಂಟ್ ಬಂದ್ಬಿಡುತ್ತೆ ಸಬ್ಸಿಡಿ.
0: ಸೊ ಹಾಗಾಗಿ ಅದು ಹೋಗೋದು ಒಳ್ಳೇದು. ಮೈಸೂರಲ್ಲಿ ಯಾಕೆ ಇದ್ದಕ್ಕಿದ್ದಂಗೆ ಈ ಬೂಮ್ ಬಂತು ಅಂತ?
1: ಒಂದು ಅವೇರ್ನೆಸ್ ಇದೆ ಮೈಸೂರಲ್ಲಿ, ಚೆಸ್ಕಾಮ್ ಮಟ್ಟದಲ್ಲಿ ಒಳ್ಳೆ ಅವೇರ್ನೆಸ್ ತರ್ತಾ ಇದಾರೆ ಎಲ್ಲ ಪ್ರತಿಯೊಬ್ಬರು.
0: ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಎಲ್ಲರೂ ಹಾಕಿಸ್ಕೊಳ್ಳಿ.
1: ಹೌದು, ಸಹಕಾರಗಳಿದೆ. ಅದು ಬಿಟ್ರೆ ಇಲ್ಲಿ ಅವೇರ್ನೆಸ್ ತುಂಬಾ ಇದೆ. ಮೈಸೂರು ಅವತ್ತು ಮಾದರಿ ಸಿಟಿ ಇಡೀ ದೇಶಕ್ಕೆ, ಎಲ್ಲಾ ವಿಷಯದಲ್ಲೂ ಅಷ್ಟೇ ಮಾದರಿ ಸಿಟಿ
0: ಆಗಿದೆ. ಎನರ್ಜಿಗೂ ಹೌದು, ಎಲ್ಲದಕ್ಕೂ.
1: ಸ್ವಲ್ಪ ಬುದ್ಧಿಜೀವಿಗಳು ಇದಾರೆ, ಯೋಚನೆ ಮಾಡೋರು ಇದಾರೆ.
0: ಹಾಗಾಗಿ ಒಂದು ಲಾಭ ಅಂತೀರಿ. ಸೊ ಸೋಲಾರಿಗೆ ಹೋಗೋದು ಒಳ್ಳೇದು,
1: ತುಂಬಾ ಒಳ್ಳೇದು.
0: ಯಾಕಂದ್ರೆ ಈ ಕ್ಷಣಕ್ಕೆ ಮನೆಗೆ ಹೀಟಿಂಗ್ ಇಂದ ಹಿಡಿದು ಅಡಿಗೆ ಮನೆಯಿಂದ ಹಿಡಿದು ಎಲ್ಲದಕ್ಕೂ ಬರುತ್ತದೆ.
1: ಇವಾಗ ಏನಾಗಿದೆ ಅಂದ್ರೆ ಮುಂಚೆ ಎಲ್ಲ ನಮ್ಮ ಅಜ್ಜಿ ಕಾಲದಲ್ಲಿ ಸೌದೆ ಒಲೆಯಿಂದ ಗ್ಯಾಸ್ ಸ್ಟೌವ್ ಅಪ್ಗ್ರೇಡ್ ಆದ್ರು, ನೆಕ್ಸ್ಟ್ ಜನರೇಷನ್ ಕುಕಿಂಗ್ ಎಲ್ಲ

0: ಇಂಡಕ್ಷನ್ ಸ್ಟೌವ್ ಗೆ ಮೈಕ್ರೋವೇವ್ ಅಪ್ಗ್ರೇಡ್ ಆಗ್ತಾ ಇದ್ದಾರೆ. ಬರ್ತಾ ಬರ್ತಾ ಯಾವುದೇ ಮನೆಯಲ್ಲಿ ಎಲೆಕ್ಟ್ರಿಕಲ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಿದೆ, ಆಗ್ಲಿ ಕಮ್ಮಿ ಆಗ್ತಿಲ್ಲ. ಒಂದ್ ಮೊಬೈಲ್ ಇಂದ ಹಿಡಿದು ಒಂದು ಮನೆ ಕ್ಲೀನ್ ಮಾಡಿ ರೋಬೋಟ್ ತನಕ ಎಲ್ಲದಕ್ಕೂ ಕರೆಂಟ್ ಚಾರ್ಜ್ ಬೇಕು.
1: ಜೊತೆಗೆ ನಮ್ಮ ವೆಹಿಕಲ್ ಗೂ ಚಾರ್ಜ್ ಮಾಡ್ಬೇಕಲ್ಲ.
0: ವೆಹಿಕಲ್
1: ವೆಹಿಕಲ್ಸ್ ಜಾಸ್ತಿ
0: ಇವಿದು ಅವೇರ್ನೆಸ್ ತುಂಬಾ ಆಗೋದ್ರಿಂದ ಸೋಲಾರ್ ಗೆ ತುಂಬಾ
1: ಒಟ್ಟು ನಾವೇ ಪ್ರೊಡ್ಯೂಸ್ ಮಾಡಿ ನಾವೇ ಬಳಸ್ಕೊಂಡ್ಬಿಡೋಣ ಸಾಧ್ಯ ಆಗುತ್ತೆ ಅಷ್ಟು ಅಂತ ಹೇಳಿ ಅದು ಲಾಭ. ಇನ್ನು ಅನಿಲ್ ಕುಮಾರ್ ನಾಡಿಗೇರವರೇ, ಈ ಪರ್ಯಾಯ ರೂಪದಲ್ಲಿ ಬಂದಾಗ ವಿದ್ಯುತ್ತನ್ನು ಕೂಡ ಗ್ಯಾಸ್ ತರ ಬಳಸೋದು ಮೊನ್ನೆ ಪೇಪರಲ್ಲಿ ಓದ್ದೆ, ಒಂದು ವಿಡಿಯೋನು ನೋಡಿದೆ ನಾನು, ಎಂತ ಪ್ಲಾಸ್ಮಾ ಎನರ್ಜಿ ಅಂತ, ವಾಟ್ ಇಸ್ ದಿಸ್?
2: ಖಂಡಿತ, ಈಗ ನಮಗೆ ಏನು ವಿದ್ಯುತ್ತಿನ ಮೂಲಕ ಕಣ್ಣಿಗೆ ಕಾಣುವಂತಹ ಜ್ವಾಲೆ ಏನಿದೆ ಅದನ್ನ ಮಾಡೋದನ್ನ ನಾವು ಎಲೆಕ್ಟ್ರಿಕಲ್ ಗ್ಯಾಸ್ ಅಂತ ಹೇಳಿ ಮಾಮೂಲಾಗಿ ನಾವು ಮಾತಾಡ್ತಾ ಕೂತ್ಕೊಳ್ತೀವಿ. ಇದು ನಿಜವಾಗ್ಲೂ ಏನು ಅಂತಂದ್ರೆ, ಯಾವಾಗ ಹೈ ವೋಲ್ಟೇಜ್ ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ, ಹೈ ವೋಲ್ಟೇಜ್ ನ ಪ್ರೊಡ್ಯೂಸ್ ಮಾಡಿದಾಗ ಅದು ಗ್ಯಾಸ್ ನ ಅಯೋನೈಸ್ ಮಾಡುತ್ತೆ, ಅದನ್ನ ನಾವು ಪ್ಲಾಸ್ಮಾ ಅಂತ ಕರಿತೀವಿ ಅಥವಾ ಫೋರ್ ಸ್ಟೇಟ್ ಆಫ್ ಮ್ಯಾಟರ್ ಅಂತ ಕರಿತೀವಿ. ಯಾವಾಗ ಆ ಪ್ಲಾಸ್ಮಾ ಎನರ್ಜಿ ಇದೆ ಅದು ಹತ್ಕೊಂಡು ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ನಿಮಗೆ ಫ್ಲೇಮ್ ರೂಪದಲ್ಲಿ ಕಾಣುತ್ತೆ. ತಮಾಷೆಗೆ ನಾವು ಹೇಳ್ತಾ ಇರ್ತೀವಿ, ಎಷ್ಟೋ ಸಲ ಲೈಟ್ ಕಂಬಗಳಲ್ಲಿ ಮೇಂಟೆನೆನ್ಸ್ ಕಾಣಿಸಿದ್ರು ಕೂಡ ಅದ್ರಲ್ಲಿ ಬೆಂಕಿ ಎತ್ಕೊಂಡು ಉರಿತಾ ಇದೆ. ಅದೇ ಅದೇ ತಂತ್ರಜ್ಞಾನದ ವಿಚಾರದಲ್ಲಿ ಅದೇ ಹೆಚ್ಚಿನ ವೋಲ್ಟೇಜ್ ಉಪಯೋಗಿಸಿ ಫೋರ್ ಸ್ಟೇಟ್ ಆಫ್ ಮ್ಯಾಟರ್ ಅಂದ್ರೆ ಪ್ಲಾಸ್ಮಾ ಎನರ್ಜಿ ಮೂಲಕ ಮಾಡೋದು, ಕಣ್ಣಿಗೆ ಕಾಣುವಂತ ಜ್ವಾಲೆ ಕಾಣುತ್ತೆ. ಅದಲ್ದೇನೆ ಈಗ ಬೇರೆ ಬೇರೆ ತಂತ್ರಜ್ಞಾನಗಳು ಬೇಕಾದಷ್ಟು ಇದೆ. ಐಆರ್ ತಂತ್ರಜ್ಞಾನ ಇದೆ, ಇನ್ಫ್ರಾ ರೇಡಿಯೇಷನ್ ತಂತ್ರಜ್ಞಾನ ಇದೆ, ಹಾಗೆ ಇಂಡಕ್ಷನ್ ಸ್ಟೌವ್ ಅಂತೂ ನಾವು ಕೇಳ್ತಾನೆ ಇದ್ದೀವಿ. ಸೊ ಈ ಬರೋ ದಿವಸಗಳಲ್ಲಿ ಈ ತಂತ್ರಜ್ಞಾನ ಇವೆಲ್ಲದಕ್ಕಿಂತ ಹೆಚ್ಚಿನ ಶಾಖ ಕೊಡುತ್ತೆ ಅನ್ನೋಂತ ಒಂದು ವಿಧಾನ ಇದೆ. ಬಹುಶಃ ಉಪಯೋಗಿಸ್ತಾ ಉಪಯೋಗಿಸ್ತಾ ಗೊತ್ತಾಗಬಹುದು.
1: ಜೊತೆಗೆ ವೇಗವನ್ನು ಜಾಸ್ತಿ ಇದೆ ಇವಾಗ, ಹೆಚ್ಚೊತ್ತು ಕಾಯಂಗಿಲ್ಲ, ಅದಕ್ಕೆ ಟೈಮಿಂಗ್ ಸೆಟ್ ಮಾಡಿದ್ರೆ ಮುಗಿಸಿಟ್ಬಿಡುತ್ತೆ. ಮೈಕ್ರೋವೇವ್ ಅಲ್ಲೂ ಅಷ್ಟೇ, ಇಷ್ಟು ಮಿನಿಟ್ಸ್ ಅಂತ ಸೆಟ್ ಮಾಡಿದ್ರೆ ತನ್ನಷ್ಟಕ್ಕೆ ತಾನೇ
2: ನಿಂತ್ಕೊಳ್ಳುತ್ತೆ. ಹೌದು,
1: ಒಂದ್ ಕಡೆ ಎನರ್ಜಿ ಸೇವ್ ಕೂಡ ಆಗುತ್ತೆ, ಬಳಕೆನೂ ಆಗಿರುತ್ತೆ ಇನ್ನು ಹೊಸ ರೀತಿ ಏನ್ ಬರ್ತಾ ಇದೆ.
2: ನಾವು ಗ್ಯಾಸ್ ವಿಧಾನಕ್ಕೆ ಹೇಳೋದಾದ್ರೆ, ಮೊದಲನೇ ನಾವೀಗ ಏನು ಗ್ಯಾಸ್ ನ ಬಳಕೆ ಮಾಡ್ತಾ ಇದೀವಿ, ನಮ್ ಗ್ಯಾಸ್ ನ ಸಿಲಿಂಡರ್ ರೂಪದಲ್ಲೇ ನೋಡಿದೀವಿ, ಸಿಲಿಂಡರ್ ರೂಪದಲ್ಲೇ ಬೇಕು ಅನ್ನೋದು.
1: ಮನೆ ಮನೆಗೆ ಸಿಲಿಂಡರ್ ಕೊಟ್ಟೋಗ್ತಾ ಇದ್ದಾರೆ ಇಷ್ಟು ವರ್ಷ.
2: ಅದಲ್ದೇನೆ ದೊಡ್ಡ ದೊಡ್ಡ ಕಡೆಯಲ್ಲಿ ಪಿ ಎನ್ ಜಿಗಳು ಬರ್ತಾ ಇದೆ, ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಒಂದು ಕಡೆಯಿಂದ ಗ್ಯಾಸ್ ಪ್ರೊಡ್ಯೂಸ್ ಆಗಿದ್ದು ಪೈಪ್ ಗಳಿಗೆ ಮನೆಗಳಲ್ಲಿ ಬರ್ತಾ ಇದೆ.
1: ಮೈಸೂರಲ್ಲೂ ಒಂದ್ ಲೈನ್ ಬಂದಿದೆ,
2: ತುಂಬಾ ಕಡೆಗಳಲ್ಲಿ ಬಂದಿದೆ. ಈ ಗ್ಯಾಸ್ ಗೆ ಬರೋ ದಿವಸಗಳಲ್ಲಿ ಬಯೋಗ್ಯಾಸ್ ಗಳನ್ನ ಮಿಕ್ಸ್ ಮಾಡ್ತಾರೆ. ಬಯೋಗ್ಯಾಸ್ ಅಂದ್ರೆ ಜೈವಿಕ ಇಂಧನಗಳನ್ನ ಮಿಕ್ಸ್ ಮಾಡಿದಾಗ ನಮಗೆ ಇನ್ನಷ್ಟು ಇದು ಸುಸ್ಥಿರ ತಂತ್ರಜ್ಞಾನದ ಕಡೆ ಹೋಗುತ್ತೆ. ಈ ತಂತ್ರಜ್ಞಾನ ಆಲ್ರೆಡಿ ಪ್ರಚಲಿತಕ್ಕೆ ಬಂದಿದೆ, ಇನ್ನಷ್ಟು ಜನರ ಬಳಕೆ ಹೆಚ್ಚಾಗಬೇಕಾಗಿದೆ. ಹಾಗೆ ಡೈಮೀಥೈಲ್ ಈಥರ್ ಅಂತ ಕರಿತೀವಿ, ಡಿಎಂಇ ಅಂತ ಕರಿತೀವಿ, ಅದಿನ್ನು ಪ್ರಾಯೋಗಿಕ ಹಂತದಲ್ಲಿದೆ. ಅದು ಬಂದರೂ ಕೂಡ ಗ್ಯಾಸ್ ಗೆ ಪರ್ಯಾಯವಾಗಿ ಕೆಲಸ ಮಾಡಲಿದೆ. ಹಾಗೆಯೇ ಈ ಬಯೋಗ್ಯಾಸ್ ಗಳನ್ನ ಪೂರ್ತಿ ಬಯೋಗ್ಯಾಸ್ ಗಳನ್ನ ಮಿಶ್ರಣವಾಗಿ ಹೇಳಿದೆ, ಪೂರ್ತಿ ಬಯೋಗ್ಯಾಸ್ ಗಳನ್ನ ತಯಾರು ಮಾಡಿ ಅದನ್ನು ಒತ್ತಡಗಳಲ್ಲಿ ಸಿಲಿಂಡರ್ಗಳಲ್ಲಿ ತುಂಬಿಸಿ ಮನೆ ಮನೆಗಳಿಗೆ ಕೊಡಬಹುದಾದ ಪ್ರಯತ್ನ ಸಾಕಷ್ಟು ಪ್ರಗತಿಯಲ್ಲಿದೆ. ಇದನ್ನು ಬರೋ ದಿವಸಗಳಲ್ಲಿ 10 ದಿವಸಗಳಲ್ಲೇ ನಾವು ಇದನ್ನ ನೋಡ್ತಾ ಇದೀವಿ.
1: ಹರಿಯಾಣದಲ್ಲಿ ಯಾರೋ ಒಬ್ರು ಮಾಡಿ ಅದನ್ನ ಮನೆ ಮನೆಗೆ ಕೊಟ್ಟು ಬಂದಿದ್ದಾರೆ.
2: ಹೌದು, ಹಾಗೇನೆ ಗೋಬರ್ ಗ್ಯಾಸ್ ಅನ್ನೋದು ಏನಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಹಂತದಲ್ಲಿ ಹೇಗೆ ನಿಂತೋಗಿತ್ತು, ಇದು ಎಷ್ಟೊಂದು ಎನ್ಜಿಒಗಳ ಸಹಾಯಗಳಿಂದ ಇದು ಇನ್ನಷ್ಟು ಮುಂದೆ ಬರಕ್ಕೆ ಪ್ರಾರಂಭ ಆಗೋಗಿದೆ. ಇದು ಮೈಸೂರು ಹತ್ತಿರದಲ್ಲೇ 2-3 ಗ್ರಾಮಗಳಲ್ಲಿ ಇದ್ರ ಬಗ್ಗೆ ಪ್ರಾಯೋಗಿಕ ಹಂತಗಳಾಗಿ ಅದಕ್ಕೆ ಅವರಿಂದ ಬರೀ ಒಂದಿಷ್ಟು ಹಣ ಕಡಿಮೆ ಹಣಗಳನ್ನ ತಗೊಂಡ್ಬಿಟ್ಟು ಉಳಿದ ಹಣಗಳನ್ನ ಎನ್ಜಿಒಗಳು ಬದಲಿಸಿ ಸುಮಾರು 100 ಹೆಚ್ಚು ಬಯೋಗ್ಯಾಸ್ ಪ್ಲಾಂಟ್ಗಳು ಮೈಸೂರು ಸುತ್ತಮುತ್ತಲು ಸರ್ಗೂರು ಅಂತ ಗ್ರಾಮಗಳಲ್ಲಿ ಆಲ್ರೆಡಿ ಆಗಿದೆ. ಬಹುಶಃ ಇದು ಒಂದು ರೀತಿಯ ಒತ್ತಡವನ್ನ ಗ್ಯಾಸ್ ಮೇಲೆ ಅವಲಂಬತೆಯನ್ನು ತಪ್ಪಿಸುತ್ತೆ. ಇದಿಷ್ಟು ಕಣ್ಣಿಗೆ ಕಾಣುವಂತಹ ಬದಲಾವಣೆಗಳು ನಮ್ಮ ಮಟ್ಟದಲ್ಲಿ.
1: ಎಲ್ಲೋ ಒಂದ್ ಕಡೆ ಸಹಕಾರಿ ತತ್ವದ ಮೇಲೆ ಇವೆಲ್ಲ ನಡೀತಾ ಇದಾವೆ, ನಾವು ಒಂದಷ್ಟು ಕೊಡ್ತೀವಿ ನೀವು ಮಾಡಿ ಅಂತ ಹೇಳಿ.
2: ಅಂದ್ರೆ ಅವ್ರಿಗೂ ಒಂದಿಷ್ಟು ಬದ್ಧತೆ ಇರುತ್ತೆ, ಪ್ರೋತ್ಸಾಹ ಧನ ಕೊಟ್ಟಂಗೆ ನಿಜವಾದ ಆಸಕ್ತರು ಮುಂದೆ ಬರ್ತಾರೆ. ಈ ಕಾರಣಗಳಿಂದ ಎನ್ಜಿಒಗಳು ಸಿಎಸ್ಆರ್ ಫಂಡಿಂಗ್ ಅಲ್ಲಿ ಸಿಎಸ್ಆರ್ ಫಂಡಿಂಗ್ ಗಳನ್ನು ನಾವು ಅಪ್ರಿಶಿಯೇಟ್ ಮಾಡಲೇಬೇಕು. ಸಿಎಸ್ಆರ್ ಫಂಡಿಂಗ್ ಗಳಲ್ಲಿ ಎಷ್ಟೊಂದು ಹಣಗಳನ್ನ ಅವರು ಈ ಸುಸ್ಥಿರ ತೆಗೆದಿಗೆ ವ್ಯಯಿಸ್ತಾ ಇರೋದ್ರಿಂದ ನಾವು 2070 ಏನು ಗುರಿ ಇಟ್ಕೊಂಡಿದ್ವಿ, 2070 ಏನು ಗುರಿ ಇಟ್ಕೊಂಡಿದೀವಿ, ಇಂಡಿಯಾ ಇಸ್ ಗೋಯಿಂಗ್ ಟು ಬಿಕಮ್ ಕಾರ್ಬನ್ ನ್ಯೂಟ್ರಲ್, ಅಂದ್ರೆ ನಮ್ಮಲ್ಲಿಂದ ಇಂಗಾಲದ ಹೊರಸೂಸುವಿಕೆ ಇರೋದೇ ಇಲ್ಲ, ಆ ಗುರಿನ ಬಹುಶಃ ನಾವು ತಲುಪ್ತೀವಿ ಅನ್ನೋ ಆತ್ಮವಿಶ್ವಾಸನ ಇದೆಲ್ಲ ಮೂಡಿಸುತ್ತೆ.
1: ಓಕೆ, ಸಸ್ಟೈನಬಲ್ ಎನರ್ಜಿ ಅಚೀವ್ ಮಾಡೋದ್ರಲ್ಲಿ ಆಗ್ಲೇ ನಾವು ದಾಪುಗಾಲು ಇಟ್ಬಿಟ್ಟಿದ್ದೀವಿ, ಮೋರ್ ದನ್ 50% ವಿ ಹ್ಯಾವ್ ಅಚೀವ್ಡ್. ಇನ್ನು ಮಾಡೋದು ತುಂಬಾ ಇದೆ. ಇದ್ರ ಮಧ್ಯದಲ್ಲಿ ಮನೆಯ ವೇಸ್ಟ್ ಅನ್ನ ಬಳಸಿ ಏನ್ ನಾವು ಹೊರಗಡೆ ಹಾಕ್ತಾ ಇದ್ವಿ ಅದರದೇ ಒಂದು ವಿದ್ಯುತ್ ಉತ್ಪಾದನಾ ಘಟಕಗಳು ಮಿನಿ ಯೂನಿಟ್ಗಳು ಬಂದಿದ್ದಾವೆ.
2: ಇಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬೇಕಂದ್ರೆ ಪ್ರಾಥಮಿಕ ಹಂತದಲ್ಲಿ ಕಸ ಬೇರ್ಪಡಿಸುವ ವಿಧಾನದಲ್ಲಿ ಇನ್ನೂ ಜಾಗೃತಿ ಆಗಬೇಕಿದೆ ಆಗಿದೆ.
1: ಸರಿಯಾಗಿ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಿ
2: ಅಂದ್ರೆ,
1: ಕಸ ಬೇರ್ಪಡಿಸುವುದು ಅಂದ್ರೆ ಹೇಗೆ? ಯಾಕಂದ್ರೆ ನಮ್ಮಲ್ಲಿ 2 ಬಕೆಟ್ ಇಡ್ತೀವಿ, ಟೆಂಪೋನಲ್ಲಿ ಹಾಕೊಂಡು ಹೋಗೋದು, 2 ಬಕೆಟ್ ಸುತ್ತಿಕೊಂಡು ಹೋಗ್ತಾ
2: ಇದೆ. ಎಲ್ಲಾ ಹಂತಗಳಲ್ಲೂ ಜಾಗೃತಿ ಮೂಡಿಸುವಂತ ಕೆಲಸನ ಬಹುಶಃ ಆಗಬೇಕಾಗಿದೆ. ಪ್ರಾಥಮಿಕ ಹಂತದಲ್ಲಿ ಕಸ ಬೇರ್ಪಡಿಸುವಿಕೆ, ಸಾಗಾಣಿಕೆಯಲ್ಲೂ ಬೇರೆ ಬೇರೆಯಾಗಿ ಸಪರೇಟ್ ಆಗಿ ಹೋಗೋದು, ಆ ರೀತಿ ಸಪರೇಟ್ ಆಗಿ

0: ನೀವು ಹೋದಾಗ ನಮ್ಮ ವೆಟ್ ವೇಸ್ಟ್ ಏನಿದೆ ಇದನ್ನ ಗ್ಯಾಸ್ ಆಗಿ ಕನ್ವರ್ಟ್ ಮಾಡಬಹುದು. ಇದಕ್ಕೆ ಆಲ್ರೆಡಿ ಸರ್ಕಾರ ಬೃಹತ್ ಯೋಜನೆಯಾಗಿ ಸತತ್ ಅನ್ನುವಂತ ಒಂದು ಯೋಜನೆ ರೂಪಿಸಿದೆ, ಸಸ್ಟೈನಬಲ್ ಆಲ್ಟರ್ನೇಟಿವ್ ಫಾರ್ ಅಫೋರ್ಡಬಲ್ ಟ್ರಾನ್ಸ್ಪೋರ್ಟೇಷನ್ ಅಂತ. ಅಂದ್ರೆ ಇದಿಷ್ಟನ್ನು ಒಟ್ಟಾರೆ ಒಂದು ಕಡೆ ಸೇರಿಸಿ ಇದರಿಂದ ಗ್ಯಾಸ್ ಉತ್ಪಾದನೆ ಮಾಡಿ ಅದನ್ನ ಟ್ರಾನ್ಸ್ಪೋರ್ಟೇಷನ್ ಏನ್ ಬಳಸ್ತಾ ಇದೀವಿ ಡೀಸೆಲ್ ಮತ್ತೆ ಪೆಟ್ರೋಲ್ ಗಳಿಗೆ, ಅದಕ್ಕೆ ಪರ್ಯಾಯವಾಗಿ ಆಗಬೇಕು. ಸತತ್ ಯೋಜನೆ ಪ್ರಾಯೋಗಿಕ ಹಂತದಲ್ಲಿ ಉತ್ತರ ಭಾರತಗಳಲ್ಲಿ ಕೆಲವೊಂದು ಪ್ಲಾಂಟ್ ಗಳೆಲ್ಲ ಆಗಿದೆ. ಆದ್ರೂ ಕಸ ಬೇರ್ಪಡಿಸುವಿಕೆನೆ ಇದಕ್ಕೆ ಮೂಲವಾಗಿ ಬೇಕಾದ ಅಗತ್ಯ. ಅದಾಯ್ತು ಅಂದ್ರೆ ಈ ಸತತ್ ಯೋಜನೆ ಯಶಸ್ವಿ ಆಗತ್ತೆ, ಬಯೋಗ್ಯಾಸ್ ಯೋಜನೆ ಯಶಸ್ವಿ ಆಗತ್ತೆ, ಇದು ಎನರ್ಜಿ ಜನರೇಷನ್ ಜೊತೆಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗತ್ತೆ. ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗಿರೋದು, ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಇದರಿಂದ ಆಗತ್ತೆ.
1: ನಮ್ಮ ಆಕಾಶವಾಣಿ ಕೇಂದ್ರದಿಂದ ಸಿವಿಲ್ ಕನ್ಸ್ಟ್ರಕ್ಷನ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಇಂದ ಒಂದು ಪ್ರಾಯೋಜಿತ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಅವರು ಈ ಮಿನಿ ಪ್ಲಾಂಟ್ ಗಳನ್ನ, ಈ ತರದ ವೇಸ್ಟ್ ಅನ್ನ ಬಳಸಿ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇರುವ ಒಂದಷ್ಟು ಪ್ಲಾಂಟ್ ಮೈಸೂರಿನ ಸುತ್ತಮುತ್ತ ಇದ್ದಾವೆ ಅನ್ನೋ ಮಾಹಿತಿ ಕೊಟ್ಟಿದ್ರು. ಅವಾಗ ಅನ್ನಿಸ್ತು, ಹೌದಲ್ವೇ, ಸಣ್ಣ ಸಣ್ಣ ಪ್ರಯತ್ನ ದೊಡ್ಡದಕ್ಕೆ ಒಂದು ದಾರಿ ಆಗೇ ಆಗುತ್ತೆ.
0: ಖಂಡಿತವಾಗ್ಲಾಗತ್ತೆ. ನೀವು ಹೇಳಿದಾಗ ಗ್ಯಾಸ್ ಉಪಯೋಗಿಸಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು ಒಂದು ವಿಧಾನ, ಯಾಕಂದ್ರೆ ಎಲೆಕ್ಟ್ರಿಸಿಟಿ ನಮಗೆ ಪ್ರತಿಯೊಂದಕ್ಕೂ ಮೂಲ ಅಗತ್ಯ ಆಗಿದೆ. ನೀವು ಹೇಳಿದಾಗ ಇವಿ ಚಾರ್ಜಿಂಗ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಇವಿ ಚಾರ್ಜಿಂಗ್ ಗಳು ಬರೋ ದಿವಸದಲ್ಲಿ ಹೆಚ್ಚು ಪ್ರಚಲಿತ ಆದಾಗ ಇದಕ್ಕೆ ಮತ್ತೆ ವಿದ್ಯುತ್ ಎಲ್ಲಿಂದ ಬರುತ್ತೆ ಅನ್ನೋ ಸಮಸ್ಯೆ ಆಗುತ್ತೆ. ಸೋಲಾರ್ ಮೂಲಕ ಪಡೀತೀವಿ ಅನ್ಕೊಳ್ಳೋದಾದ್ರೆ ನಿಜವಾಗ್ಲೂ ನಾವು ಚಾರ್ಜಿಂಗ್ ಹಾಕೋದೇ ಯಾವಾಗ ಸಾಯಂಕಾಲದ ಹೊತ್ತಲ್ಲಿ. ಆದ್ರೆ ಒಂದಿಷ್ಟು ನಮಗೆ ಗ್ರಿಡ್ ಮೇಲೆ ಅವಲಂಬನೆ ಇದ್ದೇ ಇರುತ್ತೆ. ಎಷ್ಟು ಗ್ರಿಡ್ ಮೇಲಿನ ಅವಲಂಬನೆ ನಮಗೆ ಹೆಚ್ಚಾಗ್ತಾ ಹೋಗುತ್ತೆ, ಹಾಗೆ ಗ್ರಿಡ್ ಮೇಲೆ ಒತ್ತಡ ಹೆಚ್ಚಾಗತ್ತೆ. ಸೊ ಹೀಗಾಗಿ ನಾವು ಬದಲಿ ಮೂಲಗಳನ್ನ, ಪರ್ಯಾಯ ಮೂಲಗಳನ್ನ ಹುಡುಕ್ಬೇಕಾದ್ರೆ ಟೋಟಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಏನ್ ಒತ್ತಡ ಬೀಳುತ್ತೆ ಅದ್ರ ಬಗ್ಗೆ ಕೂಡ ಗಮನ ಕೊಡ್ಬೇಕಾಗುತ್ತೆ.
1: ನಿನ್ನೆ ತಾನೇ ಒಂದು ಪ್ರಾಡಕ್ಟ್ ಮಾರ್ಕೆಟಿಗೆ ಪರಿಚಯ ಮಾಡಿದ್ದಾರೆ, ಅದರ ವಿಡಿಯೋ ನೋಡ್ತಾ ಇದ್ದೆ ನಾನು. ಒಂದು ಪುಟಾಣಿ, ಈ ಸುವೇಗ ಅಂತ ಬಹಳ ಹಿಂದೆ ನಾವು ಬಳಸ್ತಾ ಇದ್ವಿ, ಸುವೇಗ ಈ ತರದ ಒಂದು ಸಣ್ಣ ಮೋಟರ್ ವೆಹಿಕಲ್ ಅಂತ ಇಟ್ಕೊಳ್ಳೋಣ, ಸೈಕಲ್, ಈ ತರದ ಒಂದು ಸಣ್ಣ ಮೋಟರ್ ಸೈಕಲ್, ಅದಕ್ಕೆ ಛಾವಣಿಯಾಗಿಯೇ ಬಳಸ್ಕೊಂಡಂತಹ ಸೋಲಾರ್ ಪ್ಯಾನಲ್, ಬೆಳಗಿನ ಬೆಳಕಿದ್ರು ಸಾಕು, ಬಿಸಿಲಿದ್ರು ಸಾಕು, ಅದು ಅದ್ರ ಮೇಲೇನೆ, ಸೋಲಾರ್ ಎನರ್ಜಿ ಮೇಲೇನೆ ನಡೆಯುತ್ತೆ. ಸಂಜೆ ಅದರಿಂದ ಚಾರ್ಜ್ ಆಗಿರೋ ಬ್ಯಾಟರಿ ಕೆಳಗಡೆ ಇರುತ್ತೆ, ಅದರಿಂದ ಬ್ಯಾಟರಿ ಮೂಲಕ ನಡೆಯುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಅದು ಬೀದಿ ಬೀದಿಗಳಲ್ಲಿ ಕಾಣಿಸ್ಕೊಳುತ್ತೆ, ಸೈಕಲ್ ತರ ಇದು ಬಳಕೆಗೆ ಬರುತ್ತೆ ಅಂತ ಹೇಳಿ ಆ ಒಂದು ಮುನ್ನೋಟ ಇತ್ತು. ಈ ತರದ ಒಂದು ಪರ್ಯಾಯ ವೆಹಿಕಲ್ಗಳು, ಮೇ ಬಿ ಸ್ಪೀಡ್ ಕಾಂಪ್ರಮೈಸ್ ಆಗಬಹುದು, ಆದ್ರೆ ಇಂಧನದ ಬಳಕೆ ವಿಚಾರದಲ್ಲಿ ಇತ್ತಲಾಗಿ ಗ್ರಿಡ್ ಮೇಲೂ ಅವಲಂಬನೆ ಇಲ್ಲ, ಅಥವಾ ಇನ್ಯಾವುದೋ ಇಂಧನಕ್ಕೆ ಅವಲಂಬನೆ ಇಲ್ಲ, ತನ್ನ ಎನರ್ಜಿಯನ್ನ ತಾನೇ ಪ್ರೊಡ್ಯೂಸ್ ಮಾಡ್ಕೊಳತ್ತೆ. ಇದರ ಒಂದು ಎಕ್ಸ್ಪೆರಿಮೆಂಟ್ ರೈಲ್ವೆನಲ್ಲೂ ಆಗಿದೆ,
0: ಖಂಡಿತ ಆಗಿದೆ.
1: ಕಂಟಿನ್ಯೂಸ್ ಆಗಿ ಆ ರೈಲ್ವೆ ಇಂಜಿನ್ ಎಲೆಕ್ಟ್ರಿಸಿಟಿ ತನ್ನ ತಾನೇ ಪ್ರೊಡ್ಯೂಸ್ ಮಾಡ್ಕೊಂತ ಓಡ್ತಾ ಇದೆ.
0: ಖಂಡಿತ ಆಗ್ತಾ ಇದೆ. ಸೊ ರೀಜನರೇಷನ್ ಅಂತ ಹೇಳ್ತೀವಿ, ಈವನ್ ಯಾವಾಗಾದ್ರೂ ವೇಗಾಕರ್ಷ ಕಡಿಮೆ ಆಗುತ್ತೆ ಅದನ್ನ ಎಲೆಕ್ಟ್ರಿಸಿಟಿನ ರೀಜನರೇಟ್ ಮಾಡ್ತಾರೆ. ಹಾಗೆ ಹೇಗೆ ನಮ್ಮ ರೈಲ್ವೆ ಲೈನ್ ಟೋಟಲಿ ವಿದ್ಯುತೀಕರಣ ಆಗ್ತಾ ಹೋಗ್ತಾ ಇದೆ, ಅದಕ್ಕೆ ಪ್ಯಾರಲಲ್ ಆಗಿ ಅದಕ್ಕೆ ಸಪೋರ್ಟಿಂಗ್ ಆಗಿ ಸೋಲಾರ್ ಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ರೈಲ್ವೇಸ್ ನ ಎನರ್ಜಿ ಆಡಿಟ್ ಮಾಡೋದ್ರಲ್ಲಿ ನಾನು ಒಬ್ಬ, ಸೊ ಹಾಗಾಗಿ ಇದ್ರ ಬಗ್ಗೆ ನನಗೊಂದಿಷ್ಟು ಮಾಹಿತಿ ಇದೆ. ಆದ್ರೆ ಬರೋ ದಿವಸಗಳಲ್ಲಿ ಇನ್ನೂ ಒಂದು ಹೊಸ ತಂತ್ರಜ್ಞಾನ ಬರುತ್ತೆ, ಅದು ಹೈಡ್ರೋಜನ್ ಬೇಸ್ಡ್. ಹೈಡ್ರೋಜನ್ ಬೇಸ್ಡ್ ವೆಹಿಕಲ್ಗಳು ಬಂದಾಗ ಹೇಗೆ ನಾವೀಗ ಪೆಟ್ರೋಲ್ ನ ಟ್ಯಾಂಕರ್ ಅಲ್ಲಿ ತುಂಬಿಕೊಂಡ್ ಬರ್ತೀವಿ, ಹಾಗೆ ಹೈಡ್ರೋಜನ್ ಗಳನ್ನು ತುಂಬಿಕೊಂಡ್ಬಂದು ಪೆಟ್ರೋಲ್ ತರನೇ ಆಗದ್ರೆ ಬಹುಶಃ ಚಾರ್ಜಿಂಗ್ ಈಗ 15 ನಿಮಿಷ ಕಾಯೋದು ಜಾಸ್ತಿ ಅಂತ ಅನ್ಕೊಳ್ತೀವಲ್ಲ, ಈಗ ಅದು 1 ಸೆಕೆಂಡ್ ಅಲ್ಲಿ ಹೈಡ್ರೋಜನ್ ನ ತುಂಬಿಸ್ಕೊಳತ್ತೆ. ಆ ಹೈಡ್ರೋಜನ್ ಮತ್ತೆ ಮೂಲವಾಗಿ ಶುರುವಾಗೋದು ನಮ್ಮ ನವೀಕರಣ ಇಂಧನದಿಂದ. ನವೀಕರಣ ಇಂಧನದಿಂದ ಹೈಡ್ರೋಜನ್, ಹೈಡ್ರೋಜನ್ ವೆಹಿಕಲ್ ಗಳು ಓಡುತ್ತೆ. ಇದನ್ನು ಕೂಡ ಈಗ ಮನೆ ಮನೆಗಳಲ್ಲಿ ಅಡಿಗೆ ಮಾಡೋದಕ್ಕೆ ಈ ವಿಧಾನನ ತರ್ತಾ ಇದ್ದಾರೆ. ಒಂದು ಸಣ್ಣ ಟ್ಯಾಂಕ್ ಇರುತ್ತೆ, ಟ್ಯಾಂಕ್ ಅಲ್ಲಿ ನೀವು ನೀರ್ ಹಾಕಿ, ನೀರ್ ಹಾಕಿದಾಗ ಹೈಡ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ, ಆ ಹೈಡ್ರೋಜನ್ ಇಂದ ನಿಮ್ ಗ್ಯಾಸ್ ಓಡುತ್ತೆ. ಒಂದ್ ಅರ್ಥದಲ್ಲಿ ನೀರಿನಿಂದ ಓಡ್ತು ನಂಗೆ ಕಾಣುತ್ತೆ. ಅದಕ್ಕೆ ಬೆಂಬಲವಾಗಿ ನವೀಕರಣ ಇಂಧನ ವಿದ್ಯುತ್ ಶಕ್ತಿ ಇದ್ದೇ ಇರುತ್ತೆ.
1: ಅದು ಪ್ಯಾರಲಲ್
0: ಆಗಿ.
1: ಯಾಕಂದ್ರೆ ನಿನ್ನೆ ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಅದರ ಡೆಮಾನ್ಸ್ಟ್ರೇಷನ್ ಕೊಡ್ತಾ ಇದ್ದ ಒಂದು ವಿಡಿಯೋ ನಮ್ಮ ದೂರದರ್ಶನ ಪ್ರಸಾರ ಮಾಡ್ತಾ ಇತ್ತು, ನೋಡಿದ್ವಿ. ಇದೇ ಒಂದು ಲೋಟ ನೀರನ್ನ ಹಾಕಿದ್ದಾರೆ ಡೆಮಾನ್ಸ್ಟ್ರೇಷನ್ ಗಾಗಿ, ಅಲ್ಲಿ ಆನ್ ಮಾಡಿದಾಗ ಅದು ಹೈಡ್ರೋಜನ್ ಆಗಿ ಕನ್ವರ್ಟ್ ಆಗಿ ಅದು ಇಂಧನವಾಗಿ ಬಳಕೆ ಆಗಿ ಅವರು ಅಡಿಗೆ ಮಾಡಿದ್ರು. ಸೊ ಅನೇಕ ರೀತಿಯ ಹೊಸ ಏನು ಇಂಧನ ಮೂಲಗಳನ್ನು ನಾವು ಪರಿಚಯಿಸ್ತಾ ಇದೀವಿ. ಇವುಗಳ ಪರಿಚಯ ನಿಜವಾಗ್ಲೂ ಯಾರಿಗಾಗಬೇಕು?
0: ನಮ್ಮ ಇಂಧನ ಉಳಿತಾಯ ಅಥವಾ ನವೀಕರಣ, ನಾವು ಇಂಧನ ಅಂತ ಏನ್ ಮಾತಾಡ್ತಾ ಇದೀವಿ, ಇದು ಯಾರಿಗೋಸ್ಕರ ಮಾಡ್ತಾ ಇದೀವಿ? ಮುಂದಿನ ಜನಾಂಗಕ್ಕೋಸ್ಕರ ಮಾಡ್ತಾ, ನಮ್ಮ ಕಾಲಕ್ಕಲ್ಲ, ಮುಂದಿನ ಜನಾಂಗಕ್ಕೆ ಮಾಡಬೇಕಾದ್ರೆ ಅವರಿಗೆ ಅದರ ಅರಿವು ಮೂಡಬೇಕು. ಹಾಗಿದ್ದಾಗ ನಾವು ಪ್ರಾಂತಪ್ಯ ಹಂತ, ಮನೆಯಲ್ಲಿ ಅನಗತ್ಯವಾದ ದೀಪವನ್ನ ಆರಿಸೋದ್ರಿಂದ ಹಿಡಿದು ಅಥವಾ ಅನಗತ್ಯವಾಗಿ ನೀರನ್ನ ವ್ಯರ್ಥ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಸಂಪನ್ಮೂಲಗಳ ಸುರಕ್ಷೆ ಏನಾಗಬೇಕು ಅನ್ನೋ ಮಕ್ಕಳಿಗೆ ನಾವು ಸಂಸ್ಕೃತಿಯಾಗಿ ಬೆಳೆಸಬೇಕು.
1: ಜೊತೆಗೆ ತಂದೆ ತಾಯಿಗಳು ಅದಕ್ಕೆ ಒಂದು ಪೂರಕವಾಗಿ ನಿಂತ್ಕೋಬೇಕು. ಆಟದ ಸಾಮಾನು ಕೊಡಿಸೋದು ಸುಮ್ಮನೆ ಏನೋ ಒಂದು ಬೊಂಬೆ ಪಿಪಿ ಕೊಡಿಸೋದಲ್ಲ. ಇವತ್ತು ಈ ಕನ್ಸ್ಟ್ರಕ್ಷನ್ ತರದ ಬಿಲ್ಡಿಂಗ್ ಬ್ಲಾಕ್ಸ್ ಎಲ್ಲ ಬಂದಾಗ ಮಗುಗೆ ಆ ಕಲ್ಪನೆಯೇ ಬೇರೆ. ಸಣ್ಣ ಪುಟ್ಟ ಬ್ಲಾಕ್ ಗಳಿಂದ ಅದೇನೇನೋ ಹೊಸ ವಿಧಾನಗಳನ್ನು ಕಂಡುಹಿಡಿತಾ ಇತ್ತು. ಈಗ ಸೋಲಾರ್

0: ವಾಟರ್ ಪ್ಯಾನಲ್ ಇಟ್ಕೊಂಡು ಆಟ ಆಡ್ತಾ ಆಡ್ತಾ ಹೊಸ ಹೊಸ ಗ್ಯಾಜೆಟ್ಸ್ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಕಲ್ಪನೆ ಬಂದ್ರೆ
1: ಖಂಡಿತ
0: ಥಿಂಕಿಂಗ್ ಹೊರೈಸನ್ ಬದಲಾಗುತ್ತೆ.
1: ಸುರಕ್ಷತೆ ಇದೆಯಲ್ಲ, ವಿದ್ಯುತ್ ಮತ್ತೆ ಕೆಲಸ ಮಾಡ್ತಾ ಇದೀವಿ ಅನ್ನೋ ಆತಂಕ ಬೇಡ. ನೀವು ಸೋಲಾರ್ ಪ್ಯಾನಲ್ ಬೇಕಾದ್ರ 500 ವ್ಯಾಟ್ದೇ ಆಗ್ಲಿ, ಅದು 12 ಅಥವಾ 24 ಅವರ್ಸ್ ನ ಪ್ರೊಡ್ಯೂಸ್ ಮಾಡಿದ್ರೆ ಎರಡು ಕೈಯಿಂದ ಹಿಡ್ಕೊಂಡ್ರೆ ಶಾಕ್ ಹೊಡಿಯಲ್ಲ. ಸೊ ಆ ಮಟ್ಟಿಗೆ ಮಕ್ಕಳಿಗೆ ಕಲಿಸುವಂತ 5 ವ್ಯಾಟ್ 10 ವ್ಯಾಟ್ಗಳೇನಿದೆ ಸಂಪೂರ್ಣ ಸುರಕ್ಷಿತ ಮತ್ತೆ ಅಷ್ಟೇ ಮಟ್ಟಿಗೆ ಆಸಕ್ತಿ ಹುಟ್ಟಿಸುವಂತದ್ದು. ಒಂದು ಸಣ್ಣ ಪ್ಯಾನಲ್ ಬರುತ್ತೆ, ಅದನ್ನ ನೀರೊಳಗಿಟ್ಟರೆ ಫೌಂಟನ್ ತರ ಚಿಮ್ಮತ್ತೆ ನೀರು,
0: ಮಕ್ಕಳಿಗೆ
1: ನೀರು ಚಿಮ್ತಾ ಇರೋದು. ಆಸಕ್ತಿ ಮೂಡಿಸುವಂತ ಕೆಲಸ ಬೇಕು. ಬರೋ ದಿವಸಗಳಲ್ಲಿ ಅವ್ರು ಹೆಚ್ಚಿನ ವಿದ್ಯಾಭ್ಯಾಸ ಮುಗಿಸಿದಾಗ ಅವರಿಗೆ ಇದರಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬೇಕು, ಅದು ಆಗ್ತಾ ಇದೆ.
0: ಅದ್ರ ಜೊತೆ ಜೊತೆಗೆ ಹೋಗಬೇಕು, ಇವರು
1: ಜೊತೆಲಿ ಹೋಗ್ಬೇಕು. ಹೌದು, ಖಂಡಿತ.
0: ಇನ್ನು ವಿಶ್ವಜಿತ್ ಅವರ, ನಿಮ್ಮನ್ನ ಮರ್ತಾ ಬಿಟ್ವಿ, ಮುಂದಿನ ದಿನಗಳಲ್ಲಿ ಈ ಸೋಲಾರ್ ಎನರ್ಜಿ ಪ್ರೊಡಕ್ಷನ್ ಏನೋ ಬಂದವರಿಗೆ ನೀವು ಒಂದು ಪ್ಲಾಟ್ಫಾರ್ಮ್ ಒದಗಿಸ್ಕೊಡ್ತಾ ಇದ್ದೀರಿ, ಇನ್ನು ಮಾಡಿ ಅಂತ ಮೋಟಿವೇಟ್ ಮಾಡ್ಲಿಕ್ಕೆ ಹೊಸದೇನಾದ್ರು ಕೊಡಬೇಕು. ಇಲ್ಲಾಂದ್ರೆ ಜನಕ್ಕೆ ಅರ್ಥ ಆಗಲ್ಲ, ಏ ಅವ್ರು ಬರ್ತಾರ್ರಿ, ಪ್ಯಾನಲ್ಸ್ ಹಾಕ್ತಾರೆ, ಕನೆಕ್ಟ್ ಮಾಡ್ತಾರೆ, ಅದೇನು ಪ್ರೊಡಕ್ಷನ್ ದುಡ್ಡು ಅಂತಾರೆ. ಅಲ್ಲಿಗೆ ನಿಲ್ಲಲ್ಲ ಅದು. ಇದು ಪ್ರತಿ ಮನೆಯಲ್ಲಿಯೂ ನಾನು ಮಾಡಿಸಿದ್ನಿ, ನೀವು ಮಾಡಿ, ನೀವು ಮಾಡಿದಿರಿ, ಮತ್ತೊಬ್ರು ಮಾಡಿ, ಹಿಂಗೆ ಇದೊಂಥರ ಸರ್ಪಟಾಕಿ ಇದ್ದಂಗೆ. ಎಲ್ಲ ಒಂದು ಕಡೆ ಬೆಂಕಿ ಹತ್ತಿದ್ರೆ ಸಾಕು, ಇಡೀ ಸರ ಹತ್ತುತ್ತೆ. ಒಂದು ನೀವು ಬಡಾವಣೆಗೆ ಹೋಗಿ ಒಬ್ರು ಮನೆಗೆ ಕ್ಯಾನ್ವಾಸ್ ಮಾಡಿದ್ರೆ ಸಾಕು, ಅದ್ರಲ್ಲಿ ಯಾರೋ ಲೀಡರ್, ಒಪಿನಿಯನ್ ಲೀಡರ್ ಇರ್ತಾರೆ, ಅವರು ಏ ನಾವೆಲ್ಲ ಮಾಡ್ತೀವಿ, ನೀವು ಮಾಡ್ರಿ ಅಂದ್ಬಿಟ್ರೆ ಮುಗೀತು, ಎಲ್ಲರೂ ಲೈನ್ ನಿಂತ್ಕೋತಾರೆ. ಈ ಥರದೊಂದು ಕಮ್ಯುನಿಟಿ ಪಾರ್ಟಿಸಿಪೇಷನ್ ಹೇಗಿದೆ?
2: ಖಂಡಿತ ಸರ್, ನೀವು ಹೇಳಿದ್ರೆ ಪರ್ಸೆಂಟೇಜ್ ಒಂದು ಇಂಡಸ್ಟ್ರಿಗೆ ಹೋದ ಆ ಇಂಡಸ್ಟ್ರಿಯಲ್ಲಿ ಇರೋ ಎಲ್ಲರೂ ಹಾಕ್ಸ್ತಾ ಇದಾರೆ ಇವಾಗ ಸೋಲಾರ್. ಒಬ್ರು ಕ್ಲೈಂಟ್ ಆರ್ ಎಂಪಿಯರ್ ಸಿಕ್ಕರು, ಅವ್ರು ಆರ್ ಎಂಪಿಯರ್ 5 ಜನ ಹಾಕ್ಸಿದ್ರು ಸೋಲಾರ್. ಅದೇ ರೀತಿ ಹಾಸ್ಪಿಟಲ್ ಇಂಡಸ್ಟ್ರಿಯಲ್ಲೂ ಎಲ್ಲ ಹಾಸ್ಪಿಟಲ್ಸ್ ಸೋಲಾರಿಗೆ ಬರ್ತಾ ಇದಾರೆ. ಬೇರೆ ಬೇರೆ ಕಂಪ್ನಿಗಳವರು ಅಷ್ಟೇ, ಎಲ್ಲ ಇಂಡಸ್ಟ್ರಿ ಸೋಲಾರಿಗೆ ಬರ್ತಾ ಇದಾರೆ. ಒಂದೊಂದ್ಸಲ ಅವ್ರ ಸ್ವಂತ ಬಿಲ್ಡಿಂಗ್ ಆಗಿರೋದಿಲ್ಲ ಅಂತ ಕನ್ಸ್ಟ್ರೆನ್ಸ್ ಎಲ್ಲ ಬರುತ್ತೆ, ಅದಕ್ಕೆ ಲಾಂಗ್ ಟರ್ಮ್ ಅಗ್ರಿಮೆಂಟ್ ಇರೋದ್ರಿಂದ ಅಲ್ಲೂ ಕೂಡ ಮಾಡಿಸ್ಕೋಬಹುದು. ಅದಕ್ಕಿಂತ ಹೆಚ್ಚಾಗಿ ಏನಂದ್ರೆ ತುಂಬಾ NBFCಗಳು ಮುಂದೆ ಬರ್ತಿದ್ದಾರೆ ಲೋನ್ ಕೊಡೋದಕ್ಕೋಸ್ಕರ. ಇನ್ ಕೇಸ್ ದುಡ್ಡು ಇಲ್ಲ ಅಂದ್ರೆ ಕೂಡ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಗೆ ತೊಂದರೆ ಇಲ್ಲದಂಗೆ 80% ಫಂಡಿಂಗ್ ಮಾಡ್ತಾ ಇದಾರೆ. ಆಮೇಲೆ 10 ವರ್ಷಕ್ಕಿಂತ ಇವಾಗ ಕಂಪೇರ್ ಮಾಡ್ಕೊಂಡ್ರೆ ಮುಂಚೆ 10 ವರ್ಷ ಹಿಂದೆ ಕೆಲಸ ಮಾಡ್ಬೇಕಾದ ಸೋಲಾರ್ಗೆ 5 ಕಿಲೋವ್ಯಾಟ್ಗೆ 6 ಚದರ ಜಾಗ ಬೇಕಿತ್ತು, ಇವಾಗ 2.5 ಚದರ ಜಾಗ ಸಾಕು. ಜಾಗ ಕಾಂಪ್ಯಾಕ್ಟ್ ಆಗಿದೆ ತುಂಬಾ, ಟೆಕ್ನಾಲಜಿ ವೈಸ್ ತುಂಬಾ ಇಂಪ್ರೂವ್ ಆಗಿದೆ, ಜನರೇಷನ್ ವೈಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೋಲಾರ್ ಪ್ಯಾನಲ್ ಅಲ್ಲಿ, ಇನ್ವರ್ಟರ್ ಅಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ. ಇವಾಗ ಏನಂದ್ರೆ ಅವೈಲಬಿಲಿಟಿ ಆಫ್ ಸ್ಪೇರ್ಸ್ ತುಂಬಾ ಈಸಿ ಆಗಿದೆ. ಮುಂಚೆ ನಮ್ಗೆ ಯಾವುದೇ ಒಂದು ಸ್ಪೇರ್ ಬೇಕಿತ್ತು ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕಿತ್ತು, ಇಲ್ಲ ಗುಜರಾತಿಗೆ ಹೋಗ್ಬೇಕಿತ್ತು, ಅಥವಾ ಡೆಲ್ಲಿಂದ ಬರಬೇಕಿತ್ತು. ಇವಾಗ ಮೈಸೂರಲ್ಲೇ ಎಲ್ಲ ಕಡೆ ಎಲ್ಲ ಸಿಗುತ್ತೆ ಸೋಲಾರ್ ಬಗ್ಗೆ, ತುಂಬಾ MC4 ಕನೆಕ್ಟರ್ಸ್ ಅಂತ ಸಿಗುತ್ತೆ, ಎಲ್ಲ ಪ್ರತಿಯೊಂದು ಮೈಸೂರಲ್ಲೇ ಸಿಗುತ್ತೆ ಇವಾಗ. ಅದರಿಂದ ಯಾವುದೇ ತರ ಸಮಸ್ಯೆ ಇಲ್ಲ, ಧೈರ್ಯವಾಗಿ ಯಾರು ಬೇಕಾದ್ರೆ ಹಾಕ್ಸ್ಕೋಬಹುದು. ಮೇಂಟೆನೆನ್ಸ್ ಬಗ್ಗೆ ವರಿ ಮಾಡಬೇಡಿ, ಯಾಕಂದ್ರೆ ಇವಾಗ ಏನಂದ್ರೆ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಸೋಲಾರ್ ಫೀಲ್ಡ್ ಇಂದಾನೆ ಹೊರಗೆ ಬರ್ತಾ ಇದಾರೆ. ನಾಳೆ ದಿನ ರೋಡಿಗೆ ಒಬ್ಬ ಸೋಲಾರ್ ರಿಪೇರಿ ಮಾಡುವ ಟೆಕ್ನಿಷಿಯನ್ ಇರ್ತಾರೆ. ಇನ್ನೊಂದು 5 ವರ್ಷಕ್ಕೆ ಸರ್ವಿಸ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೆ ಇಲ್ಲ, ಯಾವುದೇ ತರದ್ದು ಸರ್ವಿಸ್ ಬರೋದೇ ಇಲ್ಲ ಇದು ಸೋಲಾರ್ ಅಲ್ಲಿ.
0: ಜೀರೋ ಮೇಂಟೆನೆನ್ಸ್. ಜೊತೆಗೆ ಇವಾಗ ಸ್ಟ್ರೀಟ್ ಲೈಟ್ಸ್ ಎಲ್ಲ ಅವರವ್ರದೇ ಮನೆ ಮುಂದೆ ಕಂಬಗಳು ಹಾಕೊಂಡಿದ್ದಾರೆ, ಅದ್ರ ಮೇಲೆ ಒಂದು ಸಣ್ಣ ಪ್ಯಾನಲ್ ಇರುತ್ತೆ. ಹಳ್ಳಿ ಹಳ್ಳಿಗಳಲ್ಲಿ ತುಂಬಾ ಇದೆ ಸ್ಟ್ರೀಟ್ ಲೈಟಿಗೆ, ಮತ್ತೆ ಅವರು ಪಂಚಾಯತ್ನವರು ಒಂದ್ಸರ್ತಿ ಇನ್ವೆಸ್ಟ್ ಮಾಡ್ತಾರೆ, ಯಾವ್ದೋ ಸ್ಕೀಮ್ ಅಲ್ಲಿ ಬಂದಿರೋದನ್ನ ತಟ್ ಅಂತ ಹೇಳಿ ಅದು ತನ್ನಷ್ಟಕ್ಕೆ ತಾನೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಏನಾದ್ರೂ ಕಾಲಕಾಲಕ್ಕೆ ಮೇಂಟೈನ್ ಮಾಡಬೇಕು, ಅಥವಾ ಬಲ್ಬ್ ಹೋಗಿದ್ರೆ ಬದಲಾಯಿಸಬೇಕಾಗ್ತದೆ ಅಷ್ಟೇ.
2: ಇವಾಗ ಏನಂದ್ರೆ ಮುಂಚೆದ ಲೆಡ್ ಆಸಿಡ್ ಬ್ಯಾಟ್ರಿ ಆಗ್ಲೇ ಹೋಗ್ತಾ ಬರ್ತದೆ, ಹೊಸ
0: ಲಿಥಿಯಂ ಬಂದಿದ್ದಾರೆ,
2: ಲಿಥಿಯಂ ಬಂದಿರೋದ್ರಿಂದ 5 ವರ್ಷ ವ್ಯಾರಂಟಿನೇ ಕೊಡ್ತಿದ್ದಾರೆ. ಸ್ಟ್ರೀಟ್ ಲೈಟ್ ಗಳು 5 ವರ್ಷ ತನಕ ಬಾಳ್ಕೆ ಬರ್ತಿದೆ ಆರಾಮಾಗಿ. ಅದ ಬಿಟ್ಟರೆ ದೊಡ್ಡ ದೊಡ್ಡ ಮನೆಗಳಿಗೂ, ಮೊನ್ನೆ ಒಬ್ರು ನಮ್ಮ ಕಸ್ಟಮರ್ ಮನೆಗೆ ಒಂದು ಲಿಫ್ಟ್ ಇದೆ, ಲಿಫ್ಟ್ ಎಲೆಕ್ಟ್ರಿಕಲ್ ವೆಹಿಕಲ್ ಕೂಡ ಲಿಥಿಯಂ ಬ್ಯಾಟ್ರಿ ಹಾಕಿ ಸೋಲಾರ್ ಚಾರ್ಜ್ ಮಾಡ್ತಾ ಇದೀವಿ. ಅವ್ರ ಮನೆಗೆ ಕರೆಂಟ್ ಕನೆಕ್ಷನ್ ಸಿಕ್ಕಿಲ್ಲ, ಸಿಗೋ ತನಕ ಸೋಲಾರ್ ಅಲ್ಲಿ ಪ್ರತಿಯೊಂದು ಚಾರ್ಜ್ ಮಾಡ್ತಾ ಇದಾರೆ. ಇವಾಗ 4 ಫ್ಲೋರ್ ಬಿಲ್ಡಿಂಗ್ ಲಿಫ್ಟ್ ರನ್ ಆಗುತ್ತೆ, ಎಲೆಕ್ಟ್ರಿಕಲ್ ಕಾರ್ ಚಾರ್ಜ್ ಆಗುತ್ತೆ, ಅದ್ ಬಿಟ್ಟು ಇಡೀ ಮನೆ ಫುಲ್ ರನ್ ಆಗುತ್ತೆ.
0: ಇನ್ನು ಅನಿಲ್ ಕುಮಾರ್ ನಾಡಿಗೇರ್ ಅವರೇ, ತಾವು ನಿಮ್ಮ ರಚನಾ ಎನರ್ಕೇರ್ ಅನ್ನುವ ಒಂದು ಆಡಿಟ್ ಕಂಪನಿ ಇಟ್ಕೊಂಡಿದ್ದೀರಿ. ಇದು ಎನರ್ಜಿ ಆಡಿಟ್ ಗೆ ಬಹುಶಃ ನಮ್ಮ ದೇಶದಲ್ಲೇ ಒಂದು ವಿಶಿಷ್ಟವಾದ್ದು, ಕರ್ನಾಟಕದಲ್ಲಂತೂ ಬಹಳ ಯುನಿಕ್ ಅಂತ ಕರೀತೇವೆ. ಎನರ್ಜಿಗೂ ಆಡಿಟ್ ಮಾಡ್ತಾರೇನ್ರಿ, ಬರೀ ದುಡ್ಡು ಕಾಶಿಗೆ ಅನ್ಕೊಂಡಿದ್ವಿ ಅಂತ.
1: ಖಂಡಿತ ಸರ್, ಇದು ಇದು ಹೊಸ ವಿಚಾರ ನಮಗೆ, ಬಹಳಷ್ಟು ಗ್ರಾಹಕರು ಇದ್ರ ಬಗ್ಗೆ ಕೇಳ್ತಾರೆ, ಹಾಗಂದ್ರೆ ಏನು ಅಂತ. ಅಲ್ಲ ಇದು ಕಡ್ಡಾಯನ ಅಂತ ಕೇಳ್ತಾರೆ, ಯಾಕಂದ್ರೆ ಜನಕ್ಕೆ ಹೇಗಾಗಿದೆ ಅಂದ್ರೆ ಕಡ್ಡಾಯ ಇದ್ರೆ ಮಾತ್ರ ಮಾಡಬೇಕು, ಹೇಗೆ ನೀವು ಹಣ ಎಲ್ಲಿಂದ ಬಂತು ಹೇಗೆ ಹೋಯ್ತು ಅನ್ನೋ ವಿಚಾರಕ್ಕೆ ಆಡಿಟ್ ಮಾಡಿಸ್ತೀರಾ, ಹಾಗೆ ವಿದ್ಯುತ್ ಎಲ್ಲಿಂದ ಬಂತು ಎಲ್ಲೇ ಹೋಯ್ತು ಅನ್ನೋದನ್ನ ನಾವು ಎನರ್ಜಿ ಆಡಿಟ್ ಅಂತ ಕರಿತೀವಿ. ಆದ್ರೆ ಇದರಿಂದ ಲಾಭ ಏನು ಅಂತಂದ್ರೆ, ನಿಮಗೆಲ್ಲಾರು ವಿದ್ಯುತ್ ವ್ಯರ್ಥ ಆಗ್ತಾ ಇದ್ರೆ, ಸೋರಿಕೆ ಆಗ್ತಾ ಇದ್ರೆ, ಅಥವಾ ನಿಮ್ಮ ಉಪಕರಣಗಳ ಕಾರ್ಯಕ್ಷಮತೆ ಕಡಿಮೆ ಇದ್ರೆ, ನಾವು ಇದನ್ನ ಗುರುತಿಸ್ತೀವಿ. ಅದನ್ನು ಗುರುತಿಸಿದಾಗ, ನೀವು ಅದನ್ನ ಹೆಚ್ಚು ಕಾರ್ಯಕ್ಷಮ ಮಾಡಿದಾಗ, ಉಳಿತಾಯ ನಿಮಗೆ ಬಹುಶಃ ಸೋಲಾರ್ ಹಾಕೋದಕ್ಕಿಂತ ಹೆಚ್ಚಿನ ಲಾಭ ತಂದ್ಕೊಡುತ್ತೆ.
0: ಕರೆಕ್ಷನ್ಸ್ಗಳು
1: ನೀವು ಬಂಡವಾಳ ಹೂಡಿ ಮಾಡುವಂತಹದ್ದೇನಿದೆ, ಇದು ಬಂಡವಾಳ ರಹಿತವಾಗಿ ನೀವು ನಿಮ್ಮಲ್ಲಿ ನಿಮ್ಮನ್ನು ತಿದ್ದುಪಡಿ ಮಾಡ್ಕೊಳ್ಳೋದ್ರಿಂದ ವಿದ್ಯುತ್ ಉಳಿತಾಯ ಆಗುತ್ತೆ. ಹಾಗೆ ವಿದ್ಯುತ್ ಉಳಿತಾಯ ಎಲ್ಲೆಲ್ಲಿ ಮಾಡಬಹುದು

0: ಅನ್ನೋದನ್ನ ಗುರುತಿಸೋದೇ ಎನರ್ಜಿ ಆಡಿಟ್. ಇದ್ರ ಜೊತೆನಲ್ಲಿ ನಾವು ಪವರ್ ಕ್ವಾಲಿಟಿ ಹೇಗಿದೆ, ವೋಲ್ಟೇಜ್ ವೇರಿಯೇಷನ್ ಇದೆಯಾ, ಲೋಡ್ ಅನ್ಬ್ಯಾಲೆನ್ಸ್ ಇದೆಯಾ, ಪವರ್ ಫ್ಯಾಕ್ಟರ್ ಸರಿ ಇದೆ, ಇತರ ಹಲವಾರು ಇದನ್ನು ಗಮನಿಸಿದ್ರೆ ನಿಮಗೆ ಉಪಕರಣಗಳ ಬಾಳಿಕೆ ಕೂಡ ಹೆಚ್ಚಾಗುತ್ತೆ. ಇದ್ರ ಜೊತೆಲಿ ವಿದ್ಯುತ್ ಸುರಕ್ಷೆ ಕೂಡ ಸೇರ್ಕೊಳ್ಳುತ್ತೆ. ವಿದ್ಯುತ್ ಸುರಕ್ಷೆ ಶಾಕ್ ಹೊಡೆದು ಬೀಳುವಂತ ಚಾನ್ಸ್ ಇದೆಯಾ, ಶಾರ್ಟ್ ಸರ್ಕ್ಯೂಟ್ ಆಗುವಂತ ಚಾನ್ಸ್ ಇದೆಯಾ, ಇವನ್ನೆಲ್ಲ ಒಟ್ಟಾಗಿ ಕ್ರೋಢೀಕರಿಸಿ ನಾವು ಎನರ್ಜಿ ಆಡಿಟ್ ಅಂತ ಕರಿತೀವಿ. ಈ ಎನರ್ಜಿ ಆಡಿಟ್ ಮಾಡಿಸೋದ್ರಿಂದ ಯಾವ ಮಟ್ಟಿನ ಉಳಿತಾಯ ಆಗುತ್ತೆ ಅಂದ್ರೆ, ನಿಮ್ಮ ವಿದ್ಯುತ್ ಬಿಲ್ನಲ್ಲಿ 20-25% ವಿದ್ಯುತ್ ಉಳಿತಾಯದ ಸಾಧ್ಯತೆಗಳಿದೆ.
1: ಒಂದ್ ಕಡೆ ಉಳಿತಾಯ, ಒಂದ್ ಕಡೆ ಲಾಭ, ಒಂದ್ ಕಡೆ ನಮ್ಮ ಉಪಕರಣಗಳ ದೀರ್ಘ
0: ಬಾಳಿಕೆ ಕೂಡ ಬರುತ್ತೆ.
1: ಇವೆಲ್ಲವೂ ಲಾಭವೇ.
0: ಕರೆಕ್ಟ್
1: ಅಲ್ವಾ? ಬಹುಶಃ ನಾವು ಈ ಪರ್ಯಾಯ ಇಂಧನ ಮೂಲಗಳು, ಹಾಗೆ ನವೀಕರಿಸಬಹುದಾದ ಇಂಧನ ಮೂಲಗಳು ಇವನ್ನೆಲ್ಲ ನೋಡ್ತಾ ಹೋದಾಗ ಎಲ್ಲೋ ಒಂದ್ ಕಡೆ ಹೊಸದು ಬರ್ತಾನೆ ಇದೆ, ಆ ಹೊಸದನ್ನು ಸ್ವಾಗತಿಸುವ ಮನಸ್ಥಿತಿಯೂ ಬೆಳೀತಾ ಇದೆ. ವಿಶ್ವಸಂಸ್ಥೆ ಅಂದ್ಕೊಂಡಿರ್ತಕ್ಕಂಥ ಈ ಸಸ್ಟೈನಬಲ್ ಗೋಲ್ಸ್ ನಾವು ಈಗಾಗಲೇ ಸಾಧಿಸೋ ಮಟ್ಟದಲ್ಲಿ ಆ ಒಂದು ಹೆಜ್ಜೆ ಇಟ್ಟಾಗಿದೆ. ಮುಂದಿನ ಜನರೇಷನ್ ಇದನ್ನ ಮುಂದುವರ್ಸ್ಕೊಂಡು ಹೋಗುತ್ತೆ ಅನ್ನೋ ಹೋಪ್ ಕೂಡ ಇದೆ. ಈ ಒಂದು ಆಶಾಕಿರಣ ಎಲ್ಲರಿಗೂ ತಲುಪಲಿ ಅನ್ನೋ ದೃಷ್ಟಿಯಿಂದ ಇವತ್ತಿನ ಈ ವಿಜ್ಞಾನ ಭಾರತಿಯಲ್ಲಿ ಪರ್ಯಾಯ ಇಂಧನ ಮೂಲಗಳ ಬಗ್ಗೆ ಒಂದಷ್ಟು ಚರ್ಚೆ ಆಯಿತು. ಜೊತೆಗೆ ಕೊರತೆ ಆದಾಗ ಪರ್ಯಾಯವನ್ನು ಹೇಗೆ ನಾವು ಹುಡುಕೋಬೇಕು ಅನ್ನೋದು ಕೂಡ ಅವರಿಗೆ ತಿಳುವಳಿಕೆ ಬಂತು ಅಂತ ಅಂದ್ಕೊಳ್ತೀವಿ. ಈ ಮಾತುಕತೆಯಲ್ಲಿ ಭಾಗವಹಿಸಿ ಮಾಹಿತಿ ಹಂಚಿಕೊಂಡಂಥ ಅನಿಲ್ ಕುಮಾರ್ ನಾಡಿಗೇರ್ ಅವರೇ ಮತ್ತು ವಿಶ್ವಜಿತ್ ಅವರೇ, ತಮಗೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ, ಇಂದಿನ ಅಗತ್ಯ ಈ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್. ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

101.8 ಮೆಗಾಹರ್ಟ್ಸ್ಗಳಲ್ಲಿ ನೀವು ಟ್ಯೂನ್ ಮಾಡಿದ್ದೀರಿ ನಿಮ್ಮ ಮೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರ. ಕೇಳ್ತಾ ಇದ್ದೀರಿ ಬೆಳಗಿನ ಚಿತ್ರಗೀತೆಗಳು. ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಯೇ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕೀಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
1: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಚಿತ್ರಗೀತೆಗಳನ್ನು ಕೇಳುವಂತ ಹೊತ್ತು ಕೇಳಿ. ಜಾಜಿ ಮಲ್ಲಿಗೆ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಕುನಾಲ್ ಗಾಂಜಾವಾಲ ಹಾಗೂ ಚಿತ್ರ ರಾಮ್ ನಾರಾಯಣ್ ಅವರ ಗೀತೆ ರಚನೆ ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲಾ.

99 ಚಿತ್ರದ ಒಂದು ಗೀತೆಯನ್ನು ಈಗ ಕೇಳಿ. ಹಾಡಿದ್ದಾರೆ ಅರ್ಮಾನ್ ಮಲಿಕ್. ಕವಿರಾಜ್ ಅವರ ಗೀತೆ ರಚನೆ, ಸಂಗೀತ ಅರ್ಜುನ್ ಜನ್ಯ ಅವರದು.

ಯಾರಿಗೂ ಹೇಳಬೇಡಿ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಜಿ ಆಶಾ. ರಾಜೇಂದ್ರ ನಾಗೇಂದ್ರ ಅವರ ಸಂಗೀತವಿದೆ.

ಚಿತ್ರವ್ಯಕ್ತಿಗಳ ಕಾರ್ಯಕ್ರಮ ಮೂಡಿ ಬಂದದ್ದು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ. ಈಗ ಸಮಯ 10 ಗಂಟೆ ಆಗುತ್ತಿದೆ. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಗಾನಗಂಗೆ ಕಾರ್ಯಕ್ರಮ.

ರಾಜ ನಿನ್ನ ಅರಮನೆ ನೋಡು ಪ್ರವೇಶ ಮಾಡು ಏರ್ಪಾಟ್ ಮಾಡು ಕಾಡಿನ ಪ್ರಾಣಿಗಳೆಲ್ಲ ಬರಲಿ ಅರಮನೆ ಪ್ರವೇಶ ಎಲ್ಲ ನೋಡ್ಲಿ ಓ ನರಿರಾಯ ಹಾಕು ಡಂಗೂರಾ

0: ಥಟ್ಟನೆ ಬೋನಿನ ಬಾಗಿಲು ಬಿದ್ದಿತು, ಹೆದರಿಸಿ ಆಹಲಿಯ.
1: ಆಮೇಲೆ ಏನಾಯ್ತು?
2: ಯಾಕೆ ಹೀಗೆ ಮಾಡಿದೆಯೋ ನೀನು ಕೇಳಯ್ಯ, ನೀನು ಹುಡುಕಿದ ಆ ಮನುಷ್ಯ ನಾನೇ ಕೇಳಯ್ಯ. ಓ ಮನುಷ್ಯ ಪ್ರಾಣಿ ನೀನೇ?
0: ಹೌದು ನಾನೇ ನಿನಗೆ.

ಅಕ್ಷರ ಜ್ಞಾನ ಇಲ್ಲದವ ಆಡಲು ತಕ್ಕವನಲ್ಲ, ವಿದ್ಯಾ ಬುದ್ಧಿ ಇಲ್ಲದವ ಬಾಡಲು ತಕ್ಕವನಲ್ಲ, ಅಕ್ಷರ ಜ್ಞಾನ ಇಲ್ಲದವ ಆಡಲು ತಕ್ಕವನಲ್ಲ, ವಿದ್ಯಾ ಬುದ್ಧಿ ಇಲ್ಲದವ ಬಾಡಲು ತಕ್ಕವನಲ್ಲ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಿರಿಕಂಠದಲ್ಲಿ ಗೂಂಡಾಗುರು ಚಿತ್ರದ ಗೀತೆಯನ್ನು ಆಲಿಸಿದ್ರಿ. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿತ್ತು.
1: ಪ್ಲಾಸ್ಟಿಕ್ ಎಷ್ಟು ಪ್ರಯೋಜನಕಾರಿಯೋ ಮನುಕುಲಕ್ಕೆ ಅಷ್ಟೇ ಮಾರಕವೂ ಹೌದು. ವಿಶ್ವದೆಲ್ಲೆಡೆ ಪ್ಲಾಸ್ಟಿಕ್ ಬಹುದೊಡ್ಡ ಸವಾಲು. ಇವು ಮಣ್ಣು, ನೀರು, ಗಾಳಿ ಯಾವುದರಲ್ಲೂ ಕರಗಲಾರದು.
2: ಪ್ಲಾಸ್ಟಿಕ್ನಲ್ಲಿರುವ ವಿಷಕಾರಿ ರಾಸಾಯನಿಕ

0: ರಾಸಾಯನಿಕಗಳು ಮನುಷ್ಯನ ನರಮಂಡಲ, ಚರ್ಮ ಮತ್ತು ಕಣ್ಣುಗಳಿಗೆ ಹಾನಿಕಾರಕ. ಶ್ವಾಸಕೋಶದ ಸಮಸ್ಯೆ ಮತ್ತು ಕ್ಯಾನ್ಸರ್ನಂತಹ ಭೀಕರ ರೋಗಕ್ಕೂ ಇದು ಕಾರಣವಾಗಬಹುದು.
1: ಪರಿಸರ ಪ್ರೇಮಿ ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ, ಪ್ಲಾಸ್ಟಿಕ್ ಅನ್ನು ದೂರುವ ಬದಲು ಅವುಗಳಿಂದ ತಯಾರಾಗುವ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ಬಳಸೋಣ. ಪ್ಲಾಸ್ಟಿಕ್ ಅನ್ನು ಕಂಡ ಕಂಡಲ್ಲಿ ಬಿಸಾಡದೆ ಸಂಗ್ರಹಿಸಿ ವ್ಯವಸ್ಥಿತವಾಗಿ ಮರುಬಳಕೆ ಮಾಡೋಣ.
0: ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ.
2: ಸಮಯ ಆಗಿದೆ 10:04:05. ಗಾನಗಂಗೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಸ್ನೇಹಿತರೆ, ಪ್ರಾಣಿ ಪಕ್ಷಿಗಳು ಪರಿಸರಕ್ಕೆ ಹೇಗೆ ಅವಿಭಾಜ್ಯವಾಗಿವೆ ಅಂತ ಮಾತಾಡ್ತಿದ್ವಿ. ಮೊದಲನೆಯದಾಗಿ ನೀರು ಜೀವಜಲ. ನೀರನ್ನು ವ್ಯರ್ಥ ಮಾಡದೆ ಹಿತಮಿತವಾಗಿ ಬಳಸೋದಷ್ಟೇ ಅಲ್ಲ, ಮುಂದಿನ ಪೀಳಿಗೆಯವರಿಗೂ ಸಹ ಉಳಿಸಬೇಕು. ಇನ್ನೇನು, ಮಳೆಗಾಲ ಆರಂಭವಾಗುತ್ತೆ. ರಸ್ತೆ ಅಂಚುಗಳಲ್ಲಿ, ಖಾಲಿ ಇರುವ ಜಾಗಗಳಲ್ಲಿ ಗಿಡಗಳನ್ನು ನೆಡಬಹುದು. ಮನೆಯ ಹೊರಗಡೆ ಅಥವಾ ಮನೆಯ ಮೇಲಿನ ತಾರಸಿಗಳಲ್ಲಿ ಪ್ರಾಣಿ ಪಕ್ಷಿಗಳಿಗಾಗಿ ನೀರು ತುಂಬಿದ ಪಾತ್ರೆಗಳನ್ನು ಇಡಬಹುದು. ದಿನ ಬಳಕೆಯಲ್ಲಿ ಪ್ಲಾಸ್ಟಿಕ್ಗೆ ಪೂರ್ಣ ವಿರಾಮ ಹೇಳಿ ಪರಿಸರ ಸ್ನೇಹಿ ಕೈಚೀಲಗಳ ಬಳಕೆ, ಇವೆಲ್ಲವೂ ಪರಿಸರ ಪ್ರೀತಿಯೊಂದಿಗಿನ ಪುಟ್ಟ ಪುಟ್ಟ ಹೆಜ್ಜೆಗಳು. ಪ್ರಾಣಿ ಪ್ರೀತಿ ಎಂದರೆ ಕೇವಲ ಕರುಣೆ ಅಲ್ಲ, ಅದು ಪ್ರಕೃತಿಯ ಮೇಲಿನ ಗೌರವ. ನಾವು ಪರಿಸರವನ್ನು ಉಳಿಸಿದರೆ ಪ್ರಕೃತಿ ನಮ್ಮನ್ನು ಉಳಿಸುತ್ತೆ. ಆಗ ಪ್ರಾಣಿಗಳು ಸಂತೋಷದಿಂದ ಬದುಕುವ ಈ ಭೂಮಿಯಲ್ಲಿ ಮಾನವನು ಶಾಂತಿಯ ಬದುಕನ್ನು ನಡೆಸಬಹುದು.
3: ನವಿಲೇನೋ ಕುಣಿಬೇಕು, ನವಿಲೇನೋ ಕುಣಿಬೇಕು, ನವಿಲೇನೋ ಕುಣಿಬೇಕು. ಆ ಈಗ ಬಂತು ದಾರಿಗೆ.
4: Mm-mm.

ಶ್ರೋತೃಗಳೇ, ಪ್ರಾಣಿಗಳು ಪ್ರಕೃತಿಯ ಕೊಡುಗೆ ಮಾತ್ರವಲ್ಲ, ಮಾನವನ ಬದುಕಿನ ಮೌನ ಸಹಯಾತ್ರಿಗಳು ಅಂತ ಹೇಳಿದ್ದೆ. ಅನಾದಿ ಕಾಲದಿಂದಲೂ ಮನುಷ್ಯ ಮತ್ತು ಪ್ರಾಣಿಗಳ ಸಂಬಂಧ ಆತ್ಮೀಯವಾಗಿದೆ. ಕೆಲವು ಪ್ರಾಣಿಗಳು ನಮ್ಮ ಜೀವನೋಪಾಯಕ್ಕೆ ನೆರವಾದರೆ ಇನ್ನೂ ಕೆಲವು ನಮ್ಮ ಭಾವನೆಗಳಿಗೆ ಸಂಗಾತಿಯಾಗಿವೆ. ಎತ್ತುಗಳು ಕೃಷಿಯ ಬೆನ್ನೆಲುಬು, ಹಸು ಹಾಲಿನ ಮೂಲಕ ಪೌಷ್ಟಿಕ ಆಹಾರ ನೀಡುತ್ತೆ, ಕುದುರೆ ಒಂಟೆ ಮೊದಲಾದವು ಸಾರಿಗೆ ಮತ್ತು ಕೆಲಸಗಳಲ್ಲಿ ಸಹಾಯ ಮಾಡಿದರೆ, ನಾಯಿ ಬಲು ನಿಷ್ಠೆಯ ಸ್ನೇಹಿತ, ಅದು ಮನೆಯ ರಕ್ಷಣೆಯ ಜೊತೆಗೆ ಪ್ರೀತಿ ಮತ್ತು ಭಾವನಾತ್ಮಕ ಬೆಂಬಲವನ್ನು ನೀಡುತ್ತೆ. ಬೆಕ್ಕು ಮನೆಯಲ್ಲಿರುವಂತಹ ಇಲಿಗಳನ್ನು ನಿಯಂತ್ರಿಸಿದ್ರೆ, ಜೇನುಹುಳುಗಳು ಪರಾಗಸ್ಪರ್ಶದ ಮೂಲಕ ಕೃಷಿ ಬೆಳೆಗೆ ನೆರವಾಗುತ್ತೆ, ಹಕ್ಕಿಗಳು ಬೀಜ ಹರಡುವ ಮೂಲಕ ಹೊಸ ಗಿಡಗಳ ಬೆಳವಣಿಗೆಗೆ ಕಾರಣವಾಗುತ್ತೆ, ಹಾಗೆ ಜಲಚರಗಳು ನೀರಿನ ಪರಿಸರವನ್ನು ಸಮತೋಲನದಲ್ಲಿ ಇಡುತ್ತೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲವು ಪ್ರಾಣಿಗಳು ವೈದ್ಯಕೀಯ ಮತ್ತು ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಅನೇಕ ಸಂಶೋಧನೆಗಳಲ್ಲಿ ಮಾನವನ ಆರೋಗ್ಯದ ಅಭಿವೃದ್ಧಿಗೆ ನೆರವಾಗಿವೆ.

0: ಕಾಡ್ಗಿಚ್ಚಿನಿಂದಾಗಿ ಅಪಾರ ಸಂಖ್ಯೆಯ ವನ್ಯ ಜೀವಿಗಳು ನಾಶ ಹೊಂದುತ್ತವೆ. ಅರಣ್ಯನಾಶದ ಅಪಾಯ ಆ ಪ್ರದೇಶಕ್ಕೆ ಮಾತ್ರ ಸೀಮಿತವಲ್ಲ, ನೂರಾರು ಮೈಲುಗಳ ದೂರದಲ್ಲಿ ವಾಸಿಸುತ್ತಿರುವವರು ಅರಣ್ಯನಾಶದ ನೇರವೂ ತೀವ್ರವೂ ಆದ ಭೀಕರ ಪರಿಣಾಮಗಳಿಗೆ ಗುರಿಯಾಗುತ್ತಾರೆ.
1: ಪರಿಸರವಾದಿ ಶ್ರೀ ಕೆಎಂ ಚಿಣ್ಣಪ್ಪ ಅವರು ಹೀಗೆನ್ನುತ್ತಾರೆ.
2: ಕಾಡ್ಗಿಚ್ಚು ಸಾಮಾನ್ಯವಾಗಿ ಮನಸ್ಸಿನೇ ಕೊಡುವಂಥದ್ದು, ಯಾಕಂದ್ರೆ ನಮ್ಮಲ್ಲಿ ಬಹಳಷ್ಟು ಭಿನ್ನಾಭಿಪ್ರಾಯ ಇದೆ. ಬ್ಯಾಂಬು ಉಜ್ಜಿ ಆಗ್ತದೆ, ಇದೆಲ್ಲ ಸುಳ್ಳು. ಯಾಕಂದ್ರೆ ಮನುಷ್ಯ ತನ್ನ ತಪ್ಪನ್ನು ಮುಚ್ಚಿಕೊಳ್ಳಿಕ್ಕೆ ಹೀಗೆಲ್ಲ ಇದು ಮಾಡ್ತಾನೆ. ಒಂದೇ ಏನಂದ್ರೆ, ನಾವು ಎಲ್ಲ ಕಡೆ ಜನ ಇದ್ದಾರೆ, ಅವರು ಅವರ ತನ್ನ ಸ್ವಂತಕ್ಕೋಸ್ಕರ ಒಂದು ದನ ಮೇಯಿಸ್ಲಿಕ್ಕೆ ಹೋಗ್ತಾರೆ. ನಿಮ್ಮ ದನ ಮೇಯಿಸೋನಂತ ಹೇಳಿ ನೀವು ಅವನಿಗೆ ಹೇಳಬೇಕು, ನೋಡು ನೀನು ದನ ಮಾತ್ರ ಮೇಯಿಸ್ಕೊಂಡು ಬಾ, ಕಾಡಿಗೆ ಯಾವ ಕಾರಣಕ್ಕೂ ಬೆಂಕಿ ಹಾಕಬೇಡ ಅಂತ. ಇನ್ನೊಬ್ಬ ಏನು ಮಾಡ್ತಾನೆ, ಸೌದೆಗೆ ಹೋಗ್ತಾನೆ, ಅವನಿಗೂ ಹೇಳಬೇಕು, ನೋಡು ನೀನು ಸೌದೆ ಎತ್ಕೋ ಅಲ್ಲದೆ ನೀವು ಬೆಂಕಿ ಹಾಕ್ಲಿಕ್ಕೆ ಕೂಡ್ದು. ಹಾಗೆ ಬೇಟೆಯವನು ನೀವು ಅವರಿಗೆಲ್ಲ ಹೇಳ್ತಾ ಬಂದರೆ ಜನರಲ್ಲಿ ಇದರ ನಂಬಿಕೆ ಬಂದು ಆ ಬೆಂಕಿಯನ್ನು ನಿಲ್ಲಿಸಿದಾಗ ನೋಡಿ ನಮ್ಮ ನೀರಿನ ಏನು ಹೊರತೆ ಉಂಟು ಅದು ಬತ್ತುವುದಿಲ್ಲ. ಇದು ಸಿಂಪಲ್ ರೀಸನ್, ಬಹಳ ಸಿಂಪಲ್, ನಾವೇ ಅರ್ಥಕೊಳ್ಬೇಕು.
3: ಕಾಡಿಗೆ ಹಚ್ಚಿದ ಬೆಂಕಿ ಜೀವ ವಿನಾಶದ ನಾಂದಿ.
4: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ದೇವೆ. ಸಮಯ ಆಗಿದೆ 10:15:25.

ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ಪ್ರಾಣಿಗಳ ಬಗ್ಗೆ ಮಾತಾಡ್ತಿದ್ವಿ. ಕೇಳುಗರೆ, ಒಮ್ಮೆ ಯೋಚಿಸಿ ನೋಡಿ, ಪ್ರಾಣಿಗಳು ಕೇವಲ ಕೃಷಿ ಅಥವಾ ಮನರಂಜನೆಗೆ ಮಾತ್ರ ಸೀಮಿತವಾಗಿದೆಯಾ? ಖಂಡಿತ ಇಲ್ಲ. ದೇಶ ರಕ್ಷಣೆಯ ಕರ್ತವ್ಯದಲ್ಲಿ ಮನುಷ್ಯರಷ್ಟೇ ಅಲ್ಲ, ಮೌನ ಜೀವಿಗಳು ಸಹ ಮೌನವಾಗಿಯೇ ತಮ್ಮ ಪ್ರಾಣವನ್ನು ಪಣಕ್ಕಿಡುತ್ತೆ.

ಸೈನ್ಯದಲ್ಲಿ ಪ್ರಾಣಿಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ದೇಶ ರಕ್ಷಣೆಯಲ್ಲಿ ಸೈನಿಕರ ಜೊತೆಗೆ ಕೆಲವು ಪ್ರಾಣಿಗಳು ಧೈರ್ಯ ಮತ್ತು ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತವೆ. ವಿಶೇಷವಾಗಿ ನಾಯಿಗಳು, ಕುದುರೆಗಳು, ಒಂಟೆಗಳು ಹಾಗೂ ಕೆಲ ಸಂದರ್ಭಗಳಲ್ಲಿ ಡಾಲ್ಫಿನ್ಗಳು ಸಹ ಕೇವಲ ಪ್ರಾಣಿಗಳಲ್ಲ, ತರಬೇತಿ ಪಡೆದ ಯೋಧರ ಹಾಗೆ ಕರ್ತವ್ಯ ನಿರ್ವಹಿಸುತ್ತವೆ. ಸೈನಿಕ ನಾಯಿಗಳು ಬಾಂಬ್ ಪತ್ತೆ ಹಚ್ಚೋದು, ಶತ್ರುಗಳ ಸುಳಿವನ್ನು ಗ್ರಹಿಸುವುದು, ಗಡಿ ಪ್ರದೇಶಗಳಲ್ಲಿ ಕಾವಲು ಕಾಯುವುದರಲ್ಲಿ ಪರಿಣತವಾಗಿವೆ. ಹಿಮ ಪ್ರದೇಶಗಳು, ಕಾಡುಗಳು, ಅಪಾಯಕಾರಿ ಪ್ರದೇಶಗಳಲ್ಲಿ ಸೈನಿಕರಿಗೆ ನೆರವಾಗುವ ಸಂದರ್ಭಗಳಲ್ಲಿ ತಮ್ಮ ಜೀವವನ್ನೇ ತ್ಯಾಗ ಮಾಡಿ ಸೈನಿಕರ ಪ್ರಾಣವನ್ನು ಸಹ ಉಳಿಸಿವೆ. ಆದ್ದರಿಂದಲೇ ಸೈನ್ಯದಲ್ಲಿ ಎರಡು ಕಾಲಿನಲ್ಲಿ ನಡೆಯುವ ಮನುಷ್ಯರಷ್ಟೇ ಅಲ್ಲ, ನಾಲ್ಕು ಕಾಲುಗಳಲ್ಲಿ ನಡೆಯುವ ಪ್ರಾಣಿಗಳಿಗೂ ಸಮನಾದ ಸ್ಥಾನಮಾನ ಗೌರವವಿದೆ. ಹೀಗೆ ದೇಶದ ಗಡಿಭಾಗಗಳನ್ನು ಕಾಪಾಡುವ ಹೆಜ್ಜೆಗಳಲ್ಲಿ ಕೆಲವು ಮನುಷ್ಯರದ್ದಾದರೆ ಇನ್ನು ಕೆಲವು ನಿಷ್ಠಾವಂತ ಪ್ರಾಣಿಗಳದ್ದಾಗಿವೆ.

ಮಾತನಾಡದಿದ್ರೂ ಪ್ರೀತಿ ತೋರಿಸುವ ಗುಣ, ಸ್ವಾರ್ಥವಿಲ್ಲದ ನಿಷ್ಠೆ, ಪ್ರಕೃತಿಯೊಡನೆ ಹೊಂದಿಕೊಂಡ ಬದುಕು, ಇವೆಲ್ಲವೂ ನಾವು ಪ್ರಾಣಿಗಳಿಂದ ಕಲಿಯಬೇಕಾದಂತಹ ಪಾಠಗಳು. ಇಂದು ಅರಣ್ಯನಾಶ, ಮಾಲಿನ್ಯ, ಬೇಟೆ ಮತ್ತು ನಿರ್ಲಕ್ಷ್ಯದಿಂದ ಅನೇಕ ಪ್ರಾಣಿಗಳು ಅಪಾಯದ ಅಂಚಿನಲ್ಲಿವೆ. ಆದ್ದರಿಂದ ಪ್ರಾಣಿಗಳನ್ನು ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಅವುಗಳಿಗೆ ಕರುಣೆ ತೋರುವುದು ಮಾನವೀಯತೆ. ಅವುಗಳನ್ನು ಉಳಿಸುವುದು ಎಂದರೆ ಪ್ರಕೃತಿಯನ್ನು ಉಳಿಸಿದ ಹಾಗೆ. ಒಟ್ಟಾರೆಯಾಗಿ ಪ್ರಕೃತಿಯ ಉಳಿವು ಎಂದರೆ ಭವಿಷ್ಯದ ಸುರಕ್ಷತೆ. ಮಾತನಾಡಲಾಗದ ಜೀವಿಗಳ ನೋವನ್ನು ಅರಿಯುವ ಹೃದಯವೇ ನಿಜವಾದ ಮಾನವೀಯತೆ. ಯಾಕೆ ಅಂದರೆ ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕಿದೆ. ಅದನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ ಅಷ್ಟೆ. ಏನಂತೀರಾ?

ಸಮಯ ಆಗಿದೆ 10:30:03. ನಮ್ಮ ಮುಂದಿನ ಕಾರ್ಯಕ್ರಮ ಸುನ್ಹೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು.

ಮೊದಲಿಗೆ ಕೇಳಿ ಶೋಲೆ ಚಿತ್ರದ ಗೀತೆ ಕಿಶೋರ್ ಕುಮಾರ್ ಹಾಗೂ ಮನ್ನಾಡೆ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಆನಂದ್ ಭಕ್ಷಿ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತವಿದೆ.

0: आकाशवाणी एट 90 90 साल की आवाज दिल से दिल तक नॉन स्टॉप धमाल पुरानी यादें नया जोश है देश का रेडियो अब भी बॉस है आकाशवाणी के गौरवमयी 90 साल
1: ಡಾನ್ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಹಾಡಿರುವ ಗೀತೆಗೆ ಅಂಜಾನ್ ಅವರು ಸಾಹಿತ್ಯವನ್ನು ನೀಡಿದರೆ ಕಲ್ಯಾಣ್ಜಿ ಆನಂದ್ಜಿಯವರ ಸಂಗೀತ ನಿರ್ದೇಶನವಿದೆ
2: ಅರೆ ಭಂಗ ಕಾ ರಂಗ ಜಮಾ ಹೋ ಚಕಾಚಕ ಫಿರ್ ಲೋ ಪಾನ್ ಚಬಾ

1942 ಆ ಲವ್ ಸ್ಟೋರಿ ಚಿತ್ರದ ಗೀತೆಯನ್ನು ಕುಮಾರ್ ಸಾನು ಅವರ ಕಂಠದಲ್ಲಿ ಆಲಿಸಿದ್ರಿ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ರಾಹುಲ್ ದೇವ್ ಬರ್ಮನ್ ಅವರ ಸಂಗೀತ ನಿರ್ದೇಶನವಿತ್ತು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಸಾಜನ್ ಚಿತ್ರದ ಗೀತೆಯನ್ನು ಆಲಿಸಿದ್ರಿ. ಸಮೀರ್ ಅವರ ಸಾಹಿತ್ಯ, ನದೀಮ್ ಶ್ರವಣ್ ಅವರ ಸಂಗೀತ ನಿರ್ದೇಶನ.

ಸವಿನೆನಪು ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ಕಸ್ತೂರಿ ನಿವಾಸ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

0: ಘಂಟಸಾಲ ಅವರ ಕಂಠದಲ್ಲಿ ಕೇಳಿ ವೀರಕೇಸರಿ ಚಿತ್ರದ ಗೀತೆ. ಸೀತಾರಾಮ ಶಾಸ್ತ್ರಿಯವರ ಗೀತ ರಚನೆಗೆ ಘಂಟಸಾಲ ಅವರೇ ಸಂಗೀತ ನಿರ್ದೇಶನವನ್ನು ನೀಡಿದ್ದಾರೆ.
1: ಓಹೋ

ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಪ್ರೇಮದ ಕಾಣಿಕೆ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಹೊಂಬಿಸಿಲು ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಗೀತಪ್ರಿಯ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿದೆ.

ಪಿ ಸುಶೀಲಾ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಸಾಕ್ಷಾತ್ಕಾರ ಚಿತ್ರದ ಗೀತೆ. ಕಣಗಲ್ ಪ್ರಭಾಕರ್ ಶಾಸ್ತ್ರಿಯವರ ಗೀತ ರಚನೆಗೆ ಎಂ ರಂಗಾರಾವ್ ಅವರ ಸಂಗೀತ ನಿರ್ದೇಶನವಿದೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಗೀತಾ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಇಳೆಯರಾಜ ಅವರ ಸಂಗೀತವಿದೆ.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ

ಆಕಾಶವಾಣಿ ಸಮಯ 12 ಗಂಟೆಯಾಗಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಾರತದಲ್ಲಿ ಗಿರಿಜನರ ಸಾಂಸ್ಕೃತಿಕ ಅಸ್ತಿತ್ವ ಮತ್ತು ಸಮುದಾಯ ಚೇತನದ ಪ್ರತೀಕವಾಗಿದ್ದ ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜಯಂತ್ಯುತ್ಸವದ ಹಿನ್ನೆಲೆ 24ನೇ ತಾರೀಕು ಹೊಸದಿಲ್ಲಿಯ ಕೆಂಪುಕೋಟೆ ಆವರಣದಲ್ಲಿ ಗಿರಿಜನರ ಸಾಂಸ್ಕೃತಿಕ ಸಮಾಗಮ ಆಯೋಜಿಸಲಾಗಿದೆ ಎಂದು ವನವಾಸಿ ಕಲ್ಯಾಣದ ರಾಜ್ಯ ಕಾರ್ಯದರ್ಶಿ ಶಾಂತಾರಾಮ್ ಸಿದ್ದಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಹೊಸದಿಲ್ಲಿಯಲ್ಲಿ ಅಂದು 5 ವಿಭಿನ್ನ ಸ್ಥಳಗಳಿಂದ ಶೋಭಾಯಾತ್ರೆ ನಡೆಯಲಿದೆ. 500 ಜಾತಿಗಳ 2.5 ಲಕ್ಷ ವನವಾಸಿಗರು ಗಿರಿಜನರ ಸಾಂಸ್ಕೃತಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಕರ್ನಾಟಕದಿಂದ 1200 ಜನ ಹಾಗೂ ಧಾರವಾಡದಿಂದ 48 ಜನ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರು ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಸಾರ್ವಜನಿಕರ ಸುಗಮ ಪ್ರಯಾಣಕ್ಕೆ ರಾಜ್ಯದ ವಿವಿಧೆಡೆ ಅಡಚಣೆ ಉಂಟಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆ ಮೈಸೂರು, ಧಾರವಾಡ ಸೇರಿದಂತೆ ರಾಜ್ಯದ ಜಿಲ್ಲಾಡಳಿತಗಳು ಸಾರ್ವಜನಿಕರ ಸುಗಮ ಪ್ರಯಾಣಕ್ಕೆ ತೊಂದರೆಯಾಗದಂತೆ ಅಗತ್ಯ ಮತ್ತು ಪರ್ಯಾಯ ಸಿದ್ಧತೆಗಳನ್ನು ಕೈಗೊಳ್ಳುತ್ತಿವೆ. ಇಂಧನಗಳ ಹಿತಮಿತ ಬಳಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ಹಿನ್ನೆಲೆ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ, ವಿಷನ್ ಕರ್ನಾಟಕ ಫೌಂಡೇಶನ್ ಮತ್ತು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದಲ್ಲಿ ರಾಷ್ಟೀಯ ಪಿಂಚಣಿ ವ್ಯವಸ್ಥೆ ಎನ್ಪಿಎಸ್ ಕುರಿತು ನಾಳೆ ಸಂಜೆ 5 ಗಂಟೆಗೆ ಸಂಸ್ಥೆ ಸಭಾಂಗಣದಲ್ಲಿ ಮಾಹಿತಿ ಕಾರ್ಯಾಗಾರ ಆಯೋಜಿಸಿದೆ. ವಿಜಯಪುರ ಜಿಲ್ಲೆಯಲ್ಲಿ 2030ರೊಳಗೆ 5 ಕೋಟಿ ಗಿಡಗಳನ್ನು ಬೆಳೆಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. 2016-17ರಲ್ಲಿ ಆರಂಭಿಸಲಾದ ಕೋಟಿ ವೃಕ್ಷ ಅಭಿಯಾನದ ಮೂಲಕ ಜಿಲ್ಲೆಯಲ್ಲಿ ಈವರೆಗೆ 1,55,38,000 ಸಸಿಗಳನ್ನು ನೆಡಲಾಗಿದೆ. ಸಾಮಾಜಿಕ ಅರಣ್ಯೀಕರಣ ಯೋಜನೆ ಕುರಿತು ವಿಜಯಪುರ ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಮಲ್ಲಿನಾಥ್ ಕುಸನಾಳ್ ಮಾಹಿತಿ ನೀಡಿದ್ದಾರೆ.
1: ವಿಜಯಪುರ ಜಿಲ್ಲೆ ರಾಜ್ಯದಲ್ಲಿಯೇ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವಂತಹ ಜಿಲ್ಲೆಯಾಗಿದ್ದು ಇಲ್ಲಿ ಒಟ್ಟು 1,805.99 ಹೆಕ್ಟರ್ ಅರಣ್ಯ ಪ್ರದೇಶವಿದ್ದು ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ಒಟ್ಟು ಭೂ ಪ್ರದೇಶದ 33% ಅರಣ್ಯ ಪ್ರದೇಶ ಇರಬೇಕಾಗಿದ್ದು ವಿಜಯಪುರ ಜಿಲ್ಲೆಗೆ ಹೊಂದಿಕೊಂಡಂತೆ ಇದು ತುಂಬಾ ಕಡಿಮೆ ಪ್ರದೇಶವಾಗಿರುತ್ತದೆ. 2016-17 ಸಾಲಿನಿಂದ ಎಂಬಿ ಪಾಟೀಲ್ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಆಕಾಂಕ್ಷೆ ಕಲ್ಪನೆಯಂತೆ ಕೋಟಿ ವೃಕ್ಷ ಅಭಿಯಾನವನ್ನು ಪ್ರಾರಂಭಿಸಲಾಗಿದ್ದು ಇಲ್ಲಿಯವರೆಗೆ ಒಟ್ಟು 155 ಲಕ್ಷ ಸಸಿಗಳನ್ನು ಬೆಳೆಸಲಾಗಿದ್ದು ಅದರಲ್ಲಿ ಆಲ್ಮಟ್ಟಿ ಕೆವಿಜಿನಲ್ ವತಿಯಿಂದ ಮಾತ್ರ 65.513 ಲಕ್ಷ ಸಸಿಗಳನ್ನು ಬೆಳೆಸಿ ರೈತರಿಗೆ ರಿಯಾಯಿತಿ ದರದಲ್ಲಿ ಹಂಚಲಾಗಿರುತ್ತದೆ. ರೈತರಿಗೆ ಉಪಯುಕ್ತವಾಗುವಂತಹ ಮಾವು, ಪೇರಲ, ಸೀತಾಫಲ, ರಾಮಫಲ, ಅರ್ಜುನ್ ಫಲ, ತೆಂಗು ಬೆಳೆಸಿ ವಿತರಿಸಲಾಗಿರುತ್ತದೆ. ವಿವಿಧ ರಸ್ತೆ ಬದಿ, ಸರ್ಕಾರಿ ಗೋಮಾಳ, ಸ್ಕೂಲು, ಕಾಲೇಜುಗಳ ವ್ಯಾಪ್ತಿಯಲ್ಲಿ ಸಸಿಗಳನ್ನು ನೆಡಲಾಗಿದ್ದು ಈಗ 4-5 ವರ್ಷಗಳಲ್ಲಿ 2% ಹಸಿರು ಹೊದಿಕೆ ಕೂಡ ಹೆಚ್ಚಾಗಿರುತ್ತದೆ.
0: ಧಾರವಾಡ ಜಿಲ್ಲೆ ಅಣ್ಣಿಗೇರಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಪರಿಶೀಲಿಸಿದರು. ಕೊಪ್ಪಳ ತಾಲೂಕು ಬಿ ಹೊಸಳ್ಳಿ, ಹ್ಯಾಟಿ ಹಾಗೂ ಮೆಳ್ಳಿಕೇರಿ ಗ್ರಾಮಗಳಲ್ಲಿ ಸುರಿದ ರಭಸದ ಮಳೆಗೆ ಅಂದಾಜು 500 ಎಕರೆಗಳಷ್ಟು ಬಾಳೆ ಬೆಳೆ ಹಾನಿಯಾಗಿದೆ ಎಂದು ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣ ಉಕ್ಕುಂದ ತಿಳಿಸಿದ್ದಾರೆ. ಬೆಳೆ ಹಾನಿಯಾದ ಸ್ಥಳಗಳಿಗೆ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್, ವಿಧಾನ ಪರಿಷತ್ ಶಾಸಕಿ ಹೇಮಲತಾ ನಾಯಕ್ ತೆರಳಿ ಬೆಳೆ ಹಾನಿ ಪರಿಶೀಲಿಸಿದರು. ಪ್ರಧಾನಮಂತ್ರಿ ಕಿರು ಆಹಾರ ಉದ್ಯಮಗಳ ಸಂಸ್ಕರಣಾ ಘಟಕಗಳ ನಿಯಮಬದ್ದಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ಗದಗ್ ಜಿಲ್ಲೆಯಾದ್ಯಂತ ದ್ವಿದಳ ಧಾನ್ಯಗಳ ಮೌಲ್ಯವರ್ಧಿಸಿ ಸಂಸ್ಕರಣಾ ಘಟಕಗಳನ್ನು ಪ್ರಾರಂಭಿಸಲು ರೈತರು, ರೈತ ಉತ್ಪಾದಕರ ಸಂಸ್ಥೆಗಳು, ಕೃಷಿಕ

0: ಮಹಿಳೆಯರ ಸ್ವಸಹಾಯ ಸಂಘಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಜೂನ್ 15 ಕೊನೆ ದಿನ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆ ದುಬಾರೆ ಮತ್ತು ಬರಪೊಳೆಯಲ್ಲಿ ಜಲಸಾಹಸ ಕ್ರೀಡೆಗಳನ್ನು ನಡೆಸುವವರು ಕಡ್ಡಾಯವಾಗಿ ಜನರಲ್ ತಿಮ್ಮಯ್ಯ ರಾಷ್ಟೀಯ ಸಾಹಸ ಅಕಾದೆಮಿಯಿಂದ ರಾಫ್ಟ್ ಫಿಟ್ನೆಸ್ ಪ್ರಮಾಣಪತ್ರ ಪಡೆಯುವುದನ್ನು ಕಡ್ಡಾಯಗೊಳಿಸಿ ಅಪರ ಜಿಲ್ಲಾಧಿಕಾರಿ ಡಾ ಸಹನಾ ಹಾದಿಮನಿ ಆದೇಶಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.
1: ಸಮಯ ಸರಿಯಾಗಿ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಿಸ್ ಪ್ಲಸ್ ಸೈಜ್ ಇಂಡಿಯಾ 2026 ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಕೀರ್ತನಾ ವಿ.
1: ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿ ಮಿಸ್ ಪ್ಲಸ್ ಸೈಜ್ ಇಂಡಿಯಾ 2026 ವಿಜೇತರಾದ ಅಂಜಲಿ ಬಿ ಗುಪ್ತಾ ಅವರು ಇದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಥ್ಯಾಂಕ್ ಯು ಸೋ ಮಚ್ ಕೀರ್ತನಾ, ನಂಗೆ ತುಂಬಾ ಖುಷಿ ಇದೆ ಇಲ್ಲಿ ಬಂದಿದ್ದಕ್ಕೆ.
1: ನಮ್ಮ ಕೇಳುಗರಿಗೆ ಒಂದು ಅನ್ನಿಸ್ತಾ ಇರುತ್ತೆ, ನಾನು ಮಿಸ್ ಇಂಡಿಯಾ ಕೇಳಿದೀನಿ, ಮಿಸ್ ಯೂನಿವರ್ಸ್ ಕೇಳಿದೀನಿ, ಮಿಸ್ ಪ್ಲಸ್ ಸೈಜ್ ಇಂಡಿಯಾ ಏನು ಈ ಕಾಂಟೆಸ್ಟ್ ಅಂತ ಅನ್ಕೊಳ್ತಾ ಇರಬಹುದು. ಅವರಿಗೆ ನೀವು ಈ ಕಾಂಟೆಸ್ಟ್ ಏನು ಅನ್ನೋದನ್ನ ಹೇಳ್ಬೋದಾ ಮೊದಲಿಗೆ?
2: ಸೊ ಏನಂದ್ರೆ, ಪ್ಲಸ್ ಸೈಜ್ ಅಂತ ಅಂದ್ರೆ ಸ್ವಲ್ಪ ದೊಡ್ಡಕ್ಕಿರೋರು ಜನಕ್ಕೆ ಅವ್ರದ್ದು ರೂಲ್ಸ್ ಅಲ್ಲಿ, ಪ್ಲಸ್ ಸೈಜ್ ರೂಲ್ಸ್ ಅಲ್ಲಿ ಸೊಂಟ 34 inches ಗಿಂತ ಜಾಸ್ತಿ ಇದ್ರೆ ಅವ್ರಿಗೆ ನಾವು ಪ್ಲಸ್ ಸೈಜ್ ಅಂತ ಹೇಳ್ತೀವಿ. ನಾವೆಲ್ಲರೂ ಸ್ವಲ್ಪ ಗುಂಡು ಗುಂಡಕ್ಕೆ ದಪ್ಪ ದಪ್ಪಕ್ಕಿರ್ತೀವಲ್ಲ, ಸೊ ಆ ತರ ಜನಕ್ಕೆ ಈ ಕಾಂಟೆಸ್ಟ್ ನಡೆಸಲಾಗಿದೆ.
1: ಓಕೆ, ನೀವು ನಿಮ್ಮ ಬಾಲ್ಯನ ನೆನಪಿಸ್ಕೊಳ್ಳೋದಾದ್ರೆ ನೀವು ಆಗ್ಲಿಂದಾನು ಏನಾದ್ರೂ ಈ ತರ ಡ್ರೀಮ್ ಇತ್ತ, ನಾನು ಒಂದು ದಿನ ಈ ತರ ಇಂಡಿಯಾನ ಯಾವ್ದಾದ್ರು ಒಂದು ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ, ಏನಾದ್ರೂ ಕನಸು ನಿಮ್ಗೆ ಇತ್ತ ಬಾಲ್ಯದಿಂದ?
2: ಸೊ ಐ ಥಿಂಕ್ ಎಲ್ಲಾರು ಹುಡುಗಿರ್ಗೆ ಕನಸಲ್ಲಿರುತ್ತೆ ದಟ್ ನಾನು ಯಾವತ್ತಾದ್ರೂ ರಾಜಕುಮಾರಿ ಆಗ್ತೀನಿ, ಅಥವಾ ನನ್ಗೆ ಕಿರೀಟ ಹಾಕಕ್ಕೆ ಇಷ್ಟ. ಆತರ ಎಲ್ಲ ಮಕ್ಕಳು, ಎಲ್ಲ ಎಸ್ಪೆಷಲಿ ಹುಡುಗಿರು ನಮ್ ಮನ್ಸಲ್ಲಿರುತ್ತೆ. ಸೊ ಅದ್ ಯಾವಾಗ್ಲೂ ಇತ್ತು, ಚಿಕ್ಕವಳಿರುವಾಗ ನಾನು ಮಹಾರಾಣಿ ಆಗ್ತೀನಿ ಆಟ ಎಲ್ಲ ಆಟ ಆಡ್ತಾ ಇರ್ಬೇಕಾದ್ರೆ. ಬಟ್ ನಾನು ಯಾವಾಗ್ಲೂ ಸ್ವಲ್ಪ ಗುಂಡು ಗುಂಡಕ್ಕೆ ದಪ್ಪ ದಪ್ಪಕ್ಕೆ ಇರೋದ್ರಿಂದ ನೀವೆಲ್ಲ ಮಿಸ್ ವರ್ಲ್ಡ್ ಮಿಸ್ ಇಂಡಿಯಾ ಎಲ್ಲ ನೋಡಿದ್ರೆ ನಿಮ್ಗೆ ಎಲ್ಲರು ಸಣ್ಣಕ್ಕೆ ಉದ್ದಕ್ಕೆ ಕಾಣ್ತಾರೆ. ಸೊ ಅದಕ್ಕೆ ನಾನು ಆ ಕನಸನ ಎಲ್ಲ ಬಿಟ್ಬಿಟ್ಟೆ, ಆಮೇಲೆ ಬಿಟ್ಬಿಟ್ಟೆ ಚಿಕ್ಕವಳಿರುವಾಗ್ಲೇನೆ.
1: ಅಂದ್ರೆ ಈಗ ನೀವು ಹೇಳದ್ ಕೇಳಿದ್ರೆ ನಮ್ಮ ದೇಹ ನಮ್ಮ ಕನಸನ್ನ ಯಾವತ್ತಿಗೂ ನಿಲ್ಲಿಸಬಾರ್ದು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ. ಅಂದ್ರೆ ನೀವಿವಾಗ ಅನ್ಕೊಂಡ್ರಿ ನಾನು ಹೀಗಿರೋದ್ರಿಂದ ನಾನು ಯಾವುದೇ ರೀತಿ ಕಾಂಟೆಸ್ಟ್ ಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ, ಆದ್ರೆ ಅದೇ ನಿಮ್ಮನ್ನ ಮುಂದೆ ಒಂದು ದಿನ ಒಂದು ಕಾಂಟೆಸ್ಟ್ ಗೆ ಕರ್ಕೊಂಡು ಹೋಗಿದೆ ಅಲ್ವಾ?
2: ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, ನಿಮ್ಮ ಹತ್ರ ಆಪರ್ಚುನಿಟಿ ಬಂದ್ರೆ, ಅಂದ್ರೆ ಯಾರಾದ್ರೂ ಕೇಳಿದ್ರೆ ಇದು ಮಾಡ್ತೀಯಾ ಅದು ಮಾಡ್ತೀಯಾ ಅಂತ, ಸೊ ಸುಮ್ನೆ ಮಾಡ್ಬಿಡ್ಬೇಕು, ಅದು ಏನಾಗುತ್ತೆ ನಮ್ಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾನು ಈ ಪ್ಲಸ್ ಸೈಜ್ ಕಾಂಪಿಟೇಷನ್ ಅಲ್ಲಿ ನೀನ್ ಭಾಗವಹಿಸ್ತೀಯಾ ಅಂತ ಏನಾದ್ರೂ ಬಂದ ತಕ್ಷಣ ನಾನು ಎಸ್ ವೈ ನಾಟ್ ಮಾಡೋಣ, ಏನಾಗುತ್ತೆ ಅದ್ರಲ್ಲಿ ಅಂತ ನಾನು ಸುಮ್ನೆ ಮುಂದೆ ಹೋಗ್ಬಿಟ್ಟೆ.
1: ಮಿಸ್ ಪ್ಲಸ್ ಸೈಜ್ ಇಂಡಿಯಾ ಕಾಂಟೆಸ್ಟ್ ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಏನೆಲ್ಲ ತಯಾರಿ ಮಾಡ್ಕೊಂಡ್ರಿ?
2: ಸೊ ಫಸ್ಟ್ ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ನನಗೆ ಇದ್ರಲ್ಲಿ ನಾನು ಸಿಲೆಕ್ಟ್ ಆಗ್ತೀನಿ ಏನೋ ಬರತ್ತೆ ಇದ್ದದ್ದು ನನ್ಗೆ ಏನು ಐಡಿಯಾ ಇರ್ಲಿಲ್ಲ. ಕಾಂಟೆಸ್ಟ್ ನ ನಾನು ಬರೀ ಟಿವಿಯಲ್ಲಿ ನೋಡಿದ್ದೆ. ಸೊ ನಾವು ಟಿವಿಯಲ್ಲಿ ನೋಡೋದು ಬರೀ ಎಂಡ್ ಮೂಮೆಂಟ್, ಹಿಂದೆ ಏನಾಗುತ್ತೆ ಗೊತ್ತಿರಲ್ಲ ನಮ್ಗೆ. ಸೊ ಆಕ್ಚುಲಿ ಫಸ್ಟ್ ಏನಾಗುತ್ತೆ, ಕಾಲ್ ಫಾರ್ ಅಪ್ಲಿಕೇಶನ್ಸ್ ಅಂತ ಬರುತ್ತೆ. ಸೊ ವೆದರ್ ಇಟ್ ಇಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ಬೋದು, ಅಥವಾ ರೇಡಿಯೋ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರ್ಬೋದು, ಅಥವಾ ಟಿವಿ

0: ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರ್ಬೋದು. ಸೊ ಆ ತರ ಕಾಲ್ ಫಾರ್ ಮಾಡೆಲ್ಸ್, ಕಾಲ್ ಫಾರ್ ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಅಪ್ಲೈ ಮಾಡಕ್ಕೆ ಆ ತರ ಬರುತ್ತೆ. ಸೊ ಅದ್ ಒಂದ್ಸತಿ ನೀವು ಅಪ್ಲೈ ಮಾಡ್ಬೇಕು. ಸೊ ನಾನು ಅದೇ ಮಾಡಿದೆ. ಜನ ಎಲ್ಲ ನನ್ನ ಸ್ವಲ್ಪ ದಪ್ಪ ದಪ್ಪ ಆಗಿದ್ಯಾ ಅಂತ ಒಂದೊಂದ್ಸತಿ ಡುಮ್ಮಿ ಡುಮ್ಮಿ ಅಂತ ಹೇಳುವಾಗ ಒಂಚೂರು ಚುಚ್ಚುತ್ತಲ್ಲ. ಸೊ ಎರಡ್ ಮೂರ್ ದಿನ ಮುಂಚೆ ನನ್ಗೆ ಅದಾಗಿತ್ತು. ಸೊ ಎರಡ್ ಮೂರ್ ದಿನ ನಂತರ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಈ ತರ ಆಡ್ ಬಂತು, ದಟ್ ಬ್ಯೂಟಿ ಕಾಂಟೆಸ್ಟ್ ಗೆ ಅಪ್ಲೈ ಮಾಡು ಅಂತ. ಸೊ ಅದ್ ಆಡ್ ನ ಓಪನ್ ಮಾಡುವಾಗ ನಾನು ಫಸ್ಟ್ ಪ್ಲಸ್ ಸೈಜ್ ಅಂದ್ರೇನು ಅಂತ ನನ್ಗೂ ಅಷ್ಟು ಕ್ಲಿಯರ್ ಆಗಿ ಗೊತ್ತಿರ್ಲಿಲ್ಲ. ಸೊ ನಾನು ಆಯ್ತು, ನಾನು ಅಪ್ಲೈ ಮಾಡ್ತೀನಿ ಅಂತ ಅಲ್ಲೊಂದು ನಿಮ್ ಹೆಸರು, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಹಾಕ್ಬಿಟ್ಟು 1200 rupees ಏನೋ ಇತ್ತು ಅಪ್ಲೈ ಮಾಡಕ್ಕೆ. ಸೊ ಆಯ್ತಪ್ಪ ಜೈ ಅಂತ ಹೇಳ್ಬಿಟ್ಟು ನಾನು ಅಪ್ಲೈ ಮಾಡ್ಬಿಟ್ಟೆ. ನನ್ಗೆ ನಿಜವಾಗ್ಲೂ ಅದರಿಂದ ಏನೋ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ. ಸೊ ಸುಮ್ನೆ ಅಪ್ಲೈ ಮಾಡಿದೆ. ಆಮೇಲೆ 2 weeks ಲೇಟರ್ ನನಗೆ ಕಾಲ್ ಬಂತು ದಟ್ ನಿಮ್ಮನ್ನ ನಾವು ಫಸ್ಟ್ ಆಡಿಷನ್ ಮಾಡ್ತೀವಿ ಅಂತ. ಅದು ಅವರು ಆನ್ಲೈನ್ ಆಡಿಷನ್. ಸೊ ಆನ್ಲೈನ್ ಆಡಿಷನ್ ಅಲ್ಲಿ ಪ್ರೀವಿಯಸ್ ಇಯರ್ದು ಯಾರ್ಯಾರು ಗೆದ್ದಿದ್ರು ಮತ್ತೆ ನಮ್ದು ಮೇನ್ ಡೈರೆಕ್ಟರ್ ಒಬ್ರು ಹರ್ದೀಪ್ ಅರೋರಾ ಸಿಂಗ್ ಅಂತ. ಸೊ ಅವರು 3-4 ಜನ ಪ್ಯಾನೆಲ್ ತರ ಇದ್ರು. ಸೊ ಝೂಮ್ ಕಾಲ್ ಮೇಲೆ ಮಾಡಿದ್ವಿ. ಸೊ ಅದರಲ್ಲಿ ಸ್ವಲ್ಪ ಕ್ವೆಶ್ಚನ್ಸ್ ಕೇಳಿದ್ರು, ಯಾಕೆ ಅಪ್ಲೈ ಮಾಡಿದ್ಯಾ ಆ ತರ ಎಲ್ಲ ಕ್ವೆಶ್ಚನ್ಸ್ ಕೇಳಿದ್ರು. ಸೊ ಅದಕ್ಕೆ ನಾನು ಉತ್ತರ ಕೊಟ್ಟೆ. ಮತ್ತೆ 2 weeks ಲೇಟರ್ ಅವ್ರು ಕಾಲ್ ಮಾಡಿಬಿಟ್ಟು ಇಲ್ಲ ಸೆಕೆಂಡ್ ಆಡಿಷನ್ ಇದೆ ಮತ್ತೆ ಆನ್ಲೈನ್ ಆಡಿಷನ್. ಸೊ ಮತ್ತೆ ಆನ್ಲೈನ್ ಆಡಿಷನ್ಗೆ ಕೂರ್ದೆ, ಎಲ್ಲಾರು ಮತ್ತೆ ಕ್ವೆಶ್ಚನ್ ಕೇಳಿದ್ರು, ನೆಕ್ಸ್ಟ್ ಲೆವೆಲ್ ಕ್ವೆಶ್ಚನ್ ಸ್ವಲ್ಪ ಕೇಳಿದ್ರು. ಸೊ ಅದಕ್ಕೆಲ್ಲ ಉತ್ತರ ಕೊಟ್ಟೆ. ಮತ್ತೆ ಅವರು ಕಾಲ್ ಮಾಡಿದ್ರು, ಅವ್ರಂದ್ರು December 21st ಲೈವ್ ಆಡಿಷನ್ಗೆ ನಿಮ್ ಬೆಂಗಳೂರಿಗೆ ಬರ್ಬೇಕು ಅಂತ. ಸೊ December 21st ನಂದು ಇನ್ನೊಂದು ಫ್ಯಾಮಿಲಿ ಫಂಕ್ಷನ್ ಇತ್ತು. ಸೊ ಅದನ್ನ ಇದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ನಂಗೆ ಫುಲ್ ತಲೆನೋವು. ಅವ್ರು ಅನ್ಬಿಟ್ರು ನೀವ್ ಯಾವಾಗ ಬರ್ತಿರೋ ಬಂದ್ಬಿಡಿ ಅಂತ. ಸೊ ಫಂಕ್ಷನ್ ನ ನಾನು 1:30 ಊಟ ತಿಂದೆ, ಹಂಗೆ ಓಡ್ಬಿಟ್ಟೆ ನಾನು. ಅಲ್ಲಿ ನಾನು 4:15 ರೀಚ್ ಆದೆ. ಅವರೆಲ್ಲ ವೇಟ್ ಮಾಡ್ತಾ ಇದ್ರು. ಸೊ ಅಲ್ಲಿ ಮತ್ತೆ ನಾನು ಫೇಸ್ ಟು ಫೇಸ್ ಆಡಿಷನ್ ಕೊಟ್ಟೆ. ಸೊ ಅವಾಗ್ಲೂ ಫುಲ್ ನಡಕ್ತಾ ಇದ್ದೆ ನಾನು. ತುಂಬಾ ಚೆನ್ನಾಗಿತ್ತು ಆಡಿಷನ್ ಅಂತ ಎಲ್ಲರೂ ಹೇಳ್ತಾ ಇದ್ರು, ನನ್ಗೆ ಅನ್ಸ್ಲಿಲ್ಲ. ಬಿಕಾಸ್ ನಾನು ಫುಲ್ ನರ್ವಸ್ ಆಗ್ಬಿಟ್ಟಿದ್ದೆ. ನಾನು ನಮ್ಮ ಫ್ಯಾಮಿಲಿ ಫಂಕ್ಷನ್ ಡೆಲ್ಲಿಯಲ್ಲಿ ಇತ್ತು, ಅಲ್ಲಿ ಹೋಗಿದ್ದೆ. ಆವಾಗ ನನಗೆ ಮೆಸೇಜ್ ಬಂತು ದಟ್ ನೀನು ಫೈನಲಿಸ್ಟ್ ಆಗಿ ನೀನು ಸೆಲೆಕ್ಟ್ ಆಗಿದ್ಯಾ ಅಂತ. ಸೊ ಮೈಸೂರು ಬಂದಾದ್ಮೇಲೆ ಮತ್ತೆ ಅವ್ರು ಮೆಸೇಜ್ ಹಾಕಿದ್ರು, ನೀನು ಫೈನಲಿಸ್ಟ್ಗೆ ಬರ್ತಾ ಇದೀಯಾ ಅಂತ. ಇದು ಚಂಡೀಗಢ್ಗೆ ಹೋಗ್ಬೇಕಾಗಿತ್ತು ನಾವು, ನಾರ್ತ್ ಇಂಡಿಯಾ, ಪಂಜಾಬಲ್ಲಿ. ಸೊ ನಾನು ಇವೆಂಚುಲಿ ಹ್ಞೂ ಬರ್ತೀನಿ ಅಂತ ಅಂದೆ. ಬಟ್ ಬೈ ದ ಟೈಮ್ ನಾನು ರೆಸ್ಪಾನ್ಸ್ ಕೊಟ್ಟೆ ಅದು ಬಿಗಿನಿಂಗ್ ಆಫ್ ಜಾನ್ ಇತ್ತು. ಸೊ ನನಗೆ ಆಕ್ಚುಲಿ ಬರೀ 3 ವಾರ ಇತ್ತು ರೆಡಿ ಆಗಕ್ಕೆ. ಅದಾದ್ಮೇಲೆ ಶುರು ಆಯ್ತು, ತಲೆ ತುಂಬಾ ಕೆಟ್ಟ ಹೋಯ್ತು. ಯಾವ ತರ ಡ್ರೆಸ್ ಹಾಕೋದು? ನನ್ನ ಒಂದು ಫ್ರೆಂಡ್ ಇದ್ದಾರೆ, ಅವ್ರನ್ನ ಕಾಲ್ ಮಾಡಿದೆ ನಾನು. ನಾನು ಅಂದೆ, ನನ್ ಯಾರಾದ್ರೂ ಡಿಸೈನರ್ ಮೈಸೂರಲ್ಲಿ ಗೊತ್ತಾ ಪ್ಲೀಸ್ ನನ್ಗೆ ಹೇಳಿ, ನನ್ಗೆ ಆಗ್ತಾ ಇಲ್ಲ, ನನ್ ಡ್ರೆಸ್ ಎಲ್ಲ ಮಾಡಿಸ್ಬೇಕು ಅಂತ. ಸೊ ಆವಾಗ ಅವರು ಅವ್ರ ಕಸಿನ್ ಹೆಸರು ಅಂದ್ರು ರೈನಾ ಅಂತ, ಅವಳ ಹತ್ರ ಹೋಗಿ ಅಂತ. ಅವಳು ನನಗೆ ಎಷ್ಟು ಗೈಡ್ ಮಾಡಿದ್ಲು ಅಂತ ಅಂದರೆ, ಯಾವ ದಿನ ಏನು ಹಾಕೋಬೇಕು, ಹೆಂಗೆ ಹಾಕೋಬೇಕು ಎಲ್ಲ ತುಂಬ ಚೆನ್ನಾಗಿ ಗೈಡ್ ಮಾಡಿ ಡ್ರೆಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಮೇವಿನ್ ಪ್ರೊಡಕ್ಷನ್ಸ್ ಯಾರಿದ್ರಲ್ವಾ, ಅವ್ರೇನಂದ್ರು ಅಂದರೆ ಅವರೇ ನಮಗೆ ಬಟ್ಟೆ ಕಳಿಸ್ತಾರೆ. ಓಕೆ, 5 meters ಕ್ಲಾತ್ ಕಳಿಸ್ತೀವಿ, ಅದರಿಂದ ನಿಮ್ಮದು ಫಿನಾಲೆ ಲುಕ್ ನೀವೇ ಮಾಡಬೇಕು ಅಂತ.
1: ಓಕೆ,
0: ಕ್ಲಾತ್ ಬಂತು. ರಿಯಲಿ ಎಂತ ಕ್ಲಾತ್ ಅಂತ ಅಂದ್ರೆ, ನಾವ್ ಲೈನಿಂಗ್ ಏನ್ ಯೂಸ್ ಮಾಡ್ತೀವಲ್ಲ ಆ ತರ ಕ್ಲಾತ್. ಅದ್ ಯಾವಾಗ ಬಂತು, ನನ್ ಕಾಂಪಿಟಿಷನ್ ಹೊಡ್ಬೇಕಾಗಿರೋದು 21st of January, ನನಗೆ ಅದು 19th ಬಂದಿದೆ.
1: ಓಕೆ,
0: ಸೊ 19th ಕೂತ್ಕೊಂಡು ರೈನಾ ಮತ್ತೆ ನಾನು ಎಲ್ಲ ಡಿಸೈನ್ ಮಾಡಿ, ಅವರು ಇಲ್ಲ ಈ ಕ್ಲಾತ್ ನ ಹಿಂಗ್ ಯೂಸ್ ಮಾಡೋಣ ಹಂಗ್ ಯೂಸ್ ಮಾಡೋಣ, ಎಕ್ಸ್ಟ್ರಾ ಕ್ಲಾತ್ ತಗೊಂಡು ನಾವು ಅವಾಗ ನನ್ ಫಿನಾಲೆ ಡ್ರೆಸ್ ನ ಮಾಡಿದ್ವಿ.
1: ಓಕೆ,
0: ಮೇಕಪ್ಗೆ ಫ್ರೆಂಡ್ ಮಗಳೂನುವೆ ನಂಗೆ ಎಲ್ಲ ಹೇಳ್ಕೊಟ್ಲು. ಸೊ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನ್ ರೆಡಿ ಆಗ್ಬೇಕು ಅಂತ ಹೇಳಿದ ತಕ್ಷಣ ಎಲ್ಲ ಮಹಿಳೆಯರು ನನ್ನ ಜೀವನದಲ್ಲಿ ಯಾರ್ಯಾರು ಇದ್ರು, ಯಾರ ಜೊತೆನು ಮಾತಾಡಿದ್ರೆ ಎಲ್ಲರೂ ಹೆಲ್ಪ್ ಮಾಡಿದ್ರು. ಇದು ನಾವ್ ಯೂಶ್ವಲಿ ಹೇಳ್ತೀವಿ, ಜಾಸ್ತಿ ಮಹಿಳೆ ಒಟ್ಟಿಗೆ ಇದ್ರೆ ಒಬ್ಬಕ್ಕೊಬ್ರು ಅವರು ಜಗಳ ಆಡ್ತಾರೆ, ಸರಿ. ಬಟ್ ನನ್ನ ಕೇಸಲ್ಲಿ ಏನಾಯ್ತು ಅಂತಂದ್ರೆ, ನಾನು ಹೇಳಿದ ತಕ್ಷಣ ಎಲ್ಲ ನನ್ನ ಲೈಫಲ್ಲಿರೋ ಎಲ್ಲ ಮಹಿಳೆಯರು ಬಂದ್ಬಿಟ್ಟು, ಆಯ್ತು ಅಂಜಲಿ ನೀನ್ ಹೋಗ್ತಾ ಇದೀಯಲ್ಲ, ನಿಂಗ್ ಗೆದ್ದೆ ಬರ್ಬೇಕು ಅಂತ ನಾವ್ ಬರ್ತೀವಿ ನಿನ್ ಜೊತೆ. ಹೌದು ಹೌದು. ಸೊ ಕಾಂಪಿಟಿಷನ್ ಇದ್ದಿದ್ದು 4 days. ಓಕೆ, ಫಸ್ಟ್ 3 days ನಮ್ದು ಇಟ್ ವಾಸ್ ನಾವು ಹೇಗ್ ರೆಡಿ ಆಗ್ಬೇಕು ಅಂತ. ಸೊ ಕಾಂಪಿಟಿಷನ್ ಅಲ್ಲಿ ಅವರು ಅವ್ರದೇನೆ ಸ್ವಲ್ಪ ಬಟ್ಟೆ ಕೊಟ್ಟಿರ್ತಾರೆ, ಲೈಕ್ ಲೆಹಂಗಾ ಹಾಕೋಬೇಕು ಆತರ. ಸೊ ಅದನ್ನ ಕೊರಿಯೋಗ್ರಾಫಿ ಮತ್ತೆ ಕ್ಯಾಟ್ ವಾಕ್ ಹೇಗ್ ಮಾಡೋದು. ಸೊ ಆ ಕ್ಯಾಟ್ ವಾಕ್ ಅಲ್ಲಿ

0: ಈ ಬಟ್ಟೆನ ನಾವು ತೋರಿಸ್ತಾ ಇದೀವಿ, ಓಕೆ ಎಷ್ಟ್ ಚೆನ್ನಾಗಿದೆ ಬಟ್ಟೆ ನೀವು ತಗೊಳ್ಳಿ ಆ ತರ. ಸೊ ಅದನ್ನ ಹೇಗೆ ಹಾಕ್ಬಿಟ್ಟು ನಾವ್ ಹೇಗ್ ನಡಿಬೇಕು, ಸೊ ದಟ್ ನಾವೆಲ್ಲ ಶೋಕೇಸ್ ಆಗ್ತಾ ಇರೋದು, ಬಟ್ಟೆ ಶೋಕೇಸ್ ಆಗ್ತಾ ಇರೋದು. ಸೊ ಆ ತರ ಹೇಗ್ ನಡಿಬೇಕು ಅಂತ ಬೆಳಗಿಂದ ರಾತ್ರಿವರೆಗೂ ನಮ್ಗೆ ಕ್ಲಾಸಸ್ ಇತ್ತು ಆ ತರ. ಆಯ್ತಾ, ಸೊ ನಾವೆಲ್ಲರೂ ಎಲ್ಲಾ ಕಾಂಟೆಸ್ಟೆಂಟ್ಸ್ 50 ಜನ ಬಂದಿದ್ರು, ನಾವೆಲ್ಲರೂ ಫುಲ್ ಇಂಡಿಯಾ ದಾಟಿ ಬಂದಿದ್ದಾರೆ ಎಲ್ಲರೂ. ಸೊ ನಾವೆಲ್ಲರೂ ಫಸ್ಟ್ ಡೇ ಆರೆಂಜ್ ಹಾಕ್ಬೇಕಾಗಿತ್ತು. ಓಕೆ, ಸೊ ಎಲ್ಲರೂ ಆರೆಂಜ್ ಡ್ರೆಸ್ ಹಾಕ್ಬಿಟ್ಟು ಸ್ವಲ್ಪ ವಿಡಿಯೋಸ್ ಎಲ್ಲ ತಗೊಂಡ್ರು, ಮತ್ತೆ ನಮ್ಗೆ ಮೆಂಟರ್ಸ್ ಎಲ್ಲ ಇದ್ರು. ಸೊ ಮೆಂಟರ್ಸ್ ಬಂದ್ಬಿಟ್ಟು ಏನ್ ಮಾತಾಡ್ತಾ ಇದ್ರು ಅಂದ್ರೆ, ಸ್ಕಿನ್ ಕೇರ್ ಹೇಗ್ ಮಾಡ್ಬೇಕು, ಮತ್ತೆ ನೀವು ಪ್ಲಸ್ ಸೈಜ್ ಇರುವಾಗ ಬಾಡಿಯಲ್ಲಿ ಹೇಗೆ ನೀವು ಬಟ್ಟೆ ಹಾಕ್ಬೇಕು ಸೊ ದಟ್ ನೀವು ಚೆನ್ನಾಗಿ ಕಾಣ್ಬೇಕು ಇತ್ತು. ಮತ್ತೆ ಕ್ಯಾಟ್ ವಾಕ್, ಕ್ಯಾಟ್ ವಾಕ್ ಪ್ರಾಕ್ಟೀಸ್ ಮಸ್ಟ್ ಅಂಡ್ ಶುಡ್. ಆಯ್ತಾ, ಸೊ ಸೆಕೆಂಡ್ ಡೇ ನಾವೆಲ್ಲರೂ ಬ್ಲಾಕ್ ಡ್ರೆಸ್ ಹಾಕ್ಬೇಕಾಗಿತ್ತು. ಆಮೇಲೆ ನಮ್ದು 2-3 ಸ್ಪಾನ್ಸರ್ಸ್ ಇದ್ರು. ಸೊ ಸ್ಪಾನ್ಸರ್ಸ್ ನಮ್ಗೆ ಬಟ್ಟೆ ಕೊಟ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಹೇಗ್ ಮಾಡ್ಬೇಕು ಅಂತ ನಮ್ಗೆ ಹೇಳ್ಕೊಟ್ರು. ಓಕೆ, ಆಮೇಲೆ ಥರ್ಡ್ ಡೇ ನಮ್ಗೆ ಏನ್ ಬೇಕಾದ್ರೂ ನಾವ್ ಹಾಕ್ಬೋದಾಗಿತ್ತು. ಅಂಡ್ ಥರ್ಡ್ ಡೇ ಅಲ್ಲಿ ಮತ್ತೆ ನಾವು ಫಿನಾಲೆ ಏನಿತ್ತು ನೆಕ್ಸ್ಟ್ ಡೇ 25th ಏನ್ ಫಿನಾಲೆ ಇತ್ತು ಅದಕ್ಕೆ ತುಂಬಾನೇ ಪ್ರಾಕ್ಟೀಸ್ ಇತ್ತು. ಅದಿಲ್ದೆ ನಮ್ದು ಒಂದು ಎಥ್ನಿಕ್ ರೌಂಡ್ ಇತ್ತು, ಅದ್ರಲ್ಲಿ ಎಲ್ಲಾರ್ಗೂ ಲೆಹೆಂಗಾ ಕೊಟ್ಟಿದ್ರು. ಸೊ ಆಮೇಲೆ ಇನ್ನೊಂದು ಏನಂದ್ರೆ, ಅವರು ಒಂದು ಪರ್ಫ್ಯೂಮ್ ಬ್ರ್ಯಾಂಡ್ ಜೊತೆ ಅವರು ಟೈಅಪ್ ಆಗಿದ್ರು. ಸೊ ನಮ್ಗೆ ಎಲ್ಲಾರ್ಗೂ ಆ ಪರ್ಫ್ಯೂಮ್ ಬಗ್ಗೆ ಮಾತಾಡೋದು ಮತ್ತೆ ಅಡ್ವರ್ಟೈಸ್ಮೆಂಟ್ ಹೇಗ್ ಮಾಡೋದು, ಸೊ ಇದು ಈ ಪರ್ಫ್ಯೂಮ್ ಇದಿಷ್ಟು ಚೆನ್ನಾಗಿ ಸ್ಮೆಲ್ ಆಗುತ್ತೆ ಅದೆಲ್ಲ ಹೇಳ್ಬೇಕಾಗಿತ್ತು. ಸೊ ಅದು ನಮ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತರ ಆಗಿತ್ತು ನಮ್ಗೆ.
1: ಆಮೇಲೆ ಈ 4 ದಿನ ನೀವು ಏನ್ ಫಿನಾಲೆ ಇತ್ತು ಅದಕ್ಕೆ ನೀವು ಹೇಗ್ ಪ್ರಿಪೇರ್ ಆದ್ರಿ ಅಂತ ಹೇಳಿದ್ರಿ. ಈಗ ನಮ್ಮ ಸಮಾಜದಲ್ಲಿ ನಾವು ನೋಡೋದಾದ್ರು, ಹೆಣ್ಣು ಮಕ್ಕಳಿಗೆ ಇರುವಂತಹ ಮೇನ್ ಒಂದು ಅಂದ್ರೆ ಫ್ಯಾಮಿಲಿನೂ ಬ್ಯಾಲೆನ್ಸ್ ಮಾಡ್ಬೇಕು, ಈ ಕಡೆ ನಮ್ಮ ಕೆರಿಯರ್ನೂ ಬ್ಯಾಲೆನ್ಸ್ ಮಾಡ್ಬೇಕು. ಈಗ ನೀವು ಹೇಳಿದ ಮಾತನ್ನ ಕೇಳ್ತಾ ಇದ್ರೆ, ಈ ಕಡೆ ಫಂಕ್ಷನ್ ಅಟೆಂಡ್ ಮಾಡಿ ನೀವು ಏನು ಹೋಗಿ ಅಲ್ಲಿ ನಿಮ್ಮ ಇಂಟರ್ವ್ಯೂ ಕೊಟ್ರಿ, ಅದ್ರ ಮೇಲೆ ನಮ್ಮ ಕೇಳುಗರು ಕೂಡ ಅರ್ಥ ಮಾಡ್ಕೋಬೇಕಾಗಿರೋದು, ನಮಗೆ ಫ್ಯಾಮಿಲಿ ಅನ್ನೋದು ಒಂದು ಬ್ಯಾರಿಯರ್ ಅಲ್ಲ. ನಾವು ಖಂಡಿತವಾಗ್ಲೂ ಎರಡನ್ನು ಬ್ಯಾಲೆನ್ಸ್ ಮಾಡೋದನ್ನ ಕಲ್ತ್ರೇನೆ ಒಬ್ಬ ಮಹಿಳೆಯಾಗಿ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ ಅಂತ ನಿಮ್ಮ ಮಾತುಗಳಲ್ಲಿ ಅರ್ಥ ಆಗ್ತಾ ಇದೆ ನನಗೆ. ಆಲ್ಸೋ ಈ ಮಲ್ಟಿ ಟಾಸ್ಕಿಂಗ್ ವುಮೆನ್ ಅಂತಾರಲ್ಲ, ಆ ರೀತಿ ನೀವ್ ಇವಾಗ ಏನು ಕಾಂಟೆಸ್ಟ್ ಆಯ್ತು, ಫ್ಯಾಮಿಲಿ ಆಯ್ತು, ಆಮೇಲೆ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಇದ್ರಿ, ಎಲ್ಲದಕ್ಕೂ ಸಮಯ ಮಾಡ್ಕೊಂಡು ನಿಮ್ಮ ಕೆರಿಯರ್ ಏನಿದೆ ಅದ್ರ ಬಗ್ಗೆ ಫೋಕಸ್ ಮಾಡ್ಕೊಂಡು ನಿಮ್ಮ ಒಂದು ಡಿಸೈನರ್ ಹತ್ರ ಮಾತಾಡ್ಕೊಂಡು ಮೇಕಪ್ ಕಲ್ತ್ಕೊಂಡು ಇದನ್ನೆಲ್ಲಾ ಮಾಡ್ಕೊಂಡು ಫಿನಾಲೆಗೆ ಹೋಗಿರೋದು ಖಂಡಿತವಾಗ್ಲೂ ಸಣ್ಣ ಮಾತಲ್ಲ.
0: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ನನ್ಗೆ ಈಗ್ಲೂ ಮಾತಾಡುವಾಗ ನನ್ನ ಹೃದಯ ಸ್ವಲ್ಪ ಡಬ್ ಡಬಾ ಡಬ್ ಡಬಾ ಅಂತ ಇದೆ. ನನ್ಗೆ ಒಂದು ಚೂರು ಐಡಿಯಾ ಗೊತ್ತಿತ್ತು, ಏಕೆ ಅಂತ ಅಂದ್ರೆ 2nd ದಿನ ನಮ್ದು ಟ್ಯಾಲೆಂಟ್ ಶೋ ಇತ್ತು. ಸೊ ಆ ಟ್ಯಾಲೆಂಟ್ ಶೋ ನಂತರ ಎಲ್ಲ ಮೆಂಟರ್ಸ್ ಯಾರಿದ್ರಲ್ವಾ, ನಾನ್ ಏನಾದ್ರೂ ಮಾಡಿದ್ರೆ ತುಂಬಾ ಕರೆಕ್ಷನ್ ಕೊಡ್ತಾ ಇದ್ರು. ಓಕೆ, ಅಂಜಲಿ ಹಿಂಗಲ್ಲ ಹಂಗ್ ಮಾಡೋ, ಅಂಜಲಿ ಹಿಂಗಲ್ಲ ಹಂಗ್ ಮಾಡೋ. ಸೊ ನಾನ್ ಯೋಚನೆ ಮಾಡ್ತಾ ಇದ್ದೆ ನನ್ ಮೇಲೆ ಯಾಕೆ ಕಣ್ಬಿದ್ದಿದೆ ಅಂತ. ಸೊ ನಾನು ಸ್ವಲ್ಪ ಸ್ಪೋರ್ಟ್ಸ್ ಮಾಡ್ತೀನಲ್ವಾ, ಆ ಸ್ಪೋರ್ಟ್ಸ್ ಏರಿಯಾದಲ್ಲಿ ನೋಡಿದ್ರೆ ಯಾರಾದ್ರೂ ಚೆನ್ನಾಗ್ ಮಾಡ್ತಾ ಇದ್ರೆ ಯಾರು ಕೋಚ್ ಗಳಿರ್ತಾರೆ ಅವರು ನಿಮ್ನ ತುಂಬಾನೇ ಕ್ರಿಟಿಕಲ್ ಅಲ್ಲಿ ನೋಡ್ತಾರೆ, ಇಲ್ಲ ನೀನ್ ಇದನ್ನ ಸರಿ ಮಾಡಿದ್ರೆ ಅದ್ ಸರಿ ಹೋಗುತ್ತೆ ಅಂತ. ಸೊ ನೀವು ಡ್ಯಾನ್ಸ್ ಮಾಡಿದ್ರು ಕೂಡ ನಿಮ್ಮ ಟೀಚರ್ ಯಾರಿರ್ತೋ ಗುರು ಯಾರಿರ್ತಾರೋ ಅವರು ಅದೇ ಮಾಡ್ತಾರೆ. ನೀವ್ ಏನೋ ಒಂದ್ ಲೆವೆಲ್ ಗೆ ಹೋಗ್ತಾ ಇದ್ರೆ ಅವ್ರಿಗೆ ಕಾಣಿಸ್ಬಿಟ್ರೆ ಅವರು ಕರೆಕ್ಷನ್ ಕೊಡಕ್ ಶುರು ಮಾಡ್ತಾರೆ ಸ್ವಲ್ಪ ಜಾಸ್ತಿ. ನಮ್ಗೆ ಒಂದೊಂದ್ಸತಿ ಏನ್ ಅನ್ಸುತ್ತೆ ನಮ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ, ಅದು ಟಾರ್ಗೆಟ್ ಅಲ್ಲ, ಅದು ನೀವು ಇನ್ನು ಹಾ ಕರೆಕ್ಟ್ ನಿಮ್ನ ಇನ್ನು ಮೇಲೆ ತಗೋ ಬರ್ಬೇಕು ಅಂತ ಆ ಐಡಿಯಾದಲ್ಲಿ ಅವರು ನಿಮ್ನ ಇನ್ನೂ ಜಾಸ್ತಿ ಕರೆಕ್ಷನ್ ಕೊಡ್ತಾರೆ. ಸೊ ನನ್ಗೆ 3rd ಡೇ ಈವ್ನಿಂಗ್ ಅಲ್ಲಿ ನಂಗೊಂಥರ ಅನ್ಸ್ಬಿಡ್ತು ನನ್ಗೆ ಏನೋ ಆಗ್ತಾ ಇದೆ ಅಂತ. ಬಟ್ ಅಗೇನ್ ನಾನು ಯಾವಾಗ್ಲೂ ಬ್ಯಾಲೆನ್ಸ್ ಅಲ್ಲಿ ಇರ್ತೀನಿ. ಸೊ ನೀವ್ ಹೇಳಿದ್ರಲ್ಲ ನಂದು ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್ ಮತ್ತೆ ಇವಾಗ ಈ ಲೈಫ್ ಶುರು ಆಗ್ಬಿಟ್ಟಿದೆ. ಸೊ ಇದನ್ನೆಲ್ಲ ಯಾವಾಗ್ಲೂ ಬ್ಯಾಲೆನ್ಸ್ ಅಲ್ಲಿ ಇರ್ಬೇಕು. ಒಂದ್ಸತಿ ಒಂದ್ ಕಡೆ ಜಾಸ್ತಿ ಗಮನ ಇಡ್ಬೇಕು, ಲೈಕ್ ನನ್ನ ಮಗಳದು ಎಕ್ಸಾಮ್ ಬರುತ್ತೆ ಅಂತ ಅನ್ಕೊಳ್ಳಿ. ಸೊ ಅದ್ರ ಮೇಲೆ ನಾನು ಇನ್ ಎಲ್ಲದನ್ನು ಸ್ವಲ್ಪ ಕ್ವೈಟ್ ಮಾಡ್ಬೇಕು, ಆ ಎಕ್ಸಾಮ್ ಬರ್ತಾ ಇರೋದು ಸಮಯದಲ್ಲಿ ನಾನು ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಕೊಡ್ಬೇಕು. ಆಯ್ತು ಇವಾಗ ಕೆಲ್ಸದಲ್ಲಿ ಯಾರೋ ಆಡಿಟ್ ಗೆ ಬರ್ತಾ ಇದಾರೆ ಅಂತ ಅನ್ಕೊಂಡು ಇನ್ ಎಲ್ಲ ನಾನು ಸ್ವಲ್ಪ ಕ್ವೈಟ್ ಡೌನ್ ಮಾಡ್ಬಿಟ್ಟು ಆಯ್ತು ಆಡಿಟ್ ಮೇಲೆ ಸ್ವಲ್ಪ ಗಮನ ಕೊಡೋಣ ಅಂತ. ಸೊ ಆ ತರ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ಸೊ ಹಾಗಾಗಿ ನಾನು ಕಾಂಪಿಟಿಷನ್ ಗೆ ಹೋಗುವಾಗ ಫಸ್ಟ್ ಆಫ್ ಆಲ್ ನಾನು ಇದು ಕಾಂಪಿಟಿಷನ್ ಮೈಂಡ್ ಸೆಟ್ ಅಲ್ಲೇ ಹೋಗಿದ್ದು. ಇದು ಆಯ್ತು ಫ್ರೆಂಡ್ಸ್ ಆಗ್ತಾರೆ, ಕುಳೆ ಮಾಡ್ತೀವಿ, ಎಲ್ಲ ಎಲ್ಲ

0: ಚೆನ್ನಾಗಿರುತ್ತೆ, ಬಟ್ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಇದು ಕಾಂಪಿಟಿಷನ್.
1: ಹೌದು.
0: ಸೊ ಆ ಮೈಂಡ್ ಸೆಟ್ ಅಲ್ಲಿ ನಾನು ಆಲ್ರೆಡಿ ಹೋಗಿದ್ದೆ. ಸೊ ಹಾಗಾಗಿ ನನಗೆ ಇದು ಮೆಂಟರ್ಸ್ ಎಲ್ಲ ಜಾಸ್ತಿ ನನ್ನ ಮೇಲೆ ಕಣ್ಣು ಹಾಕಿ ಇದು ಸರಿ ಮಾಡು ಅದು ಸರಿ ಮಾಡು ನನ್ನ ಪುಷ್ ಮಾಡಕ್ ಶುರು ಮಾಡುವಾಗ ನಂಗೆ ಅವಾಗ ಏನೋ ಅನಿಸ್ತು ದಟ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ನನ್ನನ್ನ ಸಿಂಗಲ್ ಔಟ್ ಮಾಡ್ತಾ ಇದ್ದಾರೆ, ಇದ್ರಲ್ಲಿ ಏನೋ ಇದೆ. ಸೊ ಅದಕ್ಕೆ ನಾನು ಇನ್ನೂ ಜಾಸ್ತಿ ಉತ್ಸಾಹದಿಂದ ಎಲ್ಲ ಮಾಡಕ್ಕೆ ಶುರು ಮಾಡಿಬಿಟ್ಟೆ ನಾನು. ಸೊ ಈ ತರ ಕಾಂಟೆಸ್ಟ್ ನಾನು ಮೊದಲೇನೆ ಹೇಳಿದ್ದೀನಿ, ಇದನ್ನ ನೀವು ಕಾಂಪಿಟಿಷನ್ ಮೈಂಡ್ ಸೆಟ್ ಅಲ್ಲಿ ಹೋಗ್ಬೇಕು. ಓಕೆ, ಬಿಕಾಸ್ ನನಗೆ ಆಮೇಲೆ ಗೊತ್ತಾಯ್ತು ಈ 4 ದಿನ ನಾನು ಏನ್ ಕಾಂಪಿಟಿಷನ್ಗೆ ಹೋಗಿದ್ದೆ, ಫಸ್ಟ್ ಡೇ ಫಸ್ಟ್ ಮಿನಿಟ್ ಇಂದ ಮೆಂಟರ್ಸ್ ನಮ್ಮನ್ನ ಜಡ್ಜ್ ಮಾಡ್ತಾ ಇದ್ರು. ನಾವ್ ಹೇಗೆ ಊಟ ತಿಂಡಿ ಮಾಡ್ತೀವಿ ಅದನ್ನು ಜಡ್ಜ್ ಮಾಡ್ತಾ ಇದ್ರು, ಒಬ್ಬಕ್ಕೊಬ್ರು ಹೇಗೆ ನಾವ್ ಇಂಟರಾಕ್ಟ್ ಮಾಡ್ತೀವಿ ಹೇಗೆ ಹೆಲ್ಪ್ ಮಾಡ್ತೀವಿ ಅದನ್ನು ಜಡ್ಜ್ ಮಾಡ್ತಾ ಇದ್ರು ಅವರು. ಸೊ ನೀವ್ ಹೋದ್ರೆ ಇಲ್ಲ 1 ಮಿನಿಟ್ ಹಿಂಗೆ ಹಂಗೆ ನಾನು ಸುಮ್ನೆ ಇದ್ಬಿಡ್ತೀನಿ ಅಂತ ಯಾವತ್ತೂ ಅನ್ಕೋಬಾರ್ದು. ಓಕೆ, ಸೊ ಅವ್ರು ನಮ್ಗೆ ಹೇಳ್ತಾ ಇದ್ರು ನೀವು ಕಂಫರ್ಟಬಲ್ ಕ್ಲೋತ್ಸ್ ಹಾಕೋ ಬನ್ನಿ ಅಂತ ಹೇಳ್ತಾ ಇದ್ರು. 7-8 ಗಂಟೆ ರಾತ್ರಿ ಆದಾದ್ಮೇಲೆ ಕ್ಯಾಟ್ ವಾಕ್ ಪ್ರಾಕ್ಟೀಸ್ ಆಗ್ಬೇಕಾಗಿತ್ತಲ್ಲ, ಸೊ ಅವಾಗ ಹೇಳ್ತಾ ಇದ್ರು ಅವರು. ಬಟ್ ನಾನ್ ಯಾವತ್ತೂ ಕಂಫರ್ಟಬಲ್ ಆಗಿ ಯಾವತ್ತೂ ಹಾಕಿಲ್ಲ, ಹೀಲ್ಸ್ ಹಾಕೊಂಡೇ ಹೋಗಿದ್ದೀನಿ, ಮೇಕಪ್ ಹಾಕೊಂಡೇ ಹೋಗಿದ್ದೀನಿ, ಪ್ರೆಸೆಂಟ್ ಮಾಡಿಬಿಟ್ಟು ನಾನು ಹೋಗಿದ್ದೀನಿ. ಬೇರೆ ಅವರು ಪಾಪ ಅಲ್ಲಿ ಚಳಿ ಇತ್ತು ಅಂತ ಅನ್ಬಿಟ್ಟು ಸ್ವಲ್ಪ ಪಜಾಮ ಆ ತರ ಎಲ್ಲ ಹಾಕೊಂಡು ಹೋಗಿದ್ದಾರೆ, ನನ್ ಒಂದ್ಸತಿನೂ ಮಾಡ್ಲಿಲ್ಲ, ಬಿಕಾಸ್ ಇದು ಕಾಂಪಿಟಿಷನ್.
1: ಹೌದು, ನೀವು ಯಾವ್ದ್ರಲ್ಲಿ ಅಭ್ಯಾಸ ಮಾಡ್ತೀರಾ ಅದೇ ನಿಮಗೆ ಒಳ್ಳೇದಾಗತ್ತೆ. ಯಾಕೆಂದ್ರೆ ಸಡನ್ ಆಗಿ ನೀವು ಫ್ಲಾಟ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಹೋಗಿ ಹೀಲ್ಸ್ ಅಲ್ಲಿ ನಿಮಗೆ ನಡಿಯಕ್ ಆಗ್ಲಿಲ್ಲ ಅಂದ್ರೂ ಕಷ್ಟ ಆಗುತ್ತೆ.
0: ಅದು ಕಷ್ಟ.
1: ಹಾಗಾಗಿ ನೀವು ನಿಮ್ಮ ಔಟ್ಫಿಟ್ ಏನಿದೆ ಅದನ್ನೇ ಪ್ರಾಕ್ಟೀಸ್ ಮಾಡಿದ್ದು ನಿಜವಾಗ್ಲೂ ತುಂಬಾ ಖುಷಿ. ಇಷ್ಟೆಲ್ಲ ಆದ್ಮೇಲೆ ಆ ವಿನ್ನಿಂಗ್ ಮೊಮೆಂಟ್ ಅಂತ ಒಂದು ಬರುತ್ತೆ ಅಲ್ಲ, ಆ ಲಾಸ್ಟ್ ಮಿನಿಟ್ ಆ ಮೊಮೆಂಟ್, ಎಷ್ಟು ಜನ ಸ್ಟೇಜ್ ಮೇಲೆ ಇದ್ರು, ನೀವು ವಿನ್ನರ್ ಅಂತ ಗೊತ್ತಾಗಿದ್ದ ಕ್ಷಣ ನಿಮ್ಗೆ ಹೇಗಿತ್ತು?
0: ಸೊ ಆಕ್ಚುಲಿ ನಾವು 50 ಪೀಪಲ್, ಸೊ 50 ಜನ ಇದ್ವಿ ಫಿನಾಲೆಯಲ್ಲಿ. ಸೊ ಆ ಫೈನಲ್ 50 ಪೀಪಲ್ ಇಂದ 15 ಪೀಪಲ್ ನ ಸ್ಟೇಜ್ ಮೇಲೆ ತರಿಸ್ತಿದ್ರು. ಆ ಸ್ಟೇಜ್ ಮೇಲೆ ತರ್ಸಾದ್ಮೇಲೆ ನಮ್ಗೆ ಜಡ್ಜಸ್ ಏನಿದ್ರು ಅವರು ಕ್ವೆಶ್ಚನ್ ಕೇಳಿದ್ರು. ಸೊ ಎಲ್ಲರಿಗೂ ಬೇರೆ ಬೇರೆ ಕ್ವೆಶ್ಚನ್. ಸೊ ಪಾಪ ಒನ್ ಲೇಡಿಗೆ ಅವ್ರು ಏನ್ ಕೇಳಿದ್ರು ಅಂದ್ರೆ, ನಿಮ್ ಲೈಫ್ಗೆ ಸೌಂಡ್ ಟ್ರ್ಯಾಕ್ ಇದ್ರೆ ಯಾವ ಸೌಂಡ್ ಟ್ರ್ಯಾಕ್ ಇರುತ್ತೆ ಅಂತ. ಆಯ್ತಾ, ಸೊ ಒಂದ್ ಸಾಂಗ್ ಇರುತ್ತೆ ನಮ್ಗೆ ನಮ್ ತಲೆಯಲ್ಲಿ, ಇಲ್ಲ ಕೆಲ್ಸ ಮನೆ ಕೆಲ್ಸ ಮಾಡ್ತಾ ಇರ್ಬೇಕಾದ್ರೆ ಸಾಂಗ್ ನ ಸುಮ್ನೆ ಹಾಡ್ತಾ ಮಾಡ್ತೀವಿ ಆ ತರ ಇರತ್ತೆ. ಸೊ ಅವ್ರನ್ನ ಆತರ, ಸೊ ಆತರ ಸ್ವಲ್ಪ ಒಂದ್ ಕ್ವೆಶ್ಚನ್ಸ್ ತುಂಬಾ ಹಾರ್ಡ್ ಆಗಿತ್ತು, ಒಂದ್ ಕ್ವೆಶ್ಚನ್ಸ್ ತುಂಬಾ ಈಸಿ ಆಗಿತ್ತು. ನನ್ಗೆ ಹಾರ್ಡ್ ಕ್ವೆಶ್ಚನ್ ಕೇಳ್ಬಿಟ್ಟಿದ್ದಾರೆ, ನಿನಗೆ ಸೂಪರ್ ಪವರ್ ಇದ್ರೆ ಯಾವ್ದಿರತ್ತೆ, ಬಟ್ ಆ ಸೂಪರ್ ಪವರ್ ಎಲ್ಲಾರ್ಗು ಒಳ್ಳೇದ್ ಮಾಡ್ಬೇಕು, ಸೊ ಅದ್ ಯಾವುದು ಅಂತ. ಸೊ ನಾನ್ ಅಲ್ಲಿ ಮೈಕ್ ಇಟ್ಕೊಂಡು ನಾನ್ ಜಡ್ಜಸ್ ನ ನೋಡ್ತಾ ಇದ್ದೀನಿ, ಸೊ ಸ್ವಲ್ಪ ಟೈಮ್ ಬೇಕಲ್ಲ. ಫಸ್ಟ್ ಹೇಳಿದ್ದು, ಥ್ಯಾಂಕ್ ಯು ಫಾರ್ ಯುವರ್ ಕ್ವೆಶ್ಚನ್ ಜಡ್ಜಸ್ ಅಂತ ಹೇಳ್ದೆ ನಾನು. ಸೊ ಆಮೇಲೆ ನಾನು ಯೋಚನೆ ಮಾಡ್ತಾ ಇದ್ದೆ, ಆಮೇಲೆ ಆಲ್ ಆಫ್ ಅ ಸಡನ್ ನಿಂತವಾಗ್ಲೇ ನನ್ನ ತಲೆಯಲ್ಲಿ ಬಂತು, ನನ್ಗೆ ಬೇರೆ ಅವ್ರಿಗೆ ಶಿಕ್ಷೆ ಕೊಡಕ್ಕೆ ಇಷ್ಟ. ಬಿಕಾಸ್ ಒಂದು ಗಾದೆ ಇದೆಯಲ್ಲ, ಯು ಕ್ಯಾನ್ ಗಿವ್ ಅ ಮ್ಯಾನ್ ಅ ಫಿಶ್, ಹಿ ವಿಲ್ ಈಟ್ ಫಾರ್ ಒನ್ ಡೇ, ಬಟ್ ಇಫ್ ಯು ಟೀಚ್ ಅ ಮ್ಯಾನ್ ಟು ಫಿಶ್ ಹಿಸ್ ಲೈಫ್ ಇಸ್ ಸೆಟ್. ಸೊ ನಾನು ಆ ತರ ಆನ್ಸರ್ ಕೊಟ್ಟೆ. ಅವಾಗ ಜಡ್ಜಸ್ ಒನ್ ಜಡ್ಜ್ ಅಂತ ಅಂದ್ರು, ವಾವ್ ದಟ್ಸ್ ಬ್ರಿಲಿಯಂಟ್ ಅಂತ ಅಂದ್ರು. ಸೊ ಆವಾಗ ವಾಪಸ್ ನಡೀತಾ ಹೋಗ್ತಾ ಇರ್ಬೇಕಾದ್ರೆ ನಂಗೆ ಅವಾಗ್ಲೇ ಫುಲ್ಲು ಮೈಯೆಲ್ಲ ಜುಮ್ ಅನ್ಬಿಡ್ತು. ದೆನ್ ನಮ್ಮನ್ನೆಲ್ಲ ಸ್ಟೇಜ್ ಇಂದ ಇಳಿಸಿದ್ರು. ಆಮೇಲೆ ಅವರು ಒನ್ ಬೈ ಒನ್ ಕಾಲ್ ಮಾಡಕ್ ಶುರು ಮಾಡಿದ್ರು, ಬಿಕಾಸ್ ಅವರು ಝೋನಲ್ ಕ್ರೌನ್ಸ್ ಕೊಡ್ತಾರೆ. ಸೊ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂತ. ಸೊ ಸೌತ್ ಅಲ್ಲಿ ನಮ್ಮ ಅನನ್ಯ ಅಂತ ಒಬ್ರು ಇದಾರೆ, ಅವ್ರು ಬೆಂಗಳೂರು ಅವರು, ಶೀ ವನ್ ದ ಸೌತ್ ಝೋನ್ ಕ್ರೌನ್. ಸೊ ಅವಾಗ ಇದ್ದಿದ್ದು ರನ್ನರ್ ಅಪ್ ಮೇನ್ ಕ್ರೌನ್. ಸೊ ನಂದ್ರಲ್ಲಿ ನಾನು ರನ್ನರ್ ಅಪ್ ಆಗ್ತೀನಿ ಮೇನ್ ಕ್ರೌನ್ ಆಗ್ತೀನಿ ಅಂತ ಗೊತ್ತಿರ್ಲಿಲ್ಲ, ಎಲ್ಲೋ ಪ್ಲೇಸ್ ಆಗ್ತೀನಿ ಅಂತ ಗೊತ್ತಿತ್ತು. ಸೊ ರನ್ನರ್ ಅಪ್ಗೆ ಇನ್ನೊಬ್ರನ್ನ ಕರೆದ್ರು. ಆಮೇಲೆ ನಾನ್ ಫುಲ್ಲು ಬೆವರ್ತಾ ಇದ್ದೆ, ಏನಾಗುತ್ತೋ ಅಲ್ಲಿ. ಫಸ್ಟ್ ಆಫ್ ಆಲ್ ಚಳಿ, ಆ ಚಳಿಯಲ್ಲಿ ನಂಗೆ ಬೆವರು, ಬಿಕಾಸ್ ನಾನು ಅಷ್ಟು ನರ್ವಸ್ ಆಗ್ಬಿಟ್ಟಿದ್ದೆ. ಆಮೇಲೆ ಮೇನ್ ಆಂಕರ್ ಯಾರಿದ್ರು ಅವ್ರು ಹೇಳಿದ್ರು, ಸೊ ನಂದು ನಂಬರು ಕಾಂಪಿಟಿಷನ್ ಅಲ್ಲಿ 27 ಅಂತ ಇತ್ತು. ಅವರು MC ಅವರು ಕೇಳಿದ್ರು, ಸೊ ಹೂ ಡು ಯು ಥಿಂಕ್ ಇಸ್ ದ ವಿನ್ನರ್ ಅಂತ ಎಲ್ಲರು ಬಂದಿದ್ರಲ್ಲ. ಸೊ ಆಡಿಯನ್ಸ್ 27 ಅಂತ ಎಲ್ಲರೂ ಒಟ್ಟೊಟ್ಟಿಗೆ ಹೇಳಕ್ ಶುರು ಮಾಡಿದ್ರು. ನನ್ ಫುಲ್ಲು ಅಬ್ಬಾ ಜುಮ್, ಫುಲ್ ಮೈ ಜುಮ್ ಅಂತ ಅನ್ಬಿಡ್ತು. ಮತ್ತೆ ನನ್ನ ಕರೆದ್ರು, 27 has won ಅಂತ ನನ್ನ ಮೇಲ್ ಕರೆದ್ರು. ಆವಾಗ ನನ್ಗೆ ಎಲ್ಲಿ ಕನ್ಸಲ್ಲಿದ್ದೀನೋ, ನಿಜ್ವಾಗ್ಲು ಜೀವನನ ಇದು, ನಂಗೆ ನಿಜ್ವಾಗ್ಲು ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟೆ. ಆವಾಗ ನೀವ್ ನೋಡ್ಬೋದು ಆ ವಿಡಿಯೋಸ್ ಅಲ್ಲೂ ನನ್ ಫುಲ್ ಕನ್ಫ್ಯೂಸ್, ನಂಗೆ ಅಳುನು ಬರ್ತಾ ಇಲ್ಲ,

0: ನಗುನು ಬರ್ತಾ ಇಲ್ಲ,
1: ಮಿಕ್ಸ್ಡ್
0: ಫುಲ್ ಮಿಕ್ಸ್ಡ್ ಎಮೋಷನ್ಸ್, ಫುಲ್ ಕೈ ಕಾಲ್ ಎಲ್ಲ ನಡಕ್ತಾ ಇತ್ತು. ಅವಾಗ ಕ್ರೌನ್ ಹಾಕಿದ್ರು. ಇನ್ನು ಯಾವ್ದರ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ಫುಲ್ ಮೈಯೆಲ್ಲ ಈಗ್ಲೂ ಜುಮ್ ಅಂತ ಅನ್ಸುತ್ತೆ.
1: ಖಂಡಿತ, ನೀವ್ ಹೇಳ್ತಾ ಇರೋದ್ ಕೇಳಿದ್ರೇನೆ ನಮ್ಗೆ ಹಾಗ ಅನ್ನಿಸ್ತಾ ಇದೆ. ಅಂಡ್ ಈಗ ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದೆ ಅಂದ್ರೆ ಖಂಡಿತವಾಗ್ಲೂ ಆ ಮನೆಗೆ ಅದು ರಾಣಿನೇ. ಬರೀ ಇಮ್ಯಾಜಿನರಿ ಕ್ರೌನ್ ಅನ್ನ ತೊಡಸ್ಕೊಳ್ತಾ ಇರೋ ಹೆಣ್ಣು ಮಕ್ಳು ಒಂದಲ್ಲ ಒಂದು ದಿನ ಈ ರೀತಿ ನಿಜವಾದ ಕ್ರೌನ್ ಅನ್ನ ಧರಿಸ್ಕೊಳ್ಳೋದು ಖಂಡಿತವಾಗ್ಲೂ ಸಣ್ಣ ಮಾತು ಅಲ್ವೇ ಅಲ್ಲ. ಈಗ ನಿಮ್ಮ ಮಾತನ್ನ ಕೇಳಿ ನಾನು ಈ ರೀತಿ ಯಾವ್ದಾದ್ರು ಒಂದು ಕಾಂಟೆಸ್ಟ್ ಗೆ ಹೋಗಬಹುದಲ್ವಾ ಅಂತ ಅನ್ಕೊಳ್ಳೋರಿಗೆ ನಿಮ್ಮ ಟಿಪ್ಸ್ ಏನಾದ್ರು ಅಂದ್ರೆ ಏನ್ ಹೇಳ್ಬೋದು?
0: ಸೊ ಫಸ್ಟ್ ಆಫ್ ಆಲ್, ನಾನ್ ನಡೆದಿರೋದು ಪ್ಲಾಟ್ಫಾರ್ಮ್ ಅಲ್ಲಿ ಆ ಕಾಂಪಿಟಿಷನ್ ಅಲ್ಲಿ, ಅಂದ್ರೆ ಸ್ಟ್ರೆಂತ್ ಕಮ್ಸ್ ಇನ್ ಆಲ್ ಶೇಪ್ಸ್ ಅಂಡ್ ಸೈಜಸ್. ಸೊ ಹಾಗಾಗಿ ನೀವು ಪ್ಲಸ್ ಸೈಜ್ ಇದ್ರೂ ಕೂಡ ನೀವು ನಿಮ್ ಹೆಲ್ತ್ ನ ನೋಡ್ಕೋಬೇಕು, ನಿಮ್ ಸ್ಟ್ರೆಂತ್ ನ ನೋಡ್ಕೋಬೇಕು. ಸೊ ಎಲ್ಲಾ ಮಹಿಳೆಯರು ನಾನೇನ್ ನೋಡ್ತೀನಿ ಅಂತ ಅಂದ್ರೆ, ಒಂದ್ಸತಿ 40 ದಾಟ ಮೇಲೆ ಅಥವಾ 45 ಇಯರ್ಸ್ ದಾಟ ಮೇಲೆ ಅವ್ರ ಹೆಲ್ತ್ ಮೇಲೆ ಅವರು ತುಂಬಾ ಗಮನ ಕೊಡಲ್ಲ. ಇಲ್ಲ ವಾಕ್ ಹೋಗ್ಬೇಕು, ಏನಾದ್ರೂ ಲಿಫ್ಟಿಂಗ್ ಮಾಡ್ಬೇಕು ಅಂದ್ರೆ ಸ್ಮಾಲ್ ಸ್ಮಾಲ್ ವಸ್ತುಗಳನ್ನ ಬ್ರಿಕ್ಸ್ ಇದ್ರು ಲಿಫ್ಟಿಂಗ್ ಮಾಡ್ಕೋಬಹುದು. ಸೊ ಅದನ್ನೆಲ್ಲ ಅವ್ರು ಬಿಟ್ಬಿಡ್ತಾರೆ. ಸೊ ಹಾಗಾಗಿ ಅವರು 50 ಇಯರ್ಸ್ ದಾಟ ಮೇಲೆ ಅಥವಾ 55 ಇಯರ್ಸ್ ದಾಟ ಮೇಲೆ ಅವ್ರಿಗೆ ತುಂಬಾ ದೇಹದಲ್ಲಿ ಬ್ಲಡ್ ಪ್ರೆಷರ್ ಆಗ್ಬಿಡತ್ತೆ, ಡಯಾಬಿಟೀಸ್ ಆಗ್ಬಿಡತ್ತೆ, ಏನೇನೋ ಆಗ್ಬಿಡತ್ತೆ. ಸೊ ನಾನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವ್ ಏನಾದ್ರೂ ಸೈಜ್ ಇರ್ಲಿ, ಓಕೆ, ನಿಮ್ ದೇಹನ ನೀವೇ ನೋಡ್ಕೋಬೇಕು, ಇನ್ ಯಾರು ಇಲ್ಲ. ಸೊ ದಟ್ ಇಸ್ ಮೈ ಫಸ್ಟ್. ಸೆಕೆಂಡ್ ಟಿಪ್, ನೀರು ಚೆನ್ನಾಗಿ ಕುಡೀರಿ ಎಲ್ಲಾರು. ನೀವೆಲ್ಲರೂ ಸ್ಕಿನ್ ಪ್ರಾಬ್ಲಮ್ ಅಂತ ಹೇಳ್ತೀರಾ, ಇಲ್ಲ ಪಿಂಪಲ್ ಬರತ್ತೆ ಅಥವಾ ಸ್ಮೂತ್ ಸ್ಕಿನ್ ಇಲ್ಲ ಅಂತ ಎಲ್ಲ ಹೇಳ್ತೀರಾ, ಇದೆಲ್ಲ ಇರೋದು ಬಿಕಾಸ್ ನೀವು ನೀರು ಕುಡಿಯಲ್ಲ. ಸೊ ಆವ್ರೇಜ್ ಆಗಿ 2.5 to 3.5 ಲೀಟರ್ಸ್ ಪರ್ ಡೇ ನೀರು ಕುಡಿಲೇಬೇಕು. ಓಕೆ, ದೆನ್ ಫೈನಲ್ ಥಿಂಗ್ ಇಸ್, ನೀವು ಮಲಗುವಾಗ ಮೇಕಪ್ ನ ಎಲ್ಲ ತೆಗ್ದ್ಬಿಟ್ಟು ಮಲಗಿ. ಈವನ್ ಇಫ್ ಇಟ್ಸ್ ಕಾಜಲ್, ಅದನ್ನು ತೆಗಿಬೇಕು, ಫುಲ್ ಮುಖನ ತೊಳೆದ್ಬಿಟ್ಟು ನೀವು ಮಲಗಬೇಕು. ಅವಾಗ್ಲೇನೆ ನಿಮ್ಮ ಫೇಸ್ ಎಲ್ಲ ತುಂಬಾ ಸ್ಮೂತ್ ಆಗಿರುತ್ತೆ. ಸೊ ಇದೆಲ್ಲ ಸ್ಮಾಲ್ ಸ್ಮಾಲ್ ಕರೆಕ್ಷನ್ಸ್, ಬಟ್ ಲಾಂಗ್ ಟರ್ಮ್ ಎಫೆಕ್ಟ್ ತುಂಬಾ ಚೆನ್ನಾಗಿರುತ್ತೆ.
1: ಓಕೆ, ಖಂಡಿತ.
0: ಇನ್ನೊಂದು ನಾನು ಏನ್ ಹೇಳ್ಬೇಕು ಅಂತ ಅಂದ್ರೆ, ದಾಟ್ ಸಮಾಜ ಅಥವಾ ನಿಮ್ ಫ್ಯಾಮಿಲಿ ಅವ್ರು ಏನ್ ಬೇಕಾದ್ರೂ ಹೇಳಿ, ಓಕೆ, ನಿಮ್ ಜೀವನ ನಿಮ್ಗೆನೆ, ನಿಮ್ ಜೀವನ ಒಂದೇ ಸತಿ ಬರೋದು. ಸೊ ಆ ಜೀವನದಲ್ಲಿ ನಿಮ್ಗೆ ಎಲ್ಲ ಮಾಡ್ಬೇಕು, ನೀವು ಆ ತರ ಮೈಂಡ್ ಸೆಟ್ ನ ಇಟ್ಕೋಬೇಕು. ಇಲ್ಲ ನಾನ್ ಎಲ್ಲಾನು ಮಾಡ್ತೀನಿ, ನನ್ ದಪ್ಪ ಇರ್ಲಿ ಸಣ್ಣ ಇರ್ಲಿ ಕುಳ್ಳಕ್ಕಿರ್ಲಿ ಉದ್ದಕ್ಕಿರ್ಲಿ ನನ್ ಸ್ಕಿನ್ ಕಲರ್ ಏನ್ ಬೇಕಾದ್ರೂ ಇರ್ಲಿ, ನಾನ್ ಹೋಗ್ಬಿಟ್ ಮಾಡ್ಲೇಬೇಕು. ನೀವು ಆ ಮೈಂಡ್ ಸೆಟ್ ಅಲ್ಲಿ ಮಾಡಿದ್ರೆ ನಿಮ್ ಲೈಫ್ ಅಲ್ಲಿ ಎಲ್ಲಾನು ಸಾಧ್ಯ. ಇಲ್ಲ ಅಂದ್ರೆ ಏನು ಸಾಧ್ಯ ಇಲ್ಲ, ಅಲ್ಲೇ ಇರ್ತೀರ. 5 ವರ್ಷ ಆದ್ಮೇಲೆ ನೀವು ಕಾಲೇಜ್ ನ ದಾಟಿ ಮಾಸ್ಟರ್ಸ್ ಮಾಡ್ತಾ ಇರ್ಬೋದು ಅಥವಾ ನೀವು ಪಿ ಯು ಸಿ ಪಾಸ್ ಇರ್ಬೋದು, ಯಾವ್ದು ಒಳ್ಳೇದು? ಕಾಲೇಜ್ ದಾಟಿ ಮಾಸ್ಟರ್ಸ್ ಮಾಡ್ತಾ ಇದ್ರೆ ಅದು ಒಳ್ಳೇದು ತಾನೆ. ಸೊ ಅದೇ ನಾನ್ ಪ್ರೋತ್ಸಾಹ ಮಾಡ್ತಾ ಇರೋದು ಏನು ಅಂತ ಅಂದ್ರೆ, ಪಿ ಯು ಸಿ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿ, ನೀವು ಬಿ ಎ ಮಾಡಿ ಏನೂ ಆಗಲ್ಲ. ಸೊ 3 ವರ್ಷ ಆದ್ಮೇಲೆ ನೀವು ಬಿ ಎ ಪಾಸ್ ಇರ್ಬೋದು.
1: ಹೌದು,
0: ನೀವು ಇಲ್ಲೇ ಕೂತ್ಕೊಂಡು ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ, ನನ್ನ ತಲೆ ಇಲ್ಲ, ಇದ್ದಿಲ್ಲ ಅದಿಲ್ಲ, ನೀವು ನಿಮ್ಮನ್ನೇ ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಂತಂದ್ರೆ ಬೇರೆ ಅವ್ರು ಯಾಕೆ ಪ್ರೋತ್ಸಾಹ ಕೊಡ್ತಾರೆ?
1: ಹೌದು, ಕರೆಕ್ಟ್.
0: ಸೊ ಅದಕ್ಕೆ ನಿಮ್ ಮನ್ಸಲ್ಲಿ ಏನಿದೆ ನೀವು ಖಂಡಿತ ಮಾಡಿ, ಎಲ್ಲ ನಿಮ್ ಕೈಯಲ್ಲಿ ಆಗತ್ತೆ. ನಾವ್ ಲೇಡೀಸ್ ಎಷ್ಟು ಹ್ಯಾಂಡಲ್ ಮಾಡ್ತೀವಿ ಲೈಫ್ ಅಲ್ಲಿ, ಇದು ಆಗತ್ತೆ. ನಿಮ್ ಮನ್ಸಲ್ಲಿ ಏನಿದೆ ಅದನ್ನ ಮಾಡ್ಲೇಬೇಕು ನೀವು.
1: ಆಗ್ಲಿ, ಖಂಡಿತ. ನಿಮ್ಮ ಈ ಮಾತುಗಳನ್ನ ಕೇಳಿ ಅವರ ಮೇಲೆ ಅವರು ಕಾನ್ಫಿಡೆನ್ಸ್ ನ ಬೆಳೆಸ್ಕೊಳ್ಳಿ ನಮ್ಮ ಮಹಿಳೆಯರು ಅಂತ ಆಶಿಸ್ತಾ, ಕೊನೆಯದಾಗಿ ನೀವು ಈ ರೀತಿಯಾಗಿ ಮಾಡಬೇಕು ಅನ್ನೋದಕ್ಕೆ ಏನು ಮೋಟಿವೇಶನ್ ಅಂತ ಕೇಳ್ಬೋದಾ?
0: ಸೊ ನನ್ ಮೋಟಿವೇಶನ್ ಏನಂದ್ರೆ, ನನ್ ಲೈಫ್ ಅಲ್ಲಿ ಇರೋರು ಎಲ್ಲ ಮಹಿಳೆಗಳಿಂದಾನೇ ನನಗೆ ಮೋಟಿವೇಶನ್ ಬಂದಿದೆ. ಬಿಕಾಸ್ ನಾನು ಬೆಳೀತಾ ಇರಬೇಕಾದ್ರೆ ನೀನ್ ದಪ್ಪ, ನೀನೇನ್ ಮಾಡ್ತೀಯ ಆತರ ತುಂಬಾ ಕೇಳಿದೀನಿ. ಯಾಕಷ್ಟು ತಿಂತಾ ಇದೆಯಾ, ಅದೊಂದು ದೊಡ್ಡ ವಿಷಯ ನಮ್ದ್ರಲ್ಲಿ. ಸೊ ಅದಕ್ಕೆ ನಾನು ಯಾವಾಗ್ಲೂ ನಾನು ಏನ್ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ನನ್ ಅಜ್ಜಿನ ಕೆಲಸ ಮಾಡ್ತಾ ಇರೋದನ್ನ ನಾನು ನೋಡಿದೀನಿ ಮನೆಯಲ್ಲಿ. ಅಷ್ಟೊಂದು ಅವರು ಉಪ್ಪಿನಕಾಯಿ ಮಾಡ್ತಾ ಇರೋದು, ಅದ್ ಕಮ್ಮಿ ಕೆಲಸನಾ? ತುಂಬಾ ದೊಡ್ಡ ಕೆಲಸ ಅದು. ಅದನ್ನ ಕಟ್ ಮಾಡಿ, ಡ್ರೈ ಮಾಡಿ, ಸಾಲ್ಟ್ ಹಾಕಿ, ಇದು ಮಾಡಿ, ಅದು ಮಾಡಿ, ಯಾರು ಮಾಡ್ತಾರೆ ಇವಾಗೆಲ್ಲ? ನಾವೆಲ್ಲ ರೆಡಿಮೇಡ್ ಉಪ್ಪಿನಕಾಯಿ ತಗೋ ಬರ್ತೀವಿ, ಮನೇಲಿ ಯಾರು ಮಾಡ್ತಾರೆ? ಸೊ ಅದೇ. ಸೊ ನಮ್ದೆಲ್ಲ ಹಿಂದಿನ ಜನರೇಷನ್ ನೋಡ್ಬಿಟ್ಟು ನನಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ನಾವ್ ಇವಾಗ ತುಂಬಾ ಲೇಜಿ ಆಗ್ಬಿಟ್ಟಿದೀವಿ. ಸೊ ಇವತ್ತಿನ ಜನರೇಷನ್ಗೆ ನಿಮ್ಗೆ ಏನ್ ಮಾಡ್ಬೇಕು ಅಂತ ಏನಾದ್ರೂ ಅನ್ಸಿದ್ರೆ ನೀವ್ ಮಾಡ್ಬೇಕದ್ನ. ಬಿಕಾಸ್ ಇವಾಗ ನಾವ್ ಉಪ್ಪಿನಕಾಯಿ ಮಾಡ್ತಾ ಕೂತ್ಕೋತಾ ಇಲ್ಲ, ಅಷ್ಟು ಟೈಮ್ ಇದೆ. ಸೊ ಆ ಟೈಮ್ ನ ಒಳ್ಳೇದಕ್ಕೆ ನೀವು ಉಪಯೋಗಿಸಿ, ಎಲ್ಲಾದ್ರೂ ಟೀಚಿಂಗ್ ಮಾಡ್ತೀರಾ, ನರ್ಸರಿಗೆ ಹೋಗ್ಬಿಟ್ಟು ಮಕ್ಳ ಜೊತೆ ಆಟ ಆಡ್ತೀರಾ, ಏನಾದ್ರೂ ಒಂದ್ ಮಾಡಿ, ಬಟ್ ಮಾಡಿ, ಸುಮ್ನೆ ಕೂರ್ಬೇಡಿ.
1: ಖಂಡಿತ, ಇಷ್ಟು ಹೊತ್ತು ನಮಗಾಗಿ ನಿಮ್ಮ ಸಮಯವನ್ನ ಮೀಸಲಿಟ್ಟು ನಮ್ಮ ಜೊತೆ ಕಾಲ ಕಳೆದು ನಿಮ್ಮ ಒಂದು ಆ

0: ಲೇಟೆಸ್ಟ್ ಜರ್ನಿ ಏನಿತ್ತು, ನಿಮ್ಮ ಒಂದು ಖುಷಿ ಕ್ಷಣಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.
2: ಇದುವರೆಗೂ ಮಿಸ್ ಪ್ಲಸ್ ಸೈಜ್ ಇಂಡಿಯಾ 2026 ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಕೀರ್ತನಾ ವಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಸಮಯ ಸರಿಯಾಗಿ 12:30:40. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ನಲ್ಲಿ. ಅರೇ ವಾಹ್! ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300000 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
6: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, 1,00,000 ಬಹುಮಾನ ಗೆಲ್ಲಿ.
5: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
8: ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ, ಗೀತ ಪಲ್ಲವ.
9: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
7: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
10: ಗಂಗೆ ಬಾರೆ, ತುಂಗೆ ಬಾರೆ, ಬಾರೆ ನೀರೆ.
7: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು, ಸುನಹರಿ ಪಲ್.
11: ಮೇರಿ ಭೀಗಿ ಭೀಗಿ ಸಿ ಪಲಕೋ ಮೇ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೇ.
7: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು, ಸವಿ ನೆನಪು.
12: ಮೌನವೇ ಆಭರಣ, ಮುಗುಳ್ನಗೆ ಶಶಿಕಿರಣ.
7: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ, ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿ

0: ಸಮಯ ಸರಿಯಾಗಿ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಪ್ರೀ ಎಕ್ಲಮ್ಸಿಯಾ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಸ್ತ್ರೀರೋಗ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಡಾ ಸಹಜಾ ಕಿತ್ತೂರ್ ಹಾಗೂ ಬೆಳಗಾವಿಯ ಕೆಎಲ್ಇ ರಿಸರ್ಚ್ ಯೂನಿಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾ ಶ್ರೀದೇವಿ ವಾಲಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
2: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, May 22 ಪ್ರೀ ಎಕ್ಲಾಂಪ್ಸಿಯಾ ದಿನ ಅಂತ ಆಚರಿಸ್ತೀವಿ. ಏನಿದು ಪ್ರೀ ಎಕ್ಲಾಂಪ್ಸಿಯಾ ಅಂತ ನಿಮಗೆ ಪ್ರಶ್ನೆ ಆಗಬಹುದು. ಪ್ರೀ ಎಕ್ಲಾಂಪ್ಸಿಯಾ ಅಂತಂದ್ರೆ ಸಾಮಾನ್ಯವಾಗಿ ಮಹಿಳೆ ಗರ್ಭಿಣಿಯಾಗಿದ್ದಾಗ ಅವಳಿಗೆ ಹಲವಾರು ತೊಂದರೆಗಳು ಕಾಡ್ತವೆ, ಅದರಲ್ಲಿ ಅಧಿಕ ರಕ್ತದ ಒತ್ತಡ ಕೂಡ ಒಂದು. ಈ ಗರ್ಭಾವಸ್ಥೆಯ 9 ಅವಳು ಅಧಿಕ ರಕ್ತದ ಒತ್ತಡದಿಂದ ಬಳಲ್ತಾ ಇದ್ರೆ ಅದರ ದುಷ್ಪರಿಣಾಮ ಅವಳ ಆರೋಗ್ಯದ ಮೇಲೂ ಆಗ್ತದೆ, ಜೊತೆಗೆ ಅವಳ ಮಗುವಿನ ಮೇಲೂ ಕೂಡ ದುಷ್ಪರಿಣಾಮ ಆಗ್ತದೆ. ಈ ತರ ಆಗಬಾರದು. ಗರ್ಭಾವಸ್ಥೆಯಲ್ಲಿ ಮಹಿಳೆ ಸುರಕ್ಷಿತವಾಗಿರಬೇಕು, ಉತ್ತಮ ಆರೋಗ್ಯವಂತ ಮಗುವಿಗೆ ಜನ್ಮ ಕೊಡಬೇಕು, ಈ ಪ್ರೀ ಎಕ್ಲಾಂಪ್ಸಿಯಾದ ಬಗ್ಗೆ ಅವಳಿಗೆ ಅರಿವು ಮಾಹಿತಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ May 22 ಪ್ರೀ ಎಕ್ಲಾಂಪ್ಸಿಯಾ ದಿನ ಅಂತ ಆಚರಿಸ್ತಾರೆ. ಈ ದಿನದ ವಿಶೇಷತೆ ಮತ್ತೆ ಗರ್ಭಾವಸ್ಥೆಯಲ್ಲಿ ಮಹಿಳೆಯರಿಗೆ ಕಾಡುವ ಈ ಅಧಿಕ ರಕ್ತದೊತ್ತಡದಿಂದಾಗುವ ತೊಂದರೆಗಳು, ಅದರಿಂದ ಹೇಗೆ ದೂರ ಇರಬೇಕು ಅನ್ನೋದರ ಜೊತೆ ಜೊತೆಗೆ ಇತ್ತೀಚಿನ ದಿನದಲ್ಲಿ ಈ ವಿಷಯದ ಬಗ್ಗೆ ಆಗ್ತಾ ಇರುವಂತಹ ಸಂಶೋಧನೆಗಳು, ಇದರ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನ ಮಾಡಿಕೊಳ್ಳೋದು ಇವತ್ತು ಅತ್ಯಗತ್ಯ. ಈ ವಿಷಯದ ಬಗ್ಗೆ ನಮಗೆ ವಿವರವಾದ ಮಾಹಿತಿಯನ್ನ ನೀಡೋದಕ್ಕೆ ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಸ್ತ್ರೀರೋಗ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಸಹಜಾ ಕಿತ್ತೂರ್ ಅವರು ಹಾಗೂ ಬೆಳಗಾವಿಯ ಕೆಎಲ್ಇ ರಿಸರ್ಚ್ ಯೂನಿಟ್ನಲ್ಲಿ ಕಾರ್ಯನಿರ್ವಹಿಸ್ತಾ ಪ್ರಸ್ತುತ ಹುಬ್ಬಳ್ಳಿಯಲ್ಲಿ ಸಂಶೋಧನಾ ಅಧಿಕಾರಿಯಾಗಿ ಕಾರ್ಯ ಮಾಡ್ತಾ ಇರುವಂತಹ ಡಾಕ್ಟರ್ ಶ್ರೀದೇವಿ ವಾಲಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಸಹಜಾ. ಡಾಕ್ಟರ್ ಶ್ರೀದೇವಿ
3: ನಮಸ್ಕಾರ. ಮೇಡಮ್,
2: ಡಾಕ್ಟರ್ ಸಹಜಾ ಅವರೇ, ಸಾಮಾನ್ಯವಾಗಿ ಈ ಗರ್ಭಾವಸ್ಥೆ ಅನ್ನೋದು ಮಹಿಳೆಯ ಜೀವನದಲ್ಲಿ ಬಹಳ ಮುಖ್ಯವಾದದ್ದು. ಪ್ರತಿಯೊಂದು ಹೆಣ್ಮಗಳು ಈ ಅವಧಿಯನ್ನ ಎಂಜಾಯ್ ಮಾಡಬೇಕು, ಆನಂದಿಸಬೇಕು, ಹೆಣ್ತನವನ್ನ ಅನುಭವಿಸಬೇಕು ಅಂತ ಬಯಸೋದು ಸಹಜ. ಈ ಗರ್ಭಾವಸ್ಥೆಯಲ್ಲಿ ಅವಳಿಗೆ ಬೇರೆ ಬೇರೆ ತೊಂದರೆಗಳು ಕಾಡ್ತಾ ಇರ್ತವೆ, ಅದರ ಹಾಗೆ ಈ ಅಧಿಕ ರಕ್ತದೊತ್ತಡ ಕೂಡ ಒಂದು. ಈ ಪ್ರೀ ಎಕ್ಲಾಂಪ್ಸಿಯಾ ಅಂದ್ರೆ ಏನು, ಅದು ಗರ್ಭಿಣಿಯನ್ನ ಹೇಗೆ ತೊಂದರೆ ಮಾಡ್ತದೆ ಅಂತ ಹೇಳ್ತೀರಿ?
3: ಇದು ಪ್ರೀ ಎಕ್ಲಾಂಪ್ಸಿಯಾ ಅಂದ್ರೆ ನಾವು ಗರ್ಭಿಣಿಯಲ್ಲಿ ಬಿಪಿ ಜಾಸ್ತಿ ಆದ್ಮೇಲೆ ಮತ್ತು ಅದರ ಜೊತೆ ಬೇರೆ ಬೇರೆ ಸೈನ್ಸ್ ಸಿಂಪ್ಟಮ್ಸ್ ಬರೋದಕ್ಕೆ ಪ್ರೀ ಎಕ್ಲಾಂಪ್ಸಿಯಾ ಅಂತೀವಿ. ಈಗ ಯೂಶುವಲಿ ಮೆಜಾರಿಟಿ ಆಫ್ ದ ಕೇಸ್ ನಲ್ಲಿ ಅದು ಸ್ಟಾರ್ಟ್ ಆಗೋದು 5th ಆದ್ಮೇಲೆ. 5th ವರೆಗೂ ಅದು ಕಾಣುವುದು ತುಂಬಾ ಕಡಿಮೆ ಇತ್ತು. ಒಂದ್ಸತಿ ತಾಯಿಗೆ ಈಗ ಕಾಲ ಊತ ಬರಲಿ, ಬಿಪಿ ಜಾಸ್ತಿ ಆಗ್ಲಿ ಅಥವಾ ಯೂರಿನ್ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಇದೆ ಅಂದ್ರೆ ಇವನ್ನೆಲ್ಲ ಇನ್ಡೈರೆಕ್ಟ್ ಸೈನ್ಸ್ ಇರ್ತೀವಿ. ಸೊ ಅದು ಬಂತು ಅಂತಂತಂದ್ರೆ ಅದರಿಂದ ಮಗು ಬೆಳವಣಿಗೆನೂ ಎಫೆಕ್ಟ್ ಆಗುತ್ತೆ, ಯಾಕಂದ್ರೆ ಪ್ಲಸೆಂಟಾ ಇಂದ ಬ್ಲಡ್ ಸರ್ಕ್ಯುಲೇಷನ್ ಹ್ಯಾಂಪರ್ ಆಗ್ತಾ ಇರುತ್ತೆ. ಸೊ ಇದು ಮಗು ಕಂಡೀಷನ್ ಕಿಂತ ಜಾಸ್ತಿ ನಾವು ಎದಕ್ಕೆ ಇದಕ್ಕೆ ಜಾಸ್ತಿ ಈಗ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ, ಯಾಕಂದ್ರೆ ಮುಂಚೆ ಮೆಟರ್ನಲ್ ಮಾರ್ಟಾಲಿಟಿ ಅಂತಂದ್ರೆ ತಾಯಿ ಮರಣದ ಕಾರಣ ಅನೀಮಿಯಾ ಅಂದ್ರೆ ರಕ್ತಹೀನತೆ ಅಥವಾ ಡೆಲಿವರಿ ಆದ್ಮೇಲೆ ರಕ್ತ ಸ್ರಾವದಿಂದ ಸಾಯೋ ಪೇಷಂಟ್ಸ್ ತುಂಬಾ ಇರ್ತಿದ್ರು. ಬಟ್ ಅದರನ್ನು ನಾವು ಕಂಟ್ರೋಲ್ ಮಾಡುವಲ್ಲಿ ಯಶಸ್ವಿ ಆಗಿದ್ದೀವಿ. ಬಟ್ ಈಗ ಜಾಮಗೋ ಜಾಸ್ತಿ ಕಂಡು ಬರೋದು ಇದು ಪ್ರೀ ಎಕ್ಲಾಂಪ್ಸಿಯಾ. ತುಂಬಾ ತಾಯಿಂದರು ಸಾಯೋದು ಈಗ ಪ್ರೀ ಎಕ್ಲಾಂಪ್ಸಿಯಾ ಮತ್ತು ಅದರಿಂದ ಆಗೋ ಕಾಂಪ್ಲಿಕೇಶನ್ಸ್ ದಿಂದ. ಇದು ಮುಂಚೆ ಇರಲಿಲ್ಲ, ಈಗ ಯಾಕೂ ಇದೆ ಅಂತ ಅದೆಲ್ಲ ವಿವರವಾಗಿ ಹೇಳ್ತೀವಿ. ಬಟ್ ನಾವು ಈಗ ಅದಕ್ಕೆ ನಾವು ಇಷ್ಟೊಂದು ಅದಕ್ಕೆ ನಾವು ಮಹತ್ವ ಕೊಡ್ತಾ ಇದೀವಿ ಅಂದ್ರೆ ಅದು ತುಂಬಾನೇ ಲೈಫ್ ಥ್ರೆಟ್ನಿಂಗ್ ರೀಸನ್ ಆಗ್ಬಿಟ್ಟಿದೆ. ಯಾವ ತಾಯಿಗೆ ಯಾವ ತರ ಎಫೆಕ್ಟ್ ಆಗ್ಬೋದು, ಯಾವ ಮಗುಗೂ ಯಾವ ತರ ಎಫೆಕ್ಟ್ ಆಗ್ಬೋದು, ಅದು ಹೀಗೆ ಆಗತ್ತ ಅಂತ ಹೇಳೋದು ತುಂಬಾ ಕಷ್ಟ. ಕೆಲವ್ರಿಗೂ ಬಿಪಿ ಜಾಸ್ತಿ ಇದ್ರು ಅವ್ರಿಗೆ ಏನೂ ಕಷ್ಟ ಆಗಲ್ಲ, ಕೆಲವ್ರಿಗೆ ಬಿಪಿ ನಾರ್ಮಲ್ ಇದ್ರೂ ಕೂಡ ಆ ಥರದ ಎಫೆಕ್ಟ್ ಆಗುತ್ತೆ. ಸೊ

0: ಅದು ನಮ್ಗೆ ಯಾಕೂ ಇತ್ತು ರೀಸನ್ ಏನೂ ಶೋಧನೆಯಲ್ಲಿದೆ. ಅದಕ್ಕೋಸ್ಕರ ನಾವು ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಈಗ ಅದಕ್ಕೆ ನಾವು ಜನರಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ವರ್ಲ್ಡ್ ಪ್ರಿ ಎಕ್ಲಾಮ್ಸಿಯಾ ಡೇ ದಿನದಿಂದ ಕಮ್ಯುನಿಟಿಗೆ ಎಜುಕೇಟ್ ಮಾಡಕ್ಕೆ ನಾವು ಈ ಪ್ರೋಗ್ರಾಮ್ ನ ನಡೆಸ್ತಾ ಇದೀವಿ.
1: ಈಗ ಡಾಕ್ಟರ್ ಶ್ರೀದೇವಿ ಅವರೇ, ಡಾಕ್ಟರ್ ಸಹಜಾ ಹೇಳಿದಂಗೆ ಇದಕ್ಕೆ ಎಕ್ಸಾಕ್ಟ್ ಕಾರಣ ಏನು ಅನ್ನೋದು ಈವರೆಗೂ ಪತ್ತೆ ಆಗಿಲ್ಲ. ಈ ನಿಟ್ಟಿನಲ್ಲಿ ಏನೆಲ್ಲ ಸಂಶೋಧನೆಗಳು ನಡೀತಾ ಇವೆ?
2: ಈ ಪ್ರಿ ಎಕ್ಲಾಂಪ್ಸಿಯಾ 8-10% ಪ್ರೆಗ್ನೆಂಟ್ ವುಮನ್ಗೆ ಇಫೆಕ್ಟ್ ಆಗುತ್ತೆ. ವರ್ಲ್ಡ್ ನಲ್ಲೂ ಅಷ್ಟೇ ಮತ್ತೆ ಇಂಡಿಯಾದಲ್ಲೂ ಜಾಸ್ತಿ ಇದೆ ಇದರದ್ದು. ಅದಕ್ಕೆ ಈಗ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಹೇಗೆ ನಾವು ಶುಗರ್ ಹೇಗೆ ಟೆಸ್ಟ್ ಮಾಡ್ತೇವಲ್ಲ ಆ ತರ ಬ್ಲಡ್ ಟೆಸ್ಟ್, ಅದು ಮಷೀನ್ ಇರುತ್ತೆ, ಅದರಲ್ಲಿ ಬ್ಲಡ್ ತೆಗೆದ್ಬಿಟ್ಟು ಹಾಕ್ತಾರೆ. ಅದೆಲ್ಲ ಕಾಸ್ಟ್ಲಿ ಇದೆ, ಇನ್ನು ಸಂಶೋಧನೆ ಹಂತದಲ್ಲೇ ನಡೀತಿದೆ. ಇದನ್ನ ಕಿಂಗ್ಸ್ ಕಾಲೇಜ್ ಲಂಡನ್ ಮಾರ್ಗದರ್ಶನದಿಂದ ನಾವು ಈ ಸಂಶೋಧನೆಯನ್ನು ಕೇಲಿ ರಿಸರ್ಚ್ ಯೂನಿಟ್ ಅವರ ಸಹಾಯದಿಂದ ನಾವು ಈ ಸಂಶೋಧನೆಯನ್ನು ಹುಬ್ಬಳ್ಳಿ ಕೆಎಂಸಿ ನಲ್ಲಿ ಮಾಡ್ತಿದ್ದೀವಿ.
1: ಇದಕ್ಕೆ ಜನರ ಒಂದು ಸಹಕಾರ ಹೇಗಿದೆ? ಯಾಕೆಂದ್ರೆ ಇದು ಬೇರೆ ತರದ ಒಂದು ಟೆಸ್ಟ್ ಅಂದಾಗ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಟೆಸ್ಟ್ ರೂಟೀನ್ ಆಗಿರೋದಕ್ಕೆ ಒಪ್ಪಿಕೊಳ್ತಾರೆ. ಇದೊಂದು ಬೇರೆ ಅಂದ ತಕ್ಷಣ ನನಗೆ ಏನೋ ಆಗಿದೆ ಅನ್ನೋ ಒಂದು ಭಯ ಕಾಡೋದು ಸಹಜ.
2: ಭಯ ಇದ್ದೇ ಇರುತ್ತೆ. ನಾವು ಅವರಿಗೆ ಸರಿಯಾಗಿ ಮಾಹಿತಿಯನ್ನು ನಮ್ಮ ಮಾಹಿತಿ ಪತ್ರದಲ್ಲಿರುತ್ತೆ ಅಂದ್ರೆ ಕನ್ಸರ್ನ್ ಪೇಪರ್ ನಲ್ಲಿ ಇದ್ದೇ ಇರುತ್ತೆ. ನಾವು ಅವ್ರನ್ನ ಕನ್ಸರ್ನ್ ತಗೊಂಡು ಅವ್ರಿಗೆಲ್ಲ ತಿಳಿ ಹೇಳ್ತೀವಿ ಯಾವ ತರ ನಿಮ್ಗೆ ಇಫೆಕ್ಟ್ ಆಗುತ್ತೆ ಮಗುಗೆ ತಾಯಿಗೆ. ಮಾರ್ಬಿಡಿಟಿ ಅಂಡ್ ಮಾರ್ಟಾಲಿಟಿ ಅಂತಂದ್ರೆ ರೋಗ ಮತ್ತು ಸಾವು ಹೇಗೆ ಅದರಿಂದ ಇಫೆಕ್ಟ್ ಆಗುತ್ತೆ, ಅದರಿಂದ ಅದೇ ತರ ನಾವು ಹೇಗೆ ಅದನ್ನ ಸರಿಪಡಿಸಬಹುದು, ತಾಯಿ ಅಥವಾ ಮಗುವಿನ ರೋಗವನ್ನು ಹೇಗೆ ಸರಿಪಡಿಸಬಹುದು ಅಂತ ನಾವು ಹೇಳ್ತೇವೆ. ಒಂದಷ್ಟು ಜನ ಒಪ್ತಾರೆ, ಒಪ್ಪಿ ತಮ್ದು ಏನಿದೆ ನೀವ್ ಮಾಡಿ ನಾವು ಸೈನ್ ಮಾಡ್ತೇವೆ ಅಂತ ಕನ್ಸರ್ನ್ ತಗೊಂಡೇನೆ ಇದನ್ನ ನಾವು ಸಂಶೋಧನೆ ಮಾಡ್ತಿರೋದು.
1: ಈಗ ಡಾಕ್ಟರ್ ಸಹಜಾ ಅವರೇ, ಒಬ್ಬ ಮಹಿಳೆಗೆ ಗರ್ಭಾವಸ್ಥೆಯಲ್ಲಿ ಸ್ವಲ್ಪ ಅಧಿಕ ರಕ್ತದೊತ್ತಡ ಆಗುವುದು ಸಾಮಾನ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ತಾವು ಮಾತಾಡ್ತಾ ಹೇಳಿದಾಗೆ ಪಾದಗಳ ಮೇಲೆ ಊತ ಆಗಿರ್ಬೋದು, ಮುಖದಲ್ಲಿ ಸ್ವಲ್ಪ ಬಾವು ಕಾಣಿಸ್ಕೊಳ್ಬಹುದು, ಅಂತ ಸಮಯದಲ್ಲಿ ಗೈನಕಾಲಜಿಸ್ಟ್ ಹೇಳ್ತಾರೆ ಉಪ್ಪನ್ನ ಕಡಿಮೆ ಸೇವಿಸ್ರಿ ಅಂತ. ಈ ಒಂದು ಅಧಿಕ ರಕ್ತದ ಒತ್ತಡಕ್ಕೂ ಈಗ ತಾವು ಹೇಳಿದ ಈ ಎಕ್ಲಾಂಪ್ಸಿಯಾಗು ಏನು ವ್ಯತ್ಯಾಸ ಇದೆ?
0: ಈಗ ನಾವು ಮುಂಚೆ ಹೇಳ್ತಿರು ಉಪ್ಪು ಕಡಿಮೆ ತಿನ್ಬೇಕು, ಬಟ್ ಈಗ ಪ್ರೂವ್ ಆಗಿದೆ ಉಪ್ಪು ತಿನ್ನೋದಕ್ಕೆ ಅದಕ್ಕೂ ಏನು ರಿಲೇಶನ್ ಇಲ್ಲ. ಅದು ಎದಕ್ಕೆ ಆಗ್ತಾ ಇದೆ ಅಂದ್ರೆ ಅದು ಜೆನೆಟಿಕ್ ಫ್ಯಾಕ್ಟರ್ ಇರ್ಬೋದು. ಮತ್ತೆ ಈಗ ತುಂಬಾ ಜನನು ಕೇಳ್ತಾರೆ ಮುಂಚೆ ಇಷ್ಟು ಇರ್ತಿರ್ಲಿಲ್ಲ ಈಗ ಯಾಕೆ ಇರ್ತಾ ಇದೆ, ಯಾಕಂದ್ರೆ ಇದು ನಮ್ಮ ಜೀವನ ಶೈಲಿ ತುಂಬಾ ಬದಲಾಗಿದೆ. ಈ ಲೈಫ್ ಸ್ಟೈಲ್ ಎಲ್ಲರದು ಚೇಂಜ್ ಆಗ್ಬಿಟ್ಟಿದೆ. ಆಮೇಲೆ ನಾವು ಊಟ ಮಾಡೋದು ಸಹ ಎಷ್ಟು ಮಟ್ಟಿಗೆ ಅದು ಆಹಾರ ಜನಕ್ಕಿದೆ, ಎಷ್ಟು ಮಟ್ಟಿಗೆ ಅದರಲ್ಲಿ ಪೆಸ್ಟಿಸೈಡ್ಸ್ ಮಿಕ್ಸ್ಡ್ ಆಗಿದೆ ಅದು ಗೊತ್ತಿಲ್ಲ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಎಂಡೋಕ್ರೈನ್ ಡಿಸ್ಟ್ರಪ್ಟರ್ಸ್ ಅಂತೀವಿ. ಅಂದ್ರೆ ಈಗ ಪ್ರತಿಯೊಂದು ಸೇವನೆ ನಾವು ಪ್ಲಾಸ್ಟಿಕ್ ನಲ್ಲಿ ಮಾಡ್ತಾ ಇದೀವಿ. ಈ ಪ್ಲಾಸ್ಟಿಕ್ ಕೂಡ ಕೆಲವೊಂದು ಟಾಕ್ಸಿಕ್ ಕೆಮಿಕಲ್ಸ್ ರಿಲೀಸ್ ಮಾಡೈತೆ. ಇವು ಎಲ್ಲ ಸೇರ್ಬಿಟ್ಟು ನಮ್ಮ ಹಾರ್ಮೋನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಇದು ಒಂದು ರೀಸನ್ ಇರಬಹುದು ಅಂತಾನು ಇದೆ. ಇನ್ನೊಂದಿದೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ. ಇದು ಚಿಕ್ಕ ಮಕ್ಕಳಿಂದಾನೇ ಬರ್ತಾ ಇದೆ. ಈಗ ನಾವು ಮುಂಚೆ ಮಕ್ಕಳು ತುಂಬಾ ಆಕ್ಟಿವ್ ಇರ್ತಾ ಇದ್ರು, ಇದು ಈಗ ನಾವು ನೋಡ್ತಾ ಇದೀವಿ. ಅವ್ರು 6ನೇ 7ನೇ ಬಂದ್ರು ಅಂತಂದ್ರೆ ಅವರು ಹೊರಗಡೆ ಆಟಕ್ಕೆ ಹೋಗೋದಿಲ್ಲ. ಇದರಿಂದ ಏನಾಗ್ತಾ ಇದೆ, ಒಬೆಸಿಟಿ ಬೆಳೀತಾ ಇದೆ. ಆಮೇಲೆ ಇದೇ ಒಬೆಸಿಟಿಯಿಂದ ಏನಾಗ್ತಾ ಇದೆ, ಅವ್ರದ್ದು ಋತುಚಕ್ರ ಎಫೆಕ್ಟ್ ಆಗ್ತಾ ಇದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ. ಸೊ ಎಲ್ಲಾನು ಫ್ಯಾಕ್ಟರ್ಸ್ ಆಕ್ಟ್ ಆಗ್ತಾ ಇದೆ. ಒಂದು ಒಬೆಸಿಟಿ ಆಗ್ತಾ ಇದೆ, ಒಂದು ಲೈಫ್ ಸ್ಟೈಲ್ ಅಂದ್ರೆ ಸ್ವಲ್ಪನೂ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಕಡಿಮೆ ಆಗಿದೆ ಈಗಿನ ಮಕ್ಕಳಲ್ಲಿ. ಪ್ಲಸ್ ನಾವು ಉಣ್ಣೋ ತಿನ್ನೋದಲ್ಲಿ ಪೆಸ್ಟಿಸೈಡ್ಸ್ ಇದೆ, ಪ್ಲಸ್ ಈ ಎಂಡೋಕ್ರೈನ್ ಡಿಸ್ಟರ್ಬ್ಸ್, ಇವೆಲ್ಲ ಸೇರ್ಬಿಟ್ಟು ಏನ್ ಮಾಡ್ತಾ ಇದೆ, ಎಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಾಸ್ ಮಾಡಿ ಈ ತರಕ್ಕೆ ಜಾಸ್ತಿ ಚಾನ್ಸಸ್ ಕೊಡ್ತಾ ಇದೆ. ಅದಕ್ಕೆ ನಾವು ಈಗ ಪ್ರೆಗ್ನೆನ್ಸಿನಲ್ಲಿ ನಾವು ಈಗ ಮುಂಚೆ ನಾವು 100 ಜನರಲ್ಲಿ ಒಬ್ರು ಅಥವಾ ಇಬ್ರು ಡಯಾಬಿಟಿಕ್ಸ್ ನೋಡ್ತಿದ್ವಿ, 5-6 ಪ್ರೀ ಎಕ್ಲಾಂಪ್ಸಿಯ ಪೇಷಂಟ್ ನೋಡ್ತಾ ಇದೀವಿ. ಬಟ್ ಈಗ ನಾವು 5-10 ವರ್ಷದಿಂದಾನೇ ನಮ್ ಕೆಎಂಸಿ ಆರ್ ಐ ನಲ್ಲಿನೇ ಟ್ರೀಟ್ಮೆಂಟ್ ಕೊಡೋದು ಮ್ಯಾಕ್ಸಿಮಮ್ ಸುತ್ತಮುತ್ತ ನಮ್ಮ ಡಿಸ್ಟ್ರಿಕ್ಟ್ಸು ವಿಲೇಜ್ ಇಂದ. ನಾವು ಈ ಕೆಎಂಸಿ ಆರ್ ಐ ನಲ್ಲೂ ಕೂಡ ಪ್ರತಿ 5th or 6th person ಇಸ್ ಅ ಡಯಾಬಿಟಿಕ್ ಪೇಷಂಟ್ ಅಂಡ್ ಎವ್ರಿ 12th or 14th person ಕಮಿಂಗ್ ವಿತ್ ಹೈ ರಿಸ್ಕ್ ಫಾರ್ ಪ್ರೀ ಎಕ್ಲಾಂಪ್ಸಿಯಾ. ಸೊ ಇದರಿಂದ ನಾವು ಇದಕ್ಕೂ ಎಷ್ಟೆಲ್ಲ ಚೇಂಜ್ ಆಗೋದ್ರಿಂದ, ಇನ್ನು ಇದರಿಂದ ಲೈಫ್ ಥ್ರೆಟ್ನಿಂಗ್ ಕಾಂಪ್ಲಿಕೇಶನ್ಸ್ ಆಗೋದ್ರಿಂದ ನಾವು ಇದಕ್ಕೆ ಈಗಿಂತ್ರೂ ನಾವು ಮಕ್ಕಳಿಗೆಲ್ಲ ಲೈಫ್ ಸ್ಟೈಲ್ ಹೇಳಿದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಎಕ್ಸಸೈಸ್ ಇದನ್ನೆಲ್ಲ ನಾವು ಇಂಪಾರ್ಟೆನ್ಸ್ ಕೊಟ್ರೆ ಮುಂದೆ ಅವರು ಗರ್ಭಿಣಿ ಆದಾಗ ಇತರ ಇನ್ಸಿಡೆನ್ಸ್ ಕಡಿಮೆ ಆಗಬಹುದು ಅಂತ ಅದಕ್ಕೆ ನಾವು ಅವೇರ್ನೆಸ್ ಸರ್ತಾ ಇದೀವಿ.
1: ಈಗ ಡಾಕ್ಟರ್ ಸಹಜ ಅವರೇ, ಒಬ್ಬ ಗರ್ಭಿಣಿಯಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಆಗಿದೆ ಅಂದಾಗ ಅವಳ ಒಂದು ದೇಹದಲ್ಲಿ ಏನು ಲಕ್ಷಣಗಳು ಕಂಡು ಬರ್ತವೆ?
0: ಈಗ ಜನನಿ ಸುರಕ್ಷಾ ಯೋಜನಾ ಅಂತ ಏನು ಬಂದಿದೆ, ಅವ್ರಿಗೆ ಫಸ್ಟ್ ವಿಸಿಟ್ಗೆನೆ ಅವರು ರಿಜಿಸ್ಟ್ರೇಷನ್ ಮಾಡಿದ್ರೆ ಗೌರ್ಮೆಂಟ್ ಅವರಿಗೆ ಪ್ರತಿ 3 ಮಂತ್ಸ್ಗೆ 500 ರುಪೀಸ್ ತಮ್ಮ ಬರೀ ಆರೋಗ್ಯ ಮಾಡಕ್ಕೆ ತಗೋತಾ ಇದೆ. ಅದಕ್ಕೋಸ್ಕರ ನೋಂದಿನಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಆಮೇಲೆ ಪ್ರತಿಯೊಬ್ಬರಿಗೆ ಹಳ್ಳಿಯಲ್ಲಿ ಆಶಾ ವರ್ಕರ್ ಇದ್ದಾರೆ. ಸೊ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಪ್ರತಿ 4 ವಾರಗೆ ಅವ್ರ BP ಟೆಸ್ಟ್ ಮಾಡಿಸ್ಬೇಕು ಮತ್ತು ಯೂರಿನ್ ಟೆಸ್ಟ್ ಮಾಡಿಸ್ಬೇಕು. ಸೊ ಪ್ರೀ ಎಕ್ಲಾಂಪ್ಸಿಯಾ ನಲ್ಲಿ ಏನಾಗುತ್ತೆ ಅಂದ್ರೆ ಇವ್ರದ್ದು BP ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವು ಕಟ್ ಆಫ್ ತಗೋತೀವಿ 140/90.

0: ಸೊ ಫಿಫ್ತ್ ಮಂತ್ ಆದ್ಮೇಲೆ ಯಾವ ಪ್ರೆಗ್ನೆಂಟ್ ವುಮನ್ಗೂ ಕೂಡ ಒಂದ್ ಬಿಪಿ ರೀಡಿಂಗ್ ಮೋರ್ ದೆನ್ 140-90 ಬಂತು ಅಂದ್ರೆ, ಅಥವಾ ಯೂರಿನ್ ನಲ್ಲಿ ಆಲ್ಬುಮಿನ್ ಅಂತ ಇರುತ್ತೆ. ಸೊ ಈ ಪ್ರಿಯಕ್ರಮಸದಿಂದ ಫಸ್ಟ್ ಎಫೆಕ್ಟ್ ಆಗುದು ಕಿಡ್ನಿ. ಸೊ ಕಿಡ್ನಿ ಎಫೆಕ್ಟ್ ಆಗುದ್ರಿಂದ ಆಲ್ಬುಮಿನ್ ಯೂರಿನ್ ಅಲ್ಲಿ ಕಂಡು ಬರುತ್ತೆ. ಸೊ ನಾವು ಎಲ್ಲಾ ಆಶಾ ವರ್ಕರ್ಸ್ ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ ಏನ್ ಹೇಳುವುದಂದ್ರೆ, ಪೇಷಂಟ್ ನ ಕ್ಲೋಸ್ ಆಗಿ ಮಾನಿಟರ್ ಮಾಡಬೇಕು. ಆಮೇಲೆ ತುಂಬಾ ಕಾಲು ಊತ ಬಂತು, ಹೊಟ್ಟೆ ಊತ ಬಂದಿದೆ, ಅಥವಾ ಯೂರಿನ್ ಫ್ರೀಕ್ವೆನ್ಸಿ ಕಡಿಮೆ ಆಗಿದೆ ಅಂದ್ರೆ, ಇವರೆಲ್ಲ ಪೇಷಂಟ್ಸ್ ನ ಹೈಯರ್ ಸೆಂಟರ್ಗೆ ಅಂದ್ರೆ KMCR ಅಥವಾ ಎನಿ ಟರ್ಷರಿ ಮೆಡಿಕಲ್ ಕೇರ್ ಸೆಂಟರ್ಗೆ ರೆಫರ್ ಮಾಡಬೇಕು. ನಾವು ಎದಕ್ಕೆ ಇನ್ಸಿಸ್ಟ್ ಮಾಡ್ತೀವಿ ಕಿ ಅವರು ಹೈಯರ್ ಸೆಂಟರ್ಗೆ ರೆಫರ್ ಮಾಡಬೇಕು ಅಂತಂದ್ರೆ, ಯಾಕಂದ್ರೆ ಯಾವ ತರ ಪೇಷಂಟ್ಗೆ ಯಾವ ತರ ಕಾಂಪ್ಲಿಕೇಶನ್ ಆಗುತ್ತೆ ಅಂತ ಆಂಟಿಸಿಪೇಟ್ ಮಾಡುವುದು ತುಂಬಾ ಕಷ್ಟ. ಒಮ್ಮೆ ಕಾಂಪ್ಲಿಕೇಶನ್ ಆದ್ಮೇಲೆ ಅವರು ಟ್ರೀಟ್ಮೆಂಟ್ ಆ ಪ್ರೈಮರಿ ಹೆಲ್ತ್ ಸೆಂಟರ್ ನಲ್ಲಾಗ್ಲಿ ಕಮ್ಯುನಿಟಿ ಸೆಂಟರ್ ನಲ್ಲಿ ಇರಬಹುದು ಇರದೇ ಇರಬಹುದು. ಫಾರ್ ಎಕ್ಸಾಂಪಲ್ ಈಗ ಪಲ್ಮರಿ ಇಡಿಮಾ ಅಂತೀವಿ, ಒಮ್ಮೆ ಲಂಗ್ಸ್ ನಲ್ಲಿ ಬಿಪಿ ಜಾಸ್ತಿ ಆಗಿ ನೀರು ತುಂಬಿಕೊಂಡ್ರೆ ಅವ್ರಿಗೆ ವೆಂಟಿಲೇಟರ್ ಸಪೋರ್ಟ್ ಬೇಕಾಗುತ್ತೆ, ಅರವಳಿಕೆ ಡಾಕ್ಟರ್ ಬೇಕಾಗುತ್ತೆ, ಅದೆಲ್ಲೂ ಇರ್ಬೋದು ಇರಲೇ ಇರ್ಬೋದು. ಸೊ ಅದ ರಿಸ್ಕ್ ಬೇಡ ಅಂತಂದ್ರೆ ನಾವು ಅದಕ್ಕೆ ಪ್ರತಿ ಆಶಾ ವರ್ಕರ್ ಆಗ್ಲಿ ಅಥವಾ ಪ್ರೈಮರಿ ಹೆಲ್ತ್ ಸೆಂಟರ್ ನಲ್ಲಾಗ್ಲಿ ಅವ್ರಿಗೆ ನಾವು ಹೇಳುದು ಅಷ್ಟೇ, ನಿಮ್ಗೆ ಒಮ್ಮೆ ಪೇಷಂಟ್ ಪ್ರೀ ಎಕ್ಲಾಂಪ್ಸಿಯ ಬಂದಿದೆ ಅಂದ್ರೆ ಅವರಿಗೆ ಹೈಯರ್ ಸೆಂಟರ್ಗೆ ವಿಚ್ ಹ್ಯಾಸ್ ಐಸಿಯು ಫೆಸಿಲಿಟೀಸ್, ಐಸಿಯು ಫೆಸಿಲಿಟೀಸ್ ರೌಂಡ್ ದ ಕ್ಲಾಕ್ ಅನೆಸ್ಥೆಟಿಸ್ಟ್ ಇರೋ ಸೆಂಟರ್ಗೆ ರೆಫರ್ ಮಾಡಬೇಕು. ಸೊ ಯೂಶಲಿ ನಮ್ KMCR ಎಲ್ಲ ಬರುದು ಎಲ್ಲ ಸುತ್ತಮುತ್ತ PHC CHC ಇಂದ 108 ಆಂಬ್ಯುಲೆನ್ಸ್ ಸರ್ವಿಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಅವರೆಲ್ಲ ಪೇಷಂಟ್ಸ್ ಬಂದು ನಮ್ಗೆ ರೆಫರ್ ಆಗ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ನಾವು ಅವ್ರಿಗೆ ಇವ್ಯಾಲ್ಯೂಯೇಟ್ ಮಾಡಿ.
1: ಈಗ ಈ ತರ ಪ್ರೀ ಎಕ್ಲಾಂಪ್ಸಿಯ ಇರುವಂತಹ ಗರ್ಭಿಣಿಯರಿಗೆ ಏನು ರಿಸ್ಕ್ ಫ್ಯಾಕ್ಟರ್ ಇದೆ?
0: ಈಗ ರಿಸ್ಕ್ ಫ್ಯಾಕ್ಟರ್ಸ್ ಅಂತಂದ್ರೆ ಮುಂಚೆ ಫಸ್ಟ್ ಇಸ್ ಲೇಟ್ ಮ್ಯಾರೇಜ್, ಅಂದ್ರೆ ಯಾರು ಫಸ್ಟ್ ಪ್ರೆಗ್ನೆನ್ಸಿ 30 ಅಥವಾ 35 ವರ್ಷ ಆದ್ಮೇಲೆ ಆಗ್ತಾ ಇದ್ದಾರೆ, ಅಥವಾ ಯಾರು 10-15 ವರ್ಷ ಆದ್ಮೇಲೆ ಪ್ರೆಗ್ನೆಂಟ್ ಆಗ್ತಾ ಇದ್ದಾರೆ, ಕೆಲವರಿಗೆ ಲೇಟ್ ಆಗುತ್ತೆ ಪ್ರೆಗ್ನೆನ್ಸಿ ನಲ್ಲಿ, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇರ್ಬೋದು, ಇನ್ ಕೆಲವರಿಗೆ ಪಾಲಿಸಿಸ್ಟಿಕ್ ಓವರಿ ಡಿಸೀಸ್ ಇರ್ಬೋದು, ಅವರು ಪ್ರೆಗ್ನೆಂಟ್ ಆಗಿದ್ದಾರೆ, ಅವ್ರಿಗೂ ಹೈ ರಿಸ್ಕ್ ಇರುತ್ತೆ. ಇನ್ ಕೆಲವರಿಗೆ ತುಂಬಾನೇ ದಪ್ಪ ಇರುತ್ತಾರೆ, ಒಬೆಸಿಟಿ ಇರುತ್ತೆ, ಡಯಾಬಿಟಿಕ್ಸ್ ಇರ್ತಾರೆ, ಅವ್ರಿಗೂ ಕೂಡ ಈ ತರ ಪ್ರಾಬ್ಲಮ್ ಇರುತ್ತೆ. ಅಥವಾ ಏನಾದ್ರೂ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಇತ್ತು ಅಂತಂದ್ರೆ, ಅಥವಾ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ಇದೆ, ಇವರು ಎಲ್ಲ ಹೈ ರಿಸ್ಕ್ ಫ್ಯಾಕ್ಟರ್ಸ್. ಸಿಂಗಲ್ ಪ್ರೆಗ್ನೆನ್ಸಿ ಇರೋ ಬದಲು ಟ್ವಿನ್ ಜೆಸ್ಟೇಷನ್, ಮಲ್ಟಿಪಲ್ ಪ್ರೆಗ್ನೆನ್ಸಿ ಇದ್ರೆ ಪ್ರೆಗ್ನೆನ್ಸಿ ಚೇಂಜಸ್ ತುಂಬಾ ಜಾಸ್ತಿ ಇರುತ್ತೆ, ಅವರು ಕೂಡ ರಿಸ್ಕ್ ಫ್ಯಾಕ್ಟರ್ ಆಗ್ತಾರೆ ಪ್ರೀ ಎಕ್ಲಾಂಪ್ಸಿಯಾಗೆ.
1: ಈಗ ಬೆಳಗಾವಿಯ KLE ಇದರದ ಒಂದು ಯೂನಿಟ್ ಇದೆ, ಇದರ ಒಂದು ವಿಭಾಗವಾಗಿ ತಾವು ಹುಬ್ಬಳ್ಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತ ಹೇಳಿದ್ರಿ. ಈ ಸಂಶೋಧನೆಯಿಂದ ಏನನ್ನ ನೀವು ಜನರಿಗೆ ಮುಟ್ಟಿಸ್ಲಿಕ್ಕೆ ಹೊಂಟೀರಿ
2: ಅಂದ್ರೆ, ಈಗ ಪ್ರೀ ಎಕ್ಲಾಂಪ್ಸಿಯಾದಿಂದ ಮಾರ್ಬಿಡಿಟಿ ಅಂಡ್ ಮೋರ್ಟಾಲಿಟಿ ಏನ್ ಇದೆಯಲ್ಲ ಅದನ್ನ ನಾವು ತಡೆಹಿಡಿಬಹುದು. ಆಮೇಲೆ ಮಗು ಅದಿ ಪ್ರಸವ ಪೂರ್ವ ಜನನ ಏನಾಗ್ತದಲ್ಲ ಅದನ್ನ ಕಂಡುಹಿಡಿಬಹುದು. ಈಗ ಅವರಿಗೆ ಪ್ರೀ ಎಕ್ಲಾಂಪ್ಸಿಯ ಇದೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ, ಅದರಲ್ಲಿ ನಾವು ಒಂದಿಷ್ಟು ವ್ಯಾಲ್ಯೂಸ್ ನೋಡ್ತೇವೆ, ಅದೇನಾದ್ರೂ ನಾರ್ಮಲ್ ಇದ್ರೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಬಹುದು 37 ವಾರ ಅಲ್ಲಿವರೆಗೆ, ಇಲ್ಲ ಅಂದ್ರೆ ಅದು ವ್ಯಾಲ್ಯೂಸ್ ನಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಡೆಲಿವರಿ ಮಾಡಿಸಲೇಬೇಕು, ಯಾಕಂದ್ರೆ ತಾಯಿಗೂ ಕಷ್ಟ ಮಗುಗೂ ಕಷ್ಟ. ಆಮೇಲೆ ಅದ್ರ ಜೊತೆ ಅವಳಿಗೆ ಏನಾದ್ರೂ ಲಿವರು ಡ್ಯಾಮೇಜ್ ಆಗುತ್ತೆ, ಆಮೇಲೆ ಇನ್ನ ಅದರ್ ಆರ್ಗನ್ಸ್ ಡ್ಯಾಮೇಜ್ ಆಗ್ತವೆ, ಆಮೇಲೆ ಮಾರ್ಬಿಡಿಟಿ ಅಂಡ್ ಮೋರ್ಟಾಲಿಟಿ ನಾವು ಕಂಡಿಡಿಬಹುದು ತಾಯಿದು ಹಾಗೆ ಮಗುವಿಂದು.
1: ಅಂದ್ರೆ ಈ ಎಲ್ಲ ಅಡ್ವಾಂಟೇಜ್ ಇದೆ
2: ಇದೆ
1: ಇದನ್ನ ಮಾಡಿಸ್ಕೊಳ್ಳೋದ್ರಿಂದ. ಈಗ ಡಾಕ್ಟರ್ ಸಹಜ ಅವರೇ, ವೈದ್ಯಕೀಯವಾಗಿ ಈ ಪ್ರೀ ಎಕ್ಲಾಂಪ್ಸಿಯ ಇರುವಂತಹ ಗರ್ಭಿಣಿಗೆ ಏನು ಚಿಕಿತ್ಸಾ ವಿಧಾನ ಇದೆ?
0: ಈಗ ನಮ್ಗೆ ಅದು ಎಕ್ಸಾಕ್ಟ್ ಕಾಸ್ ಯಾಕೆ ಬರ್ತಾ ಇದೆ ಅಂತ ಇನ್ನುವರೆಗೂ ನಾವು ಕಣ್ಣು ಹಿಡ್ದಿಲ್ಲ. ನಮ್ಗೆ ಓನ್ಲಿ ಏನ್ ಗೊತ್ತು, ಈ ತರ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ. ಸೊ ಟ್ರೀಟ್ಮೆಂಟ್ ಅನ್ನ ಬರೀ BP ಜಾಸ್ತಿ ಇತ್ತು ಅಂದ್ರೆ ಅವ್ರಿಗೆ BP ಟ್ಯಾಬ್ಲೆಟ್ಸ್ ಹಾಕ್ಬಿಟ್ಟು ನಾವು ಹಾಸ್ಪಿಟಲ್ ನಲ್ಲೇ ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆ ಮಾನಿಟರ್ ಮಾಡ್ತೀವಿ. ಯಾವಾಗ ಅವ್ರಿಗೆ ತಲೆನೋವು ಬರುವುದು ಅಥವಾ ಕಣ್ಣು ಮಂಜು ಕಾಣೋದು, ಎದಿ ಉರಿಯುವುದು, ಇವೆಲ್ಲ ನಾವು ಅದಕ್ಕೆ ಇಮಿನೆಂಟ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂತೀವಿ. ಅಂದ್ರೆ ಇದು BP ನಾವು ಪ್ರೆಗ್ನೆನ್ಸಿ ನಲ್ಲಿ ಕಂಟ್ರೋಲ್ ಪ್ರೀ ಎಕ್ಲಾಂಪ್ಸ್ ಕಂಟ್ರೋಲ್ ಮಾಡ್ಲಿಲ್ಲ ಟ್ಯಾಬ್ಲೆಟ್ಸ್ ಇಂದ ಅವ್ರಿಗೆ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ, ಅದಕ್ಕೆ ನಾವು ಎಕ್ಲಾಂಪ್ಸಿಯ ಅಂತೀವಿ. ಸೊ ಯಾವಾಗ ತಾಯಿ BP ಜಾಸ್ತಿ ಇದೆ, ಕಾಲು ಊತ ಇದೆ, ಅದ್ರ ಜೊತೆ ಅವಳಿಗೆ ಕಣ್ಣು ಮನ್ಸ್ ಕಾಣಿಸ್ತಾ ಇದೆ, ತಲೆನೋವು ಅಂತಿದ್ದಾಳೆ ಅಥವಾ ಎದೆ ಉರಿ ಅಂತಿದೆ, ಅಂತವ್ರಿಗೆ ನಾವು ಹೀಗೆ ಬಿಟ್ರೆ ಮುಂದೆ ಫಿಟ್ಸ್ ಬರೋ ಚಾನ್ಸಸ್ ಇದೆ ಅಂದ್ಕೊಂಡು ನಾವು ಏನ್ ಮಾಡ್ತೀವಿ, ಅವ್ರಿಗೆ ಪ್ರೆಗ್ನೆನ್ಸಿನ ಟರ್ಮಿನೇಟ್ ಮಾಡಿ. ಸೊ ನಾವು ಎದಕ್ಕೆ ಅಡ್ಮಿಟ್ ಮಾಡ್ಕೋತೀವಿ ಅಂತಂದ್ರೆ, ಎದಕ್ಕೆ ಅವ್ರನ್ನ ನಾವು OPD ಬೇಸಿಸ್ ನಲ್ಲಿ ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಂತಂದ್ರೆ, ಈ ತರ ಕಾಂಪ್ಲಿಕೇಶನೇ ಆಗುತ್ತೆ ಅಂದ್ರೆ ಪ್ರಿಡಿಕ್ಟ್ ಮಾಡೋದು ತುಂಬಾ ಕಷ್ಟ. ಕೆಲವರಿಗೆ ಫಿಟ್ಸ್ ಬರುತ್ತೆ, ಅದಕ್ಕೆ ವಾಸ್ಕ್ಯುಲರ್ ಥ್ರಂಬೋಸಿಸ್ ಆಗ್ಬಿಟ್ಟು ಕೆಲವರಿಗೆ ಫಿಟ್ಸ್ ಬರುತ್ತೆ, ಸೆರೆಬ್ರಲ್ ಇಡಿಮ್ ಆಗುತ್ತೆ. ಇನ್ ಕೆಲವರಿಗೆ ಲಿವರ್ ಎಫೆಕ್ಟ್ ಆಗ್ಬಿಟ್ಟು ಡೆಲಿವರಿ ಟೈಮ್ ರಕ್ತ ಸ್ರಾವ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ ಕೆಲವರಿಗೆ ಪ್ಲೇಟ್ಲೆಟ್ಸ್ ಕೌಂಟ್ ತುಂಬಾ ಕಡಿಮೆ ಆಗುತ್ತೆ. ಸೊ ಯಾವ ಪೇಷಂಟ್ ಗೆ ಏನಾಗುತ್ತೆ ಅಂತ ಹೇಳೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೆ ಅವ್ರಿಗೆ ನಾವು ಅಡ್ಮಿಟ್ ಮಾಡಿಬಿಟ್ಟು ದಿವಸಕ್ಕೆ 4 ಸರ್ತಿ ಅವ್ರದ್ದು BP ನೋಡ್ಬಿಟ್ಟು ಯೂರಿನ್ ಟೆಸ್ಟ್ ಡೈಲಿ ಮಾಡಿ ಅವ್ರು 1-2-3 ಬ್ಲಡ್ ಟೆಸ್ಟ್ ಮಾಡಿ, ಪ್ಲಸ್ ಈ ಪ್ರೀ ಎಕ್ಲಾಂಪ್ಸ್ ಅಂದ್ರೆ ಮಗು ಎಷ್ಟು ಮಟ್ಟಿಗೆ ಎಫೆಕ್ಟ್, ಯಾಕಂದ್ರೆ BP ಇರೋದ್ರಿಂದ ಮಗುಗೂ ಕೂಡ ರಕ್ತ ಸರಿಯಾಗಿ ಹೋಗ್ತಾ ಇರೋಲ್ಲ, ಅದಕ್ಕೋಸ್ಕರ ಅದಕ್ಕೆ ಬೆಳವಣಿಗೆ ಕಡಿಮೆ ಇರುತ್ತೆ, ನೀರು ಕಡಿಮೆ ಆಗುತ್ತೆ. ಸೊ ಒಂದ್ ಲೆವೆಲ್ ರೀಚ್ ಆಗ್ಬೋದು ಕಿ ಮಗು

0: ಇನ್ನೇ ನಾವು ಡೆಲಿವರಿ ಮಾಡಲಿಲ್ಲ ಅಂತಂದ್ರೆ ಸಾಯೋ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ನಾವು ಮಾನಿಟರ್ ಮಾಡಬಹುದು. ಅದಕ್ಕೋಸ್ಕರ ಅವ್ರನ್ನೇ ಅಡ್ಮಿಟ್ ಮಾಡಿಬಿಟ್ಟೇನೆ ನಾವು ಡಿಸೈಡ್ ಮಾಡ್ತೀವಿ. ಇಲ್ಲ ಪೇಷಂಟ್ ಕಂಡೀಷನ್ ತುಂಬಾ ಸೀರಿಯಸ್ ಇದೆ, ಇನ್ನು ವೇಟ್ ಮಾಡಿದ್ರೆ ಅವಳ ಜೀವನಕ್ಕೆ ಅಪಾಯ ಆಗ್ತಾ ಇದೆ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ತಾಯಿಗೆ, ಆಮೇಲೆ ಮಗುಗೆ. ಇಲ್ಲ ಮಗುಗೆ ಆಲ್ರೆಡಿ ಎಫೆಕ್ಟ್ ಆಗಿದೆ ಅಂತಂದ್ರೆ ಇನ್ನು ನೋಡ್ತೀವಿ. ಮೋರ್ ದೆನ್ 2 kg ಇತ್ತು, ಮೋರ್ ದೆನ್ 1.5 kg ಇತ್ತು, ಈಗ ನಾವು ಡೆಲಿವರಿ ಮಾಡಿದ್ರೆ ನಾವು ಫಸ್ಟ್ ಸ್ಟಿರಾಯ್ಡ್ಸ್ ಅಂತ ಕೊಡ್ತೀವಿ. ಸ್ಟಿರಾಯ್ಡ್ಸ್ ಕೊಟ್ಟರೆ ಮಗು ಲಂಗ್ಸ್ ಮೆಚೂರ್ ಆಗುತ್ತೆ. ಸೊ ಸ್ಟಿರಾಯ್ಡ್ಸ್ ಕೊಟ್ಟಾದ್ಮೇಲೆ ನಾವು ಡೆಲಿವರಿ ಮಾಡ್ಕೋತೀವಿ. ಎಲ್ಲ NICU ನಲ್ಲಿ ಡಿಪೆಂಡ್ಸ್, NICU ಅವರ ಬೇಬಿ ಕಂಡೀಷನ್ ಮೇಲೆ, ಅವ್ರವ್ರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ನಮ್ ಮದರ್ ಕಾಂಪ್ಲಿಕೇಶನ್ಸ್ ನ ನಾವು ಆದಷ್ಟು ಬೇಗ ಕಂಡುಹಿಡಿದು ಅದನ್ನ ನಾವು ಟ್ರೀಟ್ ಮಾಡಬೇಕು. ಸೊ ಆ ಕಾಂಪ್ಲಿಕೇಶನ್ ಯಾರಿಗೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ.
1: ಇದನ್ನೆಲ್ಲ ನೀವು ಮಾನಿಟರ್ ಮಾಡಬೇಕು, ಅವಳಿಗೆ ಬೇಕಾದಂತ ಚಿಕಿತ್ಸೆ ನೀಡಬೇಕು ಅಂದಾಗ ಆ ಗರ್ಭಿಣಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗೋದು ಅನಿವಾರ್ಯ ಅಂತ ಹೇಳಿ.
0: ನಮ್ ಕೇಮ್ಸಿ ನಲ್ಲಿ ತುಂಬಾ ಪೇಷಂಟ್ಸ್ ಬರೋರು, ಅವ್ರು ಏನ್ ಅನ್ಕೋತಾರೆ, ಅವ್ರಿಗೂ ಅಲ್ಲಿ ಹೆಲ್ತ್ ಸೆಂಟರ್ ನಲ್ಲಿ BP ಜಾಸ್ತಿ ಇದೆ ಅಂತ ಕಳ್ಸಿಕೊಡ್ತಾರೆ. ಅವ್ರೇನ್ ಅನ್ಕೋತಾರೆ, ಈಗ ನಾವು ಬಂದಿದೀವಿ BP ಟ್ಯಾಬ್ಲೆಟ್ಸ್ ಕೊಡ್ತಾರೆ ನಾವು ಮನೆ ಹೋಗ್ಬೋದು ಅಂತ. ಬಟ್ ಅದು ಆತರ ಇರೋದಿಲ್ಲ. ಒಂದ್ಸತಿ ಪ್ರೆಗ್ನೆನ್ಸಿ ನಲ್ಲಿ BP ಬಂದ್ರೆ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿ ಕರೆಕ್ಟ್ ಆಗಿ ಎಷ್ಟು ಮಟ್ಟಿಗೆ ಅವ್ರ ಪ್ರೆಗ್ನೆನ್ಸಿಗೆ ಎಫೆಕ್ಟ್ ಆಗಿದೆ ಅಂತ ಇವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಡೆಲಿವರಿ ಮಾಡ್ಕೊಂಡು ಹೋಗುವುದನ್ನೇ ಇಸ್ ದ ಸೇಫೆಸ್ಟ್ ಆಪ್ಷನ್.
1: ಈಗ ಡಾಕ್ಟರ್ ಸಹಜ್ ಅವರು ತಾವು ಮಾತಾಡ್ತಾ ಹೇಳಿದ್ರಿ, ಈ ಎಲ್ಲ ಬರ್ಲಿಕ್ಕೆ ನಮಗೆ ಕಾರಣ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ತುಂಬಾ ಬದಲಾಗಿದೆ, ಮತ್ತೆ PCOS PCOD ಅಂತ ಸಮಸ್ಯೆಗಳು ಕಾಡ್ತಾ ಇದೆ, ಒಬೆಸಿಟಿ, ಲ್ಯಾಕ್ ಆಫ್ ಆಕ್ಟಿವ್ನೆಸ್ ಇದೆಲ್ಲಾನು ಅಂತ. ಈಗ ಗರ್ಭಿಣಿಯರು ಸಾಮಾನ್ಯ ಗರ್ಭಿಣಿಯರ ತರಾನೇ ಒಂದು ಗರ್ಭಾವಸ್ಥೆಯ ಕಾಲ ಕಳಿಬೇಕು, ಆರೋಗ್ಯವಂತ ಶಿಶುವನ್ನ ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ?
0: ಮುಂಚೆ ಫಸ್ಟ್ ನಾವ್ ಏನ್ ಮಾಡ್ತೀವಿ, ಇದು ಜಸ್ಟ್ ನಾ ಪ್ರೆಗ್ನೆಂಟ್ ಆದ್ಮೇಲೆ ಮಾಡ್ತೀನಿ ಅಂತ ಆಗೋದಿಲ್ಲ. ಇದಕ್ಕೆ ಏನಿದ್ರು ನಾವು ಮುಂಚೆ 10 ವರ್ಷ ಮುಂಚೆಯಿಂದಾನೆ ಸ್ಟಾರ್ಟ್ ಮಾಡ್ಬೇಕು. ಸೊ ನಾವು ಯಾರಿಗೂ ಏನಾದ್ರು ಏನಾದ್ರು ಫಿಸಿಕಲ್ ಆಕ್ಟಿವಿಟಿ ಇರಬೇಕು, ಸರಿಯಾಗಿ ಹೆಲ್ದಿ ಊಟ ಮಾಡ್ಬೇಕು, ಇದು ಆಯಿಲಿ ಮೈದಾ ಐಟಮ್ಸ್ ಅವನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಇಸ್ ನಮ್ ಇನ್ನೂವರೆಗೂ ಎದಕ್ಕೆ ಈ ತರ ಆಗತ್ತೆ ಅಂತ ಗೊತ್ತಿಲ್ಲ, ಎಕ್ಸಾಕ್ಟ್ ಕಾಸ್ ಇನ್ನು ಕಂಡು ಹಿಡಿತಾ ಇದ್ದಾರೆ. ಸೊ ನಾವು ಏನ್ ಮಾಡಬಹುದು ಅಂದ್ರೆ ಅಟ್ ದ ಅರ್ಲಿಯೆಸ್ಟ್ ಕೆಲವೊಂದು ಪ್ರೆಗ್ನೆಂಟ್ ಆದ ತಕ್ಷಣ ಕೆಲವೊಂದು ಟೆಸ್ಟ್ ಇರ್ತಾವೆ, ಅವು ಇನ್ಡೈರೆಕ್ಟ್ಲಿ ಹೇಳ್ಬೋದು ಕಿ ಈ ಪೇಷಂಟ್ ಗೆ ಬರೋ ಸಾಧ್ಯತೆ ಇದೆ, ಈ ಪೇಷಂಟ್ ಗೆ ಬರೋ ಚಾನ್ಸಸ್ ಇದೆ. ಸೊ ಅವನ್ನ ನಾವು ಡಾಪ್ಲರ್ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಸೊ ಅವೆಲ್ಲ ಇನ್ಡೈರೆಕ್ಟ್ ಟೆಸ್ಟ್ ಇರ್ತಾವೆ. ಸೊ ಅದು ಕಂಡು ಹಿಡಿದ್ರೆ ನಮ್ಗೆ 3rd month ನಲ್ಲಿನೇ ಗೊತ್ತಿರುತ್ತೆ. ಇಲ್ಲ ಇವಳನ್ನ ನಾವು ತುಂಬಾ ಕ್ಲೋಸ್ ಆಗಿ ಮಾನಿಟರ್ ಮಾಡಬೇಕು, ಯಾಕಂದ್ರೆ ಮುಂದೆ ಇವಳಿಗೆ 7th month ನಲ್ಲಾಗ್ಲಿ, 8th month ನಲ್ಲಾಗ್ಲಿ, 9th month ಆಗ್ಲಿ BP ಬರೋ ಚಾನ್ಸಸ್ ಇರುತ್ತೆ. ಮತ್ ಇನ್ ಕೆಲವು ಡೋಸ್ ಆಸ್ಪ್ರಿನ್ ಅಂತ ಟ್ಯಾಬ್ಲೆಟ್ ಇರುತ್ತೆ, ಆ ಟ್ಯಾಬ್ಲೆಟ್ ಕೂಡ ನಾವು ಹಾಕ್ತೀವಿ ಯಾರಿಗೆ. ಬಟ್ ಇವ್ಯಾಲ್ಯೂಯೇಷನ್ ತುಂಬಾ ಇಂಪಾರ್ಟೆಂಟ್. 90% ಆಫ್ ದ ವುಮನ್ ಅವರು ಪೀರಿಯಡ್ ಮಿಸ್ ಆದ ತಕ್ಷಣನೇ ರಿಜಿಸ್ಟ್ರೇಷನ್ ಮಾಡ್ತಿದ್ದಾರೆ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅಂತ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಫಾರ್ ಮದರ್ ಅಂಡ್ ಚೈಲ್ಡ್ ಹೆಲ್ತ್, ಅವ್ರು ತುಂಬಾ ಕಷ್ಟಪಟ್ಟು ಟ್ರೈ ಮಾಡ್ತಿದ್ದಾರೆ. ಆನ್ಲೈನ್ ಎಲ್ಲ ಬಸರಿ ಹೆಂಗಸರ್ನೆಲ್ಲ ಆನ್ಲೈನ್ ಪೋರ್ಟಲ್ ನಲ್ಲಿ ಮಾನಿಟರ್ ಮಾಡಬೇಕು. ಸೊ ಅವ್ರಿಗೇನು ರಕ್ತಹೀನತೆ ಅಂದ್ರೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಡಬೇಕು. ಸೊ ಇದೆಲ್ಲ ಅರ್ಥ. ಇನ್ನೊಂದು ಕಂಡೀಷನ್, ಅನೀಮಿಯಾ ಇದ್ರೂ ಕೂಡ ಪ್ರೀ ಎಕ್ಲಾಂಪ್ಸಿಯಾ ಚಾನ್ಸಸ್ ಜಾಸ್ತಿ ಇರುತ್ತೆ. ಮುಂಚೆ ಟ್ಯಾಬ್ಲೆಟ್ಸ್ ಇರ್ತಿತ್ತು, ಬ್ಲಡ್ ಇತ್ತು, ಬಟ್ ಈಗ ನಮ್ಮ ಹತ್ರ ಇಂಜೆಕ್ಷನ್ಸ್ ಇದಾವೆ. ಸೊ ಅದು ಫ್ರೀಲಿ ಅವೈಲೇಬಲ್ ಇನ್ ಆಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್, FCM ಇಂಜೆಕ್ಷನ್ ಅಂತ ಇರುತ್ತೆ. ಸೊ ಅದು ನಮ್ಮ ಕೈಯಲ್ಲಿ ಇದೆ ಟ್ರೀಟ್ಮೆಂಟ್ ತಗೊಂಡು ಅದು ಕರೆಕ್ಟ್ ಮಾಡ್ಕೊಳ್ಳಕ್ಕೆ. ಡಯಾಬಿಟೀಸ್, ವೇಟ್ ಕಂಟ್ರೋಲ್ ಇದು ನಮ್ಮ ಕೈಯಲ್ಲಿ ಇದೆ. ಸೊ ಏನೇ ನಮ್ಮ ಕೈಯಲ್ಲಿ ಇದೆ ಅದನ್ನು ನಾವು ನೋಡಿಕೊಂಡು ಮಿಕ್ಕಿದ ಪ್ರೆಗ್ನೆಂಟ್ ಆದ್ಮೇಲೆ 3rd month ನಲ್ಲಿ ಸ್ಕ್ರೀನಿಂಗ್ ಅಂತ ಇರುತ್ತೆ. ಸ್ಕ್ರೀನಿಂಗ್ ನೋಡಿಕೊಂಡು ಆಮೇಲೆ ಹೈ ರಿಸ್ಕ್ ಇದ್ರೆ ಫ್ರೀಕ್ವೆಂಟ್ ಆಗಿ ಡಾಕ್ಟರ್ ತೋರಿಸೋದು, ಕೆಲವೊಂದು ಬೇರೆ ಟೆಸ್ಟ್ ಇರುತ್ತೆ, ಕರೆಕ್ಟ್ ಆಗಿ ಮಾನಿಟರ್ ಮಾಡ್ಕೊಂಡು ಹೋದ್ರೆ ಬೋತ್ ತಾಯಿ ಮತ್ತೆ ಮಗುಗೆ ಇಬ್ಬರಿಗೂ ಸುರಕ್ಷಿತವಾಗಿ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಮಾಡೋ ಚಾನ್ಸಸ್ ಇರುತ್ತೆ.
1: ಈಗ ಡಾಕ್ಟರ್ ಶ್ರೀದೇವಿ ಅವರೇ, ಅಂದ್ರೆ ಇದು ಗರ್ಭಿಣಿ ಆದ್ಮೇಲೆ ಕಂಡು ಬರುವಂತ ಒಂದು 50% ಆದ್ರೆ ಮೊದಲಿಂದನೂ ಕೂಡ ಆ ಮಹಿಳೆ ಅವಳ ಜೀವನ ಶೈಲಿ ಹೆಂಗಿದೆ, ಅವಳ ಲೈಫ್ ಸ್ಟೈಲ್ ಯಾವ ತರ ನಡೀತಾ ಇದೆ ಅನ್ನೋದ್ರ ಮೇಲೂ ಅವಲಂಬಿಸ್ತದೆ ಅಂತ ಹೇಳಿದ್ರು. ಈಗ ಪ್ರಸ್ತುತವಾಗಿ ಇನ್ನೂ ಹದಿಹರೆಯದಲ್ಲಿ ಇರ್ತಾರೆ ಮಕ್ಕಳು, ಇನ್ನೂ ಅವರು ತಾಯಿಯಂದ್ರು ಆಗುವ ಹಂತದಲ್ಲಿ ಇರ್ತಾರೆ, ಅಂತವ್ರಿಗೆ ತಾವೇನ್ ಹೇಳಕ್ ಬಯಸ್ತೀರಿ?
2: ಸಾತ್ವಿಕ ಆಹಾರ ತಗೋಬೇಕು, ಆಮೇಲೆ ನಡೆ ನುಡಿ, ಈಗೆಲ್ಲ ಮೊಬೈಲ್ ಯುಗ ಇದೆ, ಮೊಬೈಲ್ ಆದಷ್ಟು ಕಡಿಮೆ ಬಳಸಬೇಕು. ಅದರಿಂದ ಯಾವುದು ಒಳ್ಳೇದಿದೆ ಅದನ್ನಷ್ಟೇ ತಗೋಬೇಕು. ಅದರಲ್ಲಿ ಎಷ್ಟು ಕೊಂಡೇ ಮೈತಿರ್ತಾವ ಅವನ್ನೆಲ್ಲ ಬಿಟ್ಟು ಬಿಡ್ಬೇಕು. ಸಾತ್ವಿಕ ಆಹಾರ, ವಿಚಾರ ಎಲ್ಲವೂ ನಾವು ಒಂದು ಹಂತದಲ್ಲಿ, ಮುಂಚೆ ಕಾಲದಲ್ಲಿ ಹೇಗಿದ್ರು ತಾಯಿಯಂದಿರು ಆ ತರ ನಾವು ಅದನ್ನ ನಮ್ ರೂಢಿ ಮಾಡ್ಕೊಂಡ್ರೆ ಈ ತರ ತಡೆಗಟ್ಟಬಹುದು, ಆದಷ್ಟು ಕಡಿಮೆ ಆಗತ್ತೆ, ರೋಗ ಮತ್ತು ಮರಣ ಕಡಿಮೆ ಆಗಬಹುದು.
1: ಈಗ ಡಾಕ್ಟರ್ ಸಹಜ ಅವರೇ, ತಾವು ವೈದ್ಯಕೀಯವಾಗಿ ಸ್ತ್ರೀ ರೋಗ ತಜ್ಞೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ, ನಮ್ಮ ಗರ್ಭಿಣಿ ಮಹಿಳೆಯರು ಮೊದಲನೇ ತಿಂಗಳ ಶುರು ಆದಾಗಿನಿಂದ ಅವರು ಬರ್ತಾರೆ ತಮ್ಮ ಹತ್ರ ತಪಾಸಣೆ, ಅವಾಗ ಅವರಿಗೆ ಯಾವ ಸಮಸ್ಯೆ ಇರುವುದಿಲ್ಲ. ಮುಂದೆ ಅವರು 9 ತಿಂಗಳ ಗರ್ಭಾವಸ್ಥೆಯಲ್ಲಿ ಒಂದು ಆರೋಗ್ಯವಂತ ಗರ್ಭಿಣಿ ಆಗಿರ್ಬೇಕು ಅಂದ್ರೆ ಅವ್ರು ಏನ್ ಪಾಲಿಸಬೇಕು?
0: ಅವ್ರ ಮೋಸ್ಟ್

ಇಂಪಾರ್ಟೆಂಟ್ಲಿ ಅಂತಂದ್ರೆ ನಾವು ಅವ್ರಿಗೆ ರಿಜಿಸ್ಟ್ರೇಷನ್ ಅಂತೀವಿ. ಈಗ ANC ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಎವ್ರಿ 4 weeks ಆಂಟಿನಿಟಲ್ 7 months ಆಗುವವರೆಗೂ ಆಂಟಿನಿಟಲ್ ಚೆಕ್ಅಪ್ ಇರುತ್ತೆ. ಸೊ ಆ 7 months ಅಲ್ಲಿ ನಾವೆಲ್ಲ ಡೀಟೇಲ್ ಹಿಸ್ಟ್ರಿ ತಗೋತೀವಿ, ಎಷ್ಟು ರಿಸ್ಕ್ ಇದೆ ಅವ್ರಿಗೆ, ಪ್ರೀವಿಯಸ್ ಪ್ರೆಗ್ನೆನ್ಸಿನಲ್ಲಿ ಅವ್ರಿಗೆ ಫಿಟ್ಸ್ ಬಂದಿದ್ರೆ, BP ಜಾಸ್ತಿ ಇದ್ರೆ, ಅವ್ರಿಗೆ ಮುಂಚೆನೆ ಮೆಡಿಕೇಶನ್ಸ್ ಹಾಕ್ತೀವಿ, ಅವ್ರು ಎಕ್ಸ್ಟ್ರಾ ಕಾಷಿಯಸ್ ಮಾಡ್ತೀವಿ ಕಿ ಈ ತರ ಲಾಸ್ಟ್ ಟೈಮ್ ಪ್ರೆಗ್ನೆನ್ಸಿಗಿಂತ ಜಾಸ್ತಿ ಚಾನ್ಸ್ ಇರುತ್ತೆ ಅವ್ರಿಗೆ ತಿರ್ಗಾ ಈ ಸತಿನೂ BP ಬರೋಕ್ಕೆ. ಆಮೇಲೆ ಕರೆಕ್ಟ್ ಆಗಿ ಅವ್ರಿಗೆಲ್ಲ ಸ್ಕ್ಯಾನ್ಸ್ ಏನೇನು ಅವ್ರಿಗೆ ಬೇಕಾಗುತ್ತೆ ಟು ಐಡೆಂಟಿಫೈ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ನಾವು ನೋಡ್ತಾ ಇರ್ತೀವಿ. ಸೊ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಪೇಷಂಟ್ ಆಗಿ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಆಕ್ಟಿವ್ ಇರಬೇಕು, ಫಿಸಿಕಲ್ ಆಕ್ಟಿವಿಟಿ ಮಾಡ್ತಿರ್ಬೇಕು. ಈಗ ತುಂಬಾ ಯೂಟ್ಯೂಬ್ ನಲ್ಲಿ ನಿಮ್ಗೆ ಯೋಗಾಸನ್ ಬರುತ್ತೆ ಪ್ರೆಗ್ನೆಂಟ್ ಪೇಷಂಟ್ಸ್ ಗೆ, ಯೋಗಾಸನ, ಪ್ರಾಣಾಯಾಮ ಎಲ್ಲರೂ ಮುಂಚೆ ನಾವು ಅನ್ಕೋತಿದ್ವಿ ಅದರಿಂದ ಏನೂ ಆಗಲ್ಲ, ಬಟ್ ಈಗ ಸೈನ್ಸ್ ಪ್ರೂವ್ ಮಾಡಿದೆ ಕಿ ನಮ್ಮ ಹಿರಿಯರು ಅದೇನು ಯೋಗ ಶಾಸ್ತ್ರ ಮಾಡ್ತಾ ಇದ್ರು, ಅದರಿಂದ ತುಂಬಾನೇ ಅಡ್ವಾಂಟೇಜಸ್ ಇದೆ ಹೊರತು ಡಿಸ್ಅಡ್ವಾಂಟೇಜಸ್ ಏನೂ ಇಲ್ಲ. ಸೊ ಸಿಂಪಲ್ ಆಗಿ ಸಿಂಪಲ್ ಪ್ರೆಗ್ನೆನ್ಸಿ ಯೋಗ, ಪ್ರಾಣಾಯಾಮ, ಒಂದ್ ಡೈಲಿ ರುಟೀನು, ಕರೆಕ್ಟ್ ಡಯಟ್, ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಅರಿವು ಮಾಡ್ಕೋಬೇಕು ಕಿ ಈ ತರ ನಂಗೆ ಸಿಂಪ್ಟಮ್ಸ್ ಬಂತು ಅಂದ್ರೆ ಆದಷ್ಟು ಬೇಗ ನಾನು ಡಾಕ್ಟರ್ ಹತ್ರ ಹೋಗ್ಬೇಕು. ಕಾಲು ಊತ ಪ್ರೆಗ್ನೆನ್ಸಿನಲ್ಲಿ

0: ಸೈನ್ಸ್ ಪ್ರೂವ್ ಮಾಡಿದೆ ಕಿ ನಮ್ಮ ಹಿರಿಯರು ಅದೇನು ಯೋಗ ಶಾಸ್ತ್ರ ಮಾಡ್ತಾ ಇದ್ರು, ಅದರಿಂದ ತುಂಬಾನೇ ಅಡ್ವಾಂಟೇಜಸ್ ಇದೆ ಹೊರತು ಡಿಸ್ಅಡ್ವಾಂಟೇಜಸ್ ಏನೂ ಇಲ್ಲ. ಸೊ ಸಿಂಪಲ್ ಆಗಿ ಸಿಂಪಲ್ ಪ್ರೆಗ್ನೆನ್ಸಿ ಯೋಗ, ಪ್ರಾಣಾಯಾಮ, ಒಂದು ಡೈಲಿ ರುಟೀನು, ಕರೆಕ್ಟ್ ಡಯಟು, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಅರಿವು ಮಾಡ್ಕೋಬೇಕು ಕಿ ಈ ತರ ನಂಗೆ ಸಿಂಪ್ಟಮ್ಸ್ ಬಂತು ಅಂದ್ರೆ ಆದಷ್ಟು ಬೇಗ ನಾನು ಡಾಕ್ಟರ್ ಹತ್ರ ಹೋಗ್ಬೇಕು. ಕಾಲು ಊತ ಪ್ರೆಗ್ನೆನ್ಸಿನಲ್ಲಿ ಬರೋದು ಕಾಮನ್, ಬಟ್ ಅದು ಯಾವಾಗ ಬರುತ್ತೆ ಅಂತಂದ್ರೆ ಸಾಯಂಕಾಲ ಕೆಲಸವಾದ್ರೂ ಕರ್ತೇವೆ, ಬಟ್ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಅವಾಗ ಕಾಲು ಊತ ಇರಂಗಿಲ್ಲ, ಅದು ನಾರ್ಮಲ್ ಫಿಸಿಯಾಲಜಿಕಲ್ ಇಡಿಮ ಆಫ್ ಪ್ರೆಗ್ನೆನ್ಸಿ ಅಂತೀವಿ, ಅಂದ್ರೆ ಎಲ್ಲಾ ಮೆಜಾರಿಟಿ ಪ್ರೆಗ್ನೆಂಟ್ ಪೇಷಂಟ್ ಬರೋದೆ. ಬಟ್ ಯಾವಾಗ ನಿಮ್ ಈ ಕಾಲು ಊತ ಬೆಳಿಗ್ಗೆ ಆದ್ರೂ ಕೂಡ ಇನ್ನು ಕಂಟಿನ್ಯೂ ಇರುತ್ತೆ, ಮತ್ ದಿನಕ್ ದಿನ ಜಾಸ್ತಿ ಆಗ್ತಾ ಹೋಗುತ್ತೆ, ಫಸ್ಟ್ ಬರೀ ಪಾದ ಮೇಲೆ ಇರುತ್ತೆ, ಆಮೇಲೆ ಆಂಕಲ್ ಬರುತ್ತೆ, ಆಮೇಲೆ ನೀ, ಸೊ ಇದು ನಾರ್ಮಲ್ ಅಲ್ಲ, ಇದು ಎಬ್ನಾರ್ಮಲ್. ಅಥವಾ ನಿಮ್ಗೆ ಮುಂಚೆ ಚೆನ್ನಾಗಿ ಯೂರಿನ್ ಪರ್ಸೆಂಟ್ ಯೂರಿನ್ ಕಡಿಮೆ ಆಗ್ತಾ ಇದೆ, ಅದು ಎಬ್ನಾರ್ಮಲ್. ಪ್ಲಸ್ ನಿಮ್ಗೆ ತಲೆನೋವು ಬರ್ತಾ ಇದೆ, ಕಣ್ ಮಂಜ್ ಒಂಥರ ಅನಿಸ್ತಾ ಇದೆ, ಅಥವಾ ಎದಿ ಉರಿತಾ ಇದೆ, ಇವೆಲ್ಲ ಎಬ್ನಾರ್ಮಲ್ ಸೈನ್ಸ್. ನಾವು ಇದಕ್ಕೆ ವಾರ್ನಿಂಗ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಆಫ್ ಪ್ರೆಗ್ನೆನ್ಸಿ ಅಂತೀವಿ. ಸೊ ಎಲ್ಲಾ ತಾಯಂದಿರಿಗೆ ಈ ತರದ್ದು ಮಾಹಿತಿ ಇರಲಿ ಅಂತ ನಾವು ತಾಯಿ ಕಾರ್ಡಿನಲ್ಲಿ ಕೂಡ ಈ ತರ ಪಿಕ್ಚರ್ಸ್ ಕೂಡ ಹಾಕಿದೀವಿ. ಸೊ ಈ ತರ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಫಸ್ಟ್ ಅಂಡ್ ಫೋರ್ಮೋಸ್ಟ್ ನಿಮ್ ಇಮೇಜ್ ನಿಯರೆಸ್ಟ್ PHC ಅಥವಾ CHC ಅಥವಾ ಹಾಸ್ಪಿಟಲ್ ಹೋಗ್ಬಿಟ್ಟು ಇವ್ಯಾಲ್ಯೇಟ್ ಮಾಡಿಕೊಂಡು ಚೆಕ್ಅಪ್ ಮಾಡಿಸ್ಕೋಬೇಕು.
1: ಇದಲ್ಲದೆ ಗರ್ಭಿಣಿಯರು ನಿಯಮಿತ ತಪಾಸಣೆಯನ್ನಂತೂ ಮಾಡಲೇ ಬೇಕು ಅಂತ ತಾವು ಹೇಳಿದ್ರಿ. ಒಟ್ಟಾಗಿ ಈ 22ನೇ ತಾರೀಕಿನ ದಿನ ಅಂದ್ರೆ ಪ್ರೀ ಎಕ್ಲಮ್ಸಿಯಾ ದಿನದ ಸಂದರ್ಭದಲ್ಲಿ ನಮ್ಮ ಎಲ್ಲ ಮಹಿಳೆಯರಿಗೆ ತಾವು ಒಂದು ಅರಿಕೆಯನ್ನ ಮಾಡಿಕೊಳ್ತಾ ಇದ್ದೀರಿ. ಅಂದ್ರೆ ಸುರಕ್ಷಿತ ತಾಯ್ತನವನ್ನ ಅವರು ಅನುಭವಿಸಬೇಕು, ಆರೋಗ್ಯವಂತ ಶಿಶುವನ್ನ ಪಡಿಬೇಕು. ಆ ನಿಟ್ಟಿನಲ್ಲಿ ಏನಾದ್ರೂ ನಮ್ಮಲ್ಲಿ ಅಸಹಜವಾದ ಸೂಚನೆಗಳು ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣದಲ್ಲೇ ವೈದ್ಯರನ್ನ ಸಂಪರ್ಕಿಸಬೇಕು, ವೈದ್ಯರ ಚಿಕಿತ್ಸೆಯ ಪ್ರಕಾರ ನಡಿಬೇಕು ಅಂತ. ತಾವು ಒಂದು ರಿಸರ್ಚ್ ವಿಂಗ್ ಅಲ್ಲಿ ಕಾರ್ಯ ಮಾಡ್ತಾ ಇರೋದ್ರಿಂದ ಡಾಕ್ಟರ್ ಶ್ರೀದೇವಿ ಅವರೇ, ಇಲ್ಲಿ ಏನ್ ಹೇಳ್ತಾರೆ, ಯಾವ ತಪಾಸಣೆಯನ್ನು ಹೇಳ್ತಾರೆ, ಅದಕ್ಕೆ ಒಂದು ಸಂಶಯವನ್ನ ವ್ಯಕ್ತಪಡಿಸದೆ ಅದು ನಮ್ಮ ಒಳ್ಳೆಯದಕ್ಕೆ ಅನ್ನೋ ಭಾವನೆಯನ್ನು ಇಟ್ಕೊಂಡು ಅಲ್ಲಿ ಕೂಡ ಅವರು ತಪಾಸಣೆ ಮಾಡಿಕೊಂಡ್ರೆ ಉತ್ತಮ ಮಗುವನ್ನು ಪಡಿಬಹುದು, ತಾಯ್ತನವನ್ನು ಆನಂದಿಸಬಹುದು ಅಂತ. ಧನ್ಯವಾದಗಳು ಡಾಕ್ಟರ್ ಸಹಜಾ ಹಾಗೂ ಡಾಕ್ಟರ್ ಶ್ರೀದೇವಿ ಅವರೇ. ಈ ಪ್ರೀ ಎಕ್ಲೆಮ್ಸಿಯಾ ದಿನದ ಮಹತ್ವ ಏನು, ಇದಕ್ಕೆ ಒಂದು ಜನರಲ್ಲಿ ಅರಿವು ಮಾಹಿತಿ ಮಾರ್ಗದರ್ಶನ ನೀಡುವ ಅಗತ್ಯತೆ ಇವತ್ತು ಎಷ್ಟಿದೆ, ಜೊತೆಗೆ ಇದರ ಲಕ್ಷಣಗಳು ಚಿಕಿತ್ಸಾ ವಿಧಾನ, ಈ ಎಲ್ಲ ವಿಷಯಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಧನ್ಯವಾದ ಮೇಡಮ್.
3: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಪ್ರೀ ಎಕ್ಲಮ್ಸಿಯಾ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಸಹಜಾ ಕಿತ್ತೂರ್ ಹಾಗೂ ಡಾಕ್ಟರ್ ಶ್ರೀದೇವಿ ವಾಲಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
1: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
2: ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ.
0: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ರಾಯಚೂರಿನ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಸುಧೀಂದ್ರ ಪಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
1: ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಶ್ರೋತೃ ಬಾಂಧವರೇ, ಇವತ್ತಿನ ಕೇಂದ್ರ ಸರ್ಕಾರಗಳ ಅಭಿವೃದ್ಧಿ ಕುರಿತಾದಂತಹ ಒಂದು ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ಮಾಹಿತಿಯನ್ನ ಮಾಡಿಕೊಳ್ಳೋಣ. ಈ ಕುರಿತು ರಾಯಚೂರು ಜಿಲ್ಲೆಯ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದಂತಹ ಸುಧೀಂದ್ರ ಪಿಆರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನಮಸ್ಕಾರ ಸುಧೀಂದ್ರ ಅವರೇ.
2: ನಮಸ್ತೆ.
1: ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಇದು ಯಾವಾಗಿಂದ ಬಂತು? ಇದರ ಮೂಲ ಉದ್ದೇಶ, ರೂಪುರೇಷೆಗಳು, ವ್ಯಾಪ್ತಿ?
2: ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಅನ್ನೋದು 2015 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಇದ್ರ ಮೂಲ ಉದ್ದೇಶ ಬಂದು ಬಂಗಾರದ ಆಮದನ್ನ ಕಡಿಮೆ ಮಾಡಬೇಕು ಅಂತಂದು. ಸೊ ಹೆಚ್ಚಾಗಿ ಭಾರತ ದೇಶದ ಬಂಗಾರಕ್ಕೆ ಹೊರದೇಶಗಳನ್ನು ಅವಲಂಬಿಸಿದೆ. ಸೊ ಹಾಗಾಗಿ ಅದು ಆಮದನ್ನ ಕಡಿಮೆ ಮಾಡಬೇಕು, ಮತ್ತೆ ಇದರಿಂದ ನಮ್ಮ ದುಡ್ಡು ಹೊರದೇಶಗಳಿಗೆ ಹೋಗ್ತಿದೆ ಅದನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಥವಾ ಚಿನ್ನ ನಗದೀಕರಣ ಯೋಜನೆಯನ್ನ ಕೇಂದ್ರ ಸರ್ಕಾರವು ಉದ್ಘಾಟಿಸಿದೆ.
1: ಅಂತಂದ್ರೆ ಮನೆಯಲ್ಲಿರುವಂತಹ ಒಂದು ಚಿನ್ನ ಅದು ಮರಳಿ ಬ್ಯಾಂಕಿಗೆ ಹೋಗ್ಬೇಕು, ವಿದೇಶಿ ವಿನಿಮಯ, ನಮ್ಮ ಒಂದು ಫಾರಿನ್ ಎಕ್ಸ್ಚೇಂಜ್ ಉಳಿಬೇಕು ಎಂಬಂತಹ ಒಂದು ಮೂಲ ಉದ್ದೇಶ.
2: ಮೂಲ ಉದ್ದೇಶ ಹೌದು. 2015 ಮೂರು ಸ್ಕೀಮ್ಗಳನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರು. ಸಾವರಿನ್ ಗೋಲ್ಡ್ ಬಾಂಡ್, ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್, ಮತ್ತೆ ಇಂಡಿಯನ್ ಗೋಲ್ಡ್ ಕಾಯಿನ್. ಅದರಲ್ಲಿ ಇಂಡಿಯನ್ ಗೋಲ್ಡ್ ಕಾಯಿನ್ ಎಷ್ಟು ಪ್ರಚಾರಕ್ಕೆ ಬರಲಿಲ್ಲ, ಸಾವರಿನ್ ಗೋಲ್ಡ್ ಬಾಂಡ್ ಮತ್ತು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮು ತುಂಬಾ ಪ್ರಚಲಿತವಾಗಿ ನಡೀತಿದೆ. ಬಟ್ ಸಾವರಿನ್ ಗೋಲ್ಡ್ ಬಾಂಡ್ ಬಂಗಾರದಲ್ಲಿ ದಿಢೀರಾಗಿ ಬೆಲೆ ಇರೋ ಕಾರಣ ಅದು ಆರ್ಥಿಕವಾಗಿ ಹೊರಗಿರೋದ್ರಿಂದ ಸದ್ಯ ಅದನ್ನ ನಿಲ್ಲಿಸಲಾಗಿದೆ. ಬಟ್ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮು ಇನ್ನೂ ಪ್ರಚಲಿತದಲ್ಲಿರುವಂತ ಒಂದು ಯೋಜನೆಯಾಗಿದೆ.
1: ಹೇಳಿ ಸುಧೀಂದ್ರ ಅವರು, ಈಗ ಚಿನ್ನ ನಗದೀಕರಣ ಯಾರು ಮಾಡ್ಕೋಬಹುದು, ಅದರ ವ್ಯಾಪ್ತಿ, ಅದರ ಒಂದು ಕನಿಷ್ಠ ನಮ್ಮ ಸಾರ್ವಜನಿಕರು ಬ್ಯಾಂಕಿನಿಂದ ಹಣವನ್ನ ಪಡಿಬಹುದು?
2: ಸೊ ಇದರಲ್ಲಿ ಮೂಲತಃ ಬಂದು ಚಿನ್ನವನ್ನ ಗ್ರಾಹಕರು ಬ್ಯಾಂಕಲ್ಲಿ ಇಡಬೇಕಾಗುತ್ತೆ. ಯಾವುದೇ ಭಾರತೀಯ ಪ್ರಜೆಗಳು ಇದರಲ್ಲಿ ಹೂಡಿಕೆ ಮಾಡೋ ಅವಕಾಶ ಇದೆ. ಇಂದು ಅನ್ಡಿವೈಡೆಡ್ ಫ್ಯಾಮಿಲಿ ಅಥವಾ ಅವಿಭಕ್ತ ಕುಟುಂಬ ಅಂತ ಏನ್ ಕರಿತೀವಿ ಅವರು ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು. ಅದೇ ರೀತಿ ಟ್ರಸ್ಟು, ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸು, ಯೂನಿವರ್ಸಿಟೀಸು, ಸೊ ಇವೆಲ್ಲ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡೋ ಒಂದು ಅವಕಾಶ ಇದೆ.
1: ಒಂದು ಟ್ರಸ್ಟ್ ಅಥವಾ ಒಂದು ಅವಿಭಕ್ತ ಕುಟುಂಬ ಅಥವಾ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರಿ, ಎಷ್ಟು ಚಿನ್ನವನ್ನು ಅವರು ನಗದೀಕರಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ?
2: ಕನಿಷ್ಠ ಪಕ್ಷ 10 ಗ್ರಾಮ್ ಬಂಗಾರನ ಅವು ಹೂಡಿಕೆ ಮಾಡಬೇಕಾಗುತ್ತೆ. ಗರಿಷ್ಠವಾಗಿ ಯಾವುದೇ ಒಂದು ಮಿತಿ ಇಲ್ಲ.
1: ಹೌದು.
2: ಅವರು ಎಷ್ಟಲ್ಲಿ ಎಷ್ಟು ಬಂಗಾರ ಇದೆಯೋ ಅದನ್ನ ಮಾಡಬಹುದು. ಆದ್ರೆ ಕನಿಷ್ಠವಾಗಿ ಒಂದೊಬ್ಬ ವ್ಯಕ್ತಿ ಅಥವಾ ಒಂದು ಟ್ರಸ್ಟ್ ಅಥವಾ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ 10 ಗ್ರಾಮ್ ಅಷ್ಟು ಬಂಗಾರ, ಬಿಸ್ಕತ್ ಆಗಿರ್ಬೋದು, ಗಟ್ಟಿ ಬಂಗಾರ ಆಗಿರ್ಬೋದು ಅಥವಾ ಆಭರಣ ಬಂಗಾರ ಆಗಿರ್ಬೋದು, ಅದನ್ನ ಕನಿಷ್ಠ ಪಕ್ಷ 10 ಗ್ರಾಮ್ ಅಷ್ಟು ಹೂಡಿಕೆ ಮಾಡಬೇಕಾಗುತ್ತೆ.
1: ಅಂದ್ರೆ ಪ್ರತಿಶತ 10 ಗ್ರಾಮ್ಗೆ ಅದರ ಒಂದು ಮೌಲ್ಯ ಎಷ್ಟು, ನಾವು ಅದನ್ನ ನಗದೀಕರಣ ಮಾಡಬಹುದು ಅಥವಾ ಪೂರ್ತಿಯಾಗಿ ಅದರ ಮೌಲ್ಯವನ್ನು ಮಾರುಕಟ್ಟೆ ದರ ಏನಿದೆ ಅದನ್ನ ಅವರು ನಗದೀಕರಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಹೇಗೆ?
2: ಇದರಲ್ಲಿ ಬಂಗಾರನ ನೀವೊಂದು ಡಿಪಾಸಿಟ್ ಟೈಪ್ ಬ್ಯಾಂಕ್ ಅಲ್ಲಿ ಇಡಬಹುದು. ಸೊ ಇದು ನಿಮಗೆ ಅವಧಿ ಮೇಲೆ ಬಡ್ಡಿ ಕೊಡುತ್ತೆ. ಸೊ ದೀರ್ಘಾವಧಿ ಮತ್ತೆ ಅಲ್ಪಾವಧಿ ಅಂತ ಎರಡು ಇರ್ತದೆ. 1-3 ವರ್ಷ ನಾವು ಅಲ್ಪಾವಧಿ ಅಂತ ಕರಿತೀವಿ, 3 ವರ್ಷ ಮೇಲ್ಪಟ್ಟು ಇನ್ವೆಸ್ಟ್ಮೆಂಟ್ ಅದು ದೀರ್ಘಾವಧಿ ಅಂತಂದು ಬರುತ್ತೆ. ಸೊ ಅಲ್ಪಾವಧಿಗೆ 2.25% ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ, ದೀರ್ಘಾವಧಿಗೆ 2.50% ರೇಟ್ ಆಫ್ ಇಂಟ್ರೆಸ್ಟ್ ಇದೆ.
1: ಅಂದ್ರೆ ಬಡ್ಡಿದರ.
2: ಬಡ್ಡಿದರ. ಸೊ ಈಗ ಸದ್ಯ ಸರ್ಕಾರ 1-3 ವರ್ಷ ಅಂದ್ರೆ ಅಲ್ಪಾವಧಿಗೆ ಮಾತ್ರ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅನ್ನ ಸ್ವೀಕರಿಸ್ತಿದೆ.
1: ಹೇಗೆ ಸಾರ್ವಜನಿಕರು ಇದರ ಒಂದು ಪ್ರಯೋಜನ ಪಡ್ಕೊಳ್ತಿದ್ದಾರೆ ಹೇಗೆ, ಅಥವಾ ಅವೇರ್ನೆಸ್ ಹೇಗಿದೆ ತಿಳುವಳಿಕೆ ನಮ್ಮ ಭಾಗದಲ್ಲಿ?
2: ಈಗ ಇದರಲ್ಲಿ ಮೂಲತಃ ಬಂದು ಏನಾಗುತ್ತೆ, ನೀವು ಗಟ್ಟಿ ಬಂಗಾರ ಇದ್ದವರು ಇದ್ರಲ್ಲಿ ಹೆಚ್ಚಾಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಜನರಿಂದ ತಗೊಂಡಿರೋ ಆಭರಣನ ನಾವು ಕರಗಿಸ್ಬಿಟ್ಟು ಅದನ್ನ ಗಟ್ಟಿ ಬಂಗಾರ ಮಾಡಿ ಮಾರ್ಕೆಟಿಗೆ ಬಿಡ್ತೀವಿ, ಮತ್ತೆ ಅದನ್ನ ಹೇಗೇನು ಒಂದು ಡೆಟ್ ಕ್ಯಾಪಿಟಲ್ ಅನ್ನ ಅರ್ನಿಂಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಹಂಗಾಗಿ ಈಗ ಬಂಗಾರ ಮನೆಯಲ್ಲೇ ಇರ್ತದೆ. ಸೊ ಅದು ಕಸ್ಟಮರಿಗೂ ಅದನ್ನ ಸುರಕ್ಷಿತವಾಗಿ ಇಡೋ ಅಂತ ಒಂದು ಪ್ರಮೇಯ ಇರ್ತದೆ. ಅಥವಾ ಕೆಲವೊಬ್ಬರ ಬಂಗಾರನ ಲಾಕರ್ ಅಲ್ಲಿ ಇಡ್ತಾರೆ. ಸೊ ಅದರಿಂದ ತಿಂಗಳ ತಿಂಗಳ ಅಥವಾ ವರ್ಷ ವರ್ಷ ಲಾಕರ್ ರೆಂಟ್ ಬಾಡಿಗೆ ಕಟ್ಟಬೇಕಾಗುತ್ತೆ. ಸೊ ಅವ್ರು ಈ ಒಂದು ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಅವರಿಗೆ ಲಾಕರ್ ತಗೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ, ಮತ್ತೆ ಬಂಗಾರನ ಸುರಕ್ಷಿತವಾಗಿ ಇಡ್ಕೊಳ್ಳೋ ಅಂತ ಒಂದು ಅಪಾಯ ಅಥವಾ ರಿಸ್ಕು ಇರೋದಿಲ್ಲ. ಮತ್ತೆ ಮನೇಲಿದ್ದಾಗ ಬಂಗಾರ ಒಂದು ಡೆಟ್ ಕ್ಯಾಪಿಟಲ್ ಆಗಿರ್ತದೆ, ಅದನ್ನೇ ಅವರು ಇಲ್ಲಿ ಬ್ಯಾಂಕಲ್ಲಿ ಇಟ್ಟಾಗ ಅದೊಂದು ಠೇವಣಿ ರೂಪದಲ್ಲಿ ಅವರಿಗೆ ಬಡ್ಡಿ ಸಮೇತ ಸಿಗುತ್ತೆ. ಸೊ ಇದು ಡೆಟ್ ಕ್ಯಾಪಿಟಲ್ ಇಂದ ಅರ್ನಿಂಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಕಸ್ಟಮರಿಗೆ ಆರ್ಥಿಕವಾಗಿನೂ ಇದು ಅನುಕೂಲಕರವಾಗಿದೆ. ದೇಶಕ್ಕೂ ಏನಾಗುತ್ತೆ, ಈ ರೀತಿ ಬಂಗಾರನ ನಾವು ಕರಗಿಸಿ ಮತ್ತೆ ಮಾರ್ಕೆಟಿಗೆ ಬಿಡೋದ್ರಿಂದ ಆಮದು ಮತ್ತೆ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಏನಿದೆ ಅದನ್ನು ಕಡಿಮೆ ಆಗುತ್ತೆ.

0: ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ.

0: ಗೋಲ್ಡ್ ಮಾನಿಟೈಜೇಷನ್ ಸ್ಕೀಮಲ್ಲೂ ಏನಿದೆ, ನಿಮಗೆ ಸಾಲ ಪಡೆಯೋ ಒಂದು ಅವಕಾಶ ಇದೆ
1: ಬಂಗಾರದ
0: ಈಗ
1: ಮೇಲೆ.
0: ಬಂಗಾರದ ಮೇಲೆ. ಸೊ ಇದು ಗೋಲ್ಡ್ ಇಡ್ತೀರ ಅದ್ರ ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಅದೊಂದು ಸರ್ಟಿಫಿಕೇಟ್ ಅಥವಾ ಡಿಮ್ಯಾಟ್ ಫಾರ್ಮಲ್ಲಿ ನಾವು ಕೊಡ್ತೀವಿ. ಸೊ ಅದನ್ನು ನೀವು ಮತ್ತೆ ಪ್ರೈಮರಿ ಸೆಕ್ಯೂರಿಟಿ ಅಥವಾ ಕೊಲಾಟ್ರಲ್ ಸೆಕ್ಯೂರಿಟಿ ಆಗಿ ಬ್ಯಾಂಕ್ಗಳಲ್ಲಿ ಅಡ ಇಟ್ಟು 70-75% ಸಾಲನೂ ನೀಡಲಾಗುತ್ತೆ. ಬಂಗಾರ ಏನು ಬೆಲೆ ಬರುತ್ತೋ ಅಷ್ಟೇ ವ್ಯಾಲ್ಯೂ ಈ ಸೆಕ್ಯೂರಿಟಿಗೂ ಇರುತ್ತೆ.
1: ಈಗ ಬಂಗಾರ ನಾವು ಮಾನಿಟೈಜೇಷನ್ ಅಥವಾ ನಗದೀಕರಣ ಮಾಡುವಾಗ ಏನೆಲ್ಲ ದಾಖಲೆಗಳನ್ನು ಕೊಡಬೇಕಾಗ್ತದೆ?
0: ನಿಮ್ಮಲ್ಲಿ ಬ್ಯಾಂಕಲ್ಲಿ ಒಂದು ಅಕೌಂಟ್ ಇರಬೇಕಾಗುತ್ತೆ, ಒಂದು ಬ್ಯಾಂಕ್ ಖಾತೆ, ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್,
1: ಹೌದು,
0: ಇವು ಮೂರು ಕಡ್ಡಾಯವಾಗಿ ಕೊಡಬೇಕಾಗುತ್ತೆ.
1: ಅಂದ್ರೆ ಅದನ್ನ ಬಂಗಾರವನ್ನ ಪರಿಶೀಲನೆ ಮಾಡ್ತಾರೆ, ಅದಕ್ಕೆ ಒಂದು ಸಪರೇಟ್ ಆದಂತಹ ಒಂದು ಶಾಖೆ ಇರ್ತದೆ, ಹೇಗೆ?
0: ಸಪರೇಟ್ ಆಗಿ ಶಾಖೆ ಇಲ್ಲ, ಬಟ್ ಕೆಲವೊಂದು ಬ್ಯಾಂಕ್ಗಳನ್ನ ಕೇಂದ್ರ ಸರ್ಕಾರ ಈ ಒಂದು ಸ್ಕೀಮ್ ಅನ್ನ ಅಳವಡಿಸಿದೆ. ಸೊ ಎಲ್ಲಾ ಬ್ಯಾಂಕ್ಗಳಲ್ಲಿ ಈ ಒಂದು ಶಾಖೆ ಯೋಜನೆ ಇರೋದಿಲ್ಲ. ಈಗ ಮುಖ್ಯವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, HDFC ಬ್ಯಾಂಕ್ ಮತ್ತು ICICI ಬ್ಯಾಂಕ್, ಈ ಆರು ಬ್ಯಾಂಕ್ಗಳನ್ನ ಗುರುತಿಸಿದೆ.
1: ಅಂದ್ರೆ ರಾಷ್ಟ್ರೀಕೃತ
0: ಬ್ಯಾಂಕ್ಗಳನ್ನ ಗುರುತಿಸಿದೆ. ಸೊ ಈ ಆರು ಬ್ಯಾಂಕ್ಗಳಲ್ಲಿ ಮಾತ್ರ ಈ ಒಂದು ಯೋಜನೆ ಲಭ್ಯವಿದೆ.
1: ಸುಧೀಂದ್ರ ಅವರೇ, ಈಗ ಒಂದು ಅಲ್ಪಾವಧಿ ಅಥವಾ ದೀರ್ಘಾವಧಿ ಅವಧಿ ಮುಗಿದ ನಂತರ ಅದನ್ನ ಏನಾದರೂ ಗ್ರಾಹಕರು ಬಿಡಿಸಿಕೊಳ್ಳಿಲ್ಲ ಅಂತಂದ್ರೆ ಏನಾದರೂ ಸಮಸ್ಯೆ?
0: ಆಟೋಮೆಟಿಕ್ ಆಗಿ ರಿನಿವಲ್ ಇದು ಇರುತ್ತೆ. ಸೊ ಅವರೆಂದು ಬಿಡಿಸ್ಕೊಳ್ತಾರ ಅವತ್ತಿನ ದಿನದ್ದು ಆ ದಿನದ್ದು ಗೋಲ್ಡ್ ಮಾರ್ಕೆಟ್ ಪ್ರೈಸ್ ಏನಿದೆ ಅದ್ರ ವ್ಯಾಲ್ಯೂಗೆ ಲೆಕ್ಕ ಹಾಕಿ ಅಮೌಂಟ್ ಇದು ಕೊಡ್ತೀವಿ. ಗೋಲ್ಡ್ ಬೇಕು ಅಂದರೆ ಗೋಲ್ಡ್ ಕೊಡ್ತೀವಿ, ಇಲ್ಲ ಗೋಲ್ಡ್ ಬೇಡ ಕ್ಯಾಶ್ ಕೊಡ್ರಿ ಅಂದರೆ ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಏನು ಗೋಲ್ಡ್ ಇದೆಯಾ ಅದನ್ನು ನಂಬರ್ ಆಫ್ ಗ್ರಾಮು ಇಂಟು ಮಾರ್ಕೆಟ್ ವ್ಯಾಲ್ಯೂ ಲೆಕ್ಕ ಹಾಕಿ ಅದನ್ನು ನಾನು ಕೊಡ್ತೀವಿ.
1: ಸುಧೀಂದ್ರ ಅವರ, ಈಗ ಬ್ಯಾಂಕುಗಳಲ್ಲಿ ಚಿನ್ನದ ಅಡಮಾನ ಸಾಲವು ಕೂಡ ಸಿಗುತ್ತೆ. ಈಗ ನಾವು ಚರ್ಚೆ ಮಾಡುವ ಹಾಗೆ ಚಿನ್ನದ ನಗದೀಕರಣ ಯೋಜನೆಯು ಕೂಡ ಚಾಲ್ತಿಯಲ್ಲಿದೆ. ಏನು ಚಿನ್ನದ ಅಡಮಾನ ಯೋಜನೆ ಹಾಗೂ ಚಿನ್ನದ ನಗದೀಕರಣ, ಮಧ್ಯದ ಒಂದು ವ್ಯತ್ಯಾಸ ಏನಿದೆ ಅಂತ ತಾವು ಹೇಳ್ತೀರಿ?
0: ಗೋಲ್ಡ್ ನಗದೀಕರಣದಲ್ಲಿ ಏನೈತೆ, ನೀವು ಕೊಟ್ಟಿರೋಂಥ ಗೋಲ್ಡನ್ನ ನಾವು ಕರಗಿಸಿ ಅದನ್ನ ಗಟ್ಟಿ ಬಂಗಾರ ಮಾಡಿ ಮಾರ್ಕೆಟಿಗೆ ಬಿಡ್ತೀವಿ. ಇದು ಒಂದ್ ರೀತಿ ಡಿಪಾಸಿಟ್ ಠೇವಣಿ ಇಟ್ಟಂಗೆ. ಬ್ಯಾಂಕ್ಗಳಲ್ಲಿ ಗೋಲ್ಡ್ ಅನ್ನ ಡಿಪಾಸಿಟ್ ಮಾಡಿದ್ದೀರಾ, ಸೊ ಅದನ್ನ ನಾವು ನಿಮಗೆ ನೀವು ಮಾಡಿರೋಂಥ ಗೋಲ್ಡ್ಗೆ ಬ್ಯಾಂಕ್ ಅವರು ಅವಧಿ ಪ್ರಕಾರ ಬಡ್ಡಿಯನ್ನು ಕೊಡ್ತಾರೆ. ಅಂದ್ರಿಂದ 3 ವರ್ಷ ಅಥವಾ 5 ವರ್ಷದವರೆಗೂ ಇಡುವಂತ ಒಂದು ದೀರ್ಘಾವಧಿ ಠೇವಣಿ ಇದ್ದಂಗೆ. ಗೋಲ್ಡ್ ಲೋನ್ ಏನಿದೆ, ಇದು ನೀವು ಬಂಗಾರನ ನಾವು ಯಥಾ ಪ್ರಕಾರ ಹಂಗೆ ಬ್ಯಾಂಕಲ್ಲಿ ಇಡಲಾಗುತ್ತೆ. ಇದನ್ನ 1 ವರ್ಷದ ಅವಧಿಗೆ ಮಾತ್ರ ಲೋನ್ ಅಂತ ಕೊಟ್ಟಿರ್ತೀವಿ.
1: ಹೌದು.
0: ಸೊ ಇದನ್ನ ನೀವು 1 ವರ್ಷ ಆದ್ಮೇಲೆ ಈಗ ಲೋನು ಬಡ್ಡಿ ಮತ್ತೆ ಅಸಲು ಕಟ್ಟಿ ಆ ಬಂಗಾರನ ಬಿಡಿಸ್ಕೋಬೇಕಾಗುತ್ತೆ.
1: ಅಂದ್ರೆ ಗೋಲ್ಡ್ ಲೋನು ಮತ್ತೆ ಗೋಲ್ಡ್ ಈ ಒಂದು ಮಾನಿಟೈಸೇಷನ್ ಎರಡಕ್ಕೂ ಬಡ್ಡಿ ದರ ಬೇರೆ ಬೇರೆ ಇರ್ತದ? ಹೇಗೆ?
0: ಎರಡಕ್ಕೂ ಬೇರೆ ಬೇರೆ ಇರುತ್ತೆ. ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಲ್ಲಿ ನಿಮಗೆ 2.5% ಬಡ್ಡಿ ಬರುತ್ತೆ. ಬಂಗಾರದ ರೇಟ್ ಅಲ್ಲಿ ಆವಾ ಬ್ಯಾಂಕಿಂದ ಬೇಸ್ ರೇಟ್ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ.
1: ಹೇಳಕ್ ಇಷ್ಟಪಡ್ತೀರಿ ಕೊನೆಗೆ, ಮುಖ್ಯವಾಗಿ ಚಿನ್ನ ನಗದೀಕರಣ ಯೋಜನೆ ರಾಷ್ಟ್ರವ್ಯಾಪಿ ಇರುವಂತಹ ಯೋಜನೆ, ನಮ್ಮ ಗ್ರಾಹಕರಿಗೆ ಬಂಗಾರವನ್ನ ಮನೇಲಿ ಇಟ್ಕೊಂಡವರಿಗೆ ಏನು ತಮ್ಮ ಸಲಹೆ?
0: ಬಂಗಾರನ ಮನೇಲಿ ಇಟ್ಕೊಳ್ಳೋ ಬದಲು ಇದನ್ನ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಒಂದು ನೀವು ದೇಶದ ಪ್ರಗತಿಗೂ ಬೆಂಬಲ ಮಾಡ್ದಂಗಾಗುತ್ತೆ, ಎರಡನೇದು ನಿಮಗೂ ಸುರಕ್ಷಿತವಾಗಿರುತ್ತೆ ಬಂಗಾರ. ಆಮೇಲೆ ಇದಕ್ಕೋಸ್ಕರ ಲಾಕರ್ ತೆಗೆದು ಲಾಕರ್ ಅಲ್ಲಿ ಇಡೋಂಥದ್ದು ಮತ್ತೆ ವರ್ಷ ಲಾಕರ್ ರೆಂಟ್ ಕಟ್ಟೋಂಥ ಪ್ರಮೇಯ ಇರೋದಿಲ್ಲ. ಆಮೇಲೆ ಇದರಲ್ಲಿ ಇಡೋದ್ರಿಂದ ನಿಷ್ಕ್ರಿಯ ಚಿನ್ನ ಏನಾಗುತ್ತೆ, ಉತ್ಪಾದಕ ಆಸ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಡೆಡ್ ಕ್ಯಾಪಿಟಲ್ ಆಗಿ ಏನು ಮನೆಯಲ್ಲಿದೆ ಅದು ನೀವು ಇಲ್ಲಿಗೆ ಮಾಡಿದರೆ ಅದೇ ನಿಮಗೆ ಅರ್ನಿಂಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗುತ್ತೆ.
1: ಒಳ್ಳೆಯದು ಸುಧೀಂದ್ರ ಅವರೇ, ಇದುವರೆಗೆ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ಸವಿಸ್ತಾರವಾದಂಥ ಒಂದು ಮಾಹಿತಿಯನ್ನು ಕೊಟ್ರಿ. ಬಂಗಾರ ಮನೆಯಲ್ಲಿರೋದಕ್ಕಿಂತ ಬ್ಯಾಂಕ್ನಲ್ಲಿರುವುದು ಸೂಕ್ತ, ನಮಗೆ ವಿದೇಶಿ ವಿನಿಮಯವನ್ನು ಕೂಡ ಇಲ್ಲಿ ಉಳಿತಾಯ ಆಗುತ್ತೆ, ದೇಶದ ಆರ್ಥಿಕ ಹಿತದೃಷ್ಟಿಯಿಂದನೂ ಕೂಡ ಇದು ನಮಗೆ ಸಹಕಾರಿ ಅಂತ ವಿಚಾರವನ್ನು ಹೇಳಿಕೊಟ್ಟಿದ್ದಕ್ಕಾಗಿ, ಈ ಯೋಜನೆಯ ಒಂದು ಲಾಭವನ್ನು ಗರಿಷ್ಠ ಮಟ್ಟದಲ್ಲಿ ನಮ್ಮ ದೇಶದ ಎಲ್ಲ ನಾಗರಿಕರು ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ತಮ್ಮ ಮಾಹಿತಿಗಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ರಾಯಚೂರಿನ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಸುಧೀಂದ್ರ ಪಿಆರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಓಸ್ಲೋದ 3ನೇ ಭಾರತ

0: ನಾರ್ಡಿಕ್ ಶೃಂಗಸಭೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ವ್ಯಾಪಾರ ಹೂಡಿಕೆ ಸೇರಿ ಹಲವು ಕ್ಷೇತ್ರಗಳ ಕುರಿತು ಚರ್ಚೆ. ಸಚಿವ ರಾಜನಾಥ್ ಸಿಂಗ್ ವಿಯೆಟ್ನಾಂ ಅಧ್ಯಕ್ಷರ ಭೇಟಿ. ಉಭಯ ದೇಶಗಳ ರಕ್ಷಣಾ ಸಹಕಾರ ಬಲವರ್ಧನೆಗೆ ಭಾರತ ಪುನರುಚ್ಚಾರ. ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ 90 ಪೈಸೆ ಏರಿಕೆ. ಒಂದೇ ವಾರದಲ್ಲಿ ಇಂಧನ ಇನ್ನಷ್ಟು ತುಟ್ಟಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಜೈಪುರದಲ್ಲಿ ಇಂದು ರಾಜಸ್ಥಾನ್ ರಾಯಲ್ಸ್ ಲಖನೌ ಸೂಪರ್ ಜೈಂಟ್ಸ್ ತಂಡಗಳ ಸೆಣಸು. ವಾರ್ತೆಗಳ ವಿವರ. ನಾರ್ವೆಗೆ ಭೇಟಿ ನೀಡಿದ ಎರಡನೇ ದಿನದಂದು ಪ್ರಧಾನಿ ಮೋದಿಯವರು 5 ನಾರ್ಡಿಕ್ ರಾಷ್ಟಗಳ ತಮ್ಮ ಸಹವರ್ತಿಗಳೊಂದಿಗೆ ಇಂದು ಓಸ್ಲೋದಲ್ಲಿ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. 2022ರಲ್ಲಿ ಡೆನ್ಮಾರ್ಕ್ನ ಕೋಪನ್ ಹ್ಯಾಗನ್ನಲ್ಲಿ ನಡೆದ ಹಿಂದಿನ ಶೃಂಗಸಭೆಯ ನಂತರ ಭಾರತ ಮತ್ತು ನಾರ್ಡಿಕ್ ದೇಶಗಳ ನಡುವೆ ಹೆಚ್ಚಿದ ವಲಯ ಸಹಕಾರವನ್ನು ಶೃಂಗಸಭೆಯು ನಿರ್ಮಿಸುತ್ತದೆ. ಟಿಇಪಿಎ ಜಾರಿಯಲ್ಲಿರುವುದರಿಂದ ಶೃಂಗಸಭೆಯು ಆಳವಾದ ವ್ಯಾಪಾರ ಮತ್ತು ಹೂಡಿಕೆ ಸಂಪರ್ಕಗಳನ್ನು ರೂಪಿಸಲು ಪ್ರಯತ್ನಿಸುತ್ತದೆ. ಈ ಬ್ಲಾಕ್ನೊಂದಿಗಿನ ಭಾರತದ ದ್ವಿಪಕ್ಷೀಯ ವ್ಯಾಪಾರವು ಪ್ರಸ್ತುತ $19 ಬಿಲಿಯನ್ ಆಗಿದೆ. 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯ ನೇಪಥ್ಯದಲ್ಲಿ ಡೆನ್ಮಾರ್ಕ್, ಐಸ್ಲ್ಯಾಂಡ್ ಮತ್ತು ಫಿನ್ಲ್ಯಾಂಡ್ ಪ್ರಧಾನಿ ಮಂತ್ರಿಗಳೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಈ ನಡುವೆ ತಮ್ಮ 5 ರಾಷ್ಟಗಳ ಭೇಟಿಯ ಕೊನೆಯ ಹಂತದಲ್ಲಿ ನರೇಂದ್ರ ಮೋದಿಯವರು ಇಟಲಿಯ ಸಹವರ್ತಿ ಜಾರ್ಜಿಯಾ ಮೆಲೋನಿ ಅವರ ಆಹ್ವಾನದ ಮೇರೆಗೆ 2 ದಿನಗಳ ರಾಜ್ಯ ಭೇಟಿಗಾಗಿ ಇಂದು ಇಟಲಿಯ ರೋಮ್ಗೆ ಆಗಮಿಸಲಿದ್ದಾರೆ. ಪ್ರಧಾನಿ ಮೆಲೋನಿ ಅವರೊಂದಿಗೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಅವರು ಇಟಲಿಯ ಅಧ್ಯಕ್ಷ ಸೆರ್ಗಿಯೋ ಮಟರೆಲ್ಲಾ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರವನ್ನು ಮತ್ತಷ್ಟು ಗಾಢವಾಗಿಸುವ ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ. ಈ ಸಂಬಂಧ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿರುವ ರಕ್ಷಣಾ ಸಚಿವರು ಈ ಸಹಕಾರವು ಉಭಯ ದೇಶಗಳ ನಡುವಿನ ವರ್ಧಿತ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವದ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಹೇಳಿದ್ದಾರೆ. ಭಾರತ ಮತ್ತು ವಿಯೆಟ್ನಾಂ ಪರಸ್ಪರ ನಂಬಿಕೆ, ಹಂಚಿಕೆಯ ಮೌಲ್ಯಗಳು ಮತ್ತು ರಕ್ಷಣೆ, ಭದ್ರತೆ ಹಾಗೂ ಪ್ರಾದೇಶಿಕ ಸ್ಥಿರತೆಯಲ್ಲಿ ನಿಕಟ ಸಹಕಾರದಲ್ಲಿ ಬೇರೂರಿರುವ ಬಲವಾದ ಬಂಧವನ್ನು ಹಂಚಿಕೊಂಡಿವೆ ಎಂದು ಅವರು ಹೇಳಿದ್ದಾರೆ. ಸಚಿವರು ಹನೋಯ್ನಲ್ಲಿ ವಿಯೆಟ್ನಾಂ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಜಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಬೆಳೆಯುತ್ತಿರುವ ಭಾರತ ವಿಯೆಟ್ನಾಂ ರಕ್ಷಣಾ ಪಾಲುದಾರಿಕೆಯನ್ನು ಎರಡೂ ಕಡೆಯವರು ಪರಿಶೀಲಿಸಿದರು ಮತ್ತು ಕಡಲ ಭದ್ರತೆ, ರಕ್ಷಣಾ ಉದ್ಯಮ, ತರಬೇತಿ ಮತ್ತು ಪ್ರಾದೇಶಿಕ ಸ್ಥಿರತೆಯಲ್ಲಿ ಸಹಕಾರವನ್ನು ಮತ್ತಷ್ಟು ಗಾಢವಾಗಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಿದ್ದಾರೆ. ದೆಹಲಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ ಸುಮಾರು 90 ಪೈಸೆ ಹೆಚ್ಚಾಗಿದೆ. ಇಂಡಿಯನ್ ಆಯಿಲ್ ಪ್ರಕಾರ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ ಹಿಂದಿನ 97.77ರಿಂದ 98.64 ರೂಪಾಯಿಗೆ ಏರಿಕೆಯಾಗಿದ್ದರೆ ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ 90.67ರಿಂದ 91.58 ರೂಪಾಯಿಗೆ ಏರಿದೆ. ಬೆಂಗಳೂರಿನಲ್ಲಿ ಪರಿಷ್ಕೃತ ಪೆಟ್ರೋಲ್ ದರ 106.17ರಿಂದ 107.12 ರೂಪಾಯಿಗೆ ಏರಿಸಲಾಗಿದೆ. ಹಾಗೆಯೇ ಡೀಸೆಲ್ ದರ 94.10ರಿಂದ 95.04 ರೂಪಾಯಿಗೆ ಏರಿಸಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ಬಸ್ತಾರ್ ವಿಭಾಗೀಯ ಕೇಂದ್ರ ಕಚೇರಿ ಜಗದಾಲ್ಪುರದಲ್ಲಿ ಕೇಂದ್ರ ವಲಯ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ನಿನ್ನೆ ಛತ್ತೀಸ್ಗಢಕ್ಕೆ ಭೇಟಿ ನೀಡಿದ ಅಮಿತ್ ಶಾ ಅವರು ಬಸ್ತಾರ್ ಜಿಲ್ಲೆಯ ನೆಥನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಿದರು. ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ್ ಸೋನೋವಾಲ್ ನವದೆಹಲಿಯಲ್ಲಿ ದೇಶದ ಬಹುನಿರೀಕ್ಷಿತ ವಾಟರ್ ಮೆಟ್ರೋ ಸೇವೆಗಳ ಆರಂಭದ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. 18 ನಗರಗಳಲ್ಲಿ ವಾಟರ್ ಮೆಟ್ರೋ ಸೇವೆಗಳನ್ನು ಪ್ರಾರಂಭಿಸುವ ಯೋಜನೆಯನ್ನು ಕೇಂದ್ರವು ಮುಂದಿಟ್ಟಿದೆ. ಮೊದಲ ಹಂತಕ್ಕೆ ಗುವಾಹಟಿಯನ್ನು ಗುರುತಿಸಲಾಗಿದೆ ಎಂದು ಕೇಂದ್ರ ಸಚಿವರು ಹೇಳಿದರು. ಶ್ರೀನಗರ, ಪಾಟ್ನಾ, ವಾರಣಾಸಿ, ಅಯೋಧ್ಯೆ ಮತ್ತು ಪ್ರಯಾಗ್ರಾಜ್ ಸೇರಿದಂತೆ ನಗರಗಳು ಸಹ ಮೊದಲ ಹಂತದ ಭಾಗವಾಗಿದ್ದರೆ ಅಸ್ಸಾಂನ ತೇಜ್ಪುರ ಮತ್ತು ದಿಬ್ರುಗಢವನ್ನು ಯೋಜನೆಯ ಎರಡನೇ ಹಂತಕ್ಕೆ ಪ್ರಸ್ತಾಪಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಜಾಗತಿಕ ಅನಿಶ್ಚಿತತೆಯ ಈ ಸಂದರ್ಭದಲ್ಲಿ ಸಹಕಾರವು ಹಂಚಿಕೆಯ ಸಮೃದ್ಧಿ ಮತ್ತು ಸುಸ್ಥಿರ ಭವಿಷ್ಯದ ಮಾರ್ಗವನ್ನು ವ್ಯಾಖ್ಯಾನಿಸುತ್ತದೆ ಎಂದು ಭಾರತ ಮತ್ತು ಸ್ವೀಡನ್ ಒತ್ತಿ ಹೇಳಿವೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಸ್ವೀಡನ್ ಸಹವರ್ತಿ ಉಲ್ಫ್ ಕ್ರಿಸ್ಟರ್ಸನ್ ಅವರು ಬರೆದ ಲೇಖನದಲ್ಲಿ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಅನಿಶ್ಚಿತತೆ, ಇಂಧನ ಅಭದ್ರತೆ ಮತ್ತು ಆರ್ಥಿಕ ವಿಘಟನೆಯ ಸಮಯದಲ್ಲಿ ಜಗತ್ತು ಸಂಕುಚಿತ ರಾಷ್ಟೀಯ ವಿಧಾನಗಳಿಗೆ ಹಿಮ್ಮೆಟ್ಟುವ ಅಥವಾ ಸಹಭಾಗಿತ್ವವನ್ನು ಬಲಪಡಿಸುವ ನಿರ್ಣಾಯಕ ಆಯ್ಕೆಯನ್ನು ಎದುರಿಸುತ್ತಿದೆ ಎಂದು ಬಿಂಬಿಸಲಾಗಿದೆ. ಹೂಡಿಕೆಗಳ ಮೌಲ್ಯದಲ್ಲಿ ಉಂಟಾಗುವ ಕುಸಿತದ ವಿರುದ್ದ ರಕ್ಷಣೆ ನೀಡಲು ಹೆಚ್ಚುವರಿ ಬಫರ್ ಆಗಿ ಸೃಷ್ಟಿಸಲಾಗಿದ್ದ ಹೂಡಿಕೆ ಏರಿಳಿತ ಮೀಸಲನ್ನು ನಿರ್ವಹಿಸುವ ಅಗತ್ಯತೆಯಿಂದ ವಾಣಿಜ್ಯ ಬ್ಯಾಂಕುಗಳಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ವಿನಾಯಿತಿ ನೀಡಿದೆ. ಐಎಫ್ಆರ್ ನಿರ್ವಹಿಸುವ ಅಗತ್ಯತೆಯನ್ನು ನಿನ್ನೆಯಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ ಎಂದು ಆರ್ಬಿಐ ತಿಳಿಸಿದೆ. ಭಾರತದಲ್ಲಿ ಶಾಖೆಯ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿದೇಶಿ ಬ್ಯಾಂಕುಗಳಿಗಾಗಿ ಐಎಫ್ಆರ್ನಲ್ಲಿರುವ ಬಾಕಿ ಮೊತ್ತವನ್ನು ಭಾರತೀಯ ಪುಸ್ತಕಗಳಲ್ಲಿ ನಿರ್ವಹಿಸಲಾಗುವ ಶಾಸನಬದ್ಧ ಮೀಸಲು ನಿಧಿಗೆ ಅಥವಾ ಭಾರತೀಯ ಪುಸ್ತಕಗಳಲ್ಲಿ ಉಳಿಸಿಕೊಂಡಿರುವ ರವಾನೆ ಮಾಡಬಹುದಾದ ಮಿಗತೆಗೆ ನೇರವಾಗಿ ವರ್ಗಾಯಿಸಲಾಗುವುದು ಎಂದು ಆರ್ಬಿಐ ತಿಳಿಸಿದೆ. ಚೆನ್ನೈ ಉಪನಗರ ರೈಲು ಜಾಲವನ್ನು ಉತ್ತೇಜಿಸಲು ಅರಕೋಣಂ ಚೆಂಗಲ್ಪಟ್ಟು ಡಬ್ಲಿಂಗ್ ಯೋಜನೆಗೆ ಭಾರತೀಯ ರೈಲ್ವೆ 993 ಕೋಟಿ ರೂಪಾಯಿಗಳನ್ನು ಅನುಮೋದಿಸಿದೆ. ಚೆನ್ನೈ ಬೀಚ್, ತಾಂಬರಂ, ಚೆಂಗಲ್ಪಟ್ಟು ಮತ್ತು ಅರಕೋಣಂ ಅನ್ನು ಸಂಪರ್ಕಿಸುವ ಪ್ರಮುಖ ಚೆನ್ನೈ ಉಪನಗರ ವೃತ್ತಾಕಾರದ ರೈಲು ಜಾಲದ ಒಂದು ಭಾಗವಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮಾತನಾಡಿ, ಈ ಯೋಜನೆಯು ಕಾರ್ಯನಿರತ ಚೆನ್ನೈ ಉಪನಗರ ರೈಲು ಜಾಲದ ದಟ್ಟಣೆಯನ್ನು ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಹಾಗೂ ಸಮಯ ಪಾಲನೆ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸುತ್ತದೆ ಎಂದು ಹೇಳಿದ್ದಾರೆ. ಇರಾನ್ ಮೇಲಿನ ಮಿಲಿಟರಿ ದಾಳಿಯನ್ನು ಅಮೆರಿಕ ತಾತ್ಕಾಲಿಕವಾಗಿ ತಡೆಹಿಡಿದಿರುವ ಹಿನ್ನೆಲೆಯಲ್ಲಿ ಷೇರು ಮಾರುಕಟ್ಟೆಯ ಆರಂಭಿಕ ವಹಿವಾಟಿನಲ್ಲಿ ಉತ್ತಮ ಬೆಳವಣಿಗೆ ಕಂಡುಬಂದಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ 366 ಅಂಕಗಳ ಏರಿಕೆಯೊಂದಿಗೆ 75,706 ವಹಿವಾಟು ಆರಂಭಿಸಿದೆ. ಹಾಗೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 107 ಅಂಕಗಳ ಜಿಗಿತದೊಂದಿಗೆ 23,760 ಅಂಕಗಳೊಂದಿಗೆ ವಹಿವಾಟು ನಡೆಸಿದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಿರುದ್ದದ ಆರೋಪಗಳ ತನಿಖೆ ನಡೆಸುತ್ತಿರುವ ನ್ಯಾಯಾಧೀಶರ ತನಿಖಾ ಸಮಿತಿ ತನ್ನ ವರದಿಯನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಂಸತ್ ಭವನದಲ್ಲಿ ಸಲ್ಲಿಸಿದೆ. ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ 1968 ಅಡಿಯಲ್ಲಿ ಶಾಸನಬದ್ದ ಅವಶ್ಯಕತೆಗಳಿಗಾಗಿ ಅನುಗುಣವಾಗಿ ಇದನ್ನು ಪ್ರಸ್ತುತಪಡಿಸಲಾಯಿತು. ಈ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಸೂಕ್ತ ಸಮಯದಲ್ಲಿ ಮಂಡಿಸಲಾಗುತ್ತದೆ. ಕಳೆದ ವರ್ಷ ಆಗಸ್ಟ್ 12 ಲೋಕಸಭಾ ಸ್ಪೀಕರ್ ಅವರು ಈ ಸಮಿತಿಯನ್ನು ರಚಿಸಿದ್ದರು. ನ್ಯಾಯಾಧೀಶರ ತನಿಖಾ ಸಮಿತಿಯ ಅಧ್ಯಕ್ಷ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್, ಬಾಂಬೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್ ಮತ್ತು ಕರ್ನಾಟಕ ಹೈಕೋರ್ಟ್ನ ಹಿರಿಯ ವಕೀಲ ಬಿವಿ ಆಚಾರ್ಯ ಅವರು ನ್ಯಾಯಾಧೀಶರ ತನಿಖಾ ಸಮಿತಿಯ ವರದಿಯನ್ನು ಓಂ ಬಿರ್ಲಾ ಅವರಿಗೆ ಸಲ್ಲಿಸಿದರು. ಜೈಪುರದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ಸಂಜೆ 7:30 ಆರಂಭವಾಗಲಿದೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ 5 ವಿಕೆಟ್ಗಳ ಜಯ ಸಾಧಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೋಸ್ಲಾದ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ವ್ಯಾಪಾರ, ಹೂಡಿಕೆ ಸೇರಿ ಹಲವು ಕ್ಷೇತ್ರಗಳ ಕುರಿತು ಚರ್ಚೆ. ಸಚಿವ ರಾಜನಾಥ್ ಸಿಂಗ್ ವಿಯೆಟ್ನಾಂ ಅಧ್ಯಕ್ಷರ ಭೇಟಿ. ಉಭಯ ದೇಶಗಳ ರಕ್ಷಣಾ ಸಹಕಾರ ಬಲವರ್ಧನೆಗೆ ಭಾರತ ಪುನರುಚ್ಚಾರ. ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ 90 ಪೈಸೆ ಏರಿಕೆ. ಒಂದೇ ವಾರದಲ್ಲಿ ಇಂಧನ ಇನ್ನಷ್ಟು ತುಟ್ಟಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಸಮಯ ಸರಿಯಾಗಿ 1:20:30. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಲವು ಜಾಹೀರಾತುಗಳು.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವಂತಹ ಮತ್ತೆ ಹಾಡಿತು ಕೋಗಿಲೆ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನೂ ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಸ್ ಎ ರಾಜ್ಕುಮಾರ್ ಅವರು ಹಾಡಿರುವಂತಹ ಶ್ರುತಿ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರದ್ದೇ ಸಂಗೀತವಿದೆ.

0: ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ ಸರಿಯಾಗಿ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯ

0: ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಪ್ರಿಯ ಕೇಳುಗರೆ, ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶಿನ ಜೈಮಿನಿ ಭಾರತದಲ್ಲಿ ಎಂಟನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಂಎಸ್ ಅನಂತನಾರಾಯಣ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ.
2: ಮದನ ಮಂಜರಿಯು ಆ ಯಜ್ಞದ ಅಶ್ವದ ಹಣೆಯ ಪಟ್ಟಿಯ ಮೇಲಿರುವ ಲೇಖನವನ್ನು ಓದಿದ್ದಾಳೆ. ಕೂಡಲೇ ಇದು ಧರ್ಮರಾಜನ ಯಜ್ಞಾಶ್ವ ಎಂದು ತಿಳಿದು ಸಮೀಪದಲ್ಲಿದ್ದ ಪತಿಯನ್ನು ಕುರಿತು ಹೇಳುತ್ತಿದ್ದಾಳೆ. ಈ ಯಜ್ಞಾಶ್ವವನ್ನು ವೀರರಾಗಿದ್ದರೆ ಕಟ್ಟಬಹುದಂತೆ ಎಂದು. ಅವಳ ಮಾತನ್ನು ಕೇಳಿ ಪ್ರವೀರನು, ಓಹೋ, ಧರ್ಮರಾಜನೊಬ್ಬನೇ ಜಗತ್ತಿನಲ್ಲಿ ವೀರನೇ, ನಮಗೆ ಯೋಗ್ಯತೆ ಇಲ್ಲವೇ ಎಂದು ಹೇಳುತ್ತಾ ಕೂಡಲೇ ಆ ಯಜ್ಞಾಶ್ವವನ್ನು ಕಟ್ಟಿದ್ದಾನೆ, ಸ್ತ್ರೀ ಪರಿವಾರದವರನ್ನು ಮನೆಗೆ ಕಳುಹಿಸಿದ್ದಾನೆ, ಸೇನೆಯನ್ನು ಕರೆಸಿಕೊಂಡಿದ್ದಾನೆ, ಅರ್ಜುನನೊಂದಿಗೆ ಯುದ್ಧ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ.

ಮಹಾರಾಜ, ನೀರಧ್ವಜನ ಮನೆಯ ಅಳಿಯ ಸಾಕ್ಷಾತ್ ಅಗ್ನಿದೇವ, ಹಾಗಾಗಿ ಅವನ ಬಲದಿಂದ ಪ್ರವೀರ ಕುದುರೆಯನ್ನು ಕಟ್ಟುವ ಧೈರ್ಯವನ್ನು ಮಾಡಿದ್ದಾನೆ. ಅದು ಹೇಗೆಂದರೆ, ಹಿಂದೆ ಅವನ ಮಗಳು ಜಗತ್ತಿನಲ್ಲಿ ಎಲ್ಲರಿಗಿಂತ ಶಕ್ತಿಶಾಲಿ ಯಾರು ಎಂದು ಆಲೋಚಿಸಿ ಕೊನೆಗೆ ಅಗ್ನಿದೇವನೇ ಎಲ್ಲರಿಗಿಂತಲೂ ಶಕ್ತಿಶಾಲಿ ಎಂದು ತೀರ್ಮಾನಿಸಿ ಪಾವಕನನ್ನು ಕುರಿತು ತಪಸ್ಸನ್ನಾಚರಿಸಿದ್ದಾಳೆ. ಅವಳ ತಪಸ್ಸಿಗೆ ಮೆಚ್ಚಿದ ಅಗ್ನಿದೇವ ಅವಳನ್ನು ಕೈಹಿಡಿದು ಮನೆಯಳಿಯನಾಗಿ ಅಲ್ಲಿಯೇ ನೆಲೆಸಿದ್ದಾನೆ. ಅವನ ರಕ್ಷಣೆ ನೀಲಧ್ವಜನ ಪಟ್ಟಣಕ್ಕೆ ಯಾವಾಗಲೂ ಇದೆ. ಹಾಗಾಗಿ ಆ ಬಲದಿಂದಾಗಿ ಪ್ರವೀರ ಇಂದು ಪಾರ್ಥನ ಕುದುರೆಯನ್ನು ಕಟ್ಟಿಹಾಕಿದ್ದಾನೆ.

ಕಟ್ಟಿದ್ದ ಕುದುರೆಯನ್ನು ಕಂಡು ಪಾರ್ಥನ ಸೈನಿಕರು ಧಟ್ಟಿಸಿ ಅವರನ್ನು ಬೈಯಲು ಪ್ರಾರಂಭಿಸಿದಾಗ ಪ್ರವೀರನು, ನಾನು ತಿಳಿದೇ ಯಜ್ಞಾಶ್ವವನ್ನು ಕಟ್ಟಿದ್ದೇನೆ, ಅರ್ಜುನನೊಂದಿಗೆ ನಾನು ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ ಎಂದು ಹೇಳಿ ಬಿಲ್ಲು ಬಾಣಗಳನ್ನು ಹಿಡಿದು ನಿಂತಿದ್ದಾನೆ. ಈ ಮಾತು ಅರ್ಜುನನಿಗೆ ತಲುಪಿದೆ. ಕೂಡಲೇ ಕೋಪದಿಂದ ಆತ ಯುದ್ಧಕ್ಕೆ ಚತುರ್ಬಲವನ್ನು ಮುನ್ನಡೆಸಿಕೊಂಡು ಬರುತ್ತಿದ್ದಾನೆ.

ಇದು ಒಂದು ಯಥಾನ್ವಯ ಅಲಂಕಾರದ ಪದ್ಯ. ಕವಿ ಬಹಳ ಸುಂದರವಾಗಿ ವರ್ಣಿಸುತ್ತಾನೆ. ಚತುರ್ಬಲ ದಾಳಿ ಮಾಡಿದಾಗ ನಗರಿಗೆ ಚತುರ್ಬಲದ ದಾಳಿಯಾಯಿತು, ಆಕಾಶಕ್ಕೆ ಚತುರ್ಬಲದಿಂದ ಎದ್ದ ಧೂಳಿನಿಂದ ದಾಳಿಯಾಯಿತು, ಜೋರಾಗಿ ಗರ್ಜಿಸುವ ವಾದ್ಯಧ್ವನಿಯಿಂದ ದೆಸೆ ದೆಸೆಗಳಿಗೆ ದಾಳಿಯಾಯಿತು. ಹೀಗೆ ಏಕಕಾಲದಲ್ಲಿ ಮೂರು ಕಡೆಗೂ ಕೂಡ ದಾಳಿ ಕಾಣಿಸಿಕೊಂಡಿದೆ. ಒಂದು ಕ್ಷಣದಲ್ಲಿ ಪುರಜನರಿಗೂ ರವಿಗೂ ದಿಕ್ಪಾಲರಿಗೂ ಈ ಆಕ್ರಮಣ ಸಂದಿದೆ. ಪುರಜನರಿಗೆ ಸೇನೆಯ ದಾಳಿ, ರವಿಗೆ ಧೂಳಿನ ದಾಳಿ, ದಿಕ್ಪಾಲಕರಿಗೆ ಸದ್ದಿನ ದಾಳಿ. ಹೀಗೆ ಮಹಾತಿಶಯದಿಂದ ಎಲ್ಲರೂ ಯುದ್ಧವನ್ನು ಮುಂದುವರಿಸುತ್ತಿದ್ದಾರೆ.

0: ಮೇರೆ ತಪ್ಪಿದ ಮಹಾಸಮುದ್ರದಂತೆ ಅರ್ಜುನನ ಸೇನೆ ಪ್ರವೀರನ ಮೇಲೆ ಮುಸುಕುತ್ತಿದೆ. ಆದರೆ ಆತನೇನು ಸಾಮಾನ್ಯನೇ, ಹೆದರುವನೆ. ಆತನು ಅಧಿಕ ಸತ್ವದಿಂದ ಆ ಸೇನೆಯನ್ನು ಎದುರಿಸಲು ಸಿದ್ಧನಾಗಿದ್ದಾನೆ. ಯೋಗೀಶ್ವರನು ಸಂಸಾರದ ಸಕಲ ಸಂಕಟಗಳನ್ನು ನಿರ್ಲೇಪಭಾವದಿಂದ ಎದುರಿಸುವಂತೆ ಆತನು ಎದುರಿಸಲು ಸಿದ್ಧನಾಗಿದ್ದಾನೆ.
1: ಮೇಗೆ ಮುಸುಕಿದ ಚೋಣಿ

0: படைவிட்ட மலையனல் கனகரையுதே.
1: ಈ ರೀತಿಯಾಗಿ ಏರಿ ಬಂದ ಸೈನ್ಯವನ್ನು ಪ್ರವೀರನೊಬ್ಬನೇ ತೀಕ್ಷ್ಣವಾದ ಬಾಣಗಳಿಂದ ಪ್ರಯೋಗವನ್ನು ಮಾಡುತ್ತಾ ಸೈನಿಕರೆಲ್ಲರನ್ನೂ ಕೊಲ್ಲುತ್ತಿರುವುದನ್ನು ಕಂಡು ಪ್ರದ್ಯುಮ್ನ, ಸಾತ್ಯಕಿ, ವೃಷಧ್ವಜ, ಕೃತವರ್ಮ ಮೊದಲಾದ ಮಹಾವೀರರು ಕಲ್ಪಮೇಘಗಳಿಂದ ಮಳೆ ಸುರಿಯುವಂತೆ ಬಾಣದ ಮಳೆಯನ್ನೇ ಸುರಿಸುತ್ತಿದ್ದಾರೆ.
0: ಆ ಪ್ರವೀರಂ ಬಳಿಕ

ಪ್ರವೀರನೊಬ್ಬನೇ ಎಲ್ಲ ಸೈನಿಕರೊಂದಿಗೆ ಯುದ್ಧವನ್ನು ಮುಂದುವರಿಸುತ್ತಿರಲು ಅವನಿಗೆ ಸಹಾಯಕನಾಗಿ ತಂದೆಯಾದ ನೀಲಧ್ವಜನು ಮಹಾಸೇನೆಯನ್ನು ಕರೆದುಕೊಂಡು ಪಟ್ಟಣದಿಂದ ಹೊರಟಿದ್ದಾನೆ. ಆ ಸೇನೆಯ ಧೂಳಿನಿಂದಾಗಿ ಆಕಾಶದಲ್ಲಿ, ಗಾಳಿಯಲ್ಲಿ, ನದಿಗಳಲ್ಲಿ, ಭೂಮಿಯಲ್ಲಿ ಎಂಬುದು ಕೂಡ ಯಾರಿಗೂ ತಿಳಿಯುತ್ತಿಲ್ಲ.

0: ಆನೆ, ಕುದುರೆ, ರಥ, ಪದಾತಿ ಚತುರ್ಬಲವೂ ನೀಲಧ್ವಜನೊಡನೆ ಯುದ್ಧಭೂಮಿಗೆ ಬಂದಿದೆ. ಅಲ್ಲಿಯವರೆಗೆ ಯುದ್ಧ ಮಾಡಿ ಬಳಲುತ್ತಿದ್ದ ಪ್ರವೀರನನ್ನು ಹಿಂದಕ್ಕೆ ಸರಿಸಿ ಸೈನಿಕರು ಯುದ್ಧಕ್ಕೆ ಮುಂದಾಗಿದ್ದಾರೆ. ಒಂದು ಕ್ಷಣದಲ್ಲಿ ಪರಮಸಾಹಸದಿಂದ ಹೋರಾಡುತ್ತಿದ್ದಾರೆ ಉಭಯ ವೀರರು.
1: ಮಗ್ಗಿದಂಬ ಸಗಿದಂ ಬುಧಿಯ ತೆರೆಯಂತೆ

0: தே பட்டுபட்டர்கள் ஆகளாகவதொழு.
1: வீராவேஷதிந்த ஹோராடுத்திருவ உபய பலகள ಶೌರ್ಯವನ್ನು ನೋಡಿ. ಸಮುದ್ರದ ತೆರೆಗಳಂತೆ ಮೇಲೆದ್ದು ಶತ್ರುಗಳ ಮೇಲೆ ಬಿದ್ದಿದ್ದಾರೆ. ಕಾರ್ಮೋಳಗಳಂತೆ ಮಹಾರಭಸದಿಂದ ಆಕ್ರಮಿಸುತ್ತಿದ್ದಾರೆ. ಜೇನೊಣಗಳ ಗುಂಪಿನಂತೆ ಭೋಂಕರಿಸಿ ಕಾದಾಡಿ ಶತ್ರು ಸೈನ್ಯದ ಕಾಡನ್ನು ನೆಗ್ಗಿಸಿದ್ದಾರೆ. ಬಿರುಗಾಳಿಯಂತೆ ನುಗ್ಗಿ ಶತ್ರುಗಳನ್ನು ನುಚ್ಚು ನುರಿಯಾಗಿಸಿದ್ದಾರೆ. ಬರ ಸಿಡಿಲಿನಂತೆ ಬಡಿದು ವೀರಾವೇಶವನ್ನು ಮೆರೆಯುತ್ತಿದ್ದಾರೆ.

ಯುದ್ಧದಲ್ಲಿ ಸಾವು ಸಾಮಾನ್ಯ. ಸತ್ತ ಸೈನಿಕರ ಶರೀರಗಳನ್ನು ಅಲ್ಲಿದ್ದ ರಣದ ಮರುಳುಗಳು, ಪಿಶಾಚಿಗಳು ಎಳೆದುಕೊಂಡು ಹೋಗಿ ತಿನ್ನುತ್ತಿವೆ. ಅದನ್ನು ನೋಡುತ್ತಾ ಹೆದರುತ್ತಾರೇನು ಸೈನಿಕರು? ಇಲ್ಲ, ಅವರಿಗೆ ಕಾಣುವ ದೃಶ್ಯವೇ ಬೇರೆ. ಇಲ್ಲಿ ಸತ್ತವನು ಸ್ವರ್ಗಲೋಕದಲ್ಲಿ ಸುರನಾರಿಯರ ಜೊತೆಯಲ್ಲಿ ಅಪ್ಸರೆಯರ

ಜೊತೆಯಲ್ಲಿ ಸಂತೋಷದಿಂದ ಕಾಲ ಕಳೆಯುತ್ತಾನೆ. ಅದನ್ನು ನೆನೆಸಿಕೊಂಡು ಇವರೆಲ್ಲರೂ ಶರೀರದ ಮೇಲಿನ ಆಸೆಯನ್ನು ಬಿಟ್ಟು ಹೋರಾಡುತ್ತಿದ್ದಾರೆ. ಪರಸ್ಪರ ಕೇಶಾಕೇಶಿ ಯುದ್ಧ ನಡೆಯುತ್ತಿದೆ. ಘನಘೋರವಾದ ಸಂಗ್ರಾಮ ಮುಂದುವರಿಯುತ್ತಿದೆ.

ಮಹಾಪರಾಕ್ರಮಶಾಲಿಗಳಾದ ನೀಲಧ್ವಜನ ಸೈನಿಕರು ಪಾಂಡವರ ಸೈನಿಕರನ್ನು ನುಚ್ಚು ನುರಿ ಮಾಡುತ್ತಿದ್ದಾರೆ. ಮಹಾಕವಿ ಲಕ್ಷ್ಮೀಶ ವರ್ಣಿಸುವ ಬಗೆಯನ್ನು ನೋಡಿ, ಕೃತವರ್ಮನ ಉರವಣೆಯನ್ನು ತಗ್ಗಿಸಿದ್ದಾರಂತೆ, ಸಾಲ್ವನ ಉಬ್ಬಟೆಯನ್ನು ಕರಗಿಸಿದ್ದಾರಂತೆ, ಅತಿ ಬಲವಂತನಾದ ಸುವೇಗನ ಪರಾಕ್ರಮವನ್ನು ಕುಗ್ಗಿಸಿದ್ದಾರಂತೆ, ಕರ್ಣನ ಮಗನಾದ ವೃಷಕೇತುವಿನ ಶೌರ್ಯವನ್ನು ಕರಗಿಸಿದ್ದಾರಂತೆ, ಸಾತ್ಯಕಿಯ ವೀರ್ಯವನ್ನು, ಯೌವನಾಶ್ವನ ಅತುಳ ಪರಾಕ್ರಮವನ್ನು, ಅನಿರುದ್ಧನ ಆಟೋಪವನ್ನು, ಪ್ರದ್ಯುಮ್ನನ ಅದಟನ್ನು ಉನ್ನತೀಕರಿಸಿದ್ದಾರಂತೆ ನೀಲಧ್ವಜನ ಸೈನಿಕರು. ಪಾಂಡವರ ಸೇನೆ ನಿಧಾನವಾಗಿ ಹಿಂದಕ್ಕೆ ಸರಿಯುತ್ತಿದೆ.

ನೀಲಧ್ವಜನ ಸೈನಿಕರು ಗುಂಪಾಗಿ ತಮ್ಮ ಮೇಲೆ ಆಕ್ರಮಣ ಮಾಡೋಣ. ಅರ್ಜುನನ ಸೈನಿಕರೆಲ್ಲರೂ ಹಿಂದಕ್ಕೆ ಸರಿಯುತ್ತಿದ್ದಾರೆ. ಅರ್ಜುನ ನೋಡಿದ, ಪ್ರಬಲವಾದ ಆ ಸೈನಿಕರನ್ನು ಗೆಲ್ಲಲು ರಾಕ್ಷಸರಿಗಾಗಲಿ ದೇವತೆಗಳಿಗಾಗಲಿ ಸಾಧ್ಯವಿಲ್ಲ, ಇನ್ನು ತಾನೇ ಯುದ್ಧಕ್ಕೆ ಹೋಗಬೇಕು ಎಂದು ಹೇಳಿ ತನ್ನ ಗಾಂಡೀವದಲ್ಲಿ ಚಾಪವನ್ನು ಹೂಡಿಕೊಂಡು ಅರ್ಜುನ ಗರ್ಜನೆ ಮಾಡುತ್ತಾ ಪುಂಖಾನುಪುಂಖವಾಗಿ ಬಾಣಗಳ ಮಳೆಯನ್ನು ಕರೆಯುತ್ತಿದ್ದಾನಂತೆ. ಪ್ರಳಯ ಕಾಲದ ಪರ್ಜನ್ಯದ ಮಳೆ ಸುರಿಯುವಂತೆ ಅರ್ಜುನನ ಗಾಂಡಿವದಿಂದ ಬಾಣದ ಮಳೆ ಸುರಿಯುತ್ತಿದೆ. ಅರ್ಜುನನಿಗೆ ಎದುರಾಗಿ ಯಾರಾದರೂ ನಿಲ್ಲಲು ಸಾಧ್ಯವೇ? ಸೇನೆ ಮುರಿಯಿತು. ನೀಲಧ್ವಜನ ಸೈನಿಕರು ಪಟ್ಟಣದತ್ತ ಓಡಲು ತೊಡಗಿದರು.

ದಿಕ್ಕಾಪಾಲಾಗಿ ಓಡಿ ಬರುತ್ತಿರುವ ತನ್ನ ಸೇನೆಯನ್ನು ಕಂಡು ರಾಜಕುಮಾರನಾದ ಪ್ರವೀರ ಕೋಪದಿಂದ ಬಿಲ್ಲು ಬಾಣಗಳನ್ನು ಹಿಡಿದು ಅರ್ಜುನನನ್ನು ಎದುರಿಸಲು ಬರುತ್ತಿದ್ದಾನೆ. ಅವನನ್ನು ಅಡ್ಡಗಟ್ಟಿ ವೃಷಕೇತು ಆತನೊಂದಿಗೆ ಯುದ್ಧ ಮಾಡಲು ಹೊರಟರೆ ಅನುಸಾಲ್ವ ತಾನು ಯುದ್ಧ ಮಾಡಬೇಕೆಂದು ಅವನನ್ನು ಪಕ್ಕಕ್ಕೆ ಸರಿಸಿ ಯುದ್ಧ ಮಾಡುತ್ತಿದ್ದಾನೆ. ಈ ರೀತಿಯಾಗಿ ಅವರೆಲ್ಲರೂ ಸೇರಿ ಯುದ್ಧ ಮಾಡಲು ಪ್ರಾರಂಭಿಸೋಣ. ನೀಲಧ್ವಜನು ತಾನೇ ಯುದ್ಧಭೂಮಿಗೆ ಬಂದು ಅರ್ಜುನನೊಂದಿಗೆ ಮುಖಾಮುಖಿಯಾಗಿದ್ದಾನೆ.

ನೀಲಧ್ವಜನನ್ನು ಅರ್ಜುನ ಮತ್ತೆ ಎದುರಿಸುತ್ತಿದ್ದಾನೆ. ಇಬ್ಬರಿಗೂ ಖಾಡಾಖಾಡಿಯಾಗಿ ಘೋರ ಸಂಗ್ರಾಮ ನಡೆದಿದೆ. ಈಗ ನೀಲಧ್ವಜನ ಕೈ ಸೋಲತೊಡಗಿತು. ಆತ ಯೋಚಿಸಿದ, ಅಗ್ನಿ ನನ್ನ ಮನೆಯ ಅಳಿಯನಾಗಿದ್ದಾನೆ, ಹಾಗಿರುವಾಗ ನನಗೇನು ಭಯ ಎಂದು ಯೋಚಿಸಿ ಕೂಡಲೇ ಅಗ್ನಿಯನ್ನು ಕುರಿತು, ಅಳಿಯ ದೇವರೇ, ಇದೇನು ನೀವು ನಮ್ಮ ಪಕ್ಷದಲ್ಲಿದ್ದು ನಮಗೆ ಇಂತಹ ಸೋಲಾಗಬಹುದೇ ಎಂದು ಕೇಳಲು ಅಗ್ನಿ ಆಗ ಮಾವನಿಗೆ ಉತ್ತರವಾಗಿ, ನಾನು ಯುದ್ಧವನ್ನು ವಹಿಸಿಕೊಳ್ಳುತ್ತೇನೆ ಎಂದು ಹೇಳುತ್ತಾ ತಾನೇ ಅರ್ಜುನನ ಸೈನಿಕರನ್ನು ಸುಡತೊಡಗಿದ್ದ.

0: ಅಗ್ನಿಯ ಪ್ರತಾಪ ಕಾಣತೊಡಗಿತು. ಎಲ್ಲೆಡೆಯೂ ಬೆಂಕಿ, ಕೈಯಲ್ಲಿ ಹಿಡಿದ ಬಿಲ್ಲಿಗೆ ಬೆಂಕಿ ಬಿದ್ದಿದೆ, ಬಾಣಕ್ಕೆ ಬೆಂಕಿ ಬಿದ್ದಿದೆ, ಸೈನಿಕರ ವಸ್ತ್ರಗಳಿಗೆ ಬೆಂಕಿ ಬಿದ್ದಿದೆ, ಅವರ ಕವಚಗಳಿಗೆ ಬೆಂಕಿ ಬಿದ್ದಿದೆ, ಶಿರಸ್ತ್ರಾಣ ಉರಿಯುತ್ತಿದೆ, ರಥ ಉರಿಯುತ್ತಿದೆ, ಕುದುರೆಗಳು ಸೀದು ಹೋಗುತ್ತಿವೆ. ಹೀಗೆ ಎಲ್ಲೆಡೆಯೂ ಬೆಂಕಿಯ ಪ್ರಕೋಪ ಪ್ರಜ್ವಲಿಸುತ್ತಿರಲು ಅದನ್ನು ಕಂಡು ಸೈನಿಕರು ದಿಕ್ಕಾಪಾರಾಗಿ ಓಡತೊಡಗಿದ್ದಾರೆ. ಇದೇನು ಎಂದು ಆಶ್ಚರ್ಯಚಕಿತರಾಗುತ್ತಿದ್ದಾರೆ.
1: ಹೊಗೆ ಹೊಗೆದು ಹೊಗೆ ಸೊತ್ತಿ ಹೋಗುವ

ಶಬ್ದಾನುಪ್ರಾಸವನ್ನು ಬಳಸುವುದರಲ್ಲಿ ಲಕ್ಷ್ಮೀಶ ಕವಿ ಅದ್ವಿತೀಯ. ಆತನ ಆ ಪ್ರತಿಭೆಯನ್ನು ಈ ಪದ್ಯದಲ್ಲಿ ಕಾಣಬಹುದು. ಗಕಾರವನ್ನು ಮತ್ತೆ ಮತ್ತೆ ಬಳಸುತ್ತಾ ಆ ಅಗ್ನಿಯ ವೈಭವವನ್ನು ಮತ್ತೆ ಮತ್ತೆ ಹೊಗಳುತ್ತಿದ್ದಾನೆ. ಏನು ತೀವ್ರವಾದಂತಹ ಬೆಂಕಿ, ಎಲ್ಲೆಡೆಯೂ ಬಿದ್ದುಬಿಟ್ಟಿದೆ. ಜನರೆಲ್ಲರೂ ಹಾಹಾಕಾರ ಮಾಡುತ್ತಾ ಓಡುತ್ತಿದ್ದಾರೆ. ಕಟ್

0: ಹಿಂದೆ ತ್ರೇತಾಯುಗದಲ್ಲಿ ಸೀತಾಪಹರಣ ಆಗಿದ್ದಾಗ ರಾಮಚಂದ್ರ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲು ಸಮುದ್ರದ ದಡಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಪ್ರಾಯೋಪವೇಶ ಮಾಡಿದ್ದ. ಸಮುದ್ರ ರಾಜ ಮೂರು ದಿನವಾದರೂ ಕಾಣಿಸಿಕೊಳ್ಳದೇ ಇರೋಣ, ರಾಮಚಂದ್ರನ ಕ್ರೋಧವು ಮಿತಿ ಮೀರಿದೆ, ಕೂಡಲೇ ರಾಮಚಂದ್ರ ತನ್ನ ಕೋದಂಡಕ್ಕೆ ಬ್ರಹ್ಮಾಸ್ತ್ರವನ್ನು ಹೂಡಿ ಸಮುದ್ರದ ಮೇಲೆ ಪ್ರಯೋಗವನ್ನು ಮಾಡುತ್ತಿದ್ದಾನೆ. ಆ ಸಮಯದಲ್ಲಿ ಇಡೀ ಸಮುದ್ರ ಕೊತಕೊತನೆ ಕುದಿಯತೊಡಗಿದೆ. ಸಮುದ್ರದಲ್ಲಿದ್ದ ಜೀವರಾಶಿಗಳೆಲ್ಲವೂ ಬೆಂದು ಭಸ್ಮವಾಗಿವೆ. ಹಾಗೆಯೇ ಇಂದು ಈ ಅಗ್ನಿ ಪ್ರಕೋಪದಿಂದ ಪಾರ್ಥನ ಸೈನಿಕರೆಲ್ಲರೂ ಸುಟ್ಟು ಕರಕಲಾಗುತ್ತಿದ್ದಾರೆ. ಧೂಮಜ್ವಾಲೆ ಎಲ್ಲೆಡೆಯಲ್ಲೂ ವ್ಯಾಪಿಸಿಕೊಂಡಿದೆ. ಇದನ್ನು ಕಂಡು ಅರ್ಜುನ ಬೆರಗಾಗಿದ್ದಾನೆ. ಇದೇನಿದು, ಇದ್ದಕ್ಕಿದ್ದಂತೆ ಬೆಂಕಿ ಹತ್ತಲು ಕಾರಣವೇನು ಎಂದು ಅರ್ಜುನ ಯೋಚಿಸುತ್ತಿದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಎಂಟನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಿದವರು ಶ್ರೀ ಹೊಸಹಳ್ಳಿ ರಾಜಾರಾಮ ಮೂರ್ತಿ.
2: ಚೈತ್ರವನ
3: ಚೈತ್ರವನ
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಗಿರ್ಮಿಟ್ ಹೊಸ ರಾಗ ಹೊಸ ತಾಳ
1: ರಾಜಲೇ ಸಂಜಾನು ಈ ರಾಜನ್ನೇ ಕುಯ್ನು
0: ಹೊಸ ಶೈಲಿ ಹೊಸ ಮಟ್ಟು ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯನ್ನು

0: ಆಕಾಶವಾಣಿ ಸಮಯ 2 ಗಂಟೆಯಾಗಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: This is Akashvani and I am Valsa Williams with the midday news. The headlines. Prime Minister Narendra Modi to attend 3rd India-Nordic Summit in Oslo aimed at strengthening cooperation in technology, renewable energy, defence and trade. Prime Minister Modi and his Swedish counterpart Ulf Kristersson, in a joint newspaper article, stress on partnerships in times of global uncertainty.

0: ಬಿಜೆಪಿ ವ್ಯಂಗ್ಯ. ಬೀದಿ ನಾಯಿಗಳ ಸ್ಥಳಾಂತರ ಆದೇಶ ಹಿಂಪಡೆಯುವುದಿಲ್ಲ, ಸುಪ್ರೀಂ ಕೋರ್ಟ್ ಸ್ಪಷ್ಟನೆ. ದುಬಾರೆಯಲ್ಲಿ ಕಾದಾಟದ ವೇಳೆ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಸಾವು, ಎರಡು ದಿನ ಪ್ರವಾಸಿಗರಿಗೆ ನಿಷೇಧ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಾರಿಗೆ ಸಂಘಟನೆಗಳು ನಾಳೆ ಕರೆ ನೀಡಿರುವ ಮುಷ್ಕರವನ್ನು ಹೈಕೋರ್ಟ್ ತಡೆಹಿಡಿದಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದ್ ರಾಜ್ ಮತ್ತು ನ್ಯಾಯಮೂರ್ತಿ ಕೆ ಮನ್ಮಧರಾವ್ ಅವರನ್ನೊಳಗೊಂಡ ವಿಭಾಗೀಯ ಪೀಠವು ಸಾರಿಗೆ ನೌಕರರಿಗೆ ಮುಷ್ಕರ ನಡೆಸದಂತೆ ಸೂಚಿಸಿದೆ. ಇದು ಪ್ರತಿಭಟನೆಗೆ ಕರೆ ನೀಡಿದ್ದ ಸಂಘಟನೆಗಳಿಗೆ ಹಿನ್ನಡೆಯನ್ನುಂಟು ಮಾಡಿದೆ. ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದ್ದು ಸಾರಿಗೆ ಸಚಿವರೊಂದಿಗೆ ಸಭೆ ಕರೆಯುವಂತೆ ಸೂಚಿಸಿದೆ. ಸಾರಿಗೆ ಸಂಘಟನೆಗಳು ಮುಷ್ಕರವನ್ನು ಮುಂದುವರೆಸದಂತೆ ನಿರ್ದೇಶನ ನೀಡಿದ ನ್ಯಾಯಾಲಯ ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದೆ. ತುಮಕೂರಿನಲ್ಲಿ ಇಂದು ರಾಜ್ಯ ಸರ್ಕಾರ 3 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಧನ ಸಮರ್ಪಣಾ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಯಿತು. ಈ ನಡುವೆ ತುಮಕೂರು ಜಿಲ್ಲೆಯು 21,529 ಹಕ್ಕುಪತ್ರಗಳನ್ನು ಯಶಸ್ವಿಯಾಗಿ ಅಪ್ಲೋಡ್ ಮಾಡುವ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆಯಲ್ಲಿ ನೋಂದಾಯಿತವಾಗಿದೆ. ಈ ಸಾಧನೆಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಾಧನಾ ಸಮಾವೇಶದಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ನ ಪ್ರತಿನಿಧಿಗಳು ಪ್ರಮಾಣಪತ್ರ ಹಸ್ತಾಂತರಿಸಿದರು. ಬಳಿಕ ಮುಖ್ಯಮಂತ್ರಿಗಳು ಪ್ರಮಾಣಪತ್ರವನ್ನು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರಿಗೆ ಹಸ್ತಾಂತರಿಸಿದರು. ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತುಮಕೂರನ್ನು 2ನೇ ಬೆಂಗಳೂರಾಗಿ ರೂಪಿಸುವ ನಿಟ್ಟಿನಲ್ಲಿ ಸಹಕಾರ ನೀಡುವುದಾಗಿ ತಿಳಿಸಿದರು. ಬೆಂಗಳೂರು ನಗರ ದಟ್ಟಣೆ ಕಡಿಮೆ ಮಾಡಲು ಇರುವ ಏಕೈಕ ಮಾರ್ಗ ತುಮಕೂರು ಅಭಿವೃದ್ಧಿಪಡಿಸುವುದು ಎಂದು ಹೇಳಿದರು. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಜನರಲ್ಲಿ ಆರ್ಥಿಕ ಶಕ್ತಿ ಉತ್ತಮಪಡಿಸಿರುವ ಬಗ್ಗೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಅಧ್ಯಯನದಲ್ಲಿ ಬಯಲಾಗಿದೆ ಎಂದು ತಿಳಿಸಿದರು. ತುಮಕೂರಿಗೆ ಜೂನ್ ಜುಲೈ ವೇಳೆಗೆ ಎತ್ತಿನ ಹೊಳೆ ನೀರು ಹರಿಯಲಿದೆ ಎಂದು ಉಪಮುಖ್ಯಮಂತ್ರಿ ಸ್ಪಷ್ಟಪಡಿಸಿದರು. ಸರ್ಕಾರದ ಸಾಧನಾ ಸಮಾವೇಶವನ್ನು ಬಿಜೆಪಿ ಟೀಕಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ, ಅಭಿವೃದ್ಧಿ ಎಂಬುದು ಪೇಪರ್ನಲ್ಲಿ, ಜನರ ಬದುಕು ಕತ್ತಲಲ್ಲಿ ಎಂದು ವ್ಯಂಗ್ಯವಾಡಿದೆ. ಬಿಜೆಪಿ ಹಿರಿಯ ನಾಯಕ ಆರ್ ಅಶೋಕ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದು, ಭ್ರಷ್ಟಾಚಾರ, ಹಣಕಾಸು ದುರುಪಯೋಗ ಮತ್ತು ಆಡಳಿತ ವೈಫಲ್ಯ ಸರ್ಕಾರದ ಸಾಧನೆ ಎಂದು ಆರೋಪಿಸಿದ್ದಾರೆ. ಸರ್ಕಾರ ರಾಜ್ಯವನ್ನು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ತಳ್ಳಿದೆ ಎಂದು ಅವರು ದೂರಿದ್ದಾರೆ. ರಾಜ್ಯದ ವಿದ್ಯುತ್ ಸರಬರಾಜು ಕಂಪನಿಗಳು 42,750 ಕೋಟಿ ರೂಪಾಯಿ ಸಾಲದಿಂದ ಬಳಲುತ್ತಿದೆ. ರೈತರ ಸಮಸ್ಯೆಗಳ ಕುರಿತು ಕಬ್ಬು ಮತ್ತು ಮೆಕ್ಕೆಜೋಳ ಬೆಳೆಗಾರರ ಪ್ರತಿಭಟನೆಗಳಿಗೆ ಸ್ಪಂದಿಸಲು ಸರ್ಕಾರ ವಿಫಲವಾಗಿದೆ ಎಂದು ತಿಳಿಸಿದ್ದಾರೆ. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಹಾಗೂ ಅವುಗಳನ್ನು ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸಲು ಆದೇಶಿಸಿದ್ದ ತನ್ನ ಆದೇಶವನ್ನು ಹಿಂಪಡೆಯುವುದಿಲ್ಲ ಎಂದು ಸುಪ್ರೀಂಕೋರ್ಟ್ ಸ್ಪಷ್ಟಪಡಿಸಿದೆ. ಈ ಮೂಲಕ ತನ್ನ ಹಿಂದಿನ ಆದೇಶವನ್ನು ತಿದ್ದುಪಡಿ ಮಾಡಬೇಕು ಎಂದು ಸಲ್ಲಿಸಿದ್ದ ಅರ್ಜಿಗಳನ್ನು ನ್ಯಾಯಮೂರ್ತಿ ವಿಕ್ರಮನಾಥ್ ನೇತೃತ್ವದ ಪೀಠ ವಜಾಗೊಳಿಸಿದೆ. ಅಂತಹ ನಾಯಿಗಳನ್ನು ಆಶ್ರಯ ತಾಣಗಳಿಗೆ ಸೀಮಿತಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿ ನಾಯಿಗಳು ಇರುವುದು ಆತಂಕಕಾರಿ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಜನರು ಹಾಗೂ ವಿಶೇಷವಾಗಿ ಮಕ್ಕಳ ಮೇಲೆ ಬೀದಿ ನಾಯಿ ದಾಳಿ ಮಾಡಿದ ಪ್ರಕರಣಗಳನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ನಿಯಮಗಳನ್ನು ಜಾರಿಗೊಳಿಸಬೇಕು. ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ 1 ಪ್ರಾಣಿ ಜನನ ನಿಯಂತ್ರಣ ವ್ಯವಸ್ಥೆ ಸ್ಥಾಪಿಸಬೇಕು ಎಂದು ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೆನಡಾ ದೇಶದ ಹೈಕಮಿಷನರ್ ಕ್ರಿಸ್ ಕೂಟರ್ ನೇತೃತ್ವದ ನಿಯೋಗ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಶಿಕ್ಷಣ, ತಂತ್ರಜ್ಞಾನ, ಏರೋಸ್ಪೇಸ್ ಕ್ಷೇತ್ರ

0: ಗಳಲ್ಲಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಕುರಿತು ಮಾತುಕತೆ ನಡೆಸಿತು. ಬಳಿಕ ಮಾತನಾಡಿದ ಕ್ರಿಸ್ ಕೂಟರ್, ರಾಜ್ಯದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲು ಕೆನಡಾ ಉತ್ಸುಕವಾಗಿರುವುದಾಗಿ ತಿಳಿಸಿದ್ದಾರೆ. ಸಚಿವರಾದ ಎಂಬಿ ಪಾಟೀಲ್, ಶರಣ ಪ್ರಕಾಶ್ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್, ಅಪರ ಮುಖ್ಯ ಕಾರ್ಯದರ್ಶಿ ಅಂಜುಮ್ ಫರ್ವೇಶ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೊಡಗು ಜಿಲ್ಲೆಯ ದುಬಾರೆ ಆನೆ ಶಿಬಿರದಲ್ಲಿ ನಿನ್ನೆ ಕಂಜನ್ ಆನೆಯ ತಿವಿತಕ್ಕೆ ಒಳಗಾಗಿದ್ದ ಸಾಕಾನೆ ಮಾರ್ತಾಂಡ ಇಂದು ಸಾವನ್ನಪ್ಪಿದೆ. ದುಬಾರೆಯ ಕಾವೇರಿ ನದಿಯಲ್ಲಿ ಸ್ನಾನಕ್ಕೆ ತೆರಳಿದ್ದ ಸಂದರ್ಭದಲ್ಲಿ ಕಂಜನ್ ಹೆಸರಿನ ಸಾಕಾನೆಯೊಂದು ದಿಢೀರ್ ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ 34 ವರ್ಷದ ಮಾರ್ತಾಂಡನಿಗೆ ಗಂಭೀರ ಗಾಯಗಳಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮಾರ್ತಾಂಡ ಆನೆ ಕೊನೆ ಉಸಿರೆಳೆದಿದೆ. ಮಾರ್ತಾಂಡ ಮತ್ತು ಕಂಜನ್ ಎಂಬ ಎರಡು ಸಾಕಾನೆಗಳ ನಡುವೆ ಸಂಭವಿಸಿದ್ದ ಸಂಘರ್ಷದಲ್ಲಿ ಆನೆಯ ಕೆಳಗಡೆ ಸಿಲುಕಿ ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಸಾವನ್ನಪ್ಪಿದ್ದರು. ಈ ಎಲ್ಲಾ ಘಟನೆಗಳ ಹಿನ್ನೆಲೆಯಲ್ಲಿ ದುಬಾರೆ ಶಿಬಿರವನ್ನು ಇಂದು ಮತ್ತು ನಾಳೆ ಪ್ರವಾಸಿಗರಿಗೆ ನಿಷೇಧಿಸಿ ಅರಣ್ಯ ಇಲಾಖೆ ಆದೇಶಿಸಿದೆ. ಮಳೆಗಾಲದಲ್ಲಿ ಎದುರಾಗುವ ಪ್ರಾಕೃತಿಕ ವಿಕೋಪ ತಡೆಯಲು ಜಿಲ್ಲಾಡಳಿತ ಸಕಲ ಸಿದ್ಧತೆ ನಡೆಸಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಗಳೂರಿನ ಪಂಪೆಲ್ ಸೇರಿದಂತೆ ಕೃತಕ ನೆರೆ ಸಂಭವಿಸುವ ಪ್ರದೇಶಗಳ ಒಳಚರಂಡಿಗಳ ಎತ್ತರವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ 5 ಕಾಮಗಾರಿಗಳಲ್ಲಿ 3 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಹೆದ್ದಾರಿ 66, 75 ಹಾಗೂ 73ರಲ್ಲಿ ಅತಿಕ್ರಮಣ ತೆರವು ಕಾರ್ಯಾಚರಣೆಗೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದಿಂದ ಮಾಹಿತಿ ಪಡೆಯಲಾಗಿದ್ದು, ಸ್ಥಳೀಯ ತಂಡಗಳ ಸಹಕಾರದೊಂದಿಗೆ ತೆರವು ಕಾರ್ಯಾಚರಣೆ ಆರಂಭಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪರವಾನಗಿ ಪಡೆಯದೆ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವವರ ವಿರುದ್ಧ ಗರಿಷ್ಠ ಪ್ರಮಾಣದಲ್ಲಿ ದಂಡ ವಿಧಿಸುವಂತೆ ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಿಯಮ ಬಾಹಿರವಾಗಿ ತಂಬಾಕು ಮಾರಾಟ ಮಾಡುವವರ ವಿರುದ್ಧ ಕ್ರಮ ಜರುಗಿಸಬೇಕು. ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವವರು ಪ್ರತ್ಯೇಕ ಪರವಾನಗಿ ಹೊಂದಿರಬೇಕು ಎಂದು ತಿಳಿಸಿದ್ದಾರೆ. ನಗರ ಗ್ರಾಮೀಣ ಪ್ರದೇಶಗಳ ಶಾಲಾ ಶೈಕ್ಷಣಿಕ ಸಂಸ್ಥೆಗಳ ಆವರಣದ 100 ಮೀಟರ್ ಅಂತರದಲ್ಲಿ ತಂಬಾಕು ಉತ್ಪನ್ನಗಳ ಮಾರಾಟಕ್ಕೆ ಅವಕಾಶವಿರುವುದಿಲ್ಲ ಎಂದು ಹೇಳಿದ್ದಾರೆ. ಮಾದಕ ವಸ್ತುಗಳ ಸೇವನೆ ಸಮಾಜಕ್ಕೆ ಮಾರಕವಾಗಿದ್ದು, ಮೈಸೂರಿನಲ್ಲಿ ಮಾರಾಟ ಮತ್ತು ಸೇವನೆಯನ್ನು ತಡೆಗಟ್ಟಲು ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳುವಂತೆ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿ ಮಲ್ಲಿಕ್ ತಿಳಿಸಿದ್ದಾರೆ. ಜೂನ್ 26ರಂದು ಮಾದಕ ವಸ್ತು ವಿರೋಧಿ ದಿನಾಚರಣೆ ಆಚರಿಸಲಾಗುತ್ತಿದ್ದು, ಕಾಲೇಜು ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಂಡು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತೆ ತಿಳಿಸಿದ್ದಾರೆ. ಹಾಸ್ಟೆಲ್ಗಳಲ್ಲಿ ಸಿಸಿಟಿವಿ ಅಳವಡಿಸಿ ವಿದ್ಯಾರ್ಥಿಗಳ ಕಾರ್ಯಚಟುವಟಿಕೆಗಳ ನಿಗಾ ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಮಳೆಗಾಲ ಪ್ರಾರಂಭವಾಗುವ ಮುನ್ನ ಕುಡಿಯುವ ನೀರಿನ ಮೂಲಗಳು ಮತ್ತು ನೀರಿನ ಮಾದರಿಗಳನ್ನು ಪರೀಕ್ಷಿಸಿ ನೀರು ಕಲುಷಿತಗೊಳ್ಳದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ ಎಲ್ಲಾ ಶಾಲೆ, ಅಂಗನವಾಡಿ ಮತ್ತು ವಸತಿ ನಿಲಯಗಳಿಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವಲ್ಲಿ ವ್ಯತ್ಯಯವಾಗದಂತೆ ಎಚ್ಚರ ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜಲಜೀವನ್ ಮಿಷನ್ ಕಾಮಗಾರಿಗಳು ಪೂರ್ಣಗೊಂಡಿರುವ ಕಡೆ ಹೆಸ್ಕಾಂ ವತಿಯಿಂದ ಶೀಘ್ರವೇ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರಿಗೆ ನೌಕರರು ಮುಷ್ಕರ ನಡೆಸದಂತೆ ಹೈಕೋರ್ಟ್ ಸೂಚನೆ, ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಸಲಹೆ. ತುಮಕೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ, 1.5 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. ಭ್ರಷ್ಟಾಚಾರ, ಹಣಕಾಸು ದುರುಪಯೋಗವೇ ಸರ್ಕಾರದ ಸಾಧನೆ, ಬಿಜೆಪಿ ವ್ಯಂಗ್ಯ. ಬೀದಿ ನಾಯಿಗಳ ಸ್ಥಳಾಂತರ ಆದೇಶ ಹಿಂಪಡೆಯುವುದಿಲ್ಲ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ದುಬಾರೆಯಲ್ಲಿ ಕಾದಾಟದ ವೇಳೆ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಸಾವು, 2 ದಿನ ಪ್ರವಾಸಿಗರಿಗೆ ನಿಷೇಧ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಸಮಯ ಸರಿಯಾಗಿ 2:48 ಆಕಾಶವಾಣಿ ಹಿಂದಿ ಪಾಠ ಹೇಳಿಕೊಡುತ್ತಾರೆ ಕಾಮಾಕ್ಷಿ ಸುರೇಶ್.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕಾಮಾಕ್ಷಿ ಸುರೇಶ್.
1: ನಮಸ್ತೆ ಅಧ್ಯಾಪಿಕಾಜಿ.
2: ನಮಸ್ತೆ ಬಚ್ಚೋ, ಯಹ ಆಪ್ ಕೌನ್ಸಿ ಪುಸ್ತಕ ದೇಖ್ ರಹೆ ಹೈ ವೈಷ್ಣವಿ?
3: ಮ್ಯಾಮ್, ಯೇ ಏಕ್ ಅಟ್ಲಾಸ್ ಹೈ, ಮೈ ವಿಶ್ವ ಕೇ ಮಾನಚಿತ್ರ ಪರ್ ಭಾರತ್ ದೂನ್ ರಹಿ ಹೂ.
2: ಒಳ್ಳೆಯದಾಯಿತು, ಈ ದಿನ ನಾನು ನಿಮಗೆ ಭಾರತದ ಬಗ್ಗೆ ಹೇಳುತ್ತೇನೆ.
1: ಭಾರತ ನಮ್ಮ ಮಾತೃಭೂಮಿ, ಇದರ ಬಗ್ಗೆ ನಮಗೆ ಹೇಳಿದರೆ ಬಹಳ ಸಹಾಯವಾಗುತ್ತದೆ.
2: ಚಲೋ, ಪೆಹ್ಲೆ ಮೈ ಆಪ್ಕೋ ಇಸ್ ದೇಶ್ ಕಿ ಸ್ಥಿತಿ ಕಾ ಪರಿಚಯ ದೇತಿ ಹೂ.
3: ಪರಿಚಯ ಎಂಬುದರ ಅರ್ಥವೇನು?
2: ಪರಿಚಯ ಕಾ ಅರ್ಥ ಹೈ ಪಹಚಾನ್ ದೇನಾ ಯಾ ಜಾನ್ಕಾರಿ ದೇನಾ. ಭಾರತ್ ಉತ್ತರಿ ಗೋಲಾರ್ಧ ಮೇ ಸ್ಥಿತ ಹೈ.
1: ಗೋಲಾರ್ಧ ಎಂಬುದರ ಅರ್ಥವೇನು?
2: ಪೃಥ್ವಿ ಕೆ ದೋ ಆಧೆ ಭಾಗ್ ಹೈ, ಗೋಲಾಕಾರ್ ಭಾಗ್, ಊಪರಿ ಭಾಗ್ ಉತ್ತರಿ ಗೋಲಾರ್ಧ ಔರ್ ದಕ್ಷಿಣಿ ಭಾಗ್ ದಕ್ಷಿಣಿ ಗೋಲಾರ್ಧ, ಔರ್ ಭಾರತ್ ಜೊ ಹೈ ವೋ ಉತ್ತರಿ ಗೋಲಾರ್ಧ ಮೇ ಹೈ. ಭಾರತ್ ಏಕ್ ಅನೋಖಾ ದೇಶ ಹೈ. ಇಸ್ಕೆ ಉತ್ತರ ಮೇ ಹಿಮಾಲಯ ಪರ್ವತ ಹೈ, ಪೂರ್ವ ಮೇ ಬಂಗಾಲ್ ಕಿ ಖಾಡಿ ಹೈ, ಪಶ್ಚಿಮ ಮೇ ಅರಬ್ ಸಾಗರ್ ಹೈ ಔರ್ ದಕ್ಷಿಣ ಮೇ ಹಿಂದ್ ಮಹಾಸಾಗರ್ ಹೈ.
1: ನೀವು ಹಿಂದಿನ ಪಾಠಗಳಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ದಿಕ್ಕುಗಳ ಬಗ್ಗೆ ಹೇಳಿದ್ದೀರಾ.
2: ಬಡಿ ಅಚ್ಚಿ ಬಾತ್ ಹೈ ಕಿ ಆಪ್ನೆ ಇನ್ ವಿಷಯಕ್ಕೂ ಯಾದ ರಖಾ. ಭಾರತ್ ಏಕ್ ಬಹುತ್ ಬಡಾ ದೇಶ ಹೈ ಔರ್ ಇಸ್ಕಾ ಕುಲ್ ಕ್ಷೇತ್ರಫಲ್ ಲಗ್ಭಗ್ 3.28 ಅರಬ್ ಕಿಲೋಮೀಟರ್ ಹೈ. ವಿಶ್ವ ಕಾ ಸಾತ್ವಾ ಬಡಾ ದೇಶ ಹೈ.
3: ಪ್ರಪಂಚದಲ್ಲಿಯೇ ದೊಡ್ಡ ದೇಶ ಯಾವುದು?
2: ವಿಶ್ವ ಕಾ ಸಬ್ಸೆ ಬಡಾ ದೇಶ ರೂಸ್ ಹೈ.
1: ಯಾವ ದೇಶ ಎರಡನೇ ಮತ್ತು ಮೂರನೆಯ ದೊಡ್ಡ ದೇಶ?
2: ದೂಸರೆ ಸ್ಥಾನ ಪರ್ ಹೈ ಚೀನ್ ಔರ್ ತೀಸರೆ ಸ್ಥಾನ ಪರ್ ಹೈ ಕೆನಡಾ. ಅಚ್ಛಾ, ಅಬ್ ಹಮ್ ಆಗೇ ಪಡೆಂಗೆ. ಭಾರತ 23 ಡಿಗ್ರಿ ಉತ್ತರ ತಥಾ 8 ಡಿಗ್ರಿ ಉತ್ತರ ಅಕ್ಷಾಂಶ ಔರ್ 68 ಪೂರ್ವಿ ತಥಾ 97 ಪೂರ್ವಿ ದೇಶಾಂತರ ರೇಖಾಂಕೆ ಬೀಚ್ ಮೇ ಸ್ಥಿತ ಹೈ. ಕರ್ಕವೃತ್ 23.5 ಡಿಗ್ರಿ ಉತ್ತರಿ ಅಕ್ಷಾಂಶ ರೇಖಾ ಜೋ ಹೈ ವೋ ಭಾರತ್ ಕೆ ಲಗ್ಭಗ್ ಮಧ್ಯ ಸೆ ಗುಜರ್ತಿ ಹೈ. ಅಚ್ಛಾ ಪ್ರಿಯಾಂಕಾ, ಆಪ್ ಮುಜೆ ಕನ್ನಡ ಮೇ ಯಹ ಬತಾಯಿಯೇ ಕಿ ಅಕ್ಷಾಂಶ ಔರ್ ದೇಶಾಂತರ ರೇಖಾಯೇ ಕ್ಯಾ ಹೈ.
1: ಕಳೆದ ವರ್ಷ ನೀವು ನಮಗೆ ಅಕ್ಷಾಂಶ ಮತ್ತು ರೇಖಾಂಕಗಳ ಬಗ್ಗೆ ಹೇಳಿಕೊಟ್ಟಿದ್ದೀರಿ. ಪೂರ್ವದಿಂದ ಪಶ್ಚಿಮಕ್ಕೆ ಹಾದು ಹೋಗುವ ಸಮಾಂತರ ರೇಖೆಗಳನ್ನು ಅಕ್ಷಾಂಶ ಎಂದು ಹಾಗೂ ಉತ್ತರದಿಂದ ದಕ್ಷಿಣಕ್ಕೆ ಹಾದು ಹೋಗುವ ರೇಖೆಗಳನ್ನು ರೇಖಾಂಶ ಎಂದು ಕರೆಯುತ್ತಾರೆ.
2: ಹಾ, ಬಿಲ್ಕುಲ್ ಸಹಿ. ಇನ್ ರೇಖಾಂ ಕಿ ಸಹಾಯತಾ ಸೆ ಹಮ್ ದೇಶೋಂ ಕಿ ಸ್ಥಿತಿ ಕಾ ಪತಾ ಲಗಾ ಸಕ್ತೆ ಹೈ.
1: ಭಾರತ ದೇಶ ಯಾವ ಖಂಡದಲ್ಲಿದೆ?
2: ಹಾ, ಯೇ ತೋ ಮೈ ಆಪ್ಕೋ ಬತಾನಾ ಭೂಲ್ ಹಿ ಗೈ. ಭಾರತ್ ಏಷ್ಯಾ ಮಹಾದ್ವೀಪ ಮೇ ಸ್ಥಿತ ಹೈ. ಆಪ್ ಅಪ್ನೆ ಅಟ್ಲಸ್ ಮೇ ದೇಖಿಯೇ ತೋ ಸಹಿ ಔರ್ ಫಿರ್ ಮಾನಚಿತ್ರ ಮೇ ಯೇ ಭಿ ದೇಖ್ ಕರ್ ಬತಾಯಿಯೇ ಕಿ ಹಮಾರೆ ಪಡೋಸಿ ದೇಶ್ ಕೌನ್ ಸೆ ಹೈ. ಆಪ್ ಬತಾಯಿಯೇ.
3: ನಮ್ಮ ನೆರೆ ಹೊರೆಯ ದೇಶಗಳೇನೆಂದರೆ ನೇಪಾಲ್, ಮಯನ್ಮಾರ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಶ್ರೀಲಂಕಾ, ಚೀನಾ ಹಾಗೂ ಬಾಂಗ್ಲಾದೇಶ.
2: ಬಹುತ್ ಖೂಬ್. ದೇಖಾ, ಮಾನಚಿತ್ರ ಹಮಾರೆ ಲಿಯೆ ಕಿಸ್ ಪ್ರಕಾರ ಲಾಭಕಾರಿ ಹೈ. ಇನ್ನೇ ದೇಖ ಕರ್ ಹಮ್ ಬಹುತ್ ಕುಚ್ ಸೀಖ ಸಕ್ತೆ ಹೈ. ಅಚ್ಛಾ ಪ್ರಿಯಾಂಕಾ, ಅಬ್ ಆಪ್ ಬತಾವ್ ಕಿ ಹಮಾರೆ ದೇಶ ಮೇ ಕಿತ್ನೆ ರಾಜ್ಯ ಹೈ.
1: ನಮ್ಮ ದೇಶದಲ್ಲಿ 28 ರಾಜ್ಯಗಳಿವೆ.
2: ಹಾಂ, ಲೇಕಿನ್ ಅಭಿ ತೋ ಔರೇಕ್ ರಾಜ್ಯ ಜುಡ್ ಗಯಾ ಹೈ. ಕ್ಯಾ ಆಪ್ ಬತಾ ಸಕ್ತೆ ಹೈ ವೋ ಕೌನ್ ಸಾ ರಾಜ್ಯ ಹೈ?
4: ತೆಲಂಗಾಣ.
2: ಬಹುತ್ ಅಚ್ಛಿ ಬಾತ್ ಹೈ. ಅಚ್ಛಾ ಪ್ರಿಯಾಂಕಾ, ಅಬ್ ಬತಾವ್ ಹಮಾರಾ ರಾಜ್ಯ ಕೌನ್ ಸಾ ಹೈ?
3: ಹಮ್ ರಾಜ್ಯ ಹೈ ಕರ್ನಾಟಕ.
2: ಹಮ್ ರಾಜ್ಯ ನಹಿ, ಹಮಾರಾ ರಾಜ್ಯ ಹೈ ಕರ್ನಾಟಕ. ಆಪ್ ಇಸೆ ಫಿರ್ ಸೆ ದೊಹರಾಯಿಯೆ.
3: ಹಮಾರಾ ರಾಜ್ಯ ಕರ್ನಾಟಕ ಹೈ.
2: ಪ್ರಿಯಾಂಕಾ, ಅಬ್ ಆಪ್ ಆಗೇ ಪಡಿಯೆ.
1: ಭಾರತ್ ಕಿ ಮುಖ್ಯ ಭೂಮಿ ಕೆ ಅಲಾವಾ ಕುಚ್ ಭಾಗ್ ಭಾರತ್ ಮೇ ದೂರ್ ಸಮುದ್ರ ಮೇ ಭಿ ಹೈ, ಜೈಸೆ ಲಕ್ಷದ್ವೀಪ್ ತಥಾ ಅಂಡಮಾನ್ ಔರ್ ನಿಕೋಬಾರ್.
3: ಮ್ಯಾಮ್, ಮೆನೆ ಇಸೆ ಮಾನಚಿತ್ರ ಪರ್ ದೂನ್ ಲಿಯಾ ಹೈ, ಲೇಕಿ ಯಹಿ ಹೈ ನಾ?
2: ಹೌದು, ನಿಮ್ಮ ಹೇಳಿಕೆ ಸರಿಯಾಗಿದೆ. ವೆರಿ ಗುಡ್. ಭಾರತ್ ಕೆ ಉತ್ತರಿ ಭಾಗ ಮೇ ಅಬ್ ಹಿಮಾಲಯ ಕೆ ಬಾರೇ ಮೇ ಆಪ್

0: प्रियंका जरा पढ़िए।
1: भारत के उत्तरी भाग में हिमालय के विशाल पर्वत है। यह विश्व के सबसे ऊंचे पर्वत माने जाते हैं। इनकी चोटियां सदैव बर्फ से ढकी होती है।
2: ಅವುಗಳನ್ನು ಹಿಮಾಲಯ ಪರ್ವತವೇನೆಂದು ಏಕೆ ಕರೆಯುತ್ತಾರೆ?
0: ಹಿಮ್ ಯಾನಿ ಬರ್ಫ್, ಆಲೆ ಯಾನಿ ಘರ್, ಹಿಮ್ ಕಾ ಘರ್ ಹಿಮಾಲಯ, ಹಿಮ್ ಔರ್ ಆಲೆ ಶಬ್ದ ಸೇ ಬನಾ ಹೈ ಹಿಮಾಲಯ.
2: ನೀವು ಹಿಮದ ಬಗ್ಗೆ ಹೇಳಿದಾಗ ನನಗೆ ಐಸ್ ಕ್ರೀಮ್ ನೆನಪಾಗುತ್ತದೆ.
0: ಲೋಗ್ ಐಸ್ ಕ್ರೀಮ್ ಖಾನಾ ಬಹುತ್ ಪಸಂದ್ ಕರ್ತೆ ಹೈ.
2: ನಾವು ಬೇಸಿಗೆಯಲ್ಲಿ ತಂಪು ಪಾನೀಯಗಳನ್ನು ಕುಡಿಯುತ್ತೇವೆಯೇ?
0: ಜಿ ಹಾ, ಯೆ ಸಹಿ ಬಾತ್ ಹೈ. ಆಪ್ಕೋ ಭಿ ಹೋ ಸಕ್ತಾ ಹೈ ಕಿ ಇಸ್ ಪಾಠ ಕೆ ಬಾದ್ ಐಸ್ ಕ್ರೀಮ್ ಮಿಲೇಗಾ.
2: ಧನ್ಯವಾದಗಳು, ನಮಗೆ ಸಂತೋಷವಾಯಿತು.
0: ಇಸ್ ಹಿಮಾಲಯ ಮೇ ಹಿ ವಿಶ್ವ ಕಿ ಸಬ್ಸೆ ಊಂಚಿ ಚೋಟಿ ಹೈ ಜಿಸೆ ಹಮ್ ಎವರೆಸ್ಟ್ ಕಹತೆ ಹೈ.
2: ಇದರ ಎತ್ತರದ ಮೀಟರ್ ಎಷ್ಟು?
0: ಇಸ್ಕಿ ಊಂಚಾಯಿ 8848 ಮೀಟರ್ ಹೈ ಸಮುದ್ರ ತಲ್ ಸೆ ಲೇಕರ್.
2: ಅದು ತುಂಬಾ ಎತ್ತರ.
0: ಬಿಲ್ಕುಲ್. ಚಲೋ, ಹಿಮಾಲಯ ಕೆ ಬಾದ್ ಹಮ್ ಉತ್ತರಿ ಮೈದಾನ್ ಕೆ ಬಾರೆ ಮೇ ಕುಚ್ ಜಾನೆಂಗೆ. ಹಿಮಾಲಯ ಕೆ ದಕ್ಷಿಣ ಮೇ ಏಕ್ ವಿಸ್ತೃತ ಮೈದಾನ್ ಹೈ, ಉಸೆ ಉತ್ತರಿ ಮೈದಾನ್ ಕಹತೆ ಹೈ. ಇಸ್ಕಾ ನಿರ್ಮಾಣ ಹಿಮಾಲಯ ಸೆ ಆನೆ ವಾಲಿ ನದಿಯಾ ತಥಾ ಉನ್ಕಿ ಉಪ ನದಿಯಾ ಬನಾತಿ ಹೈ. ವಹ ಜಲೋಢ್ ಮಿಟ್ಟಿ ಸೆ ಬನಾ ಹೈ ಔರ್ ಯಹ ಮಿಟ್ಟಿ ಬಹುತ್ ಹಿ ಉಪ್ಜಾವು ಹೈ.
2: ದಯವಿಟ್ಟು ಮುಂದಿನ ವಾಕ್ಯದಲ್ಲಿ ಪರಿಚ್ಛೇದಗಳಲ್ಲೂ ಕಷ್ಟವಾದ ಪದಗಳ ಅರ್ಥವೇನು ತಿಳಿಸಿ.
0: ಹಾ, ಮೈ ಆಪ್ಕೋ ಇನ್ಕೆ ಅರ್ಥ ಸಮಜಾತಿ ಹೂಂ. ಉದಾಹರಣ ಕೇಳಿಯೇ, ವಿಸ್ತೃತ ಕಾ ಅರ್ಥ ಹೋತಾ ಹೈ ಬಡಾ ಯಾ ಚೌಡಾ. ನಿರ್ಮಾಣ ಕಾ ಅರ್ಥ ಹೋತಾ ಹೈ ಬನಾನಾ ಯಾ ರಚನಾ ಕರ್ನಾ. ಜಲೋಢ್ ಮಿಟ್ಟಿ ಯಾನಿ ಅಚ್ಛಿ ಔರ್ ಬಾರೀಕ್ ಮಿಟ್ಟಿ. ಉಪ್ಜಾವು ಉಪ್ಜಾವು ಉಸ್ ಮಿಟ್ಟಿ ಕೋ ಕಹತೆ ಹೈ ಜಹಾಂ ಫಸಲ್ ಅಚ್ಛಿ ತರಹ ಉಗ್ತಿ ಹೈ.
2: ಕರ್ನಾಟಕದಲ್ಲೂ ಫಲಮತ್ತಾದ ಮಣ್ಣು ಇದೆಯೇ?
0: ಹಾ, ಕಾವೇರಿ ನದಿ ಕಾ ಮೈದಾನ್ ಬಹುತ್ ಹಿ ಉಪ್ಜಾವು ಹೈ.
2: ಇಲ್ಲೂ ವ್ಯವಸಾಯ ಮಾಡುತ್ತಾರೆಯೇ?
0: ಹಾ, ಯಹಾಂ ಕೆ ಲೋಗೋಂ ಕಾ ಮುಖ್ಯ ವ್ಯವಸಾಯ ಕೃಷಿ ಹೈ. ಲೇಕಿನ್ ಇಸಿ ಉತ್ತರಿ ಮೈದಾನ್ ಕೆ ಪಶ್ಚಿಮಿ ಭಾಗ ಮೇ ಏಕ್ ಮರುಸ್ಥಲ್ ಭಿ ಹೈ.
2: ಮರುಸ್ಥಲ್, ಇದರ ಅರ್ಥವೇನು?
0: ಇಸ್ಕಾ ಅರ್ಥ ಹೈ ಏಕ್ ರೇಗಿಸ್ತಾನ್, ರೇತ್ ಸೆ ಭರಾ. ಯಹಾಂ ಬಹುತ್ ಕಮ್ ವರ್ಷಾ ಹೋತಿ ಹೈ ಔರ್ ವನಸ್ಪತಿ ಬಹುತ್ ಕಮ್ ಹೈ.
2: ನಾವು 4ನೇ ತರಗತಿಯಲ್ಲಿ ಕಲಿತ ಸಹಾರಾ ಮರುಭೂಮಿಯ ಹಾಗೆ.
0: ಹಾ, ವಹ ವಿಶ್ವ ಕಾ ಸಬ್ಸೆ ಬಡಾ ಗ್ರೀಷ್ಮ ಮರುಸ್ಥಲ್ ಹೈ. ಆಪ್ ಜಾನ್ತೆ ಹೋಂಗೆ ಕಿ ಚಾರ್ ಪ್ರಮುಖ ಋತುವೆ ಹೋತಿ ಹೈ, ಗ್ರೀಷ್ಮ ಋತು, ಶೀತ ಋತು, ಬಸಂತ ಋತು ಔರ್ ಪತ್ಝಡ್. ಭಾರತ ಮೇ ಗ್ರೀಷ್ಮ ಋತು, ಶೀತ ಋತು ತಥಾ ವರ್ಷಾ ಋತು ಹೈ. ಯಹಾಂ ಪರ್ ಪತ್ಝಡ್ ಯಾ ಬಸಂತ ಋತು ಸ್ಪಷ್ಟ ನಹೀ ಹೈ. ಚಲೋ, ಅಬ್ ಹಮ್ ಆಗೇ ಪಡೆಂಗೆ. ವೈಷ್ಣವಿ, ಆಪ್ ಪಡಿಯೆ.
2: ಉತ್ತರಿ ಮೈದಾನ್ ಕೆ ದಕ್ಷಿಣ ಮೇ ಪ್ರದೀಪೈ ಪಟಾರ್ ಹೈ. ಪ್ರಾಯದ್ವೀಪ್ಯ ಪಟಾರ್ ಹೈ. ಪಟಾರ್ ಅಂದರೇನು?
0: ಹಾ, ಯಹ ಏಕ್ ಉಚ್ಚ ಭೂಮಿ ಹೈ, ಲೇಕಿನ್ ಊಪರ್ ಕಾ ಭಾಗ್ ಪರ್ವತ್ ಜೈಸಾ ನಹಿ ಬಲ್ಕಿ ಸಮತಲ್ ಹೋತಾ ಹೈ.
2: ಮೇಜಿನ ರೀತಿಯಲ್ಲಿ ಮೇಲೆ ಸಮತಲವಾಗಿರುತ್ತದೆ.
0: ಬಿಲ್ಕುಲ್ ಸಹಿ ಕಹಾ ಆಪ್ನೆ.
2: ಅದು ಹೇಗೆ ಬಂದಿತು?
0: ಇಸ್ಕಾ ನಿರ್ಮಾಣ ಜ್ವಾಲಾಮುಖಿ ಸೆ ನಿಕಲ್ನೆ ವಾಲೆ ಲಾವಾ ಸೆ ಬನಾ ಹೈ.
2: ಜ್ವಾಲಾಮುಖಿ ಎಂದರೆ ಬಿಸಿಯಾದ ಲಾವಾ ರಸ ಭೂಮಿಯಿಂದ ಉಕ್ಕಿ ಹರಿಯುತ್ತದೆ.
0: ಹಾ, ಮುಜೆ ಖುಷಿ ಹೈ ಕಿ ಆಪ್ಕೋ ಇನ್ ಸಬ್ ವಿಷಯಕ್ಕೆ ಬಾರೆ ಮೇ ಜಾನ್ಕಾರಿ ಹೈ. ಇಸ್ ಪಠಾರ್ ಕಾ ಏಕ್ ಬಡಾ ಭಾಗ ಜೋ ಹೈ ವೋ ದಕ್ಕನ್ ಕಾ ಪಠಾರ್ ಹೈ.
2: ಮ್ಯಾಮ್ ಮ್ಯಾಮ್, ಮೈನೆ ಇಸೆ ಮಾನಚಿತ್ರ ಪರ್ ಢೂಂಡ್ ಲಿಯಾ ಹೈ.
0: ಶಾಬಾಶ್, ಇಸಿ ತರಹ ಆಪ್ ಭೂಗೋಲ್ ಕಿ ಕೈ ಬಾತೆ ಜಾನ್ ಲೋಗೆ. ಅಬ್ ಆಗೆ ಬಡೆ. ಇಸ್ ಪಠಾರ್ ಕೆ ಪಶ್ಚಿಮಿ ಭಾಗ ಮೇ ಪಶ್ಚಿಮಿ ಘಾಟ್ ಹೈ ಔರ್ ಪೂರ್ವಿ ಭಾಗ ಮೇ ಪೂರ್ವಿ ಘಾಟ್ ಹೈ.
2: ಘಾಟ್ ಎಂದರೇನು?
0: ಘಾಟ್ ಪರ್ವತ ಶ್ರೇಣಿಯೋ ಕಿ ಏಕ್ ಶೃಂಖಲಾ ಹೈ. ಶ್ರೇಣಿ ಕಾ ಮತ್ಲಬ್ ಹೋತಾ ಹೈ ಪರ್ವತೋಂ ಕಾ ಏಕ್ ಲೈನ್.
2: ನದಿಗಳನ್ನು ಘಾಟ್ಗಳಿಂದ ಹುಟ್ಟುತ್ತೇವೆಯೇ?
0: ಹಾ, ಅಕ್ಸರ್ ನದಿ ಪರ್ವತೋ ಸೆ ಯಾ ಘಾಟ್ ಸೆ ಉತ್ಪನ್ನ ಹೋತಿ ಹೈ. ದಕ್ಷಿಣ ಭಾರತ್ ಕಿ ಅಧಿಕತರ್ ನದಿಯಾ ಪಶ್ಚಿಮಿ ಘಾಟ್ ಸೆ ನಿಕಲ್ ಕರ್ ವೋ ಪೂರ್ವ ಕಿ ಓರ್ ಬಹತಿ ಹೈ. ಚಲೋ, ಮೈ ಇನ್ ನದಿಯೋ ಕೆ ನಾಮ ಆಪ್ಕೋ ಬತಾಉಂಗಿ. ಜೈಸೆ ಮಹಾನದಿ, ಗೋದಾವರಿ, ಕೃಷ್ಣಾ, ತುಂಗಭದ್ರಾ, ಕಾವೇರಿ ಔರ್ ಪೆರಿಯಾರ್. ಆಪ್ ಇನ್ಹೇ ಮಾನಚಿತ್ರ ಮೇ ಢೂಂಡ್ ಲೇನಾ.
2: ಹೌದು, ಈ ನದಿಗಳನ್ನು ಭೂಪಟದಲ್ಲಿ ನೋಡಿದ್ದೇವೆ. ಕಾವೇರಿ ಕರ್ನಾಟಕದ ಪ್ರಮುಖ ನದಿ.
0: ಯಹ ನದಿ ದೋನೋ ರಾಜ್ಯೋ ಮೇ ಬಹತಿ ಹೈ ಔರ್ ಇಸ್ಕೆ ಜಲ್ ಕಾ ಉಪಯೋಗ ದೋನೋ ರಾಜ್ಯ ಕರ್ತೆ ಹೈ. ಇಸಿ ಕೋ ಲೇಕರ್ ದೋನೋ ರಾಜ್ಯೋ ಕೆ ಬೀಚ್ ಮೇ ವಿವಾದ್ ಹೋ ರಹಾ ಥಾ.
2: ಅಚ್ಚಾ, ಏಸಿ ಬಾತ್ ಹೈ.
0: ನಾವು ಈಗ ಪಾಠದಲ್ಲಿ ಮುಂದೆ ಒರಿಯೋಣ. ಪ್ರಾಯದ್ವೀಪೀಯ

0: भारत के पूर्वी और पश्चिमी किनारे समुद्र तट हैं। पश्चिमी भाग को मलबार कहते हैं और पूर्वी भाग को हम कोरोमंडल कहते हैं।
1: इल्ली न जनरो मीनोगारी के मारे तारे।
0: हाँ, यहाँ के लोग मछली पकड़ने के साथ साथ कई जगहों में खेती भी करते हैं।
2: ನಾವು ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡುತ್ತೇನೆ. ನಮ್ಮದು ಬಹಳ ಸುಂದರವಾದ ದೇಶ.
0: ಜೀ ಹಾಂ, ಆಪ್ನೆ ಸಹಿ ಕಹಾ, ಭಾರತ್ ಏಕ್ ಬಹುತ್ ಸುಂದರ್ ದೇಶ ಹೈ ಔರ್ ಯೇ ಏಕ್ ಬಡಿ ಅಚ್ಚಿ ಭಾವನಾ ಹೈ. ಅಚ್ಚಾ ಚಲೋ, ಅಬ್ ಹಮ್ ಪಾಠ ಕೋ ಯಹೀ ಪರ್ ಸಮಾಪ್ತ ಕರ್ತೆ ಹೈನ್ ಔರ್ ಆಗೆ ಹಮ್ ಭಾರತ್ ಕೆ ಬಾರೆ ಮೇ ಔರ್ ಕುಚ್ ಭಿ ಜಾನೆಂಗೆ.
2: ಧನ್ಯವಾದ ಅಧ್ಯಾಪಿಕಾ ಜೀ.
0: ಧನ್ಯವಾದ ಔರ್ ನಮಸ್ತೆ.
3: ರಾಷ್ಟ್ರಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಕಾಮಾಕ್ಷಿ ಸುರೇಶ್, ಇವರೊಂದಿಗೆ ಭಾಗವಹಿಸಿದವರು ಪ್ರಿಯಾಂಕಾ ಹಾಗೂ ಶಿವಾನಿ.

ಇದುವರೆಗೂ ಹಿಂದಿ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಕಾಮಾಕ್ಷಿ ಸುರೇಶ್. ಸಮಯ ಸರಿಯಾಗಿ 3 ಗಂಟೆ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್

ಮುಘವರ್ಷ ಚಿತ್ರಗೆ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ ಮತ್ತು ರಾಜಲಕ್ಷ್ಮಿ ಜಿ. ನಂತರ ಜನಪದ ಸಂಗೀತದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 7:45 ಸಿರಿಗಂಧ, 9:15 ರತ್ನಮಲ ಪ್ರಕಾಶ್ ಹಾಗೂ ಮಾಲತಿ ಶರ್ಮಾ ಅವರು ಹಾಡಿರುವಂತಹ ಭಾವಗೀತೆಗಳು, 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ಆರ್ ಹರಿಣಿ ಹಾಗೂ ಎನ್ಆರ್ ಶಾರದಾ ಅವರಿಂದ ಯುಗಳ ಗಾಯನ, ವಯಲಿನ್ ಮೈಸೂರು ಆರ್ದಯಾಕರ್, ಮೃದಂಗ ಎಂ ಗುರುರಾಜ್. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಮೂಡಿಬರಲಿದೆ. ಇದುವರೆಗೂ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದುವರೆಗೂ ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ಈಗ ಸಮಯ ಸರಿಯಾಗಿ 3:58 ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೆ ಸಂಜೆ 5:30 ನಮ್ಮ ನಿಲಯದ ಕಾರ್ಯಕ್ರಮಗಳು ಪುನಃ ಆರಂಭವಾಗಲಿದೆ. ಅಲ್ಲಿಯವರೆಗೂ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಚೈತ್ರ ಎನ್ಎಸ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಈಗ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ. 6:51 ಕೃಷಿರಂಗದಲ್ಲಿ ತರಕಾರಿ ಬೆಳೆಗಳಲ್ಲಿ ಬರುವ ರೋಗಗಳು, ಈ ಕುರಿತು ಡಾಕ್ಟರ್ ಅಮೋ

ಆಹಾ, ಮಾನಸ ಸರೋವರದಲ್ಲಿ ಕಳೆದು ಹೋಗದೆ ಸಮುದ್ರದ ಬಗ್ಗೆ ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳಿದ್ದೆ. ಯಾವುದೇ ರೀತಿಯ ಭೂಮಿಯ ದಂಡೆ ಆಗಿರಲಿ ಅಥವಾ ಕರಾವಳಿಯನ್ನಾಗಿರಲಿ ಯಾವುದನ್ನೂ ಹೊಂದಿರದೆ ಕೇವಲ ಸಮುದ್ರದ ಪ್ರವಾಹಗಳಿಂದಲೇ ಗುರುತಿಸಲ್ಪಡುವಂತ ಜಗತ್ತಿನ ಏಕೈಕ ಸಮುದ್ರ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳಿ ಬಹಳ ಜನ ಕೇಳ್ತಾ ಇದ್ದೀರಾ. ಇಂಥದ್ದು ಒಂದು ಇರೋದಕ್ಕೆ ಸಾಧ್ಯನಾ? ಸಮುದ್ರ ಅಂದಮೇಲೆ ಒಂದು ಕರಾವಳಿ ಇರಬೇಕಲ್ವಾ? ಏನೇ ಆದ್ರೂ ಸುತ್ತ ಮತ್ತೆ ಸಮುದ್ರದ ಪ್ರವಾಹದಿಂದನೇ ಹೇಗೆ ಗುರುತಿಸಲ್ಪಡುತ್ತೆ ಈ ಸಮುದ್ರ ಅಂತ ಹೇಳಿ ವಾಪಸ್ ಸಾಕಷ್ಟು ಪ್ರಶ್ನೆ ಬಂದಿದೆ. ನಾನು ಉತ್ತರ ಹೇಳಿದ್ಮೇಲೆ ನೀವು ಇದ್ರ ಬಗ್ಗೆ ಸ್ಟಡಿ ಮಾಡಲೇಬೇಕು. ಅದಕ್ಕಿಂತ ಮುಂಚೆ ಯಾರೆಲ್ಲ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋದಾದ್ರೆ, ಸುಧಾನಿತ್ಯ ಬುದಿಹಾಳ್ನಿಂದ, ಹಾಗೆ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಗೋಪಾಲಕೃಷ್ಣ ಹರಿಹರ ಇಂದ, ಜಗದೀಶ್ ಹಿರೇಮಠ ಬೆಳಗಾವಿಯಿಂದ, ಗಾಯತ್ರಿ ಧಾರವಾಡದಿಂದ, ನಾಗರಾಜ ರೆಡ್ಡಿ ರಾಮತೀರ್ಥದಿಂದ, ಅನಂತಮೂರ್ತಿ ಶೃಂಗೇರಿಯಿಂದ, ವಾಣಿಶ್ರೀ ಧಾರವಾಡದಿಂದ, ಚೇತನ್ ಅವರ ಉತ್ತರ ಸರಿಯಿತ್ತು. ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ವರೇಣ್ ಸಂಡೂರ್ನಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಇನ್ನು ಬಹಳಷ್ಟು ಜನರ ಉತ್ತರ ಸರಿಯಾಗಿತ್ತು. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ಸರ್ಗ್ಯಾಸೋ ಸಮುದ್ರ, ಸರ್ಗ್ಯಾಸೋ ಸೀ ಅಂತ ಹೇಳಿ ನೀವು ಸರ್ಚ್ ಮಾಡಿ. ಈ ಸರ್ಗ್ಯಾಸೋ ಸಮುದ್ರ ಏನಿದೆ, ಇದು ಉತ್ತರ ಅಟ್ಲಾಂಟಿಕ್ ಸಾಗರದ ಮಧ್ಯದಲ್ಲಿ ಇರುವಂತದ್ದು. ಅಟ್ಲಾಂಟಿಕ್ ಸಾಗರದ ಮಧ್ಯದಲ್ಲಿ ಇರುವಂತ ಸಮುದ್ರ ಇದು. ಇದರ ನಾಲ್ಕು ಬದಿ ಏನಿದೆ ಅಂದ್ರೆ ಸುತ್ತ ಏನಿದೆ, ನಾಲ್ಕು ವಿಭಿನ್ನ ಸಮುದ್ರದ ಪ್ರವಾಹಗಳಿಂದ ಇದು ಕೂಡಿದೆಯೇ ಹೊರತು ಯಾವುದೇ ರೀತಿಯ ಭೂಮಿ ಸುತ್ತ ಇಲ್ಲ. ಯಾವುದೇ ಭೂಮಿ ಇಲ್ಲ, ಯಾವುದೇ ಕರಾವಳಿ ಇಲ್ಲ, ಯಾವುದೇ ಭೂಮಿಯ ದಂಡೆಯನ್ನು ನೀವು ಕಾಣೋದಕ್ಕಂತೂ ಸಾಧ್ಯನೇ ಇಲ್ಲ. ಸಾಗರದ ಮಧ್ಯ ಇರುವಂತ ಸರ್ಗ್ಯಾಸೋ ಸಮುದ್ರ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಭೂಮಿಯ ಮೇಲೆ ಮನುಷ್ಯರು ವಾಸ ಮಾಡುವ ಸ್ಥಳಗಳಿಂದ, ಅಂದರೆ ನಾವೆಲ್ಲ ಇದೀವಲ್ಲ ಈ ಸ್ಥಳದಿಂದ, ಅತಿ ದೂರದಲ್ಲಿ ಇರುವಂಥ ಬಿಂದು ಅಥವಾ ಪಾಯಿಂಟ್ ಯಾವುದು? ಭೂಮಿ ಮೇಲೆ ಮನುಷ್ಯರು ಅಂದರೆ ನಾವೆಲ್ಲ ವಾಸ ಮಾಡ್ತಿರೋವಂಥ ಸ್ಥಳಗಳಿಂದ ಅತಿ ದೂರದಲ್ಲಿ ಇರುವಂಥ ಬಿಂದು ಅಥವಾ ಪಾಯಿಂಟ್ ಯಾವುದು, ಏನಂತ ಕರೀತಾರೆ ಆ ಪಾಯಿಂಟ್ನ? ಸರಿಯಾದ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013. ನಮ್ಮ ನಂಬರ್.

ಆಹಾ, ಸದ್ಯಕ್ಕೆ ನಾವು ಕೂಡ ಒಂದು ಲೆಕ್ಕದಲ್ಲಿ ಬಾನಲ್ಲಿ ತೇಲಾಡ್ತಾ ಇದ್ದೀವಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಭೂಮಿಯನ್ನ ಬಿಟ್ಟು, ಭೂಮಿಯಿಂದ ನಾವೆಲ್ಲ ವಾಸ ಮಾಡ್ತಿರೋ ಸ್ಥಳದಿಂದ ಬಿಟ್ಟು ಅತಿ ದೂರದಲ್ಲಿರುವಂತ ಬಿಂದು ಅಥವಾ ಪಾಯಿಂಟ್ ಯಾವುದು ಅಂತ ಹೇಳಿ ಕೇಳಿ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ ಎಸ್ ರಮ್ಯಾ, ನಾನಲ್ಲ ರಮ್ಯಾ, ನಲವಂಗಲದಿಂದ ಸರಿ ಉತ್ತರ ಕಳಿಸಿದ್ದಾರೆ. ಸುಧಾನಾರಾಯಣ್ ಕೆ ಹಳ್ಳಿಯಿಂದ, ಜಾಫರ್ ಹಂಪಿಯಿಂದ, ನೋವೆಲ್ ಮುನಿರಾಬಾದ್ನಿಂದ, ಮಂಜುನಾಥ್ ಇಂದ್ರಗಿ ಬಿಳೆಬಾವಿಯಿಂದ, ರಾಕೇಶ್ ಹರಿಹರಯಿಂದ, ಹರಿಹರನ್ ವಿಜ್ಞಾನ ನಗರದಿಂದ, ಉಷಾಬಿ ಪ್ರಕಾಶ್ ಮೈಸೂರಿನಿಂದ, ವಿನಯ ನಾಗರಾಜ್ ಚೆನ್ನೈ ತೀರ್ಥಹಳ್ಳಿಯಿಂದ, ಮಂಜುಶ್ರೀ ಧಾರವಾಡದಿಂದ, ಇನ್ನು ಬಹಳಷ್ಟು ಜನ ಉತ್ತರ ಕಳಿಸಿದ್ರಿ. ಸದ್ಯಕ್ಕೆ ಸರಿ ಉತ್ತರ ಏನಾಗಿತ್ತು? ಪಾಯಿಂಟ್ ನೆಮೋ, ಪಾಯಿಂಟ್ ನೆಮೋ ಅಥವಾ ನೆಮು ಬಿಂದು, ಇದು ಪೆಸಿಫಿಕ್ ಸಾಗರದ ಮಧ್ಯದಲ್ಲಿ ಇರುವಂಥದ್ದು. ಇಲ್ಲಿಗೆ ಹತ್ತಿರವಿರುವಂಥ ಮನುಷ್ಯರು ಅಂತ ಹೇಳಿದ್ರೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇರುವಂಥ ಗಗನಯಾತ್ರಿಗಳು ಮಾತ್ರ. ಸೊ ಈ ಪೆಸಿಫಿಕ್ ಮಹಾಸಾಗರದ ಮಧ್ಯದಲ್ಲಿ ಇರುವಂಥ ಈ ಪಾಯಿಂಟ್ ನೆಮೋ ಹತ್ರ ನಾವು ಯಾರಾದರೂ ಮನುಷ್ಯರಿರ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಯಾರಿರ್ಬೋದು ಅಂದರೆ, ಬಾಹ್ಯಾಕಾಶ ನಿಲ್ದಾಣ ಇದೆಯಲ್ಲ, ಅಲ್ಲಿರುವಂಥ ಗಗನಯಾತ್ರಿಗಳು ಮಾತ್ರ ಅಲ್ಲಿಗೆ ಹತ್ತಿರವಾಗಿ ಇರ್ತಾರೆ. ಈ ಒಂದು ಬಿಂದು ಏನಿದೆ, ಪಾಯಿಂಟ್ ನೆಮೋ ಏನಿದೆ, ಇದನ್ನು ಬಾಹ್ಯಾಕಾಶ ನೌಕೆಗಳ ಸ್ಮಶಾನ ಅಂಥೇಳಿ ಕೂಡ ಕರೀತಾರೆ. ಬಾಹ್ಯಾಕಾಶ ನೌಕೆಗಳ ಸ್ಮಶಾನ ಅಂಥೇಳಿ ಯಾಕೆ ಕರೀತಾರೆ, ಏನಿದು ಪಾಯಿಂಟ್ ನೆಮೋ, ಇದಕ್ಕೂ ಬಾಹ್ಯಾಕಾಶ ನಿಲ್ದಾಣಕ್ಕೂ ಏನು ಸಂಬಂಧ

ರಿಸರ್ಚ್ ಮಾಡಿ ಗೊತ್ತಾಗತ್ತೆ. ಓಕೆ, ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಅದಕ್ಕಿಂತ ಮುಂಚೆ ಇಲ್ಲೊಬ್ಬರು ಹೇಳ್ತಾ ಇದಾರೆ, ಜಗತ್ತಿನ ಎಲ್ಲಾ ಮೂಲೆಗಳಿಂದ ಪ್ರಶ್ನೆಗಳನ್ನ ಹುಡುಕೊಂಡು ಈಗ ತಂದ್ಬಿಟ್ರೆ ನಾವು ಮೌನವಾಗಿರೋದಷ್ಟೇ ಉತ್ತರ ಆಗತ್ತೆ ರಮ್ಯಾ ಅಂತ ಹೇಳಿ ಸಂತೋಷ್ ಚಿತ್ರಗಾರ್ ಹೊಸಪೇಟೆಯಿಂದ ಹೇಳ್ತಾ ಇದಾರೆ. ಹಾ ಹಾ ಹಾ, ಔಟ್ಸ್ಟ್ಯಾಂಡಿಂಗ್ ಸಾಂಗ್ಸ್ ಕಳೆದು ಹೋಗ್ತಾ ಇದೀವಿ ಅಂತ ಗೀತಾ ಜೋಶಿ ಕಲಬುರಗಿಯಿಂದ ಹೇಳ್ತಾ ಇದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ, ಯಾವ ಎರಡು ದೇಶಗಳ ನಡುವೆ ಜಗತ್ತಿನ ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿ ಇದೆ? ಮತ್ತೊಮ್ಮೆ, ಜಗತ್ತಿನಲ್ಲಿರುವಂಥ ಯಾವ ಎರಡು ದೇಶಗಳ ನಡುವೆ ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿ ಇದೆ? ಯೋಚನೆ ಮಾಡಿ ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

0: ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ PSU, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. CNG, PNG ಮತ್ತೆ LHNG ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
2: ಈ ಪವರ್ ಗೇಲ್ ನ ಅಂಡರ್ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 1501 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
1: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ. ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.

ಮ್ಯೂಸಿಕಲಿ ಯಾಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಗಮನವಿಲ್ಲ ಟ್ಯೂನ್ ಮಾಡಿದ್ದೀರಿ. ಯಾವ ಎರಡು ದೇಶಗಳ ನಡುವೆ ಜಗತ್ತಿನ ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿ ಇದೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸದ್ಯಕ್ಕೆ ಉತ್ತರ ಕಳಿಸಿರೋರ ಪಟ್ಟಿ ಕೂಡ ಅಷ್ಟೇ ಉದ್ದದ ಗಡಿಯಂತೆ ಇದೆ. ಸರಿಯಾದ ಉತ್ತರವನ್ನು ಯಾರೆಲ್ಲ ಕಳಿಸಿದ್ರು ಅಂತ ನೋಡೋದಾದ್ರೆ, ಎನ್ ಆರ್ ಪ್ರಸಾದ್ ರಾಜ ವಿಜಯನಗರದಿಂದ, ಭೂಮಿಕಾ ಬಸವರಾಜ್ ಕೆಂಗೇರಿಯಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರ್ನಿಂದ, ಸುಜಾತ ಗಂಗಾಧರ ಸ್ವಾಮಿ ಹೊಸಪೇಟೆಯಿಂದ, ಹುಬ್ಬಳ್ಳಿಯ ಲೋಹ್ಯಾನಗರದಿಂದ ಚನ್ನಬಸಪ್ಪ ಕರಮಡಿ, ಹಾಗೆ ಭೋಜರಾಜ್ ಕಾಮನಹಳ್ಳಿ ಪಂಜಾಬಿನಿಂದ, ಮೀನಾಕ್ಷಿ 8ನೇ ಮೈಲಿಯಿಂದ, ರಮೇಶ್ ಗುಟ್ಟೆ ಮಧುಗಿರಿಯಿಂದ, ಶಿವರಾಜ್ ಗಬ್ಬೂರ್ನಿಂದ, ಶುಭಶೆಟ್ಟಿ ಚಿಕ್ಕಮಗಳೂರಿನಿಂದ, ಇನ್ನೂ ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ಬಹಳಷ್ಟು ಜನ ಅಮೆರಿಕ ಅಂತಷ್ಟೇ ಹೇಳಿದ್ರಿ, ಇನ್ನು ಕೆಲವರು ಕೆನಡಾ ಅಂತ ಹೇಳಿದ್ರಿ, ಇನ್ನು ಕೆಲವರು ರಷ್ಯಾ ಕಡೆ ಹೋದ್ರಿ. ಸದ್ಯಕ್ಕೆ ಸರಿ ಉತ್ತರ ಏನಾಗಿತ್ತು ಅಂತ ಹೇಳಿ ನೋಡೋದಾದರೆ, ಕೆನಡಾ ಮತ್ತು ಅಮೆರಿಕಾ. ನನ್ನ ಪ್ರಶ್ನೆ ಸ್ಪಷ್ಟವಾಗಿತ್ತು, ಯಾವ ಎರಡು ದೇಶಗಳ ನಡುವೆ ಅನ್ನುವಂಥದ್ದು. ಸೊ ಕೆಲವರು ಅಮೆರಿಕಾ ಅಂತಷ್ಟೇ ಹೇಳಿದ್ರಿ, ಇನ್ನು ಕೆಲವರು ಕೆನಡಾ ಅಂತಷ್ಟೇ ಹೇಳಿದ್ರಿ. ಹಾಗಾಗಿ ನಾನು ಅಂಥವರ ಉತ್ತರವನ್ನು ಕನ್ಸಿಡರ್ ಮಾಡಿಲ್ಲ. ಕೆನಡಾ ಮತ್ತು ಅಮೆರಿಕಾ ಎರಡೂ ದೇಶಗಳ ಹೆಸರನ್ನು ಮೆನ್ಷನ್ ಮಾಡಿದರೆ ಮಾತ್ರ ಅದು ಸರಿ ಉತ್ತರ. ಸರಿಸುಮಾರು 8,891 ಕಿಲೋಮೀಟರ್ ಉದ್ದದ ಅಂತಾರಾಷ್ಟ್ರೀಯ ಗಡಿಯನ್ನು ಈ ಎರಡೂ ದೇಶಗಳು ಹೊಂದಿದೆ, ಕೆನಡಾ ಹಾಗೆ USA ಅಮೆರಿಕಾ. ಓಕೆ, ಸರಿಯಾದ ಉತ್ತರ ಗೊತ್ತಾಯ್ತಲ್ಲ. ಹಾಗಿದ್ರೆ ಮತ್ತೊಂದು ಪ್ರಶ್ನೆ ಏನು ಅಂತ ನೋಡೋದಕ್ಕಿಂತ ಮುಂಚೆ ಸಂದೇಶ ಕಳಿಸಿ. ಏನ್ ಮಾಡೋದು ರಮ್ಯಾ, ಸಿಗ್ನಲ್ ಪ್ರಾಬ್ಲಮ್ ಆಗೋಯ್ತು, ದಯವಿಟ್ಟು ಆ ಪಾಯಿಂಟ್ ಯಾವುದು ಅನ್ನೋದನ್ನ ಮತ್ತೊಮ್ಮೆ ಹೇಳ್ಬಿಡಿ. ಭೂಮಿ ಮೇಲೆ ಮನುಷ್ಯರು ವಾಸಿಸುವ ಸ್ಥಳದಿಂದ ಅತಿ ದೂರದಲ್ಲಿರುವಂತಹ ಬಿಂದು ಪ್ರಶ್ನೆ ಕೇಳಿದ್ರಲ್ಲ, ಆ ಉತ್ತರ ಮತ್ತೊಮ್ಮೆ ಹೇಳಕ್ಕಾಗತ್ತಾ ಅನ್ನೋ ಸಂದೇಶ ಬಂದಿದೆ. ಪರವಾಗಿಲ್ಲ, ಹೇಳ್ತೀನಿ. ಪಾಯಿಂಟ್ ನೆಮೋ ಸರಿಯಾದ ಉತ್ತರ. ಪೆಸಿಫಿಕ್ ಸಾಗರದ ಮಧ್ಯದಲ್ಲಿ ಇರುವಂಥದ್ದು, ಬಾಹ್ಯಾಕಾಶ ನಿಲ್ದಾಣದಲ್ಲಿರುವಂಥ ಗಗನಯಾತ್ರಿಗಳು ಮಾತ್ರ ಈ ಒಂದು ಪಾಯಿಂಟಿಗೆ ಹತ್ತಿರ ಇರ್ತಾರೆ. ಸೊ ಪಾಯಿಂಟ್ ನೆಮೋ ಸರಿಯಾದ ಉತ್ತರ ಆಗಿತ್ತು. ಓಕೆ, ಸದ್ಯಕ್ಕೆ ನಾವೀಗ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಸ್ವಲ್ಪ ಕುದಿಬೇಡಿ, ಕೋಪ ಮಾಡ್ಕೋಬೇಡಿ, ಏನ್ರಿ ಇದು ಮತ್ತೆ ಮತ್ತೆ ಹೇಳ್ತಾರೆ ಅಂತ. ಯಾಕಂದ್ರೆ ಮನುಷ್ಯರು ಮಾತ್ರ ಕುದಿಯೋದಿಲ್ಲ, ನದಿ ಕೂಡ ಕುದಿಯತ್ತಂತೆ. ನನ್ನ ಪ್ರಶ್ನೆ ಇದೆ, ಯಾವ ನದಿಯನ್ನು ಕುದಿಯುವ ನದಿ ಎಂದು ಕರೀತಾರೆ? ಯಾವ ನದಿಯನ್ನು ಕುದಿಯುವ ನದಿ ಎಂದು ಕರೀತಾರೆ? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ 9480901013 ನಮ್ಮ ನಂಬರ್.

ನಮ್ಮ ಸಂದೇಶ ಕೂಡ ನಿಮ್ಮ ಇನ್ಬಾಕ್ಸ್ನಲ್ಲೇ ಅಂಥೇಳಿ ಬಹಳಷ್ಟು ಜನ ಈಗಲಾದರೂ ಓದಿ ರಮ್ಯಾ ನಮ್ಮ ಹೆಸರು ಅಂತ ಹೇಳ್ತಾ ಇದ್ದೀರಾ. ಖಂಡಿತವಾಗಿ ಕೂಡ ಎಲ್ಲರ ಹೆಸರು ಓದೋ ಪ್ರಯತ್ನ ಈ ಒಂದು ಗಂಟೆಯ ಕಾಲಾವಧಿಯಲ್ಲಿ ಖಂಡಿತ ಪ್ರಯತ್ನಪೂರ್ವಕವಾಗಿ ನಡೀತಾ ಇದೆ. ಸೊ ಪ್ರತಿ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಂಥ 10 ಕೆಳಗರ ಹೆಸರನ್ನು ಹೇಳಲಾಗುತ್ತೆ. ಆದಷ್ಟು ಹೆಸರು ರಿಪೀಟ್ ಆಗದೇ ಇರೋ ಹಾಗೆ ಟ್ರೈ ಮಾಡುವಂಥ ಪ್ರಯತ್ನ ನಿಜಕ್ಕೂ ಪ್ರಾಮಾಣಿಕವಾಗಿ ಸಾಗ್ತಾ ಇದೆ. ಇದರೊಟ್ಟಿಗೆ ಹಾಡುಗಳ ಸುರಿಮಳೆಗೆ ನಿಮ್ಮ ಅಭಿನಂದನೆಗಳ ಮಹಾಪುರ ಕೂಡ ನನ್ನನ್ನು ತಲುಪಿದೆ. ಧನ್ಯವಾದಗಳು ಆ ಸಂದೇಶಕ್ಕೆ. ನಾನೀಗ ಕೇಳಿದ್ದೆ, ಯಾವ ನದಿಯನ್ನು ಕುದಿಯುವ ನದಿ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ರಘುನಾರಾಯಣ್ ಬೆಂಗಳೂರಿನಿಂದ ಸರಿ ಉತ್ತರ ಕೊಟ್ಟಿದ್ರು. ಮಂಜುನಾಥ ಲಗ್ಗೆರೆಯಿಂದ, ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ, ಕೃತಿಕಾ ಗಣೇಶ್ ಮಾರತಹಳ್ಳಿಯಿಂದ, ಸುನಿಲ್ ಅಂಟಾಳ ಮರದ ಮುನಿರಾಬಾದ್ನಿಂದ, ಪುಷ್ಪ ಶಾನುಭೋಗರ ಗದಗ್ನಿಂದ, ರಮ್ಯಾ ನೆಲಮಂಗ್ಲ ಆಗ ಈಗ ರಮ್ಯಾ ಅನ್ನೋರು ಮಲ್ನಾಡ್ ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆನಂದ್ ಅದೋನಿ ಸಿಂಧನೂರಿನಿಂದ, ಕೃಪಾ ಉಮೇಶ್ ಮಂಡಿಕಲ್ನಿಂದ, ಹನುಮಂತೇಗೌಡರು ಹಾಡ್ಲಿಯಿಂದ ಗೀತಾ ಅವರ ಉತ್ತರ ಸರಿಯಿತ್ತು. ಶಿವಪ್ರದಾ ಅರವಿಂದ ಕೆಂಗೇರಿ ಉಪನಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಇನ್ನು ಬಹಳಷ್ಟು ಜನರ ಉತ್ತರ ಸರಿ ಇತ್ತು. ಸರಿಯಾದ ಉತ್ತರ ಏನಾಗಿತ್ತು? ಕುದಿಯುವ ನದಿ. ಸದ್ಯಕ್ಕೆ ನನ್ನ ಹೆಸರು ಹೇಳಿಲ್ಲ ಅಂತ ನೀವು ಕುದಿತಾ ಇರ್ಬೋದು, ಬೇಡ ಕೋಪ, ಒಳ್ಳೇದಲ್ಲ. ಶನೈ ಟೆಂಪಿಷ್ಕಾ ಅನ್ನುವಂಥ

ದಿ ಶೆನಾಯ್ ಟೆಂಪಿಷ್ಕ ಅನ್ನುವಂಥ ನದಿ ಪೆರು ಅಲ್ಲಿ ಇರುವಂಥದ್ದಿದು. ಈ ನದಿಯಲ್ಲಿ ಬಿದ್ದಂಥ ಪ್ರಾಣಿಗಳಿರಲಿ ಮನುಷ್ಯರಿರಲಿ ತಕ್ಷಣ ಹಂಗೆ ಬೆಂದು ಹೋಗ್ಬಿಡ್ತಾರಂತೆ. ಯಾಕೆ ಅಂತ ಹೇಳಿದ್ರೆ ಇದರ ತಾಪಮಾನ, ಈ ನೀರಿನ ತಾಪಮಾನ ಸರಿಸುಮಾರು 90 ಡಿಗ್ರಿ ಸೆಲ್ಸಿಯಸ್ ಇರುತ್ತಂತೆ. ಹಾಗಾಗಿ ಇದನ್ನು ಕುದಿಯುವ ನದಿ ಅಂತ ಹೇಳಿ ಕರೆಯಲಾಗತ್ತೆ. ಓಕೆ, ಸೊ ನನ್ನ ಹೆಸರು ಸರಿ ಇತ್ತು, ಯಾಕೆ ನನ್ನ ಉತ್ತರ ಸರಿ ಇದ್ರೂ ನನ್ನ ಹೆಸರು ಹೇಳಲಿಲ್ಲ ಅಂತ ಬಹಳಷ್ಟು ಜನ ಸಂದೇಶವನ್ನು ಕಳಿಸ್ತಾನೆ ಇದ್ದೀರಾ. ನಾನೀಗ ಈಗಾಗಲೇ ಇದಕ್ಕೆ ಪ್ರತಿ ಬಾರಿ ಸಮರ್ಥನೆಯನ್ನು ಕೊಡ್ತಾನೆ ಇದ್ದೀನಿ, ದಯಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಶೆನಾಯ್ ಟೆಂಪಿಷ್ಕ ಸರಿ ಉತ್ತರ ಆಗಿತ್ತು. ಪೆರುವಿನಲ್ಲಿ ಇರುವಂಥ ನದಿ ಇದು, 90 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುತ್ತೆ. ಒಮ್ಮೆ ಇದರಲ್ಲಿ ಬಿದ್ದರೆ ಅಷ್ಟೇ. ಓಕೆನಾ, ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ನದಿಯ ನೀರು ಸಮುದ್ರ ಸೇರುತ್ತೆ, ಸಾಗರ ಸೇರುತ್ತೆ ಅನ್ನೋದು ಗೊತ್ತಿರುವಂಥದ್ದೇ. ಆದರೆ ಇಲ್ಲೊಂದು ಟ್ವಿಸ್ಟ್ ಏನಪ್ಪ ಅಂದರೆ, ಈ ನದಿಯ ನೀರು ಸಮುದ್ರವನ್ನು ಸೇರದೆ ಮರುಭೂಮಿಯಲ್ಲೇ ಕಣ್ಮರೆಯಾಗುತ್ತೆ. ಅದು ಭಾರತದ ಒಂದು ನದಿ, ಯಾವುದು ಅದು ಅನ್ನೋದು ನನ್ನ ಪ್ರಶ್ನೆ. ನದಿಯ ನೀರು ಸಮುದ್ರವನ್ನು ಸೇರದೆ ಮರುಭೂಮಿಯಲ್ಲೇ ಕಣ್ಮರೆಯಾಗುವ ಭಾರತದ ಈ ನದಿ ಯಾವುದು? ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಆಹಾ, ಹಾಡುಗಳನ್ನ ಕೇಳ್ತಾ ಇದ್ರೆ ಪ್ರಶ್ನೆಗೆ ಉತ್ತರ ಹುಡ್ಕೋದ, ಹಾಡು ಕೇಳಿಸ್ಕೊಳ್ಳೋದ, ಯಾವ ಕೆಲಸ ಅಂತ ಮಾಡೋದು, ಇಷ್ಟು ಕಾಟ ಕೊಡ್ತಾ ಇದ್ದೀರಾ ಅಂತ ಹೇಳಿ ಅನ್ಕೊಳ್ತಾ ಇದ್ದೀರಾ. ಬ್ಯೂಟಿಫುಲ್ ಕನ್ನಡ ಚಿತ್ರರಂಗದ 80-90 ಗೀತೆಗಳ ಸೊಗಸು ಸೊಬಗು ಸೊಗಡನ್ನ ಸವಿತಾ ಇದ್ದೀವಿ ಈ ಹೊತ್ತಲ್ಲಿ. ಅದ್ರ ಜೊತೆಗೆ ಪ್ರಶ್ನೆಗಳು ಕೂಡ ನಿಮ್ಮ ಜೊತೆ ಆಗ್ಬಿಟ್ಟಿದೆ. ನಾವು ಪ್ರಶ್ನೆ ಕೇಳಿ ಆಗಿತ್ತು, ನದಿಯ ನೀರು ಸಮುದ್ರವನ್ನು ಸೇರದೆ ಮರುಭೂಮಿಯಲ್ಲೇ ಕಣ್ಮರೆ ಆಗುವಂಥ ಭಾರತದ ನದಿ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಮಹಾಲಕ್ಷ್ಮಿ ಮಾಚಹಳ್ಳಿಯಿಂದ ಸರಿ ಉತ್ತರ ಕಳಿಸ್ಕೊಟ್ಟಿದ್ದಾರೆ. ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಗಜನನ್ ಭಟ್ ಬೋಳಿನಮಕ್ಕಿ ಹೊನ್ನಾವರದಿಂದ, ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಸರಿ, ವೇದಶೆಟ್ಟಿ ಕಳವರ ಕುಂದಾಪುರದಿಂದ, ಪ್ರಣವ್ ನಾಯಕ್ ಉತ್ತರ ಕನ್ನಡದಿಂದ, ಅನಿಲ್ ಬಿಷಣವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ಅಶೋಕ್ ಬೆಂಗಳೂರಿನಿಂದ, ಮೋಹನ್ ಎಸ್ ಎನ್ ಚಾಮರಾಜಪೇಟೆಯಿಂದ, ಶಿವನಾಥ್ ಅವರ ಉತ್ತರ ಕೂಡ ಸರಿಯಾಗಿತ್ತು. ಎಸ್, ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು ಅಂಥೇಳಿ ನೋಡೋದಾದರೆ ಸರಿಯಾದ ಉತ್ತರ ಆಗಿತ್ತು ಲೂನಿ ನದಿ. ಇದು ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಹರಿದು ಗುಜರಾತ್ನ ರನ್ ಆಫ್ ಕಚ್ನಲ್ಲಿ ಹಾಗೆ ಇಂಗಿ ಹೋಗ್ಬಿಡತ್ತೆ. ಸೊ ಯಾವುದೇ ಸಮುದ್ರ ಸೇರೋದಿಲ್ಲ, ಲೂನಿ ನದಿ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಕೇಳೇ ಬಿಡ್ಲಾ, ಫಾಸ್ಟಾಗಿ ಉತ್ತರ ಕೊಟ್ಬಿಡಿ. ಗಂಗಾ ನದಿಯು ಬಾಂಗ್ಲಾದೇಶವನ್ನು ಪ್ರವೇಶಿಸಿದಾಗ ಅದನ್ನು ಯಾವ ಹೆಸರಿನಿಂದ ಕರೀಲಾಗತ್ತೆ? ನಮ್ಮ ಗಂಗಾ ನದಿ ಏನಿದೆ, ಈ ಗಂಗಾ ನದಿ ಬಾಂಗ್ಲಾದೇಶವನ್ನು ಪ್ರವೇಶ ಮಾಡಿದಾಗ ಅದನ್ನು ಯಾವ ಹೆಸರಿನಿಂದ ಅಲ್ಲಿ ಕರೀತಾರೆ? ಸರಿಯಾದ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

did you?

ಒಲವು ಅನ್ನೋದೊಂದು ಬದುಕಿನಲ್ಲಿ ಜೊತೆಯಾಯಿತು ಅಂತ ಹೇಳಿದ್ರೆ ಅದೊಂಥರ ಸುಖದ ಹೂಬನ ಅನ್ನೋದು ಖಂಡಿತ ಸುಳ್ಳಾಗೋದಿಲ್ಲ. ಪ್ರಶ್ನೆ ಕೇಳಿಯಾಗಿತ್ತು, ಗಂಗಾ ನದಿಯು ಬಾಂಗ್ಲಾದೇಶವನ್ನು ಪ್ರವೇಶ ಮಾಡಿದಾಗ ಅದನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಕಳಿಸ್ಕೊಟ್ಟಿದ್ದಾರೆ ನೇತ್ರಾ ಕಿಂಗಿರಿಯಿಂದ, ದತ್ತು ಕಲಬುರಗಿಯಿಂದ, ಸೋಮಶೇಖರ್ ಶಾಮನೂರಿನಿಂದ, ಭುಜಂಗಿರಾಯ ಗಬ್ಬೂರಿನಿಂದ, ಹರ್ಷಿತಾ ಅವರ ಉತ್ತರ ಸರಿಯಾಗಿದೆ, ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿಯಿಂದ, ಜನಾರ್ದನ ಹೊನ್ನಗೊಂಡನಹಳ್ಳಿಯಿಂದ, ನಾಗೇಂದ್ರ ಈಚಲಬೀಡುವಿಂದ, ವಸುಧಾ ತೀರ್ಥಹಳ್ಳಿಯಿಂದ, ಸುನಂದ ಸ್ಕಂದಾಲಯಿಂದ. ಎಸ್, ಇನ್ನು ಬಹಳಷ್ಟು ಜನ ನಮ್ಮ ಹತ್ರ ಕೂಡ ಸರಿ ಇತ್ತು ಅಲ್ವಾ ರಮ್ಯ ಅಂತ ಕೇಳಿದ್ರೆ ಖಂಡಿತ ಸರಿ ಇತ್ತು. ಸೊ ಸದ್ಯಕ್ಕೆ ಸರಿ ಉತ್ತರ ಏನಾಗಿತ್ತು? ಪದ್ಮಾ ನದಿ ಅಂತ ಹೇಳಿ ಕರೀತಾರೆ. ನಮ್ಮಲ್ಲಿ ಗಂಗಾ ನದಿ ಬಾಂಗ್ಲಾನ ಪ್ರವೇಶ ಮಾಡಿದ ತಕ್ಷಣ ಪದ್ಮಾ ನದಿ ಆಗ್ಬಿಡತ್ತೆ. ಸೊ ಪದ್ಮಾ ಅನ್ನುವಂಥ ಹೆಸರಿನಿಂದ ಗಂಗಾ ನದಿಯನ್ನು ಬಾಂಗ್ಲಾದೇಶದಲ್ಲಿ ಕರೀತಾರೆ. ಓಕೆ, ಇದಾಗಿತ್ತು ಇವತ್ತಿನ ಹೊಂಬೆಸಲು. ಮಾಹಿತಿ ಜೊತೆಗೆ ಹಾಡುಗಳು ನಿಜಕ್ಕೂ ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದೆ ಅನ್ನೋದನ್ನು ನಾನು ಭಾವಿಸ್ತೀನಿ. ನಿಮ್ಮ ಸಂದೇಶಗಳ ಮೂಲಕ ಅದೊಂದು ರೀತಿ ಸಾಬೀತು ಕೂಡ ಆಯಿತು. ಸದ್ಯಕ್ಕೆ 4 ಗಂಟೆಗೆ ನಿಮ್ಮ ಜೊತೆ ಮಾತುಕತೆ, ನವೋದ್ಯಮ ಅಥವಾ ನವ ಉದ್ಯಮಿಗಳ ಬಗ್ಗೆ ಮಾತಾಡೋಣ. ಸೊ ಒಂದು ಸ್ಟಾರ್ಟಪ್ ಕಂಪನಿ ಅಥವಾ ಸ್ಟಾರ್ಟಪ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಎಷ್ಟೋ ಸಲ ನಾವು ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡಬಾರ್ದು, ನಾವೇ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ಒಂದಷ್ಟು ಗುಣಲಕ್ಷಣಗಳನ್ನು, ರೀತಿ ನೀತಿಗಳನ್ನು, ಅಜೆಂಡಾಗಳನ್ನು ಇಟ್ಕೊಂಡ್ರೆ ಎಷ್ಟು ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಸಾಗೋಣ 4 ಗಂಟೆಯ ಕಾರ್ಯಕ್ರಮದಲ್ಲಿ. ಎಸ್, ಹಾಗಿದ್ರೆ ಏನು ಮಾಡಬೇಕು? ಬೆಂಗಳೂರ್ ಬಿಸ್ನೆಸ್ ಬಜ್ ಟ್ಯೂನ್ ಮಾಡಿಕೊಂಡು ಕೇಳಬೇಕು 4 ಗಂಟೆಗೆ. ಸೊ ನಾನು ನಿಮ್ಮ ಜೊತೆ ಹಾಗೇ ಇರ್ತೀನಿ, ನಿಮ್ಮ ಆರ್ ಜೆ ರಮ್ಯ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

0: आकाशवाणी FM रेनबो 101.3 मेगाहर्ट्ज Musically yours.
1: 101.3 FM Rainbow ಕನ್ನಡ ಕಾಮನ ವಿಲನ ಟ್ಯೂನ್ ಮಾಡಿದ್ದೀರಿ. 4:56 ಹೊತ್ತಿನಲ್ಲಿ ಬ್ಯಾಂಗ್ಳೂರ್ ಬಿಸ್ನೆಸ್ ಬಜ್ ಕಾರ್ಯಕ್ರಮದಲ್ಲಿ ಮಂಗಳವಾರದ ಈ ಸಂಜೆಯ ಹೊತ್ತಿನಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಈಗಾಗಲೇ ಹೇಳಿ ಆಯ್ತು ನಾನು ಯಾವ ವಿಚಾರದ ಬಗ್ಗೆ ಮಾತುಕತೆ ಅನ್ನೋದನ್ನ. ಎಸ್, ಈಗಷ್ಟೇ ಟ್ಯೂನ್ ಮಾಡಿದ್ವಿ ರಮ್ಯಾ ಅನ್ನೋರಿಗೆ ಖಂಡಿತ ಮತ್ತೊಮ್ಮೆ ಹೇಳ್ತೀನಿ. ಸಾಮಾನ್ಯವಾಗಿ ಒಂದು ಉದ್ಯಮ ನಡೆಸೋದು ಅಥವಾ ಯಶಸ್ವಿ ಉದ್ಯಮಿಗಳಾಗೋದು ಅಂತ ಹೇಳಿದ್ರೆ ಖಂಡಿತ ಅದು ಸುಲಭದ ಸಂಗತಿ ಅಲ್ಲವೇ ಅಲ್ಲ. ಅಪಾರ ಪರಿಶ್ರಮ ಬೇಕು, ಬುದ್ಧಿವಂತಿಕೆ ಬೇಕು, ಹಣಕಾಸಿನ ಲೆಕ್ಕಾಚಾರ ಇರಬೇಕು, ಜೊತೆಗೆ ಪರಿಣಾಮಕಾರಿ ತಂತ್ರಗಳನ್ನು ಬಳಸಿ ಸ್ಪರ್ಧೆಗಳನ್ನು ಗೆಲ್ಲಬೇಕು ಅಲ್ವೇ. ಹಾಗಿದ್ರೆ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಉದ್ಯಮದಲ್ಲಿ ಯಶಸ್ವಿಯಾಗೋದಕ್ಕೆ ಅಥವಾ ಒಂದು ಸ್ಟಾರ್ಟ್ಅಪ್ ಮಾಡೋದಕ್ಕೆ ಸರಿಯಾದ ಯೋಜನೆ ಇರಬೇಕು, ಜೊತೆಗೆ ಯಶಸ್ವಿಯಾಗಿ ಯೋಜನೆಯನ್ನು ಕಾರ್ಯರೂಪಕ್ಕೆ ತರೋದೂ ಕೂಡ ಅಷ್ಟೇ ಮುಖ್ಯ. ಇದಕ್ಕಾಗಿ ಕೆಲವೊಂದು ಅಭ್ಯಾಸಗಳನ್ನು ರೂಢಿ ಮಾಡಿಕೊಂಡಿದ್ದರೆ ಖಂಡಿತ ಸ್ಟಾರ್ಟಪ್ ಮಾಡೋದು ಕಷ್ಟ ಅಲ್ವೇ ಅಲ್ಲ ಅಂತ ಹೇಳ್ತಾರೆ ತಜ್ಞರು. ಹಾಗಾದರೆ ಈ ಉದಯೋನ್ಮುಖ ತಾರೆಯರಿದ್ದಾರಲ್ಲ ಈ ಸ್ಟಾರ್ಟಪ್ ಕಂಪ್ಗಳಲ್ಲಿ ಅಥವಾ ಉದ್ಯಮದ ಟೈಟನ್ಸ್ನಲ್ಲಿ, ಈ ಉದಯೋನ್ಮುಖ ತಾರೆಗಳು ಅನುಸರಿಸುವಂಥ ಕೆಲವೊಂದು ಅಭ್ಯಾಸಗಳ ಬಗ್ಗೆ

ಯಶಸ್ವಿಯಾಗಿ ಯೋಜನೆಯನ್ನು ಕಾರ್ಯರೂಪಕ್ಕೆ ತರೋದೂ ಕೂಡ ಅಷ್ಟೇ ಮುಖ್ಯ. ಇದಕ್ಕಾಗಿ ಕೆಲವೊಂದು ಅಭ್ಯಾಸಗಳನ್ನು ರೂಢಿ ಮಾಡಿಕೊಂಡಿದ್ದರೆ ಖಂಡಿತ ಸ್ಟಾರ್ಟಪ್ ಮಾಡೋದು ಕಷ್ಟ ಅಲ್ವೇ ಅಲ್ಲ ಅಂತ ಹೇಳ್ತಾರೆ ತಜ್ಞರು. ಹಾಗಾದರೆ ಈ ಉದಯೋನ್ಮುಖ ತಾರೆಯರಿದಾರಲ್ಲ ಈ ಸ್ಟಾರ್ಟಪ್ ಕಂಪ್ಗಳಲ್ಲಿ ಅಥವಾ ಉದ್ಯಮದ ಟೈಟನ್ಸ್ನಲ್ಲಿ, ಈ ಉದಯೋನ್ಮುಖ ತಾರೆಗಳು ಅನುಸರಿಸುವಂಥ ಕೆಲವೊಂದು ಅಭ್ಯಾಸಗಳ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಸಾಗೋಣ. ನಿಮ್ಮ ಪ್ರಕಾರ ಯಾವುದೇ ಒಂದು ಹೊಸ ಉದ್ಯಮನ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತ ಇದ್ದರೆ, ಅದೊಂದು ಸಣ್ಣ ಗುಡಿ ಕೈಗಾರಿಕೆ ಇರ್ಬೋದು ಅಥವಾ ದೊಡ್ಡ ಮಟ್ಟಿಗಿನ ಉದ್ಯಮಕ್ಕೆ ಕೈ ಹಿಡ್ತೀವಿ ಅಂತ ಹೇಳಿ ದೊಡ್ಡದೇ ಒಂದು ಉದ್ಯಮನ ನೀವು ಪ್ರಾರಂಭ ಮಾಡೋದಿರ್ಬೋದು, ಯಾವುದೇ ಆದರೂ ಸರಿ, ನಿಮ್ಮ ಪ್ರಕಾರ ಇರಬೇಕಾದಂಥ ಅಭ್ಯಾಸಗಳು ಯಾವುದು, ನೀವೇನು ಹೇಳ್ತೀರಾ ಹೇಳಿ. ಈ ತಜ್ಞರ ಪ್ರಕಾರ ಇರುವಂಥ ಅಭ್ಯಾಸಗಳ ಬಗ್ಗೆ ನಾನು ಹೇಳ್ತೀನಿ. ಈ ಹೊತ್ತಲ್ಲಿ ನಿಮ್ಮ ಮಾತು ನಿಮ್ಮ ಸಂದೇಶ ಜೊತೆಗೆ ನನ್ನ ಮಾತಿನ ಜೊತೆ ಸಾಗೋಣ ಸಂಜೆಯ ಈ ಹೊತ್ತಿನ ಬ್ಯಾಂಗ್ಳೂರ್ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಅರ್ಜಿ ರಮ್ಯಾ.

ಕದ್ದು ಮುಚ್ಚಿ ಎಲ್ಲ ಹಾಗೆ ಸ್ಟಾರ್ಟ್ಅಪ್ ನ ಸ್ಟಾರ್ಟ್ ಮಾಡಬಾರ್ದು. ಏನೇ ನಾವು ಉದ್ಯಮ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ರಾಜಾರೋಷವಾಗಿ ಆಹಾ ತುಂಬಾ ತಂತ್ರಗಾರಿಕೆಯಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೀರಾ. ಇರ್ಲಿ, ಸದ್ಯಕ್ಕೆ ಏನೋ ಒಂದು ಉದ್ಯಮವನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ನಾವು ನಿಂತ್ವಿ ಅಂದಮೇಲೆ ಒಂದಷ್ಟು ಅಭ್ಯಾಸಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ತುಂಬಾನೇ ಮುಖ್ಯ ಆಗತ್ತೆ. ತಜ್ಞರು ಹೇಳೋ ಪ್ರಕಾರ ಮೊದಲನೇದಾಗಿ ನಮ್ಮಲ್ಲಿ ಗುರಿ ಉತ್ಸಾಹ ಎರಡು ಇರಲೇಬೇಕು. ಯಾವುದೇ ಒಂದು ವ್ಯಾಪಾರ ಕಲ್ಪನೆ ಇಟ್ಕೊಂಡು ನಾವು ಅಲ್ಲಿಗೆ ಹೋಗಿ ತಲುಪಬೇಕು, ಆ ಒಂದು ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನಾವು ಗುರಿಯನ್ನು ಹೊಂದಿರಬೇಕು, ನಿಖರವಾಗಿರ್ಬೇಕು ಆ ಗುರಿ. ಜೊತೆಗೆ ನಿರಂತರವಾಗಿ ನಮ್ಮಲ್ಲಿ ಆ ಶಕ್ತಿಯನ್ನು ಉತ್ಪಾದನೆ ಮಾಡುವಂಥ ಉತ್ಸಾಹ ಇರಬೇಕು. ಇಲ್ಲ, ಗುರಿ ತಲುಪೋದಕ್ಕೆ ಶಕ್ತಿ ಬೇಕಲ್ವಾ, ಅದೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಹಾಗಾಗಿ ಆ ಗುರಿಯನ್ನು ತಲುಪೋದಕ್ಕೆ ಬೇಕಾದಂಥ ಶಕ್ತಿಗೆ ಉತ್ಪಾದನೆ ಮಾಡುವಂಥ ಉತ್ಸಾಹ ನಮ್ಮಲ್ಲಿ ಯಾವತ್ತಿಗೂ ಹಾಗೆ ಇರಬೇಕು. ಪ್ರತಿಯೊಂದು ಮಹತ್ವದ ಸಾಹಸ ಕೂಡ ಒಂದು ಸಣ್ಣ ಕನಸಿನೊಂದಿಗೆನೆ ಆರಂಭ ಆಗೋದು. ಹಾಗಾಗಿ ಕನಸುಗಳನ್ನು ಕಾಣೋದು ಬಿಡಬೇಡಿ, ಕಲ್ಪನೆಗಳನ್ನು ನೀವೇ ಮಾಡ್ಕೊಳ್ಳಿ. ಹೀಗೆ ಹೋದರೆ ಹೇಗಾಗ್ಬೋದು, ದೊಡ್ಡದಾಗಿ ಇಂಡಸ್ಟ್ರಿ ಬೆಳೀತು ಅಂತ ಹೇಳಿದ್ರೆ ಹೇಗೆಲ್ಲ ಹೆಸರು ಸಂಪಾದಿಸ್ಬೋದು, ಹೇಗೆಲ್ಲ ದುಡ್ಡು ಸಂಪಾದಿಸ್ಬೋದು, ಹೀಗೆಲ್ಲ ಒಂದಷ್ಟು ಕಲ್ಪನೆಗಳನ್ನು ಮಾಡಿಕೊಂಡಾಗ ಅದು ಇನ್ನೊಂದಷ್ಟು ಚೈತನ್ಯವನ್ನು ನಿಮಗೆ ಕೊಡುತ್ತೆ. ಅಷ್ಟೇ ಅಲ್ಲ, ನಿಮಗೊಂದು ನಾವೀನ್ಯತೆಯನ್ನು ಕೂಡ ತಂದುಕೊಡುತ್ತೆ. ಯಾವ ದೃಷ್ಟಿಕೋನದಲ್ಲಿ ನೀವು ಹೆಚ್ಚು ಕೆಲಸ ಮಾಡಬೇಕು, ಕಾರ್ಯೋನ್ಮುಖರಾಗಬೇಕು ಅನ್ನೋದನ್ನು ಅದು ನಿಮಗೆ ಹೇಳ್ಕೊಡುತ್ತೆ. ಹಾಗಾಗಿ ನಮ್ಮಲ್ಲಿ ಗುರಿ ಉತ್ಸಾಹ ಒಂದಷ್ಟು ಕನಸುಗಳು ಜೊತೆಯಾಯಿತು ಅಂತ ಹೇಳಿದ್ರೆ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋದಕ್ಕೆ ಅಥವಾ ಒಂದು ಹೊಸ ಸ್ಟಾರ್ಟ್ಅಪ್ಗೆ ಅದೊಂದು ನಾಂದಿಯನ್ನು ಹಾಡುತ್ತೆ ಅಂತ ತಜ್ಞರು ಹೇಳ್ತಾರೆ. ನಿಮ್ಮ ಪ್ರಕಾರ ಏನು ಒಂದು ಹೊಸ ಉದ್ಯಮ ಅಥವಾ ನವೋದ್ಯಮವನ್ನು ನೀವು ಆರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಮುಖ್ಯವಾಗಿ ಏನಿರಬೇಕು ನಿಮ್ಮ ಪ್ರಕಾರ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ನಾನು ಉದ್ಯಮಿ ಆಗಬೇಕು ಅನ್ನುವಂಥ ಒಂದು ಹುಚ್ಚು ಸಾಹಸ ಅಂತ ಹೇಳಿ ಕೆಲವರು ಹೇಳ್ತಾರೆ. ಏನಿದು ಸುಮ್ಮನೆ ಹುಚ್ಚುಚ್ಚಾಗಿ ಆಡ್ತಾನೆ, ಏನದೆಲ್ಲ ಸುಮ್ಮನೆ ಈಸಿ ಕೆಲಸನ ಒಂದು ಸ್ಟಾರ್ಟ್ ಮಾಡೋದು ಕಂಪನಿ ಅಂತ ಹೇಳಿದ್ರೆ ಅಂತೆಲ್ಲ ಮಾತುಗಳು ಕೇಳಬರುತ್ತೆ ಪ್ರಾರಂಭದಲ್ಲಿ. ಅದನ್ನೆಲ್ಲ ಲೆಕ್ಕಿಸದೆ ನಿಮ್ಮ ಗುರಿ, ನಿಮ್ಮ ಉತ್ಸಾಹ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಖಂಡಿತ ಅದರಲ್ಲಿ ನೀವು ಮುಂದುವರಿಬಹುದು. ಅಷ್ಟಿದ್ರೆ ಸಾಕ? ಅಷ್ಟಿದ್ರೆ ಆಗೋಗ್ಬಿಡುತ್ತಾ ಕೆಲಸ? ನಿರಂತರ ಕಲಿಕೆ ಬೇಕಲ್ವಾ? ಯಾವುದೇ ಕೆಲಸ ಮಾಡಿದ್ರೂ ಕೂಡ ಕಲಿಕೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾವಾಗಲೂ ಹೇಳ್ತಿದ್ರು ಹಿರಿಯರು, ಗೊತ್ತಿರುವುದು ಹನಿಯಷ್ಟು, ಗೊತ್ತಿಲ್ಲದಿರುವುದು ಸಾಗರದಷ್ಟು ಅಂತ ಹೇಳಿ. ನಾವು ಎಷ್ಟೇ ತಿಳ್ಕೊಂಡ್ರು ಕೂಡ ಅದು ಸಾಗರದ ಒಂದು ಹನಿಗಷ್ಟೇ ಸಮವಾಗಿರುತ್ತಂತೆ. ಹಾಗಾಗಿ ನಿರಂತರ ಕಲಿಕೆ ಅನ್ನೋದು ಇರಬೇಕು. ಹಾಗಿದ್ದಾಗ ಮಾತ್ರ ನಾವು ವ್ಯಾಪಾರ ಕ್ಷೇತ್ರದಲ್ಲಿ ಅಂದರೆ ಯಾವುದೇ ಒಂದು ಇಂಡಸ್ಟ್ರಿ ಅಥವಾ ಬಿಸ್ನೆಸ್ಸಿಗೆ ಬಂದ್ವಿ ಅಂತ ಹೇಳಿದ್ರೆ ನಾವು ನಿರಂತರ ಕಲಿಕೆ ಇದ್ರೆ ಮಾತ್ರ ವಿಕಸನಗೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಇವತ್ತು ಕಲಿತಿದ್ದು ನಾಳೆಗದು ಹಳಸಲಾಗತ್ತೆ. ಇವತ್ತಿನ ಸುದ್ದಿ ನಾಳೆಗೆ ಹಳಸಲು ಅಂತ ಹೇಳ್ತಾರಲ್ಲ ಹಾಗೆ, ಹೊಸ ಹೊಸ ತಂತ್ರಜ್ಞಾನ ಪ್ರತಿನಿತ್ಯ ಬರ್ತಾ ಇರೋಂಥ ಈ ಸಮಯದಲ್ಲಿ, ಅದು AI ಟೆಕ್ನಾಲಜಿಯ ಈ ಸಂದರ್ಭದಲ್ಲಿ ನಿರಂತರ ಕಲಿಕೆ ಇಲ್ಲ ಅಂತ ಹೇಳಿದ್ರೆ ನಾವು ಟೆಕ್ನಾಲಜಿ ಮಧ್ಯೆ ಕಳೆದು ಹೋಗ್ಬಿಡ್ತೀವಿ. ಹಾಗಾಗಿ ನಿರಂತರ ಕಲಿಕೆ ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಾವು ಹೊಸ ಉದ್ದಿಮೆಯನ್ನು ಸ್ಥಾಪನೆ ಮಾಡಿದ್ರೆ ಸಮಯ ಪಾಲನೆಗೆ ಮೊದಲ ಆದ್ಯತೆ ಕೊಡ್ತೀವಿ, ಊಟದ ವ್ಯವಸ್ಥೆಗೆ ಕ್ಯಾಂಟೀನ್ ಮಾಡ್ತೀವಿ, ಶಿಸ್ತು ಪಾಲಿಸೋದಕ್ಕೆ ಸಮವಸ್ತ್ರ ಕೊಡ್ತೀವಿ, ಉತ್ತಮ ತರಬೇತಿ ಪಡೆದಂಥ ಕಾರ್ಮಿಕರನ್ನ ಇಟ್ಕೊಳ್ತೀವಿ, ಒಳ್ಳೆ ಸಾರಿಗೆ ವ್ಯವಸ್ಥೆ ಮಾಡಿಸ್ತೀವಿ, ವಿದೇಶಿ ವ್ಯಾಪಾರದೊಂದಿಗೆ ಉತ್ತಮ ಸಂಪರ್ಕ ಇಟ್ಕೊಳ್ತೀವಿ, ಕೆಲಸಕ್ಕೆ ತಕ್ಕ ವೇತನ ನಿಗದಿಪಡಿಸಿ ಕಂಪನಿಯನ್ನು ಸಮರ್ಪಕವಾಗಿ ನಿರ್ವಹಿಸ್ತೀನಿ ಅಂತ ಹೇಳಿ ಬೊಪ್ಪ ವೆಂಕಟೇಶ್ ಅವರು ಬೋಧನಹೊಸಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಹೇಳಿಬಿಟ್ಟಿದ್ದಾರೆ, ನಾನು ಹೊಸ ಉದ್ದಿಮೆಯನ್ನು ಸ್ಥಾಪನೆ ಮಾಡಿದರೆ ಅಂತ ಹೇಳಿ ಮಾಡಿದ್ರೆ ಈಗಲೇ ನಂದೊಂದು ಜಾಬ್ ಅಪ್ಲಿಕೇಶನ್ ಹಾಕಿದ್ದೀನಿ, ಅಪ್ಲಿಕೇಶನ್ನ ಕನ್ಸಿಡರ್ ಮಾಡಿ, ಓಕೆನಾ? ಸಂದೇಶವನ್ನು ಕಳಿಸಿ ಹೇಳ್ತಾ ಇರೋದು ಯಾರಿದು, ಬಂಡವಾಳ ಮುಖ್ಯ ಅಲ್ವಾ, ಏನೇ ಮಾಡಿದ್ರು ಬಂಡವಾಳ ಬೇಕು ಅಂತ ಹೇಳಿ ಸೋಮಶೇಖರ್ ತಟ್ಟಿ ಹಂಪಾ ಸಾಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಒಂದು ಉದ್ದಿಮೆ ಅಥವಾ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡೋದು ಅಂದರೆ ಅದೇನು ಮಕ್ಕಳಾಟನಾ? ಖಂಡಿತ ಅಲ್ಲ. ಅದಕ್ಕೆ ನಿಜವಾಗಿಯೂ ಒಂದು ಕರೆಕ್ಟ್ ಆದಂಥ ಗುರಿ ಇರಬೇಕು. ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಒಳ್ಳೆ ಪ್ಲಾನಿಂಗ್ ಇರಬೇಕು, ಜೊತೆಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರು ಅರಿವಿರಬೇಕು. ಫಿನಾನ್ಷಿಯಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ, ಹಾಗಾಗಿ ಅದರಲ್ಲೂ ನಾವು ಸಖತ್ ಸ್ಟ್ರಾಂಗ್ ಆಗಿರಬೇಕು. ಸೊ ಮನಿ ಅಷ್ಟೇ ಹಾಕೋದಲ್ಲ, ಎಫರ್ಟ್ಸ್ ಹಾಕಬೇಕು, ಎನರ್ಜಿ ಹಾಕಬೇಕು. ಸೊ ಬಿಸ್ನೆಸ್ ಪ್ರೋಗ್ರೆಸ್ನ ಆಗ ಮಾತ್ರ ನೋಡೋದಕ್ಕೆ ಸಾಧ್ಯ ಆಗೋದು. ಹಾರ್ಡ್ ವರ್ಕು ಇರಬೇಕು, ಸ್ಮಾರ್ಟ್ ವರ್ಕು ಇರಬೇಕು, ಜೊತೆಗೆ ಲಕ್ ಕೂಡ ಅದರಲ್ಲಿ ಇಂಪಾರ್ಟೆಂಟ್ ರೋಲ್ ಆಗತ್ತೆ. ಇದೆಲ್ಲದರ ಜೊತೆಗೆ 4 P's ಹೇಳಿದ್ದಾರೆ. ಏನಪ್ಪಾ ಅದು 4 P's ಅಂತ ಹೇಳಿದ್ರೆ, ಒಂದು ಪ್ರೈಸ್, ಇನ್ನೊಂದು ಪ್ರಾಡಕ್ಟ್, ಇನ್ನೊಂದು ಪ್ಲೇಸ್, ಇನ್ನೊಂದು ಪ್ರಮೋಷನ್. ಈ 4 P's ಕಂಪ್ಲೀಟ್ ಆಗಿದ್ದು ಅಂತ ಹೇಳಿದ್ರೆ ನಿಜಕ್ಕೂ ನಮ್ಮ

ಫುಲ್ಫಿಲ್ ಆಗತ್ತೆ, ನಮ್ಮ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ತಾರಲ್ಲ ಹಾಗಾಗತ್ತೆ ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಇನ್ನು ಬಹಳಷ್ಟು ಜನರ ಸಂದೇಶ ಇದೆ, ಈ ಸಂದೇಶದ ಜೊತೆ ಜೊತೆಗೆ ತಜ್ಞರ ಸಲಹೆಗಳು ಕೂಡ ನನ್ನ ಹತ್ರ ಇದೆ, ಆವಾಗ ಕೂಡ ಹೇಳ್ತಾ ಸಾಕ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು FM Rainbow.

ಆಹಾ, ಇಷ್ಟು ಸಲ ಈ ರೀತಿ ಹಾಡುಗಳನ್ನ ಕೇಳ್ತಾ ಬಂದಂತ ಸಮಸ್ಯೆ ಸವಾಲುಗಳು ಏನೇ ಇದ್ರು ಮರ್ತೋಗ್ಬಿಡ್ತೀವಪ್ಪ, ಎಲ್ಲ ಮರೆತು ಆರಾಮಾಗಿ ಕುತ್ಕೊಂಡ್ಬಿಡ್ತೀವಿ ಅಂತೇಳಿ ಅಂದ್ಕೊಳ್ಬೋದು. ಆದರೆ ಒಂದು ಉದ್ಯಮ ಸ್ಟಾರ್ಟ್ ಮಾಡಿದ್ಮೇಲೆ ಈ ಥರ ಹಾಡು ಕೇಳ್ತಾ ನಾನು ಆರಾಮಾಗಿ ರಿಲ್ಯಾಕ್ಸ್ ಆಗಿಬಿಡ್ತೀನಿ, ಸವಾಲುಗಳನ್ನೆಲ್ಲ ಮರ್ತು ಬಿಡ್ತೀನಿ ಅಂಥೇಳಿ ಕೂರೋ ಹಾಗಿಲ್ಲ. ಸವಾಲುಗಳನ್ನು ಎದುರಿಸುವಂಥ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಉದ್ಯಮಶೀಲತೆ ಅನ್ನೋದೇ ಒಂದು ರೀತಿ ಅಪಾಯ ಅಥವಾ ಸವಾಲುಗಳನ್ನು ತೆಗೆದುಕೊಳ್ಳೋದನ್ನು ಹೊಂದ್ಕೊಂಡಿರುತ್ತೆ. ಹಾಗಾಗಿ ಯಶಸ್ವಿ ಉದ್ಯಮಿಗಳು ಲೆಕ್ಕಾಚಾರದ ರಿಸ್ಕ್ಗಳನ್ನು ತೆಗೆದುಕೊಳ್ತಾರೆ, ಸಾಧಕ ಬಾಧಕಗಳನ್ನು ತಿಳ್ಕೊಳ್ತಾರೆ, ಕೆಲವೊಮ್ಮೆ ಹಿನ್ನಡೆ ಅನುಭವಿಸ್ತಾರೆ. ಒಂದು ಉದ್ಯಮ ಸ್ಟಾರ್ಟ್ ಮಾಡಿದ ತಕ್ಷಣ ಏನು ಎಲ್ಲದರಲ್ಲೂ ಗೆದ್ದುಬಿಡಬೇಕು ಅಂತೇನಿಲ್ಲ, ಕೆಲವೊಂದರಲ್ಲಿ ಹಿನ್ನಡೆ ಆದರೂ ಕೂಡ ಅದರಿಂದ ಹೊರಬರುವಂಥ ದಾರಿಯನ್ನು ಅವರು ಕಂಡುಕೊಂಡಿರ್ತಾರೆ. ಹಾಗಾಗಿ ಸವಾಲುಗಳನ್ನು ಸ್ವೀಕರಿಸುವಂಥ ಗುಣ ಅವರಲ್ಲಿ ಇರುತ್ತೆ. ಯಾವ ರೀತಿಯಲ್ಲಿ ಆಳವಾಗಿ ಅವರಲ್ಲಿ ಬೇರೂರಿರುತ್ತೆ ಅಂತ ಹೇಳಿದ್ರೆ, ನಾನು ಸೋತರೂ ಪರವಾಗಿಲ್ಲ ಈಗ ಈ ಕ್ಷಣದಲ್ಲಿ, ಆದರೆ ಮತ್ತೆ ನಾನು ಕಮ್ಬ್ಯಾಕ್ ಆಗ್ತೀನಿ, ವಾಪಸ್ ಬರ್ತೀನಿ ಅನ್ನುವಂಥ ನಂಬಿಕೆ ಅಷ್ಟೇ ಸ್ಟ್ರಾಂಗ್ ಆಗಿ ಅವರಲ್ಲಿ ಇರುತ್ತೆ. ಹಾಗಾಗಿ ಉದ್ಯಮಶೀಲತೆಯಲ್ಲಿ, ಒಂದು ಸ್ಟಾರ್ಟಪ್ನ ಮಾಡೋದ್ರಲ್ಲಿ ಅಥವಾ ಒಂದು ಹೊಸ ಉದ್ಯಮವನ್ನು ನೀವು ಸ್ಟಾರ್ಟ್ ಮಾಡೋದ್ರಲ್ಲಿ ಈ ರೀತಿ ಸವಾಲುಗಳನ್ನು ತೆಗೆದುಕೊಳ್ಳುವಂಥ ಅಭ್ಯಾಸವನ್ನು ಕೂಡ ಬೆಳೆಸ್ಕೊಂಡು ಇರಬೇಕು. ಓಕೆ, ಹಾಗೆಯೇ ಸದ್ಯಕ್ಕೆ ನಮ್ಮ ಸಂದೇಶವನ್ನು ಕಳಿಸಿರುವಂಥ ಕೇಳುಗರ ಕಡೆ ಗಮನ ಕೊಡೋದಾದರೆ, ಎಸ್, ಮೂರು ಪಿಗಳು ತುಂಬ ಮುಖ್ಯ ಆಗುತ್ತೆ. ಒಂದು ಪ್ರೈಸು, ಇನ್ನೊಂದು ಪ್ರೊಡಕ್ಟಿವಿಟಿ, ಇನ್ನೊಂದು ಪರ್ಫಾರ್ಮೆನ್ಸ್. ಈ ವಸ್ತುವಿನ ದರ ಕೈಗೆಟುಕುವ ಹಾಗೆ ಇರಬೇಕು, ಎಲ್ಲ ಕಡೆ ಸಿಗಬೇಕು, ಆಗ ಪರ್ಫಾರ್ಮೆನ್ಸ್ ತುಂಬ ಉತ್ತಮವಾಗಿ ಇರಬೇಕು ಅಂತ ಹೇಳಿ ಚಂದ್ರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಬೇಸಿಕ್ ನಾಲೆಡ್ಜ್ ಇರಬೇಕು, ಲಕ್ ಇರಬೇಕು, ಇಷ್ಟಿದ್ರೆ ಆಗೋದಿಲ್ಲ ರೀ, ತಂದೆ ತಾಯಿಯ ಬ್ಲೆಸ್ಸಿಂಗ್ಸ್ ಇರಬೇಕು, ಆಶೀರ್ವಾದ ಇರಬೇಕು ಅಂತ ಅಶೋಕ್ ಜಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ, ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಹಣಕಾಸಿನ ಯೋಜನೆ ಹಾಕ್ಕೋಬೇಕು, ಖರ್ಚು, ಲಾಭ, ಹೂಡಿಕೆ ಎಲ್ಲದರ ಮೇಲೂ ಗಮನ ಇರಬೇಕು. ನಂತರ ನಾವು ಏನು ಮಾಡ್ತೀವಿ, ಯಾವ ಪದಾರ್ಥ ಇರ್ಬೋದು, ತಿನ್ನೋ ವಸ್ತು ಇರ್ಬೋದಾ, ಬಟ್ಟೆ ಇರ್ಬೋದಾ, ಜುವೆಲರೀಸ್ ಇರ್ಬೋದಾ, ಹೀಗೆ ಹತ್ತು ಹಲವು ಬಗೆಗಳ ವ್ಯಾಪಾರ ಮಾಡಿದ್ರೆ ಮೊದಲು ನಾವು ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಎಲ್ಲೂ ಕೂಡ ಅದರಲ್ಲಿ ಕಾಂಪ್ರೋ ಆಗಬಾರ್ದು. ಸೊ ನಮ್ಮ ಕೆಲಸದ ಬಗ್ಗೆ, ವ್ಯಾಪಾರದ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಇರಬೇಕು, ಎಲ್ಲಿ ವ್ಯಾಪಾರ ಮಾಡಿದ್ರೆ ನಮಗೆ ಲಾಭ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕು, ಗ್ರಾಹಕರನ್ನು ಅರ್ಥ ಮಾಡ್ಕೋಬೇಕು, ಅದು ತುಂಬಾ ಮುಖ್ಯ. ಸೊ ಇದೆಲ್ಲವನ್ನು ತಿಳಿದ್ರೆ ಉದ್ಯಮ ಬೇಗ ಚೆನ್ನಾಗಿ ನಡೆಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳಿ ಸಂದೇಶವನ್ನು ಕಳಿಸಿ ಕೊಟ್ಟಿರೋದು ಎಸ್ ವಾಣಿಶ್ರೀ ಅವರು, ಧಾರವಾಡದಿಂದ ಸಂದೇಶ ಕಳಿಸಿದ್ದಾರೆ. ಎಸ್, ನನಗೂ ಕೂಡ ತುಂಬ ಪ್ಲ್ಯಾನ್ಸ್ ಇದೆ, ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ, ಅದಕ್ಕಾಗಿ ನೀವು ಇವತ್ತು ಒಳ್ಳೆ ವಿಷಯ ತೊಗೊಂಡು ಬಂದಿದ್ದೀರಾ, ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಯೋಚನೆ, ಯೋಜನೆ ಎರಡೂ ಕೂಡ ಆದಷ್ಟು ಬೇಗ ಕೈಗೊಡ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ ನಮ್ಮ ಆಕಾಶವಾಣಿ ಕಡೆಯಿಂದ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ, ಉದ್ಯಮ ಕ್ಷೇತ್ರದಲ್ಲಿ ಪ್ರತಿ ಕ್ಷಣವೂ ಒಂದು ಸವಾಲು, ನಾವು ಎಷ್ಟು ಪರಿಶ್ರಮ ಪಡ್ತೀವೋ ಅಷ್ಟೇ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಸೊ ಉದ್ಯಮ ಕ್ಷೇತ್ರ ಅನ್ನೋದೇ ಪ್ರತಿ ಕ್ಷಣದ ಸವಾಲಿದ್ದ ಹಾಗೆ, ಹಾಗಾಗಿ ನಾವು ಎಷ್ಟು ಅದಕ್ಕೆ ಪರಿಶ್ರಮ ಹಾಕ್ತೀವೋ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಸಿಗತ್ತೆ ಅಂತ ಹೇಳಿ ಮೇಘನಾದೃತಿ ಸಂತೋಷ್ ಚಿತ್ರಗಾರ ಹೊಸಪೇಟೆಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಇನ್ನು ಸಂದೇಶ ಕಾಯ್ತಾ ಇದೆ, ನಿಮ್ಮ ಸಂದೇಶ ತಲುಪಿಸಿಲ್ವಾ, ಏನು ಮಾಡ್ತಾ ಇದ್ದೀರಾ? ಸಂದೇಶ ಟೈಪ್ ಮಾಡಿ ಈಗಲೇ ರವಾನಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಮುದ್ದಾದ ಹೆಸರಿನ ಜೊತೆ. 9480901013 ನಮ್ಮ ನಂಬರ್.

ನಾನು ನನ್ನದೆಲ್ಲ ಇನ್ನು ನಿಂಗೆಯೇ ಸ್ವಂತ ತಾನೇ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡುವಂಥ ಕಂಪನಿಗೆ ಹೇಳಿ ಬಿಟ್ಬಿಡ್ಬೇಕು, ನಂದು ಟೈಮು, ನನಗೆ ಪರ್ಸ್ನಲ್ ಟೈಮು, ಇದು ನನ್ನ ದುಡ್ಡು ಅಂತೆಲ್ಲ ಹೇಳಿ ನಾನು ನಂದು ಅನ್ನೋದನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ನಮ್ಮದು ಅನ್ನೋವಂಥ ಭಾವನೆಯಿಂದ ಒಂದು ಕಂಪನಿನ ಸ್ಟಾರ್ಟ್ ಮಾಡಿ ಅಲ್ಲಿ ಸೇರಿಸ್ಕೊಳ್ಳುವಂಥ ಉದ್ಯಮಿಗಳು ಅಥವಾ ಯಾರೇ ಇರ್ಬೋದು, ನೌಕರರು ಇರ್ಬೋದು, ಎಲ್ಲರ ಜೊತೆ ಒಂದು ಉತ್ತಮ ಬಾಂಧವ್ಯ ಹೊಂದೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇದಿಷ್ಟೇ ಸಾಕಾ? ಎಷ್ಟೋ ಸಲ ಪರಿಸ್ಥಿತಿ ನಮಗೆ ಹೇಗೆ ಬೇಕೋ ಹಾಗಿರೋದಿಲ್ಲ ಅಲ್ವಾ? ಪರಿಸ್ಥಿತಿಗಳು ಆಗಾಗ ಬದಲಾಗ್ತಾ ಇರುತ್ತೆ. ಹಾಗಾಗಿ ಬದಲಾದ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸ್ಟಾರ್ಟಪ್ಗಳಿರ್ಬೋದು, ವ್ಯಾಪಾರದ ಜಗತ್ತಿನಲ್ಲಿ ಬದಲಾವಣೆಗಳು ಅನ್ನೋದು ಹೊಸತ್ತಲ್ಲ. ಈ ಕ್ಷೇತ್ರ ಯಾವಾಗಲೂ ಬದಲಾಗ್ತಾ ಇರುತ್ತೆ. ಇಲ್ಲಿ ಮಾರುಕಟ್ಟೆ ಪ್ರವೃತ್ತಿಗಳು ಬದಲಾಗ್ತಾ ಇರುತ್ತೆ, ಹೊಸ ತಂತ್ರಜ್ಞಾನಗಳು ಹೊರಹೊಮ್ಮತಾ ಇರುತ್ತೆ, ಗ್ರಾಹಕರುಗಳ ಆದ್ಯತೆ ಬದಲಾಗ್ತಾ ಇರುತ್ತೆ, ಗ್ರಾಹಕರ ಮನಸ್ಥಿತಿ ಬದಲಾಗ್ತಾ ಇರುತ್ತೆ. ಅತ್ಯಂತ ಯಶಸ್ವಿ ಉದ್ಯಮಿಗಳು ಅಂತ ಇರ್ತಾರಲ್ಲ, ಅವರೆಲ್ಲ ಈ ಬದಲಾವಣೆಗಳಿಗೆ ಚುರುಕುತನದಿಂದ ಹೊಂದ್ಕೊಳ್ತಾರೆ. ಏನು ಬದಲಾಗ್ತಾ ಇದೆ, ಏನು ಕೇಳ್ತಾ ಇದ್ದಾರೆ, ಜನ ಚೇಂಜ್ ಕೇಳ್ತಾರೆ ಅಂತ ಹೇಳ್ತಾರಲ್ಲ, ಆ ಚೇಂಜಸ್ಗಳನ್ನು ಅರ್ಥ ಮಾಡ್ಕೊಳ್ಳುವಂಥ ಗುಣ ನಮ್ಮಲ್ಲಿ ಇರಬೇಕು. ಹಾಗಾಗಿ ಹೊಂದಾಣಿಕೆ ಅನ್ನೋದು ಆ ಬದಲಾವಣೆಗೆ ತುಂಬ ಮುಖ್ಯ ಆಗುತ್ತೆ. ಇದೆಲ್ಲವೂ ಮಾಡಿಕೊಂಡಾಗ ಮಾತ್ರ ಪರಿಸ್ಥಿತಿಗಳಿಗೂ ಹೊಂದಿಕೊಂಡು ಬದಲಾವಣೆಗಳನ್ನು ಒಪ್ಪಿಕೊಂಡು ಹೊಸತನದಲ್ಲಿ ನಾವು ಕೂಡ ಮುಂದುವರೆದುಕೊಂಡು ಹೋಗೋದಕ್ಕೆ ಈ ನವೋದ್ಯಮದಲ್ಲಿ ಸಾಧ್ಯ ಆಗುವಂಥದ್ದು ಅಲ್ವೇ?

ಆಹಾ, ಏನಿದು ಮಧ್ಯ ಈ ಹಾಡು ಬಂದ್ಬಿಡ್ತು ಅಂತ ಅನ್ಕೊಳ್ತೀರಾ? ಒಂದು ಲೆಕ್ಕದಲ್ಲಿ ನಾವು ಉದ್ಯಮ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸಂಪೂರ್ಣ ನಮ್ಮನ್ನು ನಾವು ಮುಡಿಪಾಗಿಡಬೇಕು ಅನ್ನೋ ಕಾರಣಕ್ಕೆ ಈ ಹಾಡು ಹಾಕಿದ್ದು. ಓಕೆನಾ? ಈಗಾಗಲೇ ಹೇಳಿದೆ, ಬದಲಾದ ಪರಿಸ್ಥಿತಿಗಳಿಗೆ ಬದಲಾವಣೆಗಳಿಗೆ ಹೊಂದಿಕೊಳ್ಳೋದು ಕೂಡ ಅಷ್ಟೇ.

ಮುಖ್ಯವಾಗಿರುತ್ತೆ ಅಂತ. ಇದಷ್ಟೇ ಅಲ್ಲ, ಒಂದೊಳ್ಳೆ ನೆಟ್ವರ್ಕಿಂಗ್ ಕೂಡ ನಾವು ಇಟ್ಕೊಂಡಿರಬೇಕು. ನಾವೊಬ್ಬರೇ ಏಕಾಏಕಿ ಯಾರ ಪರಿಚಯವೂ ಇಲ್ಲದೆ ಯಾರನ್ನೂ ಮಾತಾಡ್ಸಲ್ಲಪ್ಪ, ನಂಗೆ ಯಾರನ್ನಾದರೂ ಮಾತಾಡ್ಸೋದಂದ್ರೆ ಆಗಲ್ಲ ಅಂತೆಲ್ಲ ಅಂದ್ಕೊಂಡು ಅಂತರ್ಮುಖಿಗಳ ಹಾಗೆ ಇದ್ರೆ ಬಹಳ ಕಷ್ಟ ಆಗುತ್ತೆ ಈ ಒಂದು ಫೀಲ್ಡ್ನಲ್ಲಿ. ಆದಷ್ಟು ಬಹಿರ್ಮುಖಿ ವ್ಯಕ್ತಿತ್ವವನ್ನು ಇಟ್ಕೊಳ್ಬೇಕು, ಎಲ್ಲರೊಟ್ಟಿಗೂ ತುಂಬ ಚೆನ್ನಾಗಿ ಮಾತಾಡಬೇಕು, ಒಳ್ಳೆಯ ಸಂವಹನ ಕೌಶಲ್ಯವನ್ನು ಇಟ್ಕೊಂಡಿರಬೇಕು. ಸೊ ನೆಟ್ವರ್ಕಿಂಗ್ ಉದ್ಯಮಿಗಳ ಜೊತೆಗೆ ಒಂದು ಉತ್ತಮ ಸಂಬಂಧವನ್ನು ಬೆಳೆಸ್ಕೊಳ್ಬೇಕು, ಮಾರ್ಗದರ್ಶನ ಪಡ್ಕೊಳ್ಬೇಕು, ಸಲಹೆ ಪಡ್ಕೊಳ್ಬೇಕು. ಇದೆಲ್ಲ ಇದ್ದಾಗ ಮಾತ್ರ ಪಾಲುದಾರಿಕೆಯನ್ನು ಕೇಳೋದಕ್ಕೆ ಸಾಧ್ಯ ಆಗೋದು. ಶೇರ್ಸ್ ಬೇಕಲ್ವಾ ಕಂಪನಿ ಮುಂದುವರಿಬೇಕು ಅಂತ ಹೇಳಿದ್ರೆ? ಹಾಗಾಗಿ ಇದೆಲ್ಲ ಇರಬೇಕು ಅಂತ ಹೇಳಿದ್ರೆ ನೆಟ್ವರ್ಕಿಂಗ್ನ ನಾವು ಹೆಚ್ಚಿಸ್ಕೊಳ್ಬೇಕು, ಇದು ಕೂಡ ತುಂಬಾ ಮುಖ್ಯ ಆಗುವಂಥದ್ದು. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಆಹಾ ಎಷ್ಟೊಂದು ನಾಲೆಡ್ಜ್, ಏನು ಕ್ವಾಲಿಫಿಕೇಶನ್ ಅಂತ ಹೇಳಿ ತಿಳಿಸೋಣವಂತೆ. ಜೊತೆಗೆ ಸಂದೇಶವನ್ನು ಕಳಿಸಿದ್ದಾರೆ ವಿಜಯ್ ಕುಮಾರ್ ಮುಳೆ ಶಿರಾಳಕೊಪ್ಪದಿಂದ. ನಾಳೆ ಮಾಡೋಣ, ನಾಳೆ ಮಾಡ್ತೀವಿ ಅನ್ನುವಂಥ ಆಲಸ್ಯ ಇರಬಾರ್ದು, ಮುಖ್ಯವಾಗಿ ಶಿಸ್ತಿರಬೇಕು. ನಾಳೆ ಮಾಡೋದನ್ನು ಹಿಂದೆ ಮಾಡು, ಹಿಂದೆ ಮಾಡೋದನ್ನು ಈಗಲೇ ಮಾಡು ಅಂತ ಹೇಳ್ತಾರಲ್ಲ ಹಿರಿಯರು, ಅದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಲ್ವಾ? ಖಂಡಿತ. ಹಾಗೆ ಸಂದೇಶವನ್ನು ಕಳಿಸಿಕೊಟ್ಟಿರೋದು ಎಸ್ ಹಾರೈಕೆಗೆ ಧನ್ಯವಾದ ಅಂತ ಹೇಳಿ ವಾಣಿಶ್ರೀಯವರು ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು. ಜೊತೆಗೆ ವಿಜಯಪುರದಿಂದ ಅನಂತ ಟಿಕಾರೆ ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅನ್ನೋ ಹಾಗೆ ಸುಮ್ಮನೆ ಇದ್ರೆ ಏನೂ ಆಗೋದಿಲ್ಲ, ನನ್ನ ಕೈಯಿಂದ ಆಗಲ್ಲ ಅಂತ ಕೂತರೂ ಏನೂ ಆಗೋದಿಲ್ಲ ಅಂಥ ಮನಸ್ಸು, ಧೈರ್ಯ, ಹಿಂದೆ ಗುರು ಮುಂದೆ ಗುರಿ ಇಟ್ಕೊಂಡು ಮುಂದೆ ಸಾಗಿದ್ರೆ ನಮ್ಮ ಮನುಷ್ಯನ ಒಂದು ಯಶಸ್ಸಿನ ದಾರಿ ಗಟ್ಟಿಯಾಗುತ್ತೆ ಅನ್ನೋದು ನನ್ನ ಅನಿಸಿಕೆ ಅಂತ ಹೇಳಿ ವಿಜಯಪುರದಿಂದ ಅನಂತ ಟಿಕಾರೆ ಅವ್ರು ಹೇಳ್ತಾ ಇದ್ದಾರೆ. ನೀವು ಹೇಳಿದಕ್ಕೆ ನಂಗೊಂದು ವಿಚಾರ ನೆನಪಾಯಿತು. ಆಗೆಲ್ಲ ಹೇಳ್ತಾ ಇದ್ರು ಹಿಂದೆ ಗುರಿ, ಹಿಂದೆ ಗುರು, ಮುಂದೆ ಗುರಿ ಅಂತ. ಇವಾಗ ಹೇಗೆ ಹೇಳ್ತಾರೆ ಗೊತ್ತಾ? ಹಿಂದೆ ಗುರುವಿದ್ದ, ಮುಂದೆ ಗುರಿ ಇತ್ತು, ಸಾಗಿತ್ತು ವೀರರ ದಂಡು, ಈಗ ಗುರುವೂ ಇಲ್ಲ ಗುರಿಯೂ ಇಲ್ಲ, ಸಾಗಿದೆ ಹೇಡಿಗಳ ಹಿಂಡು ಅಂತ ಹೇಳಿ ಕವಿಯೊಬ್ಬರು ಬರೆದಿದ್ದಾರೆ. ಆದರೆ ನಾವಿವತ್ತು ಹಾಗಿಲ್ಲ, ಆ ರೀತಿಯ ಪ್ರಪಂಚದಲ್ಲಿ ಇಲ್ಲ, ಬದಲಾಗ್ತಾ ಇದೆ. ಇವತ್ತು ನಮಗೆ ಟೆಕ್ನಾಲಜಿ ಗುರು ಆಗ್ತಾ ಇದೆ, ನಮ್ಮ ಗುರಿ ತುಂಬ ಸ್ಟ್ರಾಂಗ್ ಆಗಿದೆ, ಹಾಗಿರೋ ಕಾರಣಕ್ಕೇ ಸ್ಟಾರ್ಟಪ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಲ್ವೇ? ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ವಿಜಯಪುರದಿಂದ. ಇಂಚಗೇರಿಯಿಂದ ಸಂದೇಶವನ್ನು ಕಳಿಸಿರೋದು, ಉದ್ವೇಗ ಬೇಡ, ಸ್ವಲ್ಪ ವಿವೇಕ ತಾಳ್ಕೊಂಡಿರಬೇಕು, ತಾಯಿ ತಂದೆ ಸೇವಕರಾಗಿರಬೇಕು, ಮಡದಿ ಮಕ್ಕಳ ಪಾಲಕರಾಗಿರಬೇಕು, ಸಮಾಜದ ಸುಧಾರಕ ಆಗಬೇಕು, ಉದ್ಯೋಗದಲ್ಲಿ ಅವನು ಉದ್ಯೋಜಕ ಧೈರ್ಯದಿಂದ ಮುಂದೆ ಸಾಗ್ತಾ ಇರಬೇಕು ಅಂತ ಹೇಳಿ ವಿಜಯಪುರದ ಇಂಜಗೇರಿಯಿಂದ ಶಿವಣ್ಣ ಮಲ್ಲಪ್ಪ 13 ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಸ್, ಎಲ್ಲದರ ಪಾಲಕ, ಸುಧಾರಕ, ಸೇವಕ, ಜೊತೆಗೆ ವಿವೇಕ, ಜೊತೆಗೆ ಕಾಯಕ ತುಂಬ ಮುಖ್ಯವಾಗಿ ಇರಬೇಕು ಅನ್ನುವಂಥದ್ದು. ಎಸ್, ನಿಮ್ಮೆಲ್ಲರ ಸಂದೇಶದ ಜೊತೆ ಮತ್ತಷ್ಟು ಸಾಗೋಣ. ಮತ್ತಷ್ಟು ಮಾತುಕತೆಯೊಂದಿಗೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರೋದು FM Rainbow 101.3 ಕನ್ನಡ ಕಾಮನ ಬಿಲ್ಲು.

ಮನಸಾರೆ ಮಾತಾಡಿ ಹಾಡು ಯಾಕೆ ಪ್ರಸಾರ ಆಯಿತು ಅಂತ ಹೇಳಿದ್ರೆ, ನೀವು ಬರೀ ನಿಮ್ಮ ಪ್ರಿಯತಮೆ ಅಥವಾ ಮಡದಿ ಜೊತೆ ಮಾತಾಡೋದು ಮಾತ್ರ ಅಲ್ಲ, ಸಂವಹನ ಕೌಶಲ್ಯ ಇಟ್ಕೊಂಡಾಗ ಮಾತ್ರ ಉದ್ಯಮದಲ್ಲಿ ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ. ಹಾಗಾಗಿ ಮನಸಾರೆ ಮಾತಾಡೋದನ್ನ ಕಲಿಬೇಕು ಅನ್ನೋ ಕಾರಣಕ್ಕೆ ಈ ಹಾಡು ಪ್ರಸಾರ ಆಯಿತು. ಸಾಮಾನ್ಯವಾಗಿ ಮನಸಾರೆ ಮಾತು ಆಡ್ಬಿಡ್ತೀವಿ, ಸವಾಲುಗಳು ಬಂದಿದ್ದನ್ನೆಲ್ಲ ಎದುರಿಸೋದಕ್ಕೆ ಸಿದ್ಧವಾಗ್ಬಿಡ್ತೀವಿ, ಗುರಿ ಇರುತ್ತೆ, ಉತ್ಸಾಹ ಇರುತ್ತೆ, ಏನ್ ಬೇಕು ಮಾಡೋ ಚೈತನ್ಯ ಕೂಡ ಇರುತ್ತೆ. ಇದೆಲ್ಲ ಇದ್ದಾಗ ಸರಿಯಾಗಿ ನಿರ್ಧಾರ ತಗೊಳ್ಳೋ ಅಂತ ಕೆಪಾಸಿಟಿನ ಇಲ್ಲ ಅಂದ್ರೆ ಹೇಗೆ ಸಾಧ್ಯ ಅಲ್ವೇ? ಹಾಗಾಗಿ ನಿರ್ಣಾಯಕತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀವು ಯಾವುದೇ ಒಬ್ಬ ಯಶಸ್ವಿ ಉದ್ಯಮಿನ ನೋಡಿ, ಅವರು ಎಂಥೆಂಥ ಕಠಿಣ ಸಂದರ್ಭಗಳಲ್ಲಿ ಅವರು ತೆಗೆದುಕೊಂಡಂಥ ಸಣ್ಣ ಸಣ್ಣ ನಿರ್ಧಾರಗಳು ಕೂಡ ಅವರನ್ನು ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ಪಾರು ಮಾಡಿರುತ್ತೆ. ಹಾಗಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಕೂಡ ನೀವೊಂದು ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅಂದರೆ ಬಹಳ ಮುಖ್ಯವಾದಂಥ ಗುಣವಾಗಿ ನಿಮ್ಮ ಮುಂದೆ ನಿಲ್ಲುವಂಥದ್ದು. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಅವರು. ಯಾವುದೇ ಉದ್ಯಮ ಸ್ಥಾಪಿಸಬೇಕು ಅಂತ ಹೇಳಿದ್ರೆ ಮೊದಲು ಅನುಭವವನ್ನ ಪಡ್ಕೊಳ್ಬೇಕು, ಸಣ್ಣ ಪ್ರಮಾಣದಲ್ಲಿ ಮೊದಲು ಸ್ಥಾಪನೆ ಮಾಡಬೇಕು, ಅನುಭವವನ್ನ ಗಳಿಸಬೇಕು, ಆಮೇಲೆ ಆ ಉದ್ಯಮ ಅಭಿವೃದ್ಧಿಯಾಗುವ ಹಾಗೆ ಹೆಚ್ಚೆಚ್ಚು ಕೆಲಸವನ್ನ ಮಾಡೋದು ತುಂಬಾ ಉತ್ತಮ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ. ಖಂಡಿತವಾಗಿ ಕೂಡ. ಆದ್ರೆ ಏನೇ ಒಂದು ಕೆಲಸ ಮಾಡೋದಕ್ಕೆ ಅನುಭವ ಇಲ್ಲ ಅಂತ ಹೇಳ್ತಾ ಕೂರೋ ಹಾಗಿಲ್ಲ. ಎಷ್ಟೋ ಸಲ ನಮ್ಮ ಜ್ಞಾನ, ನಮ್ಮ ಪಾಂಡಿತ್ಯ ಜೊತೆಗೆ ನಮಗಿರುವಂತಹ ಒಂದಷ್ಟು ಕೌಶಲಗಳು ಅನುಭವವನ್ನು ತಾವಾಗೇ ಕೊಡ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ಕೆಲಸ ಮಾಡೋದಕ್ಕೂ ಹಿಂಜರಿದೆ ಮುನ್ನುಗ್ಗುವಂಥ ಸಾಮರ್ಥ್ಯ ಕೂಡ ಬಹಳ ಮುಖ್ಯ ಆಗತ್ತೆ. ಶಾಂತಚಾರ ವಡಿಗೇರ ಕೊಕ್ರೂರ್ ಹರಿಹರ ಎಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಎಸ್, ಬಹಳ ದೊಡ್ಡದಾಗಿದೆ ನಿಮ್ಮ ಸಂದೇಶ. ಸೊ ಪ್ರತಿಭೆ ತುಂಬ ಮುಖ್ಯ ಆಗತ್ತೆ, ಬಹಿರ್ಮುಖ ವ್ಯಕ್ತಿತ್ವ ಕೂಡ ಎಲ್ಲರೊಂದಿಗೆ ಬೆರೆಯೋದು, ಅಳವಡಿಸ್ಕೊಳ್ಳೋದು ಇವತ್ತು ತುಂಬ ಮುಖ್ಯ ಆಗತ್ತೆ. ಒಂದು ಸಂಸ್ಥೆ ಆಗಿರಲಿ, ಕಂಪ್ನಿ ಆಗಿರಲಿ ಯಶಸ್ವಿಯಾಗಿ ಮುಂದುವರಿಸಬೇಕು ಅಂತ ಹೇಳಿದ್ರೆ ಎಲ್ಲ ಗುಣಗಳನ್ನು ಇಟ್ಕೊಳ್ಳೇಬೇಕು. ನಾವು ಯಾವಾಗಲೂ ಇಂಟ್ರವರ್ಟ್ ಆಗಿ ಇತ್ತು ಅಂತ ಹೇಳಿದ್ರೆ ಕಂಪ್ನಿಲಿ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸಮಾಜದ ಜೊತೆ ಒಂದು ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಬೇಕು, ಗ್ರಾಹಕರ ಜೊತೆ ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಹಾಗಾಗಿ ಒಂದು ಪುಸ್ತಕ ನಮ್ಮ ಆಲೋಚನೆಯನ್ನು ಬದಲಾಯಿಸಿದ್ರೆ ನಮ್ಮ ಈ ಬದಲಾದಂಥ ಗುಣಗಳು ನಮ್ಮ ಬದುಕು ಹಾಗೆ ಕಂಪನಿಯ ಭವಿಷ್ಯವನ್ನು ಬದಲಾಯಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಬದಲಾವಣೆಗೆ ತೆರೆದುಕೊಳ್ಬೇಕು ಅಂತ ಈಗಾಗಲೇ ಹೇಳಿದೆ ಅಲ್ಲ. ಸೊ ಇದರೊಟ್ಟಿಗೆ ಈ

ಬದಲಾವಣೆಗಳ ಜೊತೆ ಜೊತೆಗೆ ಸಾಕ್ತಾ ಕಂಪನಿಯನ್ನ ಮುನ್ನಡೆಸ್ತಾ ಮುನ್ನುಗ್ಗುವಂತ ಯಶಸ್ವಿ ಉದ್ಯಮಿಯಾಗಿ ನಾವು ರೂಪುಗೊಳ್ಳಬೇಕು ಅಂತ ಹೇಳಿದ್ರೆ ಈ ಎಲ್ಲಾ ಗುಣಗಳು ಬೇಕೇ ಬೇಕು.

ನೀವೊಂದು ಉದ್ಯಮ ಶುರು ಮಾಡ್ತೀರಾ ಅಂತ ಹೇಳಿದ್ರೆ ನಿಜಕ್ಕೂ ಅದು ಕೋಟಿ ಮನಸ್ಸುಗಳನ್ನ ತಟ್ಟುವ ಹಾಗಿರ್ಬೇಕು, ಸ್ಪರ್ಶಿಸುವ ಹಾಗೆ ಇರಬೇಕು. ಅಷ್ಟೊಂದು ಗ್ರಾಹಕರನ್ನ ಸೆಳೆಯುವಂತ ಶಕ್ತಿ ನಿಮ್ಮ ಉದ್ಯಮಕ್ಕೆ ಇರಬೇಕು. ಆಗಷ್ಟೇ ಯಶಸ್ಸು ಸಾಧಿಸುವುದಕ್ಕೆ ಸಾಧ್ಯ ಆಗುವಂಥದ್ದು. ಇವತ್ತಿನ ಬ್ಯಾಂಗ್ಳೂರ್ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ನಿಮಗೆ ಸಿಕ್ತು ಅಂತ ಭಾವಿಸ್ತಾ ಸದ್ಯಕ್ಕೆ ನಾನು ಟಟಾಬಾಯ ಹೇಳ್ತಾ ಸ್ಟುಡಿಯೋದಿಂದ ಹೊರಡುವಂತ ಹೊತ್ತು ಕೂಡ ಸಮೀಪಿಸಿಬಿಟ್ಟಿದೆ. ಸ್ಟುಡಿಯೋ ಕ್ಲಾಕ್ ನೆನಪಿಸ್ತಾ ಇದೆ 4:51:30 ಅಂತ ಹೇಳಿ. ಹೌದೌದು, ಸದ್ಯಕ್ಕೆ ನಾನು ಟಟಾಬಾಯ ಹೇಳ್ತಾ ನಮ್ಮ ಆರ್ ಜೆ ಶಾಂತಲಾ ಅವರಿಗೆ ಸದ್ಯಕ್ಕೆ ನನ್ನ ಸೀಟ್ ಬಿಟ್ಕೊಡ್ತಾ ಸ್ಟುಡಿಯೋದಿಂದ ಹೊರಡ್ತಾ ಇದ್ದೀನಿ. ಕಡೆಯದಾಗಿ ನಮಗೊಂದು ಸಂದೇಶ ಬಂದು ತಲುಪಿದೆ ಮಹೇಶ್ ಕುಂಬಾರ ಹೊನ್ನಾಳಿಯಿಂದ. ಎಲ್ಲವೂ ಸರಿ ಮೇಡಮ್, ಎಲ್ಲ ಇದ್ರೇನು, ಶ್ರಮವೇ ಇಲ್ಲದಿದ್ದರೆ

ಅಂತ ಕೇಳ್ತಾ ಇದ್ದಾರೆ. ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ನಾವು ಮುಂದೆ ಹೆಜ್ಜೆ ಇಟ್ಟ ಮೇಲೆ ಶ್ರಮ ಹಾಕ್ತೇ ಇರ್ತೀವಾ? ಎಸ್, ಹಾಗೆ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂತು, ಮಾಹಿತಿ ನೀಡಿದ್ದು ಚಲೋ ಇತ್ತು ರೀ ಅಂತ ಹೇಳಿ ಕಿಷ್ಕಿಂಧ ನಗರ ಇಂದ ಗಂಗಾವತಿ ಈರಣ್ಣ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಮತ್ತೆ ಆದಷ್ಟು ಬೇಗ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಗೊತ್ತೇ ಇದೆಯಲ್ಲ, ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಇಷ್ಟು ಹೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಆರ್ ಜೆ ರಮ್ಯಾ.

0: 101.8 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಶೈಲಾ ಯರ್ನಾಳ್ ಮಾಡುವ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ಸಮಯ ಸರಿಯಾಗಿ 5:30. ಈಗ ಚಿತ್ರಗೀತೆಗಳು. ಮೊದಲಿಗೆ ಒಂದೆರಡು ಪ್ರಕಟಣೆಗಳು.
1: ಲಿಂಗೈಕ್ಯ ಶ್ರೀ ಆರ್ಆರ್ ಕಲ್ಲೂರ್ ಹಾಗೂ ಲಿಂಗೈಕ್ಯ ಶ್ರೀಮತಿ ಮೀನಾಕ್ಷಿ ಆರ್ ಕಲ್ಲೂರ್ ಅವರ 5ನೇ ಪುಣ್ಯಸ್ಮರಣೆ ನಿಮಿತ್ತ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಅನಾವರಣ ಕಾರ್ಯಕ್ರಮ.
2: ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಮತ್ತು ಮೂರ್ತಿ ಅನಾವರಣ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ, ಶ್ರೀ ಕ್ಷೇತ್ರ ಸುತ್ತೂರು ಇವರ ಅಮೃತಹಸ್ತದಿಂದ.
1: ಇದೇ ಗುರುವಾರ ದಿನಾಂಕ 21 May 2026 20:30.
2: ಸ್ಥಳ: ಕಿತ್ತೂರಾಣಿ ಚೆನ್ನಮ್ಮ ಸಮುದಾಯ ಭವನ, ಆಶ್ರಮ ರಸ್ತೆ, ಐಶ್ವರ್ಯ ನಗರ, ವಿಜಯಪುರ.
1: ಕಾರ್ಯಕ್ರಮಕ್ಕೆ ಕಲ್ಲೂರು ಪರಿವಾರದವರಿಂದ ಸರ್ವರಿಗೂ ಹಾರ್ದಿಕ ಸ್ವಾಗತ.
3: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.

ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹೊಂಬಿಸಿಲು ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಅದೇ ಚಿತ್ರದ ಇನ್ನೊಂದು ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಜೀವಕ್ಕೆ ಜೀವ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಕೊನೆಯದಾಗಿ ಟಿಪ್ಪು ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕಿಲಾಡಿ ಕಿಟ್ಟಿ ಚಿತ್ರದ ಗೀತೆ, ಸಂಗೀತ ಜೆಸ್ಸಿ ಗಿಫ್ಟ್ ಹಾಗೂ ಸಾಹಿತ್ಯ ಯೋಗರಾಜ್ ಭಟ್ ಅವರದ್ದು.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ, ಸಮಯ 5:32. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ವಿಜಯಪುರ ನಗರದಲ್ಲಿ ಕೌಶಲ್ಯ ತರಬೇತಿ ಪಡೆದುಕೊಂಡು ಜೀವನ ನಡೆಸುತ್ತಿರುವ ಶ್ರೀಮತಿ ಲತಾ ಅರುಣ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಕಿರಣ್ ಕುಮಾರ್ ಶೇಖದಾರ್.
2: ಇಂದು ವಿಜಯಪುರ ಆಕಾಶವಾಣಿಯಲ್ಲಿ ನಮ್ಮ ಜೊತೆ ಶ್ರೀಮತಿ ಲತಾ ಅರುಣ್ ಕುಲಕರ್ಣಿಯವರು. ಕೌಶಲ್ಯ ತರಬೇತಿಯನ್ನು ಪಡೆದುಕೊಂಡು ಸುಮಾರು 13 ವರ್ಷಗಳಿಂದ ಶಾಪನ್ನು ರನ್ ಮಾಡ್ತಾ ಇದ್ದಾರೆ. ಅವರ ಒಂದು ಶಾಪ್ನಲ್ಲಿ ಸುಮಾರು 4 ಜನ ಪರ್ಮನೆಂಟಾಗಿ ವರ್ಕರ್ ಇದ್ದಾರೆ. ಅವರು ಸಾಕಷ್ಟು ಅಂದರೆ ಖಾದಿ ಉತ್ಸವದಲ್ಲಿ ಮತ್ತು ಪ್ರತಿ ವರ್ಷ ದೆಹಲಿಯಲ್ಲಿ 14-27 ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಒಂದು ವ್ಯಾಪಾರ ಮೇಳ, ಆಮೇಲೆ ಈ ಥರ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮನ್ನು ತಾವು ಗುರುತಿಸಿಕೊಂಡವರು. ಇವರ ಒಂದು ಬಗ್ಗೆ ಅವರಿಂದ ನಾವು ವಿವರವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣಂತೆ. ನಮಸ್ಕಾರ ಲತಾ ಅರುಣ್ ಕುಲಕರ್ಣಿ ಅವರೇ.
3: ನಮಸ್ಕಾರ ಸರ್.
2: ತಾವು ಎಷ್ಟು ವರ್ಷದಿಂದ ಈ ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ?
3: ಸರ್, ನಾನು ಸಾಧಾರಣವಾಗಿ 13 ವರ್ಷಗಳಿಂದ ನಾನು ಈ ಉದ್ಯೋಗ ನಡೆಸ್ಕೊಂಡು ಬರ್ತಾ ಇದ್ದೀನಿ.
2: 13 ವರ್ಷದಿಂದ ಈ ಉದ್ಯೋಗ ನಡೆಸ್ಕೊಂಡು
3: ಬರ್ತಾ ಇದ್ದೀನಿ ಸರ್.
2: ಇದನ್ನೇ ತಾವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ಕೇಳ್ಬೋದ
3: ಸರ್? ಇದು ನನಗೆ ಸ್ವಲ್ಪ ಚಿಕ್ಕವರಿರುವಾಗಿಂದ ನಮ್ಮ ತಾಯಿ ಟೇಲ್ರಿಂಗ್ ಕೆಲಸ ಮಾಡ್ತಾ ಇದ್ರು, ಅವರಿಂದ ಪ್ರೇರಣೆಯಾಗಿ ಬಂದಿರೋ ಅಂತ ಒಂದು ಉದ್ಯೋಗ ಇದು. ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇತ್ತು ಸರ್.
2: ಬಳುವಳಿ ಅಂದ್ರೆ
3: ತಾಯಿಯಿಂದ ಬಂದ ಬಳುವಳಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ.
2: ಮೂಲತಃ ತಾವು ಯಾವರವರು?
3: ಮೂಲತಃ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಆಲ್ಮಟ್ಟಿ ಹತ್ರ ಬರುತ್ತೆ, ಒಂದಾಲ್ ಅಂತ, ನಿಡಗುಂದಿ ತಾಲೂಕು. ಅಲ್ಲಿ ಹುಟ್ಟಿ ಬೆಳೆದು ನಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಎಲ್ಲ ಆಗಿದ್ದು ಒಂದಾಲ್ದಲ್ಲೇನೆ. ಆಮೇಲೆ ನಿಡಗುಂದಿಯಲ್ಲಿ

0: ನಾವು ಕಾಲೇಜ್ ಶಿಕ್ಷಣ ಪಡೆದು ಆಮೇಲೆ ಮದುವೆಯಾಗಿ ಇಂಡಿ ಪಟ್ಟಣಕ್ಕೆ ಮದುವೆ ಮಾಡಿ ಕೊಟ್ಟರು ನಮಗೆ. ಅಲ್ಲಿ ಬಂದ ಮೇಲೆ ಮೊದಲು ನಾನು ಇದು ಯೋಚನೆ ಇರಲಿಲ್ಲ ಏನಾದರೂ ಮಾಡಬೇಕು ಅಂತ. ಆಮೇಲೆ ಮನೇಲಿ ಕುತ್ಕೊಂಡು ಏನು ಮಾಡೋದು ಅಂದ್ಕೊಂಡು ಟೈಲರಿಂಗ್ ಉದ್ಯೋಗ ನಂಗೆ ಮೊದಲಿಂದ ನಮ್ಮ ತಾಯಿಯವ್ರ ಕಡೆಯಿಂದ ಸ್ವಲ್ಪ ಗೊತ್ತಿತ್ತು. ಆಮೇಲೆ ಇನ್ನೊಂದು ಸ್ವಲ್ಪ ಡಿಪ್ಲೊಮಾ ಕೋರ್ಸ್ ಎಲ್ಲ ಮಾಡಿಕೊಂಡು ತರಬೇತಿಯನ್ನು ಪಡೆದು ಒಂದು ಏನಾದರೂ ನಾವು ಒಂದು 4 ಜನಕ್ಕೆ ಅನುಕೂಲ ಆಗೋ ಥರ ಒಂದು ಏನಾದರೂ ಮಾಡೋಣ ಅಂದ್ಕೊಂಡು ಇದು ನಾನು ಸ್ಥಾಪನೆ ಮಾಡಿದೆ ಸರ್, ಗಾರ್ಮೆಂಟ್ಸ್ ಉದ್ಯೋಗ.
1: ಇದು 2013 ತಾವು ಸ್ಥಾಪನೆ ಮಾಡಿದ್ರೆ?
0: ಹೌದು ಸರ್.
1: ಈಗ ತಮ್ಮಲ್ಲಿ ಎಷ್ಟು ಜನ ಕೆಲಸಗಾರರಿದ್ದಾರೆ?
0: ನನ್ನ ಹತ್ರ ರೆಗ್ಯುಲರ್ ಆಗಿ 4 ಜನ ವರ್ಕರ್ಸ್ ಇದ್ದಾರೆ ಸರ್.
1: ನಾಲ್ಕು ಜನ
0: ಕೆಲಸಗಾರರಿದ್ದಾರೆ. ಮತ್ತೆ ಇನ್ನು ನಮ್ದು ಸೀಸನ್ ಇರುತ್ತೆ, ಮದುವೆ ಸೀಸನ್ನು. ಆಮೇಲೆ ಇದು ನಮ್ದು ಖಾದಿ ಉತ್ಸವಗಳೆಲ್ಲ ನಾವು ಅಟೆಂಡ್ ಮಾಡ್ತೀವಲ್ಲ ಈ ಟೈಮ್ನಲ್ಲಿ, ಅದು ಸಾಧಾರಣ ಅಕ್ಟೋಬರ್ದಿಂದ ಮಾರ್ಚ್ವರೆಗೂ ನಮ್ದು ಇದು ಸೀಸನ್ ಇರುತ್ತೆ. ಈ ಟೈಮ್ನಲ್ಲಿ ಬೇಕಾಗಿರೋ ಎಲ್ಲ ಬಟ್ಟೆ ಖಾದಿ ಬಟ್ಟೆಗಳನ್ನೆಲ್ಲ ನಾವು ರೆಡಿ ಮಾಡಿ ಇಟ್ಕೊಳ್ತೀವಿ. ಇದು ಒಂದು ಸೀಸನ್. ಇನ್ನು ಮದುವೆ ಸೀಸನ್ನು ಈ ಕಾರ್ತಿಕ್ ಮಾಸದಿಂದ ಸ್ಟಾರ್ಟ್ ಆಗಿ ಮೇ ಎಂಡ್ ಜೂನ್ ವರೆಗೂ ಮದುವೆ ಸೀಸನ್ ನಡೀತಾ ಇರುತ್ತೆ. ಬ್ರೈಡಲ್ ಬ್ಲೌಸಸ್ ಆ ಥರ ಎಲ್ಲ ವರ್ಕ್ ಬ್ಲೌಸ್ ಎಲ್ಲ ನಾವು ರೆಡಿ ಮಾಡಿ ಕೊಡ್ತಾ ಇದ್ದೀವಿ ಸರ್. 2 ಸೀಸನ್ ಇದೆ ನಮ್ಮ.
1: 2 ಸೀಸನ್ ಅಲ್ಲಿ ಇಷ್ಟೆಲ್ಲ ಕೆಲಸವನ್ನು
0: ಮಾಡ್ತಾ ಇದ್ದೀವಿ ಸರ್.
1: ಮತ್ತೆ ಈಗ ಇನ್ನೊಂದು ಆಗಲೇ ತಾವು ನನ್ನ ಜೊತೆ ಶೇರ್ ಮಾಡ್ಕೋತಾ ಇದ್ರಿ, ಏನಪ್ಪಾ ಅಂತಂದ್ರೆ ನಿಮ್ಮದಾದಂತ ಒಂದು ಏನು ಶಾಪ್ ಇದೆ, ಆ ಶಾಪ್ದ ಒಂದು ವಿಶೇಷತೆ ಅಥವಾ ಸ್ಪೆಷಲೈಸೇಷನ್ ಅಂತ ಇರುತ್ತೆ. ಕೆಲವೊಂದು ಶಾಪ್ ಅಲ್ಲಿ ಹೋದ್ರೆ ಕೆಲವೊಂದು ವಿಶೇಷವಾದಂತ ಬ್ರ್ಯಾಂಡ್ ಕಂಪನಿ ಬಟ್ಟೆಗಳು ಸಿಗ್ತಾ ಇರ್ತವೆ, ಶರ್ಟ್ಸ್ ಅನ್ರಿ. ಅದೇ ರೀತಿ ನಿಮ್ಮ ಒಂದು ಶಾಪ್ದ ವಿಶೇಷ ಏನು, ನಿಮ್ಮಲ್ಲಿ ಏನು ಎಲ್ಲೂ ಸಿಗ್ಲಾರಂತ ನಿಮ್ಮಲ್ಲಿ ಏನಾದರೂ ಸಿಗ್ಬೋದಲ್ಲ, ಆ ರೀತಿ ಏನಾದರೂ ಮಾಡ್ಕೊಂಡಿದ್ದೀರಾ?
0: ಹೌದು ಸರ್, ಮಾಡ್ಕೊಂಡಿದ್ದೀವಿ. ಇದು ಕಲಂಕಾರಿ ಬಟ್ಟೆ ಅಂತ ಬರುತ್ತೆ. ಇದು ಬಟ್ಟೆ ಸಾಧಾರಣವಾಗಿ ನಮ್ಮ ಬಿಜಾಪುರ ಇದರಲ್ಲಿ ಶಾಪಲ್ಲಿ ಈ ತರ ಹುಡುಕಿದ್ರೆ ಸಿಗೋದಿಲ್ಲ. ಜನರಿಗೆ ಅದರದ್ದು ಡಿಮ್ಯಾಂಡ್ ಇದೆ, ಕಸ್ಟಮರ್ ಡಿಮ್ಯಾಂಡ್ ಇದೆ. ಅದು ಆ ಬಟ್ಟೆನ ನಾವು ತರಿಸಿ ಅದರಿಂದ ಟಾಪ್ಸ್, ಕುರ್ತಾ, ಲಾಂಗ್ ಫ್ರಾಕು, ಬೇರೆ ಬೇರೆ ವಿಧವಾದ ವೆರೈಟಿ ಬಟ್ಟೆಗಳನ್ನ ರೆಡಿ ಮಾಡಿ ನಾನು ಮಾರಾಟ ಮಾಡ್ತೀನಿ ಸರ್.
1: ಮತ್ತೆ ನೀವೇನಾದರೂ ಶಾಪಲ್ಲಿ ಮಷಿನ್ಸ್ ಏನಾದರೂ ಇಟ್ಕೊಂಡಿದ್ದೀರಿ?
0: ಇದೇವೆ ಸರ್. ಇದು
1: ಯಾವ ತರ ಮಷಿನ್ಗಳು?
0: ಹೈ ಸ್ಪೀಡ್ ಇಂಡಸ್ಟ್ರಿಯಲ್ ಮಷಿನ್ಸ್ ಇದೆ ಸರ್ ನನ್ನ ಹತ್ರ.
1: ಅಂದ್ರೆ ಹೈ ಸ್ಪೀಡ್ ಇಂಡಸ್ಟ್ರಿಯಲ್ ಮಷಿನ್ ಅಂತಂದ್ರೆ, ಈ ಹೈ ಸ್ಪೀಡ್ ಇಂಡಸ್ಟ್ರಿಯಲ್ ಮಷಿನ್ ಅಂತಂದ್ರೆ ಯಾವ ರೀತಿ ಕೆಲಸ ಮಾಡ್ತವೆ?
0: ಅದು ನಮಗೆ ಶ್ರಮ ಕಮ್ಮಿ ಆಗತ್ತೆ ಸರ್, ವರ್ಕ್ ಜಾಸ್ತಿ ಆಗತ್ತೆ. ಈ ಮೊದಲಿನ ಮಷಿನ್ಗಳೆಲ್ಲ ಹೇಗಿತ್ತು, ನಾವು ಸ್ಟಾರ್ಟ್ ಅಲ್ಲಿ ಕಾಲಿನಿಂದ ತುಳಿದು ತುಳಿದು ಮಾಡ್ತಾ ಇದ್ವಿ, ಆಮೇಲೆ ಸಣ್ಣ ಒಂದು ಮೋಟರ್ ಫಿಕ್ಸ್ ಮಾಡಿಕೊಂಡು ಅದರಿಂದ ಓಡಿಸ್ತಾ ಇದ್ವಿ. ಅದ್ರಿಗಿಂತಲೂ ಮತ್ತೆ ಇಂಪ್ರೂವ್ಮೆಂಟ್ ಅಂದ್ರೆ ಇದು ಹೈ ಸ್ಪೀಡ್ ಮಷಿನ್ಸ್ ನಾನು 2013 ತಗೊಂಡೆ ಸರ್. 2013 ಇದು 2 ಮಷಿನ್ ನಾನು ಪರ್ಚೇಸ್ ಮಾಡಿದೆ. ಇನ್ನು 2 ಸಿಂಪಲ್ ಮಷಿನ್ಸ್ ಎರಡು ಇದೆ ನನ್ನ ಹತ್ರ, 2 ಇದರಲ್ಲಿ ನಡೀತಾ ಇರುತ್ತೆ.
1: ಈಗ ತಾವು ಹೇಳಿದ್ರಿ ಮೇಡಮ್ ಆಗ್ಲೇ 2013 ನಾನು ಇದನ್ನ ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳಿ. ನೀವು 2013 ಪ್ರಾರಂಭ ಮಾಡಿದ್ದಕ್ಕೂ ಮತ್ತೆ ಈಗ 2025 ಈಗೂ ಅಜಗಜಾಂತರ ವ್ಯತ್ಯಾಸ ಇರ್ಬೋದು ಅಂತ ನನಗನ್ಸುತ್ತೆ, ಇದಕ್ಕೆ ತಮ್ಮ ಅಭಿಪ್ರಾಯ?
0: ಹೌದು ಸರ್, ಬಹಳ ವ್ಯತ್ಯಾಸ ಇದೆ. ಈಗೆಲ್ಲ ಮೊದಲು ನಮ್ಮ ಹತ್ರ ಎಲ್ಲ ಸ್ಮಾರ್ಟ್ ಫೋನ್ಸ್ ಅದು ಏನಿರಲಿಲ್ಲ. ಆವಾಗ ಸ್ವಲ್ಪ ಹೊರಗಿಂದೇನು ನಮಗೆ ಡಿಮ್ಯಾಂಡ್ಸ್ ಏನಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ, ಹೊಸ ಫ್ಯಾಷನ್ ಏನಿದೆ ಬಂದಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಈಗ ಅದೆಲ್ಲ ನೋಡಿಕೊಂಡು ನಾವು ಸ್ವಲ್ಪ ಇದನ್ನ ಹೊರಗಿಂದೆಲ್ಲ ಗೊತ್ತಾಗತ್ತೆ ಕಸ್ಟಮರ್ಗೆ ಏನು ಬೇಕಾಗತ್ತೆ ಏನಿಲ್ಲ. ಈ ಮೊದಲೆಲ್ಲ ನಾವು ಚಾರ್ಟ್ ಇಟ್ಟು ಅವ್ರಿಗೆ ತೋರಿಸ್ತಿದ್ವಿ ಡಿಸೈನ್ಸ್, ಇದು ಈ ಮಾಡೆಲ್ ಇದೆ ಈ ಮಾಡೆಲ್ ಇದೆ ಅಂತ. ಈಗ ಹಾಗಿಲ್ಲ, ನೀವು ಇಂಟರ್ನೆಟ್ನಲ್ಲಿ ನೋಡಿ ಯಾವ ಡಿಸೈನ್ ಕೊಡ್ತೀರೋ ನಾವು ರೆಡಿ ಮಾಡಿಕೊಡ್ತೀವಿ ಅಂತ ಈಸಿಯಾಗಿ ಹೇಳ್ಬಿಡ್ತೀವಿ. ಕಸ್ಟಮರ್ ಅದನ್ನು ಕೊಡ್ತಾರೆ, ನಾವು ರೆಡಿ ಮಾಡಿ ಕೊಡ್ತೇವೆ ಸರ್.
1: ಬಟ್ ಈಗ ನೀವು ಹೇಳಿದ್ರಿ ಈಗ ಇನ್ನೊಂದು ಏನಂತಂದ್ರೆ, ಈಗ ನೀವು ಹೇಗೆ ನೀವು ತಿಳ್ಕೊತೀರಿ, ಈಗ ಸಾಕಷ್ಟು ಅಂತರ್ಜಾಲ ಮುಂದುವರೆದ್ರೂ ಕೂಡ ಒಂದು ಗ್ರಾಹಕರ ಬೇಡಿಕೆ ಇದೇ ರೀತಿ ಇದೆ ಅಂತ ನಿಮಗೆ ಗೊತ್ತಾದ್ರೆ ನೀವು ಆ ರೀತಿ ಪ್ರೊಡಕ್ಷನ್ ಮಾಡಬಹುದು ಅಂತ ನನಗೆ ಅನ್ಸುತ್ತೆ. ಅದನ್ನ ನೀವು ಯಾವ ರೀತಿ ಅದನ್ನ ಫೈಂಡ್ ಔಟ್ ಮಾಡ್ತೀರಿ?
0: ಅದು ನಾವು ಸ್ವಲ್ಪ ಹೊರಗಡೆ, ನಾನು ಎಲ್ಲೇ ಹೋದ್ರೂ ನನಗೆ ಮೊದಲು ಕಣ್ಣಿಗೆ ಕಾಣಿಸೋದೆ ಯಾವ್ಯಾವ ಯಾರು ಯಾವ ಟೈಪ್ ಡ್ರೆಸ್ ಮಾಡ್ಕೊಂಡಿದ್ದಾರೆ. ನಾನು ಜಾಸ್ತಿ ಪ್ರಾಕ್ಟಿಕಲ್ ಆಗಿ ನೋಡ್ತಿರ್ತೀನಿ. ಆಮೇಲೆ ಯಾರು ಯಾವ ಮಾಡೆಲ್ಸ್ ಜಾಸ್ತಿ ರನ್ನಿಂಗ್ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ, ಅದನ್ನ ನೋಡಿ ನಾವು ಒಂದ್ ಪೀಸ್ ಪರ್ಚೇಸ್ ಮಾಡ್ಕೋತೀವಿ. ಪರ್ಚೇಸ್ ಮಾಡ್ಕೊಂಡು ಅದೇ ಮಾಡೆಲ್ ನ ಕಟಿಂಗ್ ಮಾಡಿ ರೆಡಿ ಮಾಡಿ ಕೊಡ್ತೀನಿ ಸರ್, ಒಂದು ಮಾಡೆಲ್. ಆಮೇಲೆ ನಮ್ಮವ್ರ ಅದೆಲ್ಲ ರೆಡಿ ಮಾಡಿ, ಮತ್ತು ನಾವು ಇಂಟರ್ನೆಟ್ ಅಲ್ಲಿ ನೋಡ್ತಾ ಇರ್ತೀವಿ, ಪಿಂಟ್ರೆಸ್ಟ್ ಅಲ್ಲಿ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಬರ್ತಾ ಇರುತ್ತೆ, ಅದ್ರಲ್ಲಿ ನೋಡ್ತಿರ್ತೀವಿ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀವಿ.
1: ಈಗ ಸಾಕಷ್ಟು ಮೊಬೈಲ್ ಅಲ್ಲಿ ಕೂಡ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ವಾಟ್ಸ್ಆಪ್, ಎಲ್ಲ ಫೇಸ್ಬುಕ್ ಎಲ್ಲದರಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಇರ್ತಾರೆ ಈ ತರ ವ್ಯಾಪಾರ ಮಾಡೋರು.
0: ಹೌದು ಸರ್.
1: ಈಗ ನೀವು ಇನ್ನೊಂದು ಹೇಳಿದ್ರೆ ನಿಮ್ಮಲ್ಲಿ ವಿಶೇಷ ಅಂತಂದ್ರೆ ಕುರ್ತಾ ಮತ್ತೆ ಟಾಪ್ ಇವನ್ನೆಲ್ಲ ಮಾಡ್ತೀವಿ, ಅದರ ಜೊತೆಗೆ ಇಲ್ಕಲ್ ಸೀರೆಯಿಂದ ಕಸೂತಿ

0: ಕೆಲಸನೂ ಮಾಡಿಸ್ತೇನೆ ಅಂತ ಹೇಳಿ, ಅದನ್ನ ಯಾವ ರೀತಿ ಮಾಡಿಸ್ತೀರಿ?
1: ಅದನ್ನ ಯಾವ ರೀತಿ ಅಂದ್ರೆ ಸರ್, ಇಲ್ಕಲ್ ಸೀರೆಯನ್ನ ಪರ್ಚೇಸ್ ಮಾಡ್ಕೊಂಡು ಅದು ರೆಡಿ ವರ್ಕ್ ಇರೋದು ಇರುತ್ತೆ, ಕೆಲವೊಂದು ವರ್ಕ್ ಇಲ್ಲದೆ ಇರುತ್ತೆ. ಮತ್ತೆ ನಮ್ಮ ಹತ್ರ ಕಂಪ್ಯೂಟರೈಸ್ ಡಿಸೈನ್ ಮಾಡೋರೆಲ್ಲ ಇದಾರಲ್ಲ, ಅವ್ರ ಹತ್ರ ಕೊಟ್ಟು ನಾವು ಅದನ್ನ ವರ್ಕ್ ಹಾಕಿಸ್ತೀವಿ. ಹಾಕಿಸಿ ಆತರ ಟಾಪ್ ರೆಡಿ ಮಾಡ್ತೀವಿ. ಅದು ಮೊದಲು ಬಹಳ ಮಾಡ್ತಾ ಇದ್ವಿ, ಈಗ ಅಷ್ಟು ಡಿಮ್ಯಾಂಡ್ ಇಲ್ಲ, ಕಮ್ಮಿ ಆಗಿದೆ. ಈಗ ಕಲಂಕಾರಿ ಫ್ಯಾಬ್ರಿಕ್ಗೆ ಜಾಸ್ತಿ ಡಿಮ್ಯಾಂಡ್ ಇದೆ. ಮೊದಲು ಅದು 2014-15 ಜಾಸ್ತಿ ವ್ಯಾಪಾರ ಮಾಡಿದೆ ನಾನು ಅದನ್ನ, ಈಗ ಸ್ವಲ್ಪ ಕಮ್ಮಿ ಇದೆ ಅದರದ್ದು. ಹೀಗಾಗಿ ಕಲಂಕಾರಿ ಜಾಸ್ತಿ ನಡೀತಾ ಇದೆ ಸರ್.
0: ಈಗ ತಾವು ಹೇಳಿದ್ರೆ ಅಕ್ಟೋಬರ್ಲಿಂದ ಮಾರ್ಚ್ ವರೆಗೆ ನಮ್ದು ಸೀಸನ್ ಜಾಸ್ತಿ ಇರುತ್ತೆ ಕಂಟಿನ್ಯೂ ಆಗಿ ಅಂತ ಹೇಳಿ.
1: ಹೌದು ಸರ್.
0: ನಿಮ್ಮ ಪ್ರಕಾರ ಒಂದು ಅಂದಾಜು ಎಷ್ಟು ಈ ಅಕ್ಟೋಬರ್ಲಿಂದ ಮಾರ್ಚ್ ವರೆಗೆ ಅಂದ್ರೆ ಸುಮಾರು 5-6 ಆಗುತ್ತೆ.
1: ಹೌದು ಸರ್.
0: ಈ 5-6 ನೀವು ಎಷ್ಟು ವ್ಯಾಪಾರ ಮಾಡ್ತಾ ಇದ್ದೀರಿ ಈಗ?
1: ಈಗ ಈ ಒಂದು 6 ಸರ್ ನಾವು ಸಾಧಾರಣವಾಗಿ 18-20 ನಂದು ಟರ್ನ್ ಓವರ್ ಆಗುತ್ತೆ ಸರ್.
0: ಕೇವಲ 6
1: 6 ಸರ್.
0: 18-20 ವರೆಗೆ
1: ಟರ್ನ್
0: ಓವರ್ ಆಗುತ್ತೆ.
1: ಹೌದು ಸರ್.
0: ಮತ್ತೆ ಈಗ ಅದರ ಜೊತೆಗೆ ನೀವು ಈಗ ಸುಮಾರು ಸೀಸನ್ ಇದ್ದಾಗ ಬೇಡಿಕೆ ಜಾಸ್ತಿ ಇದ್ದಾಗ ತಾವು ಹೇಳಿದ ಪ್ರಕಾರ 4 ಕೆಲಸಗಾರಲಿಂದ ಕೆಲಸ ಆಗೋದಿಲ್ಲ.
1: ಹೌದು ಸರ್.
0: ಹೀಗ ಇದ್ದಾಗ ನಿಮಗೆ ಜಾಸ್ತಿ ಗ್ರಾಹಕರಿಗೆ ನೀವು ನಿಮ್ಮ ಒಂದು ಸೇವೆಯನ್ನು ಒದಗಿಸಬೇಕು ಅಂತಂದ್ರೆ ಇನ್ನೂ ಒಂದಿಷ್ಟು ಕೆಲಸಗಾರರು ಬೇಕಾಗ್ತಾರೆ.
1: ಹೌದು ಸರ್.
0: ಮತ್ತೆ ಅವರನ್ನ ನೀವು ಹೇಗೆ ಗುರುತಿಸಿರಿ, ಇವ್ರ ಹತ್ರ ಒಂದು ಸ್ಕಿಲ್ ಅದೇ ಅಂತ ನಿಮಗೆ ಗೊತ್ತಾಗಬೇಕು.
1: ಹೌದು ಸರ್.
0: ಸ್ಕಿಲ್ ಇದ್ರೆ ಮಾತ್ರ ನೀವು ಇವತ್ತ ಸೊಸೈಟಿಯಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ ಇದೆ.
1: ಹೌದು ಸರ್. ಹೌದು.
0: ಹೀಗಿದ್ದಾಗ ಅವ್ರನ್ನ ಹೇಗೆ ಗುರುತಿಸ್ತೀರಿ?
1: ಅಂದ್ರೆ ಕೆಲವು ಜನ ನನ್ನ ಹತ್ರ ರೆಗ್ಯುಲರ್ ಆಗಿ ವರ್ಕ್ ಮಾಡೋರು ಇದ್ದಾರೆ ಸರ್. ಅಂದ್ರೆ ನಮ್ ಸೀಸನ್ ವೈಸ್ ನಾವು ಕೊಡ್ತೀವಿ ಅಂತ ಗೊತ್ತವರಿಗೆ. ಮೊದ್ಲು ಅವ್ರ ಹತ್ರ ನಾನು ಒಂದು ಸ್ಯಾಂಪಲ್ ಟೆಸ್ಟ್ ಮಾಡಿರ್ತೀನಿ, ನಮ್ದೊಂದು ಪೀಸ್ ಕೊಟ್ಟು ನೋಡಿರ್ತೀವಿ, ಇದು ನಮ್ಗೆ ಓಕೆ ಅನಿಸ್ತಾ ಅವ್ರಿಗೆ ಕಂಟಿನ್ಯೂ ಕೊಡ್ತೀನಿ ಸರ್. ಹೊಸಬ್ರು ಬಂದ್ರು ಅಷ್ಟೇನೆ, ಅವ್ರದ್ದು ಒಂದು ನಮ್ದು ಒಂದು ಸ್ಯಾಂಪಲ್ ಕೊಟ್ಟು ನೋಡಿ ಅವ್ರದ್ದು ಫಿನಿಶಿಂಗ್ ಅದೆಲ್ಲ ಚೆನ್ನಾಗಿದೆ ಅಂತ ಅನ್ಸಿದ್ಮೇಲೆ ಅವ್ರಿಗೆ ಕಂಟಿನ್ಯೂ ವರ್ಕ್ ಕೊಡ್ತೀನಿ ಸರ್.
0: ಮತ್ತೆ ಈಗೆಲ್ಲ ಸಾಕಷ್ಟು ಕಂಪ್ಯೂಟರೈಸ್ಡ್ ಮಷಿನ್ಸ್ ಎಲ್ಲ ಬಂದಿದಾವೆ, ಮತ್ತೀಗ ನೀವು ಏನು ಅಪ್ಗ್ರೇಡ್ ಆಗಿದ್ದೀರಿ ಈಗ ಇವತ್ತಿನವರೆಗೆ?
1: ಅಪ್ಗ್ರೇಡೇಷನ್ ಅಂದ್ರೆ ಸರ್, ಈಗ ಇಂಟರ್ನೆಟ್ ಡಿಸೈನ್ಸ್ ಅದೆಲ್ಲ ನೋಡಿ ನಾವು ಕಲ್ಕೊಂಡಿದೀವಿ ಹೊಸ ಹೊಸದು. ಮೊದ್ಲೆಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ ಅದು ಇದು ಮಾಡ್ತಾ ಇದ್ವಿ, ಈಗ ಎಲ್ಲ ಮಷಿನ್ ಅಲ್ಲಿ ಹಾಕಿ ಕಂಪ್ಯೂಟರೈಸ್ ಡಿಸೈನ್ಸ್ ಎಲ್ಲ ಸೆಟ್ ಮಾಡಿಕೊಂಡು ಮಾಡ್ತಾ ಇರ್ತೀವಿ. ಈ ತರ ಅಪ್ಗ್ರೇಡೇಷನ್ ಆಗಿದೆ ಸರ್.
0: ಮತ್ತೆ ಈಗ ನಿಮ್ಮಲ್ಲಿ ಈಗ ನೀವು ಹೇಳಿದ್ರೆ ಈ ಮದುವೆ ಸೀಸನ್ ಅಲ್ಲಿ ರೀವರ್ಕ್ ಎಲ್ಲ ಮಾಡಿಕೊಡ್ತೀನಿ ಅಂತ, ಒಂದು ಏನಾದರೂ ಮದುವೆ ಆಗೋ ಹೆಣ್ಣು ಮಗಳದ್ದು ಆರ್ಡರ್ ಕೊಟ್ಟರೆ ಅದಕ್ಕೆ ನೀವು ಎಷ್ಟು ಚಾರ್ಜ್ ಮಾಡ್ತೀರಿ ಅಥವಾ ಎಷ್ಟು ದಿವಸದಲ್ಲಿ ಅದನ್ನು ತಯಾರು ಮಾಡಿಕೊಡ್ತೀರಿ?
1: ಹಾಂ ಸರ್, ಅದು ಸಾಧಾರಣ ನಮಗೆ 1-12 ಬೇಕಾಗುತ್ತೆ ಒಂದು ಬ್ರೈಡಲ್ ಬ್ಲೌಸ್ಗೆ. ಅದು ಮಿನಿಮಮ್ 2,500, ತುಂಬ ಸಿಂಪಲ್ ಆಗಿ ಹಾಕ್ಸೋರು 2,500 ಸ್ಟಾರ್ಟ್ ಆಗುತ್ತೆ. ಹಾಗೆ 10,000-12,000 ವರೆಗೂ ಇದೆ ಸರ್ ನನ್ನ ಹತ್ರ ಹಾಕೋ ವರ್ಕ್ಸ್.
0: 10,000 ವರೆಗೆ ಇದೆ?
1: ಹೌದು ಸರ್.
0: ಅಷ್ಟೊಂದಂದ್ರೆ ಎಲ್ಲ ಈಗ ಅದು ಮಷಿನರಿ ಮುಖಾಂತರನೇ ಮಾಡ್ತಾರೆ?
1: ಇಲ್ಲ, ಅದಕ್ಕೆ ಲೇಬರ್ ಹಚ್ಚಿ ಮಾಡಿಸ್ತೇವೆ ಸರ್. ಅದು ಕೈಯಿಂದ ಮಾಡೋ ವರ್ಕ್, ಹ್ಯಾಂಡ್ ವರ್ಕ್ಸ್ ಎಲ್ಲ. ಬ್ರೈಡಲ್ ಬ್ಲೌಸ್ ಜಾಸ್ತಿ ಅಂದ್ರೆ ಕೈ ವರ್ಕ್ನೇ ಇರುತ್ತೆ ಸರ್, ಹ್ಯಾಂಡ್ ವರ್ಕ್.
0: ಈಗ ಹ್ಯಾಂಡ್ ವರ್ಕ್ ಇದ್ದಾಗ ಮಾತ್ರ ಒಂದಿಷ್ಟು ಕೆಲಸ ಪ್ರೆಷರ್ ಬೀಳುತ್ತೆ ನಿಮಗೆ?
1: ಬೀಳುತ್ತೆ ಸರ್. ಅದು ಬಹಳ ಆ ಟೈಮ್ನಲ್ಲಿ ಬಹಳ ಪ್ರೆಷರ್ ಆಗುತ್ತೆ. ಒಬ್ಬರಲ್ಲ ಇಬ್ಬರು ನಾವು ಜಾಸ್ತಿ ಜನನ ಹುಡುಕಿ ಅದು ವರ್ಕ್ ಕೊಟ್ಟು ಮಾಡಿಸ್ತಿರ್ತೇನೆ ಸರ್.
0: ಮತ್ತೆ ಆಗ್ಲೇ ತಾವೊಂದು ಮಾತು ಹೇಳಿದ್ರೆ ನನಗೆ, ಏನಪ್ಪಾ ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ನಡೆಸಲ್ಪಡುವಂತ ದೆಹಲಿಯಲ್ಲಿ ಪ್ರತಿ ವರ್ಷ ನವೆಂಬರ್ 14-27 ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳ ಅಂತ ಹೇಳಿ ಪ್ರಗತಿ ಮೈದಾನದಲ್ಲಿ ನಡೆಯುತ್ತೆ ಅಂತ ಹೇಳಿರಿ. ಅಲ್ಲಿ ತಾವು ಏನ್ ಮಾಡ್ತೀರಿ? ಅಲ್ಲಿ ತಾವು ಹೋಗಿ ಅಟೆಂಡ್ ಆಗ್ತೀರಾ ಅಥವಾ ಹೇಗೆ ಅಲ್ಲಿ ಏನು ನಿಮ್ಮ ಕೆಲಸ?
1: ಹೌದು ಸರ್, ನಾವು ಅದು ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳ ಅಂತೇಳಿ, ಭಾರತೀಯ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳ ಅಂತ ಅದರ ಹೆಸರು. ಈ ಪ್ರೋಗ್ರಾಮ್ ವಿಶೇಷತೆ ಏನಂದ್ರೆ ಅಲ್ಲಿ ಹೊಸ ಹೊಸ ಟೆಕ್ನಾಲಜಿ ಮಷಿನ್ಸ್ ಎಲ್ಲ ಬಂದಿರುತ್ತೆ ಸರ್, ನೋಡೋದಕ್ಕೂ ಅದು ಒಂಥರ ಕಲಿಯೋ ತರ ಇರುತ್ತೆ. ಮತ್ತೆ ತುಂಬಾ ಜನ ಎಲ್ಲಾ ಸ್ಟೇಟ್ ದಿಂದನೂ ಜನ ಬಂದಿರ್ತಾರೆ. ಈಗ ನಾವು ನಮ್ಮ ಬಿಜಾಪುರ ಜಿಲ್ಲೆದಿಂದ ಹೋದ ಹಾಗೆ ಕರ್ನಾಟಕದಿಂದ ಇಂದಿಷ್ಟು ಸ್ಟಾಲ್ಸ್ ಬಂದಿರುತ್ತೆ, ಎಲ್ಲಾ ರಾಜ್ಯಗಳಿಂದನೂ ಒಂದೊಂದು ಸೆಕ್ಷನ್ ಇರುತ್ತೆ, ಅದರಲ್ಲಿ ಅವ್ರವ್ರದ ರಾಜ್ಯದ ವಿಶೇಷತೆ ಏನು ಅಂತ ಅವರೆಲ್ಲ ಮಾಡ್ಕೊಂಡ್ಬಂದಿರ್ತಾರೆ. ಅದನ್ನೆಲ್ಲ ನೋಡಿ ನಮಗೆ ಕಲಿಯೋದಕ್ಕೂ ಸಿಗುತ್ತೆ. ಮತ್ತೆ ತುಂಬಾ ಕಸ್ಟಮರ್ಸ್ ಬರ್ತಾರೆ. ಅಂತಾರಾಷ್ಟ್ರೀಯ ಮೇಳ ಅಂದ್ರೆ ಅದು ಔಟ್ ಆಫ್ ಕಂಟ್ರಿಯಿಂದನೂ ಸ್ಟಾಲ್ಸ್ ಬಂದಿರುತ್ತೆ, ಅದನ್ನೆಲ್ಲ ನೋಡಿ ಕಲಿಯೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಸರ್. ವ್ಯಾಪಾರನೂ ಆಗುತ್ತೆ ಪ್ಲಸ್ ಕಲಿಯೋದು ಆಗುತ್ತೆ.
0: ಈಗ ನೀವು ತಮಗೆ ಸಂಬಂಧಪಟ್ಟದ್ದು ಅಂದ್ರೆ ಕೇವಲ ಬಟ್ಟೆಗೆ ಸಂಬಂಧಪಟ್ಟದ್ದು?
1: ಹೌದು ಸರ್, ಬಟ್ಟೆ ಮಾತ್ರ.
0: ಈಗ ಇದೇನು ತಾವು ಹೇಳಿದ್ರಲ್ಲ 14-27 ಅಂದ್ರೆ ಕೇವಲ

0: ಬಟ್ಟೆಗೆ ಸಂಬಂಧಪಟ್ಟದ್ದು ವ್ಯಾಪಾರ ಮೇಳನ ಅಥವಾ
1: ವಿವಿಧ ರೀತಿಯ? ಇಲ್ಲ ಇಲ್ಲ ಸರ್, ಎಲ್ಲವೂ ಅದು ಅಲ್ಲಿ ಕೃಷಿಗೆ ಸಂಬಂಧಿಸಿದ್ದಿರುತ್ತೆ, ಮಷಿನ್ಸ್ ಬಂದಿರುತ್ತೆ, ಆಮೇಲೆ ಹೊಸ ಹೊಸ ಟೆಕ್ನಾಲಜಿ ಎಲ್ಲ, ಏನು ಜಗತ್ತಿನಲ್ಲಿ ಹೊಸ ಟೆಕ್ನಾಲಜಿ ಬರುತ್ತಲ್ಲ ಮೊದಲು ಕಾಣಿಸೋದೆ ಆ ಮೇಳದಲ್ಲಿ ಕಾಣಿಸುತ್ತೆ ಸರ್. ಎಲ್ಲ ಎಲ್ಲ ವಿಷಯಕ್ಕೂ ಸಂಬಂಧಿಸಿದ ಹಾಗೆ,
0: ಅಂದರೆ
1: ಫುಡ್ ಪ್ರಾಡಕ್ಟ್ ಇರ್ಬೋದು, ಇದು ಬಟ್ಟೆ ಪ್ರೊಡಕ್ಷನ್ ಇರ್ಬೋದು, ಅದು ಮಿಲ್ ಹಿಡ್ಕೊಂಡು ಎಲ್ಲನೂ ಅಲ್ಲಿ ಸ್ವಲ್ಪ ನಾಲೆಜ್ ಹೆಚ್ಚು ಸಿಗುತ್ತೆ ಸರ್ ಅಲ್ಲಿ ಹೋದ್ರೆ.
0: ಈಗ ಆ ನಾಲೆಜನ್ನು ತಾವು ಈಗ ಸುಮಾರು ವರ್ಷಗಳಿಂದ ತಗೊಂಡು, ಆ ನಾಲೆಜ್ ಪ್ರಕಾರ ಇಲ್ಲಿ ನಮ್ಮ ವಿಜಯಪುರ ನಗರದಲ್ಲಿ ಬೇಡಿಕೆ ಇದೆಯಾ?
1: ಬೇಡಿಕೆ ಇದೆ ಸರ್. ಮೊದಲೇ ಜಾಸ್ತಿ ಏನೇ ಬಂದ್ರು ಫ್ಯಾಷನ್ ಬರೋದೇ ಅಲ್ಲೇನೆ, ನಮ್ಮ ಬಟ್ಟೆ ವಿಷಯಕ್ಕೆ ಸಂಬಂಧಿಸಿದ ನಾನು ಜಾಸ್ತಿ ಸ್ಟಡಿ ಮಾಡೋದು ಅಲ್ಲಿ ಬಂದು 2 ವರ್ಷದ ನಂತರ ಈ ಕಡೆ ಬರುತ್ತೆ. ಹೀಗಾಗಿ ಮೊದಲು ನಾವು ಏನಾದರೂ ನೋಡಬೇಕು ಅಂತಂದ್ರೆ ಡೆಲ್ಲಿಗೆ ಹೋಗಲೇಬೇಕು.
0: ಈಗ ಎಷ್ಟು ವರ್ಷದಿಂದ ತಾವು ದೆಹಲಿಗೆ ಹೋಗ್ತಾ ಇದ್ದೀರಿ?
1: ನಾನು ಒಂದು 7-8 ವರ್ಷ ಕಂಟಿನ್ಯೂ ಹೋಗಿದ್ದೀನಿ ಸರ್, ಇದೇ ವರ್ಷ ಅಟೆಂಡ್ ಮಾಡ್ತಾ ಇಲ್ಲ, ಸ್ವಲ್ಪ ಬೇರೆ ಕೆಲಸ ಇದೆ ಅಂತ.
0: ಇದು ದೆಹಲಿಯಲ್ಲಿ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳ ಈ ಪ್ರಗತಿ ಮೈದಾನದಲ್ಲಿ ನಡೆಯುತ್ತೆ ಅಂತೇಳಿ ನೀವು ಅದನ್ನ ಹೇಗೆ ಕಂಡಿಡ್ಕೊಂಡ್ರಿ?
1: ಅದು ಇದರಿಂದ ಗೊತ್ತಾಗತ್ತೆ ಸರ್, DIC ಆಫೀಸಲ್ಲಿ ಅವರು ಇಂಡಸ್ಟ್ರಿಯಲ್ ಆಫೀಸ್ಗೆ ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಮೊದಲು VTPC ಅಂತ ಬೆಂಗಳೂರಲ್ಲಿ ಆಫೀಸ್ ಇದೆ, ಅಲ್ಲಿಗೆ IITF ಅವ್ರಿಗೆ ಹೇಳಿರ್ತಾರೆ ಡೆಲ್ಲಿಯವರು, ಅವರು ಇಲ್ಲೆಲ್ಲ ನಮ್ಮ ಜಿಲ್ಲೆಗಳಲ್ಲಿರೋ ಇಂಡಸ್ಟ್ರಿಯಲ್ ಆಫೀಸ್ಗೆ ಅವ್ರು ಕಳಿಸಿರ್ತಾರೆ DIC ಆಫೀಸ್ಗೆ. ಅವರಿಂದ ಅವರು ನಾವು ಯಾರು ಅವ್ರಿಗೆ ಕಾಂಟ್ಯಾಕ್ಟ್ನೊಳಗೆ ಇರ್ತೀವಿ ಅವರು ಸ್ವಲ್ಪ ಕರೆದು ಹೇಳ್ತಾರೆ ಹೆಂಗಿದೆ ಹೋಗ್ತೀರಾ ಅಂತ. ಮೊದಲು ನನಗೆ ಪರಿಚಯ ಮಾಡಿಸಿದ್ದೆ DIC ಆಫೀಸರ್.
0: DIC ಆಫೀಸ್ ಅಂತ ಅಂದ್ರೆ ಜಿಲ್ಲಾ
1: ಕೈಗಾರಿಕಾ ಕೇಂದ್ರ,
0: ತರಬೇತಿ ಕೇಂದ್ರ
1: ಇಲ್ಲಿ ಬಿಜಾಪುರದಿಂದನೇ ನಾನು ಪರಿಚಯ ಮಾಡ್ಕೊಂಡಿದ್ದೆ ಸರ್ ಅದು.
0: ಮತ್ತೆ ಈಗ ನೀವು ಹೋಗ್ಬೇಕಾದ್ರೆ ಹೇಗೆ ಅಂದ್ರೆ ಸರ್ಕಾರದಿಂದ ಏನಾದರೂ ಹೋಗ್ಲಿಕ್ಕೆ ವ್ಯವಸ್ಥೆ ಇರುತ್ತಾ, ಅಥವಾ ಜಿಲ್ಲಾ ಕೈಗಾರಿಕಾ ತರಬೇತಿ ಕೇಂದ್ರದಿಂದ ನಿಮಗೆ ಹೋಗ್ಲಿಕ್ಕೆ ಅನುಕೂಲ ಇರುತ್ತಾ, ಅಥವಾ ನಿಮ್ಮ ಸ್ವಂತ ಖರ್ಚಿನಲ್ಲಿ ಹೋಗ್ತಾರೆ?
1: ಸ್ವಂತ ಖರ್ಚಿನಲ್ಲೇ ಹೋಗ್ತೀವಿ, ಆದ್ರೆ ಸ್ಟಾಲ್ ಬಾಡಿಗೆ ಫ್ರೀ ಇರುತ್ತೆ ಸರ್, ಗೌರ್ಮೆಂಟ್ದಿಂದನೇ ಇರುತ್ತೆ. ಎಲ್ಲೂ 1 ರೂಪಾಯಿ ನಾವು ಬಾಡಿಗೆ ತುಂಬಕ್ಕಾಗಿಲ್ಲ ಸ್ಟಾಲ್ಗಾಗಿ, ಇನ್ನು ಹೋಗಿ ಬರೋ ಖರ್ಚು ವೆಚ್ಚ ಎಲ್ಲ ನಮ್ಮದು ಪರ್ಸ್ನಲ್ ಇರುತ್ತೆ.
0: ಈಗ ತಾವು ಸುಮಾರು ವರ್ಷಗಳಿಂದ ಈ ಒಂದು ವ್ಯಾಪಾರವನ್ನು ಮಾಡ್ಕೊಂಡು ಬಂದಿದ್ದೀರಿ, ಆದರೆ ನಿಮ್ಮ ಒಂದು ಸುಮಾರು ಈಗ ಒಂದು 2013 ಏನು ನೋಡ್ತಾ ಇದ್ದೀರಿ, ಎಷ್ಟು ಜನ ಮಹಿಳೆಯರು ಇದನ್ನ ಕಲಿಬೇಕು, ನಾನು ಕೂಡ ಮುಂದೆ ಬರಬೇಕು, ಸ್ವಾವಲಂಬಿಯಾಗಿ ಬದುಕಬೇಕು ಅಂತನ್ನುವಂಥ ಜನರು ನಿಮಗೆ ಕಂಡು ಬಂದಿದ್ದಾರೆ? ಮತ್ತು ನೀವು ಎಷ್ಟು ಜನರಿಗೆ ನೀವು ತರಬೇತಿಯನ್ನು ಕೊಟ್ಟು, ಅಥವಾ ಈಗ ತಾವು ಹೇಳಿದ್ರಿ ಆಂಧ್ರ ಪ್ರದೇಶದ ಕೆಲವೊಂದು ವಿಶೇಷ ಡಿಸೈನ್ ಇರುವಂತಹ ಬಟ್ಟೆ ಬರುತ್ತೆ ಅಂತ ಹೇಳಿ, ಆ ತರ ಬಟ್ಟೆ ನಮ್ಮಲ್ಲಿ ಸಿಗೋದಿಲ್ಲ, ಅವಾಗ ನೀವು ಮತ್ತ ಮಹಿಳೆಯರಿಗೆ ಹೇಗೆ ನೀವು ತರಬೇತಿ ನೀವೇ ಕೊಡಿಸ್ತೀರಾ, ಅಥವಾ ಸರ್ಕಾರದಿಂದ ಏನಾದರೂ ಕೊಡೋ ವ್ಯವಸ್ಥೆ ಮಾಡ್ತೀರಾ, ಅಥವಾ ಅಲ್ಲಿ ಏನಾದರೂ ಮಿಲ್ಗಳಿಗೆ ತಾವು ಕರ್ಕೊಂಡು ಹೋಗ್ತೀರಾ, ಹೇಗೆ ಮಾಡ್ತೀರಿ ಇಲ್ಲಿ?
1: ಇಲ್ಲ ಸರ್, ಅದು ನಾವು ಓನ್ ಆಗಿ ತಗೊಂಡು ಬಂದು ನಮ್ಮ ಬಟ್ಟೆಗಳನ್ನ ನಾವೆಲ್ಲ ಸ್ಟಿಚ್ ಮಾಡಿ ನಾವು ಮಾರ್ಕೆಟಿಂಗ್ ಅಲ್ಲಿ ಮಾತ್ರ ನಾವು ಅದು ಆ ಬಟ್ಟೆಯನ್ನು ಪರಿಚಯ ಮಾಡಿಸ್ತೇನೆ ಸರ್.
0: ಅಲ್ಲ, ಮಾರ್ಕೆಟಿಂಗ್ ಅಲ್ಲಿ ನೀವು ಪರಿಚಯ ಮಾಡಿ ನೀವು ಮಾರಾಟ ಮಾಡಿಸೋದಾಯ್ತು. ಈಗ ಆ ತರಬೇತಿ ನಿಮ್ಮಲ್ಲಿ ತಯಾರಾಗಬೇಕು, ನಿಮ್ಮ ಒಂದು ಶಾಪ್ ಅಲ್ಲಿ ಅದು ರೆಡಿ ಆಗಬೇಕು ಅಂತಂದ್ರೆ, ಯಾರಾದರೂ ತರಬೇತಿ ತಗೊಂಡಂತವ್ರು ಕನಿಷ್ಠ ಒಂದು 2-3 ಜನ ಇದ್ರೆ ಮಾತ್ರ ಅದು ತಯಾರಾಗಲಿಕ್ಕೆ ಸಾಧ್ಯ ಇದೆ.
1: ಹೌದು ಸರ್.
0: ಹಾಗಿದ್ದಾಗ ನೀವೇನಾದರೂ ಇಲ್ಲಿ ನಿಮ್ಮಲ್ಲಿ ನಾನು ತರಬೇತಿ ತಗೊಳ್ಳಕ್ಕೆ ರೆಡಿ ಇದ್ದೇನೆ ಅಂತ ಏನಾದರೂ ಇದ್ರೆ ಅವ್ರಿಗೆ ಏನಾದರೂ ನಿಮ್ಮ ವತಿಯಿಂದ ತರಬೇತಿ ಕೊಡಿಸ್ತೀರಾ, ಅಥವಾ ಹೇಗೆ?
1: ನಾವೇ ತರಬೇತಿ ಕೊಡ್ತೀವಿ ಸರ್, ನಾವು ಅದನ್ನು ತಗೊಂಡು ನಾವು ಕಲ್ತ್ಕೊಂಡು ಬಂದಿರ್ತೀವಿ ಯಾವ್ಯಾವ ಮಾಡೆಲ್ ರೆಡಿ ಮಾಡಬೇಕು ಅಂತ, ಅದು ನಾವೇ ಅವ್ರಿಗೆ ನಮಗೆ ಈ ಥರ ಬೇಕು ಅಂತ ಹೇಳಿ ಟ್ರೈನಿಂಗ್ ಕೊಟ್ಟು ನಾವು ರೆಡಿ ಮಾಡಿಸ್ಕೊಳ್ತೀನಿ ಸರ್.
0: ಆಗಲೇ ಇನ್ನೊಂದು ಮಾತು ಹೇಳಿದ್ರಿ ಮೇಡಮ್, ತಾವು ಕಲಂಕಾರಿ ಟಾಪ್ ಜಾಸ್ತಿ ಬೇಡಿಕೆ ಇದೆ, ಅದು ಬಿಟ್ಟರೆ ಈ ಖಾದಿ ಕಾಟನ್ ಟಾಪ್ದು ಜಾಸ್ತಿ ನಮ್ಮದು ವಿಜಯಪುರದಲ್ಲಿದೆ ಅಂತ ಹೇಳಿದ್ರೆ, ಇದು ಯಾವ ರೀತಿ ಡಿಸೈನ್ ಇರುತ್ತೆ, ಮತ್ತೆ ಇದನ್ನ ಹೇಗೆ ಬೇಡಿಕೆ ತಕ್ಕಂಗೆ ತಾವು ಪೂರೈಸ್ತೀರ, ಅಥವಾ ಇದಕ್ಕೂ ಏನಾದರೂ ಸೀಸನ್ ಇದೇನಾ?
1: ಇದಕ್ಕೆ ಸೀಸನ್ ಅಂತೇನಿಲ್ಲ ಸರ್, ಇದು ಎಲ್ಲ ಸೀಸನ್ನಲ್ಲೂ ನಡೆಯುವಂಥ ಬಟ್ಟೆ, ಯಾಕಂದರೆ ಇದು ಪ್ಯೂರ್ಲಿ ಕಾಟನ್ ಇರೋದ್ರಿಂದ ಎಲ್ಲರೂ ಇಷ್ಟಪಡ್ತಾರೆ. ಇದು ಪಾರ್ಟಿ ವೇರ್ ಆ ಥರ ಅಲ್ಲ, ಇದೇನಂದ್ರೆ ನಾವು ರೆಗ್ಯುಲರ್ ಆಗಿ ಆಫೀಸ್ ವೇರ್ ಈ ಥರ ಎಲ್ಲ ಮಾಡ್ಬೋದು, ಕಂಫರ್ಟೇಬಲ್ ಆಗಿರುತ್ತೆ, ಮತ್ತು ಡಿಮ್ಯಾಂಡೆಡ್ ಇದೆ ಸರ್ ಇದಕ್ಕೆ ಈ ಬಟ್ಟೆಗೆ.
0: ಮತ್ತು ಈಗ ಪ್ರತಿ ವರ್ಷ ಕೆಲವೊಂದು ಸಾಧನೆಯನ್ನು ಮಾಡಿದಂಥ ಶಾಪ್ಸಲ್ಲಿ ಅಥವಾ ಮಹಿಳೆಯರಿಗೆ ಸರ್ಕಾರ ಗುರುತಿಸಿ ಏನಾದರೂ ನಿಮ್ಮನ್ನು ಹುಡುಕಿಕೊಂಡು ಪ್ರಶಸ್ತಿಗಳು ಏನಾದರೂ ಬಂದಿದ್ದಾವ?
1: ಹೌದು ಸರ್.
0: ಯಾವ ಪ್ರಶಸ್ತಿಗಳು?
1: ಪ್ರಶಸ್ತಿ ಅಂತಂದರೆ ನಮ್ಮ ಇಲ್ಲಿ ವಿಜಯಪುರದ ಸಿಡಾಕ್ ಅಂತ ಸಂಸ್ಥೆ ಇದೆ, DIC ಆಫೀಸ್ ಶಿಕಾರಿಕಾನೆ ಇದೆಯಲ್ಲ, ಅಲ್ಲಿ

0: ಸಿಡಾಕ್ ಅಂತ ಸಂಸ್ಥೆ ಇದೆ, ಅಲ್ಲಿ ನಮ್ಮ ಬಳ್ಳಾರಿ ಅಂತ ಮೇಡಮ್ ಅವರು ಇದ್ದಾರೆ. ನಾನು ಅವ್ರ ಕೈನಲ್ಲೇ ತರಬೇತಿಯನ್ನು ತಗೊಂಡು ಇದು ಉದ್ಯೋಗ ನಾನು ಸ್ಟಾರ್ಟ್ ಮಾಡಿದ್ದು. ಅವರು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಎಲ್ಲ ನಡೆಸ್ತಿರ್ತಾರೆ ಸರ್, ಹೆಣ್ಮಕ್ಳಿಗಾಗಿ ಟೈಲರಿಂಗ್ ಅದೆಲ್ಲ ತರಬೇತಿ ನಡೆಸ್ತಿರ್ತಾರೆ. ಆ ನಡೆಸುವಾಗ ಅವರು ನಮ್ಮನ್ನು ಉದಾಹರಣೆಗಾಗಿ ಎಷ್ಟೋ ಸತಿ ಕರೆದು ನಮಗೆ ಸನ್ಮಾನ ಮಾಡಿ ಎಲ್ಲರಿಗೂ ಪರಿಚಯ ಮಾಡಿಸ್ತಿರ್ತಾರೆ. ಆ ತರ ಎಲ್ಲ ಅವರು ಇದರಲ್ಲಿ ನಾನು ಜಾಸ್ತಿ ಸತಿ ಹೋಗಿ ಅಟೆಂಡ್ ಆಗಿದ್ದೀನಿ ಸರ್.
1: ಈಗ ತಾವು ಹೇಳಿದ್ರಿ ಜಿಲ್ಲಾ ಕೈಗಾರಿಕಾ ತರಬೇತಿ ಕೇಂದ್ರ ಕೊಡಮಾಡುವಂತ ಪ್ರಶಸ್ತಿ ಹೆಸರು
0: ಯಶಸ್ವಿ ಮಹಿಳಾ ಉದ್ಯಮಿ ಅಂತ.
1: ಯಶಸ್ವಿ ಮಹಿಳಾ ಉದ್ಯಮಿ ಅಂತ ಪ್ರಶಸ್ತಿಯನ್ನು ಕೊಟ್ಟಿದೆ, ಯಾವ ವರ್ಷದಲ್ಲಿ?
0: ಈಗ ಹೋದ ವರ್ಷ, ಈಗ 2 ವರ್ಷದ ಹಿಂದೆ ಕೊಟ್ಟಿದ್ರು ಸರ್,
1: ಅಂದ್ರೆ 2023-24
0: ಹಂಗ ಮೇಲೆ ಮೇಲೆ ಕರೀತಾನೆ ಇರ್ತಾರೆ. ಈಗ ರೀಸೆಂಟ್ಲಿ ಅಂದ್ರೆ 24ರಲ್ಲಿ.
1: ಅಂದ್ರೆ ನಿಮಗಾಗಿ ಈ ತರ ಏನು ತಾವು ಶಾಪ್ ಅನ್ನು ರನ್ ಮಾಡ್ತೀರಿ, ನಿಮಗಾಗಿ ಸರ್ಕಾರದಿಂದ ಕೊಡುವಂತ ಪ್ರಶಸ್ತಿಗಳು ಅಥವಾ ಈಗ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಇರುತ್ತೆ, ಆ ಒಂದು ವಿಭಾಗದಿಂದ ಏನಾದರೂ ನಿಮಗೆ ಪ್ರಶಸ್ತಿಗಳು?
0: ಇಲ್ಲ ಸರ್, ಹಾಗೇನಿಲ್ಲ. ಇವರು ಸಿಡಾಕ್ದವ್ರ ಕಡೆಯಿಂದ ಮಾತ್ರ ನಾನು ಯಾವತ್ತು ಇದು ತಗೊಂಡಿದ್ದೀನಿ ಸರ್.
1: ಮತ್ತೆ ನೀವು ಪ್ರತಿ ವರ್ಷ ಖಾದಿ ಉತ್ಸವದಲ್ಲಿನೂ ಕೂಡ ಶಾಪ್ ಅನ್ನು ತಾವು ಹಾಕ್ತೀರಿ?
0: ಹೌದು ಸರ್.
1: ಅಲ್ಲಿ ಏನಾದರೂ ವಿಶೇಷ ಇದ್ದವರಿಗೆ ಪ್ರಶಸ್ತಿಗಳು?
0: ಅಲ್ಲೇನು ಆ ಥರ ಪ್ರಶಸ್ತಿ ಅಂತ ಏನು ಕೊಟ್ಟಿರೋದಿಲ್ಲ ಸರ್, ಹೈಯೆಸ್ಟ್ ಸೇಲ್ ಮಾಡಿದವರಿಗೆ ಕರೆದು ಸನ್ಮಾನ ಮಾಡ್ತಾರೆ, ಮಾಡಿ ಹಾರ ಎಲ್ಲ ಹಾಕಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ.
1: ಯಾವ ವರ್ಷ ತಾವು ಹೈಯೆಸ್ಟ್ ಸೇಲ್ ಆಗಿತ್ತು ವಿಜಯಪುರ ನಗರದಲ್ಲಿ?
0: ವಿಜಯಪುರ ನಗರದಲ್ಲಿ ಎವ್ರಿ ಇಯರ್ ಸಹ ಆ ಥರ ಜಾಸ್ತಿನೇ ಆಗುತ್ತೆ, ಬಟ್ ನಮ್ಮದು ಇದರಲ್ಲಿ ಕೊಡೋದಿಲ್ಲ ಅವರು. ಇಲ್ಲಿ ಸಿಲ್ಕ್ ಸಾರಿ ಅವರೆಲ್ಲ ಬೇರೆ ಬೇರೆ ಇದ್ರವರೆಲ್ಲ ಬಂದಿರ್ತಾರೆ, ಅವ್ರಿಗೆ ಕೊಡ್ತಾರೆ ಸರ್.
1: ಅಂದ್ರೆ ಈಗ ಖಾದಿ ಉತ್ಸವದಲ್ಲಿ ತಮಗೆ ಕೊಡೋದಿಲ್ಲ?
0: ಬೀದರ್ದಲ್ಲಿ ಸಿಕ್ಕಿತ್ತು ಸರ್ ನನಗೆ, ಇಲ್ಲಿ ಬಿಜಾಪುರದಲ್ಲಿ ಸಿಕ್ಕಿಲ್ಲ.
1: ಓಹೋ, ಅಂದ್ರೆ ಬೀದರ್ದಲ್ಲಿ ಸ್ಟಾಲ್ ಹಾಕಿ
0: ಹಾಕಿದಾಗ ಸಿಕ್ಕಿತ್ತು. ಹಾ ಸರ್, ಸ್ವಲ್ಪ ಮೊದಲು ಮಾಡ್ತಾ ಇದ್ರು, ಈಗ ಯಾರಿಗೂ ಕೊಡ್ತಾ ಇಲ್ಲ, ಬರೀ ಅನೌನ್ಸ್ ಮಾಡಿಬಿಡ್ತಾರೆ, ಎಲ್ಲರಿಗೂ ಕರೆದು ಸರ್ಟಿಫಿಕೇಟ್ ಕೊಡ್ತಾರೆ ಸರ್. ಈಗ
1: ಕೊನೆಯದಾಗಿ ಮೇಡಮ್, ಸಂದರ್ಶನದ ಒಂದು ಮುಗಿಸೋ ಹಂತಕ್ಕೆ ಬರೋಣ. ಈಗ ತಾವು ಸುಮಾರು ವರ್ಷಗಳಿಂದ ಮಹಿಳೆಯರನ್ನ ಕರೆದುಕೊಂಡು ಅವರಿಗೆ ತರಬೇತಿಯನ್ನು ಕೊಟ್ಟು ಎಷ್ಟೋ ಜನರಿಗೆ ತಾವು ಕೆಲಸವನ್ನು ಕೊಟ್ಟಿದ್ದೀರಿ. ಮಹಿಳೆಯರಿಗಾಗಿ ಒಂದು ಕಿವಿಮಾತನ್ನ ಏನನ್ನ ಹೇಳ್ತೀರಿ, ಯಾಕೆ ಈ ಒಂದು ಈ ರೀತಿ ವ್ಯಾಪಾರವನ್ನ ಮಾಡಬೇಕು, ಮಾಡೋದ್ರಿಂದ ಆಗುವಂತ ಲಾಭ ಏನು, ಮತ್ತೆ ನಾವು ಸ್ವಾವಲಂಬಿಯಾಗಿ ಬದುಕಬಹುದು ಅಂತ ನನಗನ್ಸುತ್ತೆ. ಅದಕ್ಕೆ ನೀವು ತಮ್ಮ ಸಂದರ್ಶನವನ್ನ ಸಾಕಷ್ಟು ಜನ ಮಹಿಳೆಯರು ಕೇಳ್ತಾ ಇರ್ತಾರೆ.
0: ಹೌದು ಸರ್.
1: ಅವರಿಗಾಗಿ ತಾವು ಏನು ಕಿವಿ ಮಾತನ್ನು ಹೇಳ್ತೀರಿ?
0: ಇದು ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಸರ್ ನೀವು, ನಾನು ಇದು ಹೇಳೋದಕ್ಕೆ ಬಹಳ ಖುಷಿ ಆಗತ್ತೆ. ಇವತ್ತು ಮನೆಯಲ್ಲಿ ಕೂತು ಹೆಣ್ಮಕ್ಳು ಟೈಮ್ ಪಾಸ್ ಮಾಡೋದಕ್ಕಿಂತ, ಬರೀ ಟಿವಿ ಮೊಬೈಲ್ ನೋಡ್ತಾ ಟೈಮ್ ಪಾಸ್ ಮಾಡೋದಕ್ಕಿಂತ ಎಲ್ಲರಲ್ಲೂ ಏನಾದ್ರೂ ಒಂದು ಸ್ಕಿಲ್ ಇದ್ದೇ ಇರುತ್ತೆ ಸರ್. ಏನಾದ್ರೂ ಒಂದೊಂದು ವಿಷಯದಲ್ಲಿ, ಇವತ್ತು ಏನು ಬರಲ್ಲ ಅಂದ್ರೂ ಒಂದು ಕಿಚನ್ ದೊಳಗೆ ತಾವೊಂದು ಏನೋ ಅಡಿಗೆ ಮಾಡೋ ವಿಚಾರದಲ್ಲೂ ಅವರಲ್ಲಿ ಏನೋ ಒಂದು ಸ್ಕಿಲ್ ಇರುತ್ತೆ. ಅವರಲ್ಲಿ ಇರೋ ಸ್ಕಿಲ್ಲನ್ನ ನಾವು ಅದನ್ನ ಮಾರ್ಕೆಟಿಂಗ್ ಟೈಪ್ ಉಪಯೋಗ ಮಾಡಿ ಅದರಿಂದ ನಾವು ಹಣ ಸಂಪಾದನೆ ಮಾಡಿದ್ರೆ ನಾವು ಸ್ವಾವಲಂಬಿಯಾಗಿ ಬದುಕಬಹುದು. ಯಾರಿಗೂ ಇವತ್ತು ಮನೆಯಲ್ಲಿ ನಮ್ಗೆ 10 ರೂಪಾಯಿ ಬೇಕು ಅಂತ ಕೇಳಿ ತಗೊಳ್ಳುವಂಗ ಹೆಣ್ಮಕ್ಳು ಆಗಬಾರ್ದು. ನಾವು ಇಂಡಿಪೆಂಡೆಂಟ್ ಆಗಿ ಸ್ವಲ್ಪ ದುಡ್ಡು ಗಳಿಸಿ ಕೈನಲ್ಲಿ ಇಟ್ಕೋಬೇಕು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಯಾರು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು, ಏನಾದರೂ ಒಂದು ಕೆಲಸದಲ್ಲಿ ತೊಡಗಬೇಕು, ಅವರಲ್ಲಿರೋ ಸ್ಕಿಲ್ ಉಪಯೋಗ ಮಾಡಿಕೊಂಡು 4 ಜನಕ್ಕೆ ಅದು ಉಪಯೋಗ ಆಗಬೇಕು ಅನ್ನೋದು ನನ್ನ ಇಚ್ಛೆ ಸರ್.
1: ಇಲ್ಲಿಯವರೆಗೆ ಲತಾ ಅರುಣ್ ಕುಲಕರ್ಣಿ ಅವರೇ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡು ಸಾಕಷ್ಟು ಕೇಳುಗರಿಗೆ ಸುಮಾರು 2013ರಿಂದ ತಾವು ಮಾಡಿಕೊಂಡು ಬಂದಂತ ಒಂದು ಬಾಳ ಬುತ್ತಿಯನ್ನ ಬಿಚ್ಚಿಟ್ಟು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ವಿಜಯಪುರ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ವಿಜಯಪುರ ನಗರದಲ್ಲಿ ಕೌಶಲ್ಯ ತರಬೇತಿ ಪಡೆದುಕೊಂಡು ಜೀವನ ನಡೆಸುತ್ತಿರುವ ಶ್ರೀಮತಿ ಲತಾ ಅರುಣ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್. ನಿರ್ವಹಣೆ ಬಿ ಸಿದ್ದಣ್ಣ.
3: ಅಬಾಬಾಬಾಬಾಬಾಬಾ, ಏನ್ ರಣಬಿಸಲಪ್ಪ ಇದು! ಹಿಂಗಾದ್ರ ಜನ ಬದುಕೋದ್ ಹೆಂಗ? ಮನುಷ್ಯರಿಗೆ ತಡಿಯಾಕ ಆಗೋಲ್ದು. ಇನ್ನ ಈ ಬಿಸಿಲಿನ ತಾಪಕ್ಕ ಪಶು ಪಕ್ಷಿಗಳ ಗತಿ ಏನಂತೀನಿ? ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದು ತಿಳಿದಂಗಾಗೈತಿ.
4: ಯಜಮಾನ್ರೆ, ಇದು ನಿಸರ್ಗದ ಎಚ್ಚರಿಕೆ ಗಂಟೆ. ಈ ಉತ್ತರ ಕರ್ನಾಟಕಕ್ಕ ಇದೇನು ಹೊಸದಲ್ಲ, ಆದ್ರ ನೀವು ವಿಚಾರ ಮಾಡುವ

0: ವಿಷಯದೊಳಗೂ ಅರ್ಥ ಐತಿ. ಇದಕ್ಕ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ವಿಜಯಪುರ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು ಪ್ರಕಟಣೆಯನ್ನ ಹೊರಡಿಸ್ಯಾರ. ನೀವು ಕೇಳಿಲ್ಲೇನು?
1: ಇಲ್ರಿ, ನಾ ಕೇಳಿಲ್ಲಲ್ಲ. ಏನೈತ ಆ ಪ್ರಕಟಣೆ ಒಳಗ?
0: ಅದರಿ, ಬ್ಯಾಸಿಗೆ ಬಿಸಿಲು ದಿನಾ ದಿನ ಹೆಚ್ಚಾಗೋದ್ರಿಂದ ಕೆಲವು ಆರೋಗ್ಯಕರ ಅಂಶಗಳನ್ನ ಎಲ್ಲಾ ಜನರಿಗೂ ತಿಳಿಸುವಂತ ಪ್ರಯತ್ನ ಮಾಡ್ಯಾರ್ರಿ.
1: ಓಹೋ, ಆ ಪ್ರಕಟಣೆಯ ನನಗ್ ಗೊತ್ತೈತ್ರಿ.
0: ಹೌದ್ರಿ, ಯಾವ್ದ್ ಹೇಳ್ರಿ ನೋಡುನು.
1: ತಿಳಿ ಮತ್ತು ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಧರಿಸಿ ಹೊರಗೆ ಹೋಗುವಾಗ ಛತ್ರಿ, ಟೋಪಿ, ಕನ್ನಡಕವನ್ನು ಬಳಸಿ ಬಾಯಾರಿಕೆ ಇಲ್ಲದಿದ್ದರೂ ಆಗಾಗ ನೀರು ಕುಡಿಯಿರಿ.
0: ದೇಹ ತಂಪಾಗಿಸುವ ಎಳೆನೀರು, ಮಜ್ಜಿಗೆಯಂತಹ ಪಾನೀಯಗಳನ್ನು ಸೇವಿಸಿ. ಮದ್ಯಪಾನ, ಚಹಾ, ಕಾಫಿ, ಹೆಚ್ಚು ಸಕ್ಕರೆಯ ಅಂಶವಿರುವಂತಹ ಪಾನೀಯಗಳಿಂದ ದೂರವಿರಿ.
1: ಕಲ್ಲಂಗಡಿ, ಕಿತ್ತಳೆ, ಸೌತೆಕಾಯಿ, ಸೊಪ್ಪು ಹಾಗೂ ನೀರಿನ ಅಂಶ ಇರುವ ಹೆಚ್ಚು ತರಕಾರಿಗಳನ್ನು ಹೆಚ್ಚು ಸೇವಿಸಿ. ಮಕ್ಕಳು, ವೃದ್ಧರು, ಗರ್ಭಿಣಿಯರು ನೇರ ಬಿಸಿಲಿಗೆ ಒಡ್ಡಿಕೊಳ್ಳದಂತೆ ನೋಡಿಕೊಳ್ಳಿ. ಮನೆಯೊಳಗೆ ಗಾಳಿಯಾಡುವಂತೆ ನೋಡಿಕೊಳ್ಳಿ. ನಿಲ್ಲಿಸಿದ ವಾಹನಗಳ ಒಳಗೆ ಮಕ್ಕಳನ್ನು ಮತ್ತು ಸಾಕು ಪ್ರಾಣಿಗಳನ್ನು ಬಿಡಬೇಡಿ. ತಲೆ ಸುತ್ತು ವಾಕರಿಕೆ ಕಂಡು ಬಂದಲ್ಲಿ ವಿಶ್ರಾಂತಿ ಪಡೆಯಿರಿ.
0: ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಲ್ಲಿ ತಕ್ಷಣವೇ ನೆರಳಿನ ಜಾಗಕ್ಕೆ ತೆರಳಿ ನೀರು ಕುಡಿಯಿರಿ.
1: ಹೌದು ನೋಡ್ರಿ, ಇಷ್ಟು ಸರಳವಾದ ಅಂಶಗಳನ್ನ ಪಾಲನೆ ಮಾಡಿದ್ರೆ ಬಿಸಿಲಿನಿಂದ ಸುರಕ್ಷತೆ ಪಡಿಬಹುದಲ್ರಿ?
0: ಹೌದ್ರಿ, ಅದಕ್ಕ ವಿಜಯಪುರ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಇದನ್ನ ಎಲ್ಲಾ ಜನತೆಯ ಜಾಗೃತಿಗಾಗಿ ಪ್ರಕಟಣೆ ಹೊರಡಿಸಿದ್ದು ಎಷ್ಟೋ ಜನರಿಗೆ ಉಪಯೋಗವಾಗ್ತದೆ ನೋಡ್ರಿ.
1: ಇದು ತಮ್ಮ ಆರೋಗ್ಯ ಸುರಕ್ಷತೆಗಾಗಿ ನೀಡುವ ಸಂದೇಶವೆಂದು ತಿಳಿದು ಇದನ್ನು ಪಾಲಿಸಿ ಬಿಸಿಲಿನಿಂದ ರಕ್ಷಿಸಿಕೊಳ್ಳಿ.
2: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
3: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
2: ಅನ್ನ ಚೆಲ್ಲಲು ನಿಮಿಷ ಸಾಕು,
3: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
2: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
3: ಅನ್ನ ಪರಬ್ರಹ್ಮನ ಸ್ವರೂಪ,
2: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
3: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
2: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
3: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
4: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

ಗಮನಿಸಿ, ಭಾರತೀಯ ಹವಾಮಾನ ಇಲಾಖೆ 2026 ಬೇಸಿಗೆಯ ಕಾಲದ ತಾಪಮಾನ ರಾಜ್ಯದ ಹಲವೆಡೆಯಲ್ಲಿ ಇತ್ತೀಚೆಗೆ ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾಗಿದೆ. ಇದರಿಂದ ಜನರಲ್ಲಿ ಹೀಟ್ ಸ್ಟ್ರೋಕ್, ದೇಹದ ನೀರಿನ ಕೊರತೆ ಮತ್ತು ದೌರ್ಬಲ್ಯ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಎಲ್ಲರೂ ಜಾಗೃತಿ ವಹಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಬಿಸಿಲಿನ ತೀವ್ರತೆ ಹೆಚ್ಚು ಇರುವ ಸಮಯವಾದ ಮಧ್ಯಾಹ್ನ 12-3 ಗಂಟೆಯವರೆಗೆ ಹೊರಗೆ ಹೋಗುವುದನ್ನು ತಪ್ಪಿಸಿಕೊಳ್ಳಬೇಕು. ಆ ಸಮಯದಲ್ಲಿ ಸೂರ್ಯನ ಕಿರಣಗಳು ಹೆಚ್ಚು ಹಾನಿಕಾರಕವಾಗಿರುತ್ತವೆ. ದೇಹದಲ್ಲಿ ನೀರಿನ ಕೊರತೆ ಆಗದಂತೆ ದಿನಪೂರ್ತಿ ಹೆಚ್ಚು ನೀರು ಕುಡಿಯಬೇಕು. ORS, ಮಜ್ಜಿಗೆ, ಲಿಂಬೆ ಶರಬತ್ತು ಇಂತಹ ಪಾನೀಯಗಳನ್ನು ಸೇವಿಸಬೇಕು. ಜೊತೆಗೆ ಎಳೆನೀರನ್ನು ಸೇವಿಸುವುದರಿಂದ ದೇಹ ಶೀತಲವಾಗಿರುತ್ತದೆ. ಹೊರಗೆ ಹೋಗುವಾಗ ಹಗುರವಾದ ಬಿಳಿ ಅಥವಾ ಹತ್ತಿ ಬಟ್ಟೆ ಧರಿಸಿರಿ. ತಲೆಗೆ ಟೋಪಿ ಅಥವಾ ತುಪ್ಪಟೆ ಹಾಕಿಕೊಳ್ಳಬೇಕು. ಇದರಿಂದ ನೇರ ಬಿಸಿಲಿನ ಪ್ರಮಾಣ ಕಡಿಮೆಯಾಗುತ್ತದೆ. ಮಕ್ಕಳು, ವೃದ್ಧರು ಮತ್ತು ಗರ್ಭಿಣಿಯರು ಹೆಚ್ಚು ಜಾಗೃತಿ ವಹಿಸಬೇಕು. ಅವರಿಗೆ ಬಿಸಿಲಿನ ಪರಿಣಾಮ ಬೇಗ ಆಗುವ ಸಾಧ್ಯತೆ ಇರುತ್ತದೆ. ಒಂದು ವೇಳೆ ಬಿಸಿಲಿನ ತಾಪಮಾನಕ್ಕೆ ಈಡಾದ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆಯನ್ನು ಈ ರೀತಿ ನೀಡಬಹುದಾಗಿದೆ. ಅತಿ ಹೆಚ್ಚು ತಾಪಮಾನಕ್ಕೆ ತುತ್ತಾದ ವ್ಯಕ್ತಿಯನ್ನು ನೆರಳಿನ ಅಡಿಯಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸುವುದು ಮುಖ್ಯವಾಗಿದೆ. ಒದ್ದೆಯಾದ ಬಟ್ಟೆಯಿಂದ ಮೈವರಿಸುವುದು, ದೇಹದ ಉಷ್ಣತೆಯನ್ನು ತಪ್ಪಿಸಿ ತಲೆಯ ಮೇಲೆ ನೀರನ್ನು ಹಾಕಬೇಕು. ನೀರು ಅಥವಾ ORS ನಿಂಬೆ ಪಾನಕ ರಸವನ್ನು ಕುಡಿಸಬೇಕು. ರೋಗ ಲಕ್ಷಣಗಳು ಉಲ್ಬಣವಾದರೆ, ದೀರ್ಘಕಾಲದವರೆಗೆ ಇದ್ದರೆ ಅಥವಾ ವ್ಯಕ್ತಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರಿಗೆ ಸಂಪರ್ಕಿಸಿರಿ. ಉತ್ತಮ ಗಾಳಿಗಾಗಿ ಬಟ್ಟೆಗಳನ್ನು ಸಡಿಲಿಸಿಕೊಳ್ಳಬೇಕು. ಅತಿ ಹೆಚ್ಚು ತಾಪಮಾನದಿಂದ ಉದ್ಭವಿಸಬಹುದಾದ ರೋಗ ಲಕ್ಷಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಿಂದ ಆಗಿಂದಾಗಲೇ ನೀಡುವ ಮಾರ್ಗಸೂಚಿ

ಇದು ಆಕಾಶವಾಣಿ ವಿಜಯಪುರ. ಸಮಯ ಸರಿಯಾಗಿ 6 ಗಂಟೆ. ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ, ನಂತರ ನೀತಿ ಕಥೆ. 6:30 ಅವಲೋಕನ, 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಣ್ಣು ಪರೀಕ್ಷೆಯ ಮಹತ್ವ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿವರಾಜ್ ಕಾಂಬಳೆ ಅವರಿಂದ ಮಾಹಿತಿ. ನಂತರ ಜನಪದ ಸಂಗೀತ. 7:45 ಚಿತ್ರಗೀತೆಗಳು, 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ, 9:30 ಮನಿ ಟಾಕ್, ನಂತರ ಮಂಥನ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

ನಿಲಯದಿಂದ ನಾಳೆ ಬೆಳಗ್ಗೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು: ನಾಳೆ ಬೆಳಗ್ಗೆ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಕೆ ಶಶಿಕಾಂತ್ ಅವರಿಂದ, 6:35 ರೈತರಿಗೆ ಸಲಹೆ, 6:40 ಜನಪದ ಸಂಗೀತ.

ನಾಳೆ ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ. 7:45 8:30 ಹಾಗೂ 9:30 ಚಿತ್ರಗೀತೆಗಳು. ನಾಳೆ ಬೆಳಗ್ಗೆ 9:00 ಚಜ್ಜಿ ರೊಟ್ಟಿ ಚವಳಿಕಾಯಿ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಭಾಷಣ, ಕಷ್ಟದ ಬಾಗಿಲಿಗೆ ನಗುವಿನ ತೋರಣ, ಅರುಣ್ ಶ್ರೀನಿವಾಸ್ ಅವರಿಂದ ಭಾಷಣ, ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ಇದು. ಇನ್ನು 12:30 ಆರೋಗ್ಯ ಸಂಚಿಕೆ, ಆಯುರ್ವೇದ ಅಂದು ಇಂದು, ಡಾಕ್ಟರ್ ಸಿ.ಎ. ಕಿಶೋರ್ ಅವರಿಂದ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. ಇನ್ನು 1:00 ಪ್ರಗತಿ ಪಥ, ಪಿಎಂ ನ್ಯಾಷನಲ್ ಮಿಷನ್ ಫಾರ್ ನ್ಯಾಚುರಲ್ ಫಾರ್ಮಿಂಗ್, ಈ ಕುರಿತು ಮಾಹಿತಿ. 2:40 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು.

ನಿಲಯದಿಂದ ನಾಳೆ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ನಾಳೆ ಸಂಜೆ 5 ಗಂಟೆಗೆ ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ, 5:55 ಉದ್ಯೋಗ ವಾರ್ತೆ, 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ, ಸಂಜೆ 6:30 ರಸವಾರ್ತೆ, 6:35 ಕಾಣಿಯಾದವರ ಬಗ್ಗೆ ಪ್ರಕಟಣೆ, ಸಂಜೆ 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಲಿಂಬೆ ಬೆಳೆಯಲ್ಲಿ ಲಘು ಪೋಷಕಾಂಶಗಳ ನಿರ್ವಹಣೆ, ಈ ವಿಷಯ ಕುರಿತು ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿರುವ ಕೃಷಿ ಮಹಾವಿದ್ಯಾಲಯದಲ್ಲಿ ಹಿರಿಯ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸವಿತಾ ಬಿ ಅವರೊಂದಿಗೆ ಅವರಿಂದ ಮಾಹಿತಿ ಪ್ರಸಾರವಾಗುವುದು. ನಂತರ ಜನಪದ ಸಂಗೀತ. ನಾಳೆ ಸಂಜೆ 7:00

ನಾಳೆ ರಾತ್ರಿ 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ, ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: ಇದು ಆಕಾಶವಾಣಿ ವಿಜಯಪುರ. ಸಮಯ 6:10:08.
1: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
2: ನಮಸ್ಕಾರಪ್ಪ ಕೃಷ್ಣ. ನಮಸ್ಕಾರ. ಆರಾಮ್ಲ?
3: ಆರಾಮಪ್ಪ. ಏನು ಸಿದ್ದು, ಏನ ಆರಾಮದಿಯಲ್ಲ?
2: ನಾ ಆರಾಮದೀನಿ ನೋಡಪ್ಪ. ನೀ ಆರಾಮದಿಲ್ಲ? ಯಾವಾಗ ಬಂದಿ?
3: ಈ ಬಂದ್ ನೋಡ್ ನಾನು.
2: ಏ ಆರಾಮಾಯ್ತಪ್ಪ. ಎಲ್ಲ ಸಿಟಿ ಒಳಗೆ ಬೆಳೆದಂತ ಜನ ನೀವು, ಎಲ್ಲ ಸಿಟಿ ಸೆಟ್ಲ್ ಆಗಿಬಿಟ್ರಿ ಈಗ.
3: ಏನು ಮರೆ, ಮತ್ತೆ ನೀನು ಸಿಟಿ ಬಂದ್ರೆ ಒಂದು ಏನರ ಮಾಡ್ತಿದ್ದೆಪ್ಪ. ಮತ್ತೆ ನೀ ಇಲ್ಲೇ ಕುಂತು ಬಿಟ್ಟಿಯಪ್ಪ ಹೊಳ್ಯಾಗ, ಒಂದಷ್ಟು 4 ದಿನ ಮಾಡ್ಕೊಂಡು ಇಲ್ಲೇ ಹೊಲದಾಗ ಉಳಿದು ಬಿಟ್ಟಿಯಪ್ಪ ನೀ.
2: ಏ
3: ಬಾರೋ ಸಿಟಿಗೆ.
2: ಸಿಟಿ ಏನು ಮಾಡ್ತಿಪ್ಪ, ನಮ್ಮ ದನ ಕರ ಹೊಲ ಅದು ಎಲ್ಲ ಐತಿ. ನೀ ಏನು ನೋಡು, ಹೊಲ ಮಾರಿಬಿಟ್ಟು ಸಿಟಿಗೆ ಹೋಗಿ ಸೆಟ್ಲ್ ಆಗಿಬಿಟ್ಟು ಆರಾಮ.
3: ಯಾರು ಮಾಡ್ತಾರೆ ಹೊಲ ಈಗ ನೋಡಿ? ಇಲ್ಲಿ ಇವತ್ತು ಏನು ಲೇಬರ್ ಸಿಗಂಗಿಲ್ಲ, ಏನಿಲ್ಲ. ಯಾರು ಮಾಡ್ತಾರೆ ಹೊಲ? ನಮಗೆ ನೀಗುದಿಲ್ಲ. ಸುಮ್ಮ ಬಡ ಬಡ ತೆಗೆದು ಅಲ್ಲೇ ಸಿಟಿಯಾಗಿ ಪ್ಲಾಟ್ ತೊಗೊಂಡು ಮನೆ ಕಟ್ಕೊಂಡು ಅಲ್ಲೇ ಇದ್ದುಬಿಟ್ಟೆ ನಾವು.
2: ದನಕರ ಯಾರು ಮಾಡ್ತಾರೆ, ಹೊಲ ಯಾರು ಮಾಡ್ತಾರೆ ಅಂದ್ರೆ ಹೆಂಗಪ್ಪ? ಎಲ್ಲರೂ ಮಾಡಿದರೆ ನೀವು ಸನೇಕ, ನಾವು ದುಡ್ದಾಗ ನೀವು ಊಟ ಮಾಡ್ತಿರಲ್ಲ.
3: ಏನು ನೀ ಒಬ್ಬನೇ ದುಡಿತೇನು, ಮತ್ತೆ ಯಾರು ದುಡಿಯಂಗಿಲ್ಲ.
2: ಏ ನನಗತ್ಲೇನ ಎಲ್ಲರೂ, ಈಗ ನೀ ಹೇಳಿದ್ಲ ನಿನಗತ್ತೆ, ನಿನ್ನ ಮಾತು ಕೇಳಿ ನಾನು ಹಿಂಗ ಎಲ್ಲರೂ ಹಿಂಗ ಆದ್ರೆ ಮುಂದೆ ಏನು ತಿನ್ನೋದು ಹೇಳಿ ನೋಡೋನು.
3: ಹಂಗಾಗೋದಿಲ್ಲ ಅದು. ಹಂಗೆ ಹಂಗೆ ರಗಡ್ ಮಂದಿ ಬೆಳೆಯೋದಾರ.
2: ಈಗ ದನಕರ ಯಾಕತ್ ಕೇಳಾತಿದ್ನಿ ಮುಂಜಾನೆ ಹೇಳ, ನಾ ಬೆಳಿಗ್ಗೆ ಹಾಲ್ನವ್ರು ಬೇಕೋ ಬೇಡ? ಹಾಲ್ ಬೇಕಿಲ್ಲ
3: ಬೇಕು ಬಿಡು.
2: ಮತ್ತ ಅದ ದನ
3: ಪಾಳೆ ಹಚ್ಚದಾಗಿದ್ ಹುಮಾರೆ.
2: ಮತ್ತೆ ಅದೇ
3: 60-70 ರೂಪಾಯಿ ಲೀಟರ್.
2: ಹಾ ಅದೇ ನೋಡ್ ನನಗೀಗ ಅದೇ ಉಳಿತಾಯ ಐತಿ ನೋಡ್ ನನಗೀಗ. ಹೆಂಗ ಹೇಳು, ಗೊತ್ತ
3: ಗೊತ್ತಿಲ್ಲಪ್ಪ.
2: ಅಂದ್ರ ದನಕರಗಳು ಇದ್ದೀನಿ ಮುಂಜಾನೆ ನನಗ ಹಾಲ್ ಕೊಡ್ತಾವ, ಸಂಜೆಕು ಹಾಲ್ ಕೊಡ್ತಾವ. ಮತ್ತ ನಾ ನನ್ನ ಮನಿಗೆ ಉಪಯೋಗಿಸ್ಕೊಂಡು ಹೊರಗೂ ಮಾರ್ತೀನ. ಮತ್ತೆ ಇದು ಸಗಣಿ ಅದು ಬರ್ತೈತಿಲ್ಲ, ಇದನ್ನೆಲ್ಲ ಹೊಲಕ್ಕೆ ಹಾಕ್ತೀನಿ. ಮತ್ತ ನಂದು ನೀವು ಗ್ಯಾಸ್ ಸಂಬಂಧ ಹೆಂಗ್ ಪರದಾಡತ್ತಿರ ಗೊತ್ತೈತಿಲ್ಲ ಈಗ.
3: ಹೌದು ಮರ, ನಾನು ಈಗ ಗೊತ್ತಾಗತ್ತೆ ನೋಡು. ಗ್ಯಾಸ್ ಸಂಬಂಧ 45 ದಿವಸಕ್ಕ 30 ದಿವಸಕ್ಕ OTP ಬಂದ ಮ್ಯಾಗ ಕೊಡ್ತೀವಿ, ಸ್ಟಾಕ್ ಇಲ್ಲ ಎಲ್ಲ ಹೇಳಿ ಕಳಿಸ್ಬಿಡ್ತಾರಪ್ಪ.
2: ಅದ್ರ ತಾಪತ್ರೆ ನನಗಿಲ್ಲ ನೋಡು.
3: ಏನ್ ಮಾಡಿ,
2: ಗೊಬ್ಬರ ಗ್ಯಾಸ್ ಯೂಸ್ ಮಾಡಿದ್ನ ಈಗ, ಗೊಬ್ಬರ ಗ್ಯಾಸ್ ಮಾಡ್ಕೊಂಡೇನಿ. ನೀವು ತಿಂಗಳ ಅದೇನ್ ಗ್ಯಾಸ್ಕ ರೊಕ್ಕ ಕೊಡ್ತಿರ್ಲ, ಅದು ಉಳಿತಾಯ ಆಯ್ತು ನನಗ. ಅದೇನ್ ಗ್ಯಾಸ್ ಇಂದ ಅದನ್ನ ನಮ್ಮ ಮನೆಗೆ ಯೂಸ್ ಮಾಡ್ಕೋತೀನ. ಅದಿದ್ದಂತ ತಳದ ವೇಸ್ಟ್ ಇರ್ತೈತಿಲ್ಲ, ಅದನ್ನೆಲ್ಲ ಹೊಲಕ್ಕೆ ಹಾಕ್ತೀನಿ. ಅದ ಗೊಬ್ಬರ ಹಾಕೈತಿ ನನಗ.
3: ಅದು ಹೊರಗೆ ಬರ್ತೈತಲ್ಲ ಸ್ಲರಿ.
2: ಹಾ ಸ್ಲರಿ, ಅದನ್ನ ಉಪಯೋಗಿಸ್ಬೇಕು. ನಾವು
3: ಹೊಲಕ್ಕೆ ಹಾಕ್ಬಿಡ್ತೀನಿ,
2: ಹೊಲಕ್ಕೆ ಹಾಕ್ಬಿಡ್ತೀನಿ.
3: ನಾವು ವೇಷ್ಟತೆ ಮಾಡಿದ್ದೆ ಅದನ್ನ.
2: ಇಲ್ಲ ಇಲ್ಲ, ಅದನ್ನ ಹೊಲಕ್ಕೆ ಹಾಕ್ತೀನಿ. ಮತ್ತೆ ಆಕಳ ಗೋಮೂತ್ರ ಇವೆಲ್ಲ ಇದಲ್ಲ, ಇವೆಲ್ಲ ಜೀವಾಮೃತ ಗೋಕೃಪಾಮೃತ ಇವೆಲ್ಲ ಮಾಡ್ಕೋತಾನ. ಇವೆಲ್ಲ ಮಾಡ್ಕೊಂಡು ಹೊಲಕ್ಕೆ ಹಾಕಿನಿ ಅಂದ್ರೆ ಅದು ನನಗೆ ಸಾವಯವ ಉತ್ಪನ್ನ ಆಕತಿ. ಯಾವ್ದು ಕೀಟನಾಶಕ ಕ್ರಿಮಿನಾಶಕ ಈ ರಾಸಾಯನಿಕಗಳನ್ನ ಯಾವ್ದು ಹಾಕಂಗಿಲ್ಲ ನಾನು ಹೊಲಕ್ಕೆ.
3: ಅಲ್ಲ ಮತ್ತೆ ಇಷ್ಟಾಕ್ ಹೈರಾಣ ಆಗೋದು, ಸುಮ್ಮ ಪ್ಯಾಕೆಟ್ ರಾಸಾಯನಿಕ ಸಿಗ್ತಾವಲ್ಲ ಅವ್ ತಂದ ಹೋಗದ್ರ ಆಗ್ಬಿಡ್ತಲ್ಲ, ಇಟ್ಟಾಕ್ ಹೈರಾಣ ಬಿಡುದು.
2: ಅವ್ ಪ್ಯಾಕೆಟ್ಗೆ ನೀ ಎಷ್ಟು ಹೇಳಿ ನೋಡೋನು, ದಿನಕ್ಕೆ ದಿನ ರೇಟ್ ಹೆಚ್ಚಾಕೋತ ಹೊಂಟೈತಿ. ಇದಕ್ಕೆ ನಮ್ಮ ಗೊಬ್ಬರಕ್ಕೇನು ಹೆಚ್ಚಾಕೈತೇನ? ಇಲ್ಲ ಇಲ್ಲ, ಇದನ್ನ ನಾ ಬಳಸ್ಕೊಂಡು ನಾನು ಹೊಲಕ್ಕೆ ಹಾಕಿನಿ ಅಂದ್ರೆ ನನಗೆ ಬೆಳೆನೂ ಚಲೋ ಬರ್ತೈತಿ. ಮತ್ತೆ ಅದೊಂದು ನೋಡೀಗ, ನಮ್ಮವ್ವ ಅಪ್ಪ ಹೆಂಗದಾರ ನೋಡೀಗ, ಇನ್ನ ದಷ್ಟ ಪುಷ್ಟ ಆಗಿದಾರ ಅವ್ರ.
3: ಹೌದೌದು,
2: ಅವ್ರ ಆರೋಗ್ಯ ನೋಡು. ಈಗ ನೀ ನೋಡಪ್ಪ, ಈಗ ನಿನ್ಕಿತ ನಾನು ಹೆಂಗ್ ದಾಡಿಸ್ತೇನೆ, ನನಕಿತ ಎಷ್ಟು ಸಣ್ಣವಿದ್ದಿಲ್ಲಿ ಹಿಂಗ್ ಬೆಳೆದಿ. ನಾನು ಜವಾರಿ ಪುಡ್ಡ ತಿಪ್ಪಿ ಗೊಬ್ಬರ ಹಾಕಿ ಬೆಳೆದಂತ ಮಂದಿನ
3: ಗಾಳಿ ಬಿಸಿಲಿಗೆ ಅಡ್ಡಾಡ್ತೀರಿ ನೀವು. ಹಿಂಗದ್ರೆ ನಾವು ಅಲ್ಲಿ ಬೆಳ್ಳಗ ಬಿಳಿ ಜಿರ್ಲಗತೆ ಆಗ್ಬಿಟ್ಟೆ ನೋಡಿ.

0: ಅಲ್ಲ ಸಿಟಿ
1: ಎ ಸಿ
0: ಸೇರಿದ
1: ಒಳಗೆ ಕುಂದ್ರು ಮಂದಿ ಪಾ ನೀವು.
0: ಇಲ್ಲಿ ಇಲ್ಲಿ ಬಂದ ಕೂಡ ಕಂಡಾಪಟ್ಟು ಬಿಸಿಲು ಅನಿಸ್ತದೆ ನಮಗೆ.
1: ನೋಡಿ ನೋಡಿ ಈಗ
0: ಹಾಂ
1: ಇಷ್ಟೆಲ್ಲ ಹೇಳ್ಕೊತ ಕೂತ್ರ ನಿನಗೆ ಅದು ಆಗುದಿಲ್ಲ. ಬಾ ನಮ್ಮ ಹೊಲ್ದಾಗ ನೋಡಲ್ಲಿ ಎಳ್ನೀರ ಅದ, ತೆಂಗಿನ ಸಾಲ ಐತ್ಲ ಬಾ ಅಲ್ಲಿ ತೋರಿಸ್ತೀನಿ, ಮಾವಿನಕಾಯಿ ಹಂಗೆ ಅದಾವ, ಪೇರುಕಾಯಿ ಅದಾವು, ಎಳ್ನೀರು ಕುಡಿಸ್ತೀನಿ ಬಾ ನಿನಗೆ.
0: ಓಹೋ ಹೋ ಬರೀ ಅದಾವಲ್ಲ ಗಿಡ. ಮತ್ತು ಇವಕ್ಕೇನು ಯಾವುದು ಏನು ಸ್ಪ್ರೇಗೆ ಏನು ಹೊಡೆಯಂಗಿಲ್ಲ?
1: ಏನೂ ಮಾಡೋದಿಲ್ಲಪ್ಪ, ಎಲ್ಲ ಆಕಳ ಗೋಮೂತ್ರ, ಗಂಜಲ, ತಿಪ್ಪಿ ಗೊಬ್ಬರ ಇಂಥದ ಹೊಲಕ್ಕೆ ಹಾಕಿ ಬೆಳೆಸ್ತೀನಿ.
0: ಹೆಚ್ಚು
1: ಮತ್ತೆ ಅದೊಂದು
0: ಆಗ್ತಿ.
1: ಗೊತ್ತಾಯ್ ನೀವು ರಾಸಾಯನಿಕ ಗೊಬ್ಬರ ಬೆಳೆಸಿ ದವಾಖಾನೆಗೆ ರೊಕ್ಕ ಕಂಡಾಪಟ್ಟಿ ಹಾಕೋದಾಕತಿ,
0: ಹೌದು
1: ಅದನ್ನು ಅದು ಉಳಿತಾಯ ಆಗೈತೆ ನನಗೆ.
0: ಹೌದಲ್ಲು, ಒಂದು ರೀತಿ ಇದ ಚಲೋ ಅಲ್ಲೋ ಮರೆ.
1: ಇದ ಚಲೋ ಐತೆ ನೋಡು. ನೋಡಿ ಈಗ ಹೇಳ, ದನಕರ ಹೊಲ
0: ಕರೆ
1: ಬೇಕೋ
0: ಕರೆ
1: ಏನು ಬೇಡ ನಿನ್ನ
0: ಏ
1: ಹೇಳ್ಬಿಡಿ.
0: ಬೇಕು ಬೇಕು ಬೇಕು, ದನಕರ ಇರಬೇಕು ನೋಡು. ದನಕರ ಇದ್ರ ಹಿಂದಿ ಹಿರಿಯರು ಬಸವನದ ಪೂಜೆ ಮಾಡ್ತಿದ್ರು.
1: ಹೌದು,
0: ಸುಳ್ಳು ಮಾಡಿಲ್ಲ ನೋಡೋರು
1: ಎತ್ತುಗಳು
0: ನಮ್ಗೆ. ಹಾಂ, ಪೂಜೆ ಮಾಡ್ತಿದ್ರು. ಆಮ್ಯಾಗ ಹಿಂದಕ್ಕೆಲ್ಲ ಗೋದಲ್ಯಾಗ ಅಂದ್ರೆ ದನದ ಕೊಟ್ಟಿಗ್ಯಾಗ ಯಾರು ಚಪ್ಪಲಿ ಹಾಕೊಂಡು ಹೋಗ್ತಿದ್ದಿಲ್ಲ.
1: ಹೌದು,
0: ಅಷ್ಟೊಂದು ಪವಿತ್ರತೆ ಇದನ್ನ ಕಾಪಾಡ್ಕೊತಿದ್ರು ಅವರು. ಅಷ್ಟು ಅಲ್ಲಿ ದನಗಳನ್ನು ಪೂಜೆ ಮಾಡ್ತಿದ್ರು ಅಂದ್ರೆ ಅವುಗಳನ್ನು ಪಾಲನೆ ಪೋಷಣೆ ಮಾಡೋದ್ರ ಮೂಲಕ ನಮಗೊಂದು ಆರೋಗ್ಯ, ನೆಮ್ಮದಿ ಇಂಥದೆಲ್ಲ ಸಿಗ್ತದೆ ಅಂತೇಳಿ
1: ನೋಡು.
0: ಹೇಳ್ತಾರೆ.
1: ಮುಂಜಾನೆ ಹೇಳಿದಿಲ್ಲ, ಆ ಮುಂಜಾನೆ ಆಕಳ ಸಗಣಿಯನ್ನ ತೆಗೆಯೋದ್ರಿಂದ ಅವು ದನಗ ಕರುಗಳ ಮೇಲೆ ನಾವು ಕೈಯಾಡಿಸ್ತಿರ್ತೇವಲ್ಲ, ಅದರಿಂದ ಅವಕ್ಕೆ ಇದರದಿಂದ ನಮಗೊಂದಿಷ್ಟು ಕೆಲವೊಂದಿಷ್ಟು ರೋಗಗಳು ಹೊಕ್ಕವತ್ತ.
0: ಹೌದು ಹೌದು ಹೌದು.
1: ಮತ್ತ ಇನ್ನೊಂದು ನಮ್ಮ ಹಿರಿಯರು ನಂಬಿದ್ರ, ಅದ ಆಕಳ ಮೇಯಾಗ ದೇವಾನು ದೇವತೆಗಳ ವಾಸಿಸ್ತಾರ ಅಂತೇಳಿ,
0: ಹೌದು
1: ಅದು ನಿಜ ಇಲ್ಲ?
0: ನಿಜ ನಿಜ, ಸುಳ್ಳಲ್ಲದು. ಯಾಕಂದ್ರೆ ಆಕಳ ಎಷ್ಟೆಲ್ಲ ಉಪಯೋಗ ನೋಡೋದಿಲ್ಲ.
1: ಹೌದು,
0: ಅದ್ರ ಗೊಬ್ಬರ ಆಗ್ತದೆ, ಹಾಲ, ಅದ್ರ ಗೋಮೂತ್ರ, ಒಂದಲ್ಲ ಎರಡಲ್ಲ ದನಗಳು ಎಂದು ಲಾಸ್ ಇಲ್ಲ ನೋಡಪ್ಪ. ದನ ಮಾಡಿದವ್ರಿಗೆ ಒಳ್ಳೆ ಭೂಮಿ ಗೊಬ್ಬರ ಆಗ್ತದೆ, ಭಾಳ ದಿವಸ ಭೂಮಿನೂ ಬಾಳಿಕೆ ಬರ್ತಾವೆ. ಹೌದಲ್ಲ, ಬೇರೆ ಹೊಲದಾಗ ಇದಾದವು ಬೆಳೆ ಅಷ್ಟು
1: ಸರಿ ಇಲ್ಲ.
0: ಸರಿ ಇಲ್ಲ,
1: ನಿಮ್ಮ
0: ಹೊಲದಾಗ ಅಗದಿ ಮಸ್ತ್ ಅದಾವ, ಹಸರಾಗ ಫಲ ಫಲ ಫಲ ಕಾಣ್ತತಿ.
1: ಇದು ನಮ್ದು ಇಳುವರಿ ಕಡಿಮೆ ಬರ್ಬೋದು, ಒಂದ್ ವರ್ಷ ಎರಡು ವರ್ಷ ಅಷ್ಟ ಕಡಿಮೆ ಬರ್ತೈತಿ. ಮುಂದೆ ಕರೆಕ್ಟ್ ಅವ್ರ ಏನ್ ರಾಸಾಯನಿಕದಲ್ಲಿ ಬೆಳಿತಾರಲ್ಲ ಅಷ್ಟ ಬರ್ತೈತಿ, ಆದ್ರ ಮುಂದೆ ನಮ್ದು ತಾಕತ್ತ ಹೆಚ್ಚಿಗೆ ಬರ್ತೈತೆ ನಮ್ಮ ಭೂಮಿಗೆ. ಅವ್ರದಿಲ್ಲ ನಮ್ದು ಹೆಂಗ ಮನುಷ್ಯನ ವಯಸ್ಸು ಕಡಿಮೆ ಆದಾಗ ಹೆಂಗ ನಾವು ಹಾಕಿವಲ್ಲ, ಹಂಗ ರಾಸಾಯನಿಕ ಹಾಕೋದ್ರಿಂದ ಭೂಮಿ ಆಯಸ್ ಕಡಿಮೆ
0: ಆಗುತ್ತೆ.
1: ಮುಂದೆ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಭೂಮಿ ಬೇಕಲ್ಲ,
0: ಭೂಮಿ ಬೇಕಲ್ಲ.
1: ಮತ್ತ
0: ಇವತ್ತು ನಮಗೇನು ಅನಿಸ್ತತಿ, ಇವತ್ತು ನಾವು ಅಗದಿ ಈಸಿ ಈಸಿ ಅಂತ ಹೇಳಿ ರಾಸಾಯನಿಕ ಗೊಬ್ಬರ ಹೋಗಿದ್ದು ಎಲ್ಲ ಮಾಡಿ ಮಾಡಿ ಪೆಸ್ಟಿಸೈಡ್ಸ್ ಹೊಡೋದು, ಆಮ್ಯಾಗ ಕಳೆನಾಶಕ ಹೊಡೋದು, ಎಲ್ಲ ನಾವು ಭೂಮಿ ಹಾಳು ಮಾಡಿಬಿಟ್ಟಿವಿ.
1: ಭೂಮಿನೂ ಹಾಳು ಮಾಡ್ತೀವಿ,
0: ನಾವು ಹಾಳಾಗ್ತೀವಿ. ನೆಕ್ಸ್ಟ್ ಜನ್ರೇಷನ್ಗೆ ನಾವು ಎಂಥ ಭೂಮಿ ಕೊಡ್ತೀವಿ? ಏನು ಬೀಜ ಬಿತ್ತಿದ್ರೆ ಬೆಳಿಲ್ಲ ಅಂತ ಭೂಮಿ
1: ಮಾಡಿ.
0: ನಿಂದು ಒಳ್ಳೆ ನಿರ್ಧಾರ ನಡೆಸಿದ್ದು, ನಿಂದು ನಿಂದು ಭಾಳ ಬೆಸ್ಟ್ ನಿರ್ಧಾರ ನಿಂದು. ನೀ ಏನು ಮಾಡಿಲ್ಲ ಅದನ್ನು ನೆಕ್ಸ್ಟ್ ಜನ್ರೇಷನಿಗೆ ನೀ ಏನು ಮಾಡ್ತಿ, ಅಗದಿ ಫಲವತ್ತಾದ ಭೂಮಿಯನ್ನು ಕೊಟ್ಟಕ್ಕಿ.
1: ಹೌದು,
0: ಇವು ಏನಾಗ ನಮ್ಮ ಎಲ್ಲ ಈಗ ರೈತರು ಇವರು ಬೇಸರ ಮಾಡ್ಕೊಂಡು ಅಲ್ಲೇ ಒಡ್ಡಿನ ಮ್ಯಾಗ ಕೂತು ಟ್ಯಾಕ್ಟರ್ಲೆ ಗಳೆ ಹಚ್ಚಿ ಅಲ್ಲಿಂದ ಅಲ್ಲೇ ಮುಗಿಸಿ ಆ ಕಡೆ ಹೋಗಿಬಿಡೋರು ಇವರು.
1: ಹೌದು, ಹಂಗೆ ಆಗಿಬಿಡತ್ತೆ.
0: ಹಿಂಗಾಗಿ ಏನಾಗ್ಬಿಡ್ತತಿ, ಎಲ್ಲ ಇವು ಅಷ್ಟು ತಾಕತ್ಲೆ ಬರಂಗಿಲ್ಲ.
1: ಆಯ್ತಾಯ್ತು ಕೃಷ್ಣ, ಈಗ ಎಳ್ನೀರು ಕುಡಿಸ್ತೀನಿ ಬಾ, ಎಳ್ನೀರು ಕುಡಿಯತ್ತ. ಮತ್ತೆ ನಿನಗೆ ಇನ್ನೊಂದು ಮಾತು ಹೇಳ್ಬೇಕಂದಿದ್ನೆ, ಈಗ ಸಿಟಿ ಒಳಗಂತರೂ ಅದಿ, ಮುಂದಿ ಕಡೆ ಹಳ್ಳಿಗೆ ಬರುವಂತ ಯೋಚನೆ ಏನಾದರೂ ಐತೆ ನಿಂದು?
0: ಏ ಈಗ ನಾನು ಕಣಿ ತರಿಸಿದ್ದಪ್ಪ ನೀನು, ನಾನು ಏನು ಮಾಡ್ತೇನೆ, ಸಾಕಿನ ದುಡ್ದದಲ್ಲಿ ಸಾಕಿನ ಸಿಟಿ ಜೀವನ, ಹಳ್ಳಿ ಕಡೆ ಬಂದು ಒಂದು ಸಣ್ಣ ಒಂದು ಎಕರೆ ಹಾಕೋಕಲಕ್ಕೆ, ಅಲ್ಲಿ ಇದ್ದ ಪ್ಲಾಟ್ ಮಾರಿ ಒಂದು ಎಕರೆ ಆಗೋಲಕ್ಕೆ ತೊಗೊಂಡು ನಿನಗತ್ತೆ ಒಂದು ಆಕಳ, ಒಂದೆರಡು ಕುರಿ ಕೋಳಿ ಸಾಕೊಂಡು ಆರಾಮ್ ಜೀವನ ಕಳಿಬೇಕು ನೋಡಪ್ಪ. ಇದ ಜೀವನ ನೋಡಿ ಮರೆ, ಆರಾಮ್ ಐತಿ ಇಲ್ಲಿ
1: ಹಳ್ಳಿ ಜೀವನ ಎಷ್ಟು ಸುಂದರ ಆಗೈತಿಲ್ಲ. ಬಾ ಬಾ, ಬಿಸಿಲು ಬಾಳ ಕಾಣತ್ತೆ, ಎಳ್ನೀರು ಕುಡಿಸ್ತೀನಿ ಬಾ, ಎಳ್ನೀರು.
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೃಷ್ಣ ತಳಿವಾಡ್ ಹಾಗೂ ಶಿದರಾಯ್ ಎನ್ ಸಾಳುಂಕೆ.
2: ಈಗ ಕೇಳಿ ಒಂದು ನೀತಿ ಕತೆ. ತುಂಬಾ ದೂರದ ಊರಿನಿಂದ ಒಬ್ಬ ಶಿಷ್ಯ ಗುರುವನ್ನ ಭೇಟಿಯಾಗ್ಲಿಕ್ಕಾಗಿ ಬರ್ತಾನೆ. ಗುರುಗಳ ಹತ್ರ ಬಹಳಷ್ಟು ಸಂದೇಹ ಪ್ರಶ್ನೆಗಳನ್ನ ಹೊತ್ಕೊಂಡು ಆ ಶಿಷ್ಯ ಬಂದಿರ್ತಾನೆ. ಆದ್ರೆ ಆ ಗುರುಗಳು ಆ ಶಿಷ್ಯನ ಭೇಟಿಯ ಸಂದರ್ಭದಲ್ಲಿ ಮೌನ ವ್ರತಾಚರಣೆಯನ್ನ ಮಾಡ್ತಿರ್ತಾರೆ. ಆ ಗುರುಗಳು ಹೀಗೆ ಮೌನವಾಗಿ ಯೋಗದಲ್ಲಿ ಮಗ್ನರಾಗಿರ್ತಾರೆ. ಹೋಗಿ ಎದುರುಗಡೆ ಕುಳಿತುಕೊಳ್ತಾನೆ ಈ ಶಿಷ್ಯ. ಹೀಗೆ ಎದುರುಗಡೆ ಕುಳಿತುಕೊಂಡಂತಹ ಶಿಷ್ಯನಿಗೆ ಆ ಗುರುವಿನ ಎದುರುಗಡೆಯಿಂದ ಎದ್ದು ಬರಲಿಕ್ಕೆ ಮನಸ್ಸೇ ಆಗಲ್ಲ. ಏನೋ ಒಂಥರ ಖುಷಿ, ನೆಮ್ಮದಿ, ಶಾಂತಿ, ಆನಂದದ ದರ್ಶನವಾಗ್ತದೆ. ಹೀಗೆ ಸಮಯ ಕಳೆದಿದ್ದೇ ಗೊತ್ತಾಗೋದಿಲ್ಲ. ಹೀಗೆ ಶಿಷ್ಯ ಖುಷಿಯಿಂದ ಎದ್ದು ಹೊರಗಡೆ ಬಂದಾಗ ಅನುಭವದ ರೂಪದಲ್ಲಿ ಗುರುವಿನ ಮೌನದ ವಾತಾವರಣದಲ್ಲಿ ಮಿಂದು ಬಂದ ಶಿಷ್ಯನ ಸಂಶಯಗಳು ದೂರವಾಗ್ತವೆ. ಹೀಗೆ ಗುರುಗಳು ಆಚರಿಸ್ತಾ ಇರುವಂತಹ ಮೌನದ ಪ್ರಶಾಂತವಾದ ವಾತಾವರಣದಲ್ಲಿ ತನ್ನ ಮನದ ಗೊಂದಲ

0: ಎಲ್ಲವೂ ಕೂಡ ಮರೆಯಾಗ್ಬಿಡ್ತವೆ. ಅದಕ್ಕೇನೆ ಹಿರಿಯರು ಹೇಳಿರೋದು, ಮೌನ ಬಂಗಾರ, ಮಾತು ಬೆಳ್ಳಿ ಅಂತ ಹೇಳಿ. ಶ್ರೋತೃಗಳೇ, ಕೇಳಿದ್ರಲ್ಲ ಕಥೆಯನ್ನ. ನಮಸ್ಕಾರ.
1: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್, ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
2: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಇದು ಆಕಾಶವಾಣಿ ವಿಜಯಪುರ. ಸಮಯ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ 2025 ಆರನೇ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳೊಂದಿಗೆ ಮುಂಚೂಣಿ ರಾಜ್ಯವಾಗಿ ಹೊರಹೊಮ್ಮಿದ ಕರ್ನಾಟಕ ವಿಷಯದ ಕುರಿತು ಅವಲೋಕನ. ಬರೆದವರು ಸಂತೋಷ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಪಂಚಾಯತ್ ರಾಜ್ ಸಚಿವಾಲಯವು 2025 ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳನ್ನು ಘೋಷಿಸಿದ್ದು, ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸುದೀರ್ಘ ವಿಕಾಸ ಪುರಸ್ಕಾರದ ಅಡಿಯಲ್ಲಿ 6 ರಾಷ್ಟೀಯ ಪ್ರಶಸ್ತಿಗಳನ್ನು ಪಡೆಯುವ ಮೂಲಕ ಕರ್ನಾಟಕ ದೇಶದ ಅಗ್ರಗಣ್ಯ ರಾಜ್ಯಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಪ್ರಶಸ್ತಿ ಪ್ರದಾನ ಸಮಾರಂಭ 2026 ಜೂನ್ 3 ನವದೆಹಲಿಯಲ್ಲಿ ನಡೆಯಲಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯಿತಿ ಸುದೀರ್ಘ ವಿಕಾಸ ಪುರಸ್ಕಾರ 2025 ಅಡಿಯಲ್ಲಿ ಕರ್ನಾಟಕ ರಾಜ್ಯವು ಬಡತನ ಮುಕ್ತ ಮತ್ತು ಸುಧಾರಿತ ಜೀವನೋಪಾಯದ ಪಂಚಾಯಿತಿ, ಆರೋಗ್ಯವಂತ ಪಂಚಾಯಿತಿ, ಮಕ್ಕಳ ಸ್ನೇಹಿ ಪಂಚಾಯತ್, ಜಲಸಮೃದ್ಧ ಪಂಚಾಯಿತಿ, ಪಂಚಾಯಿತಿಯಲ್ಲಿ ಸ್ವಯಂ ಸಂಪೂರ್ಣ ಮೂಲಸೌಕರ್ಯ ಮತ್ತು ಸಾಮಾಜಿಕ ನ್ಯಾಯಯುತ ಮತ್ತು ಸುರಕ್ಷಿತ ಪಂಚಾಯಿತಿ ಎಂಬ ವಿಷಯಾಧಾರಿತ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದೆ. ಮೌಲ್ಯಮಾಪನ ವರ್ಷದಲ್ಲಿ ಮುದ್ರಾಡಿ, ವಣ್ಸೆ ಮತ್ತು ಮಾಡಮಕ್ಕಿ ಗ್ರಾಮ ಪಂಚಾಯಿತಿಗಳು ಮಹಿಳಾ ಅಧ್ಯಕ್ಷರ ನೇತೃತ್ವದಲ್ಲಿದ್ದವು ಎಂಬುದು ಗಮನಾರ್ಹ. ಮುದ್ರಾಡಿ ಗ್ರಾಮ ಪಂಚಾಯಿತಿ 650 ಮಹಿಳೆಯರನ್ನು ಸ್ವಸಹಾಯ ಸಂಘಗಳಲ್ಲಿ ಸಂಘಟಿಸಿದ್ದು, ಶೇಕಡ 100% ಬ್ಯಾಂಕ್ ಸಂಪರ್ಕ ಮತ್ತು 100 ಲಕ್ಷಕ್ಕೂ ಅಧಿಕ ಸಾಲದ ಸದ್ಬಳಕೆ ಮಾಡಿಕೊಂಡಿದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ 28,500 ಮಾನವ ದಿನಗಳನ್ನು ಸೃಜಿಸಿದೆ ಮತ್ತು ಶೇಕಡ 100% ಮನೆ ಮನೆಗೆ ನಲ್ಲಿ ಸಂಪರ್ಕವನ್ನು ಪಂಚಾಯಿತಿ ಸಾಧಿಸಿದೆ. ಅಲ್ಲದೆ ಎಲ್ಲಾ ರೈತರನ್ನು ಫ್ರೂಟ್ಸ್ ಪೋರ್ಟಲ್ನಲ್ಲಿ ನೋಂದಾಯಿಸುವುದನ್ನು ಖಚಿತಪಡಿಸಿದೆ ಮತ್ತು ಜೇನು ಸಾಕಣೆ, ಆಹಾರ ಸಂಸ್ಕರಣೆ, ಹೊಲಿಗೆ ಮತ್ತು ಹೈನುಗಾರಿಕೆಯಂತಹ ಮಹಿಳಾ ನೇತೃತ್ವದ ಉದ್ಯಮಗಳನ್ನು ಉತ್ತೇಜಿಸಿದೆ. ವಣ್ಸೆ ಗ್ರಾಮ ಪಂಚಾಯಿತಿ ನಿರಾಮಯ ಟ್ರಸ್ಟ್ ಮೂಲಕ ಸಮುದಾಯ ಮುಂದಾಳತ್ವದ ಆರೋಗ್ಯ ರಕ್ಷಣಾ ವ್ಯವಸ್ಥೆಯನ್ನು ಸ್ಥಾಪಿಸಿದ್ದು, ವೃದ್ಧರು, ರೋಗಿಗಳು ಮತ್ತು ದುರ್ಬಲರಿಗೆ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿದೆ. ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯು ಸಾರ್ವತ್ರಿಕ ಶಾಲಾ ದಾಖಲಾತಿಗಳು ಗಣನೀಯವಾಗಿ ಏರಿಕೆಯಾಗಿದೆ. ಸ್ಮಾರ್ಟ್ ಅಂಗನವಾಡಿಗಳು ಮತ್ತು ಡಿಜಿಟಲ್ ತರಗತಿಗಳನ್ನು ಸ್ಥಾಪಿಸಿದ್ದು, ಶಾಲಾ ಮಕ್ಕಳಿಗೆ ಕೋಡಿಂಗ್ ಮತ್ತು ಡಿಜಿಟಲ್ ಕಲಿಕಾ ಉಪಕ್ರಮಗಳನ್ನು ಪರಿಚಯಿಸಿದೆ. ಮಡಾಮಕ್ಕಿ ಗ್ರಾಮ ಪಂಚಾಯಿತಿ ಜಲಜೀವನ್ ಮಿಷನ್ ಮೂಲಕ ಶೇಕಡ 100% ಮನೆ ಮನೆಗೆ ನಲ್ಲಿ ಸಂಪರ್ಕವನ್ನು ಕಲ್ಪಿಸಿದೆ. ಸಾರ್ವತ್ರಿಕ ನೀರು ಮಾಪನ ಪದ್ಧತಿಯನ್ನು ಪರಿಚಯಿಸಿದ್ದು, 6.5 ಲಕ್ಷಕ್ಕೂ ಅಧಿಕ ಮೊತ್ತದ ಮೀಸಲು ಕಾರ್ಯಾಚರಣೆ ಮತ್ತು ನಿರ್ವಹಣಾ ನಿಧಿಯನ್ನು ಸ್ಥಾಪಿಸಿದೆ. ಅಲ್ಲದೆ ಮಹಡಿ ಮನೆಗಳ ಮಳೆ ನೀರು ಕೊಯ್ಲು, ಸಮುದಾಯ ಇಂಗುಗುಂಡಿಗಳು ಮತ್ತು ಅಂತರ್ಜಲ ಮರುಪೂರಣ ವ್ಯವಸ್ಥೆಗಳನ್ನು ಅನುಷ್ಠಾನಗೊಳಿಸಿದೆ. ಸಾಣೂರು ಗ್ರಾಮ ಪಂಚಾಯಿತಿ ಶೇಕಡ 100% ಸರ್ವಋತು ರಸ್ತೆ ಸಂಪರ್ಕವನ್ನು ಕಲ್ಪಿಸಿದ್ದು, ವೈಜ್ಞಾನಿಕ ತ್ಯಾಜ್ಯ ಸಂಸ್ಕರಣೆಗಾಗಿ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುವ ಎಸ್ಎಲ್ಆರ್ಎಂ ಘಟಕವನ್ನು ಸ್ಥಾಪಿಸಿದೆ.

0: ಪಂಚಾಯಿತಿ ವೈಫೈ ಸೌಲಭ್ಯದೊಂದಿಗೆ ಡಿಜಿಟಲ್ ಗ್ರಂಥಾಲಯವನ್ನು ಅಭಿವೃದ್ಧಿಪಡಿಸಿದೆ. ಹರ್ಗರ್ ಜಲ್ ಅಡಿಯಲ್ಲಿ ನಳದ ನೀರಿನ ಸಾರ್ವತ್ರಿಕ ಸಂಪರ್ಕವನ್ನು ಖಚಿತಪಡಿಸಿದೆ ಮತ್ತು ಒಡಿಎಫ್ ಪ್ಲಸ್ ಸ್ಥಾನಮಾನವನ್ನು ಸಾಧಿಸಿದೆ. ಹಕ್ಲಾಡಿ ಗ್ರಾಮ ಪಂಚಾಯಿತಿ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಅಡಿಯಲ್ಲಿ ಪಿಂಚಣಿ ಯೋಜನೆಗಳ ಶೇಕಡ 100% ವ್ಯಾಪ್ತಿಯನ್ನು ಸಾಧಿಸುವ ಮೂಲಕ ಸಮಗ್ರ ಸಾಮಾಜಿಕ ಭದ್ರತೆ ಮತ್ತು ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿದೆ. ಇದರಿಂದಾಗಿ ಹೆಚ್ಚಿನ ಸಂಖ್ಯೆಯ ಅರ್ಹ ಫಲಾನುಭವಿಗಳಿಗೆ ಪ್ರಯೋಜನವಾಗಿದೆ. ನೋಂದಾಯಿತ ಎಲ್ಲ ವಿಶೇಷಚೇತನರಿಗೆ UDID ಕಾರ್ಡ್ಗಳನ್ನು ನೀಡಲಾಗಿದೆ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಉತ್ತೇಜಿಸಲು ನರೇಗಾ ಮೂಲಕ ಜೀವನೋಪಾಯದ ಅವಕಾಶಗಳನ್ನು ಒದಗಿಸಲಾಗಿದೆ. ಆಯುಷ್ಮಾನ್ ಭಾರತ್ ಕಾರ್ಡ್ಗಳ ವ್ಯಾಪಕ ವಿತರಣೆಯ ಮೂಲಕ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯನ್ನು ಬಲಪಡಿಸಲಾಗಿದೆ ಮತ್ತು SC/ST ದುರ್ಬಲ ಕುಟುಂಬಗಳಿಗೆ ವಿಶೇಷ ವಸತಿ ನೀಡಲಾಗಿದೆ. ಹಾಸಿಗೆ ಹಿಡಿದ ವ್ಯಕ್ತಿಗಳಿಗೆ ಪಡಿತರ ಮತ್ತು ಪಿಂಚಣಿಯನ್ನು ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆಯನ್ನು ಪಂಚಾಯಿತಿ ಸಂಸ್ಥೀಕರಿಸಿದ್ದು ಕಟ್ಟಕಡೆಯ ವ್ಯಕ್ತಿಗೂ ಸೇವೆ ತಲುಪುವುದನ್ನು ಖಚಿತಪಡಿಸಿದೆ. ಕರ್ನಾಟಕದ ಈ 6 ಪಂಚಾಯಿತಿಗಳು ಲಭ್ಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಗಮನಾರ್ಹ ಸಾಧನೆ ಮಾಡಿವೆ. ಪ್ರಶಸ್ತಿಗೆ ಆಯ್ಕೆಯಾಗುವ ಮೂಲಕ ಇತರೆ ಗ್ರಾಮ ಪಂಚಾಯಿತಿಗಳಿಗೂ ಪ್ರೇರಣೆಯಾಗಿವೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿ ವಿಜಯಪುರ. ಸಮಯ 6:35:30. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಕಾಣೆಯಾದ ಮಹಿಳೆಯ ಹೆಸರು ಶ್ರುತಿ ಮಹಾಂತೇಶ್ ಭಜಂತ್ರಿ, ವಯಸ್ಸು 30. ಉದ್ಯೋಗ ಮನೆಗೆಲಸ. ಗೊಳಸಂಗಿ ಗ್ರಾಮದಿಂದ ಈಕೆಯು ದಿನಾಂಕ 7/3/2026 ಕಾಣೆಯಾಗಿದ್ದು, ಚೆಹರೆ ಗುರುತು 5 ಫೋಟೋ ಎತ್ತರ ಇದ್ದು, ಗುಂಡು ಮುಖ, ಗೋಧಿ ಮೈ ಬಣ್ಣ, ಮೈಯಿಂದ ಸದೃಢ ಇರುತ್ತಾಳೆ, ಕನ್ನಡ ಭಾಷೆಯನ್ನು ಮಾತನಾಡುತ್ತಾಳೆ. ಮನೆಯಿಂದ ಹೋಗುವಾಗ ಒಂದು ಹಸಿರು ಮತ್ತು ನೀಲಿ ಬಣ್ಣದ ಸೀರೆ, ಕಪ್ಪು ಬಣ್ಣದ ಜಂಪರ್ ಮತ್ತು ಕಪ್ಪು ಬಣ್ಣದ ಮಿಂಚಿನ ಜಾಕೆಟ್ ಧರಿಸಿದ್ದು ಇರುತ್ತದೆ. ಈ ಚೆಹರೆ ಪಟ್ಟಿಯುಳ್ಳ ಮಹಿಳೆ ತಮಗೆಲ್ಲಾದರೂ ಕಂಡುಬಂದಲ್ಲಿ ಸಮೀಪದ ಪೊಲೀಸ್ ಸ್ಟೇಷನ್ಗೆ ತಿಳಿಸಬೇಕಾಗಿ ವಿನಂತಿ. ಪ್ರಕಟಣೆಯನ್ನು ಕೇಳಿದ್ರಿ.

ಆಕಾಶವಾಣಿ ವಿಜಯಪುರ. ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು, ನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ?

0: ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
2: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
1: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
2: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
1: ನಾವು ಸಮಾಜವನ್ನು ಬೆಳೆಸಿದರೆ
2: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ದೇಶದಲ್ಲಿ ಬೆಲೆ ಏರಿಕೆಯಿಂದ ಬಡವರು, ಮಧ್ಯಮ ವರ್ಗದವರ ಬದುಕು ದುಸ್ತರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳವಳ. ದಸರಾ ಮಹೋತ್ಸವದಲ್ಲಿ ಕಂಜನ್ ಆನೆ ಬಳಸದಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಮುಚ್ಚಿಟ್ಟ ರಾಜ್ಯ ಸರ್ಕಾರ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಅಭಾವವಿಲ್ಲ. ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ದಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವಿನ ಪ್ರಕರಣ, ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ವಾರ್ತೆಗಳ ವಿವರ. ಚುನಾವಣೆ ಪ್ರಣಾಳಿಕೆಯಲ್ಲಿನ 580 ಭರವಸೆಗಳಲ್ಲಿ 290 ಹೆಚ್ಚು ಭರವಸೆ ಈಡೇರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶ ಉದ್ಘಾಟಿಸಿ ನವ ಕರ್ನಾಟಕ ಅಭಿವೃದ್ಧಿ ಮಾದರಿಯ ವಸ್ತು ಪ್ರದರ್ಶನ ಮತ್ತು ಜಿಲ್ಲೆಯಲ್ಲಿ ನಡೆದಿರುವ 682 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಮುಂಬರುವ 2 ವರ್ಷಗಳಲ್ಲಿ ಬಾಕಿ ಭರವಸೆಗಳನ್ನು ಈಡೇರಿಸಲಾಗುವುದು ಎಂದು ಅವರು ಭರವಸೆ ನೀಡಿದ್ದಾರೆ.
1: ನಾವು 3 ವರ್ಷಗಳ ಹಿಂದೆ ಜನರ ಮುಂದೆ ಬಂದಾಗ ಅನೇಕ ವಾಗ್ದಾನಗಳನ್ನ ಕೊಟ್ಟಿದ್ದೆವು. ನಮ್ಮ ಪ್ರಣಾಳಿಕೆ ಮೂಲಕವಾಗಿ ಸುಮಾರು 592 ಭರವಸೆಗಳಲ್ಲಿ 250 ಹೆಚ್ಚು ಭರವಸೆಗಳನ್ನ ಈಡೇರಿಸಿದ್ದೀವಿ. ಉಳಿದ ಭರವಸೆಗಳನ್ನು ಕೂಡ ನಾವು ಈಡೇರಿಸ್ತೇವೆ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂಥ ಸರ್ಕಾರ. ಕೊಟ್ಟ ಮಾತನ್ನ ಉಳಿಸಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. ಯಾವ್ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಆ ಎಲ್ಲ ಕಾಲದಲ್ಲೂ ಕೂಡ ಭರವಸೆಗಳನ್ನು ಈಡೇರಿಸತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇವೆ.
0: ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಬಳಿಕ ದೇಶದಲ್ಲಿ ಡೀಸೆಲ್, ಪೆಟ್ರೋಲ್, ಚಿನ್ನದ ಬೆಲೆ ಆಕಾಶಕ್ಕೆ ಏರಿದೆ. ಬಡವರು ಮತ್ತು ಮಧ್ಯಮ ವರ್ಗದವರ ಆದಾಯ ಮತ್ತು ಬದುಕು ನೆಲ ಕಚ್ಚಿದೆ ಎಂದು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಉಸ್ತುವಾರಿಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಂಪುಟದ ಎಲ್ಲಾ ಸಚಿವರು ಹಾಗೂ ಶಾಸಕರು ಉಪಸ್ಥಿತರಿದ್ದರು. ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ನಡೆದ ಕಾಳಗದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಶೋಕ ವ್ಯಕ್ತಪಡಿಸಿದ್ದಾರೆ. ಅನಿರೀಕ್ಷಿತವಾದ ಮತ್ತು ಊಹಿಸಲೂ ಆಗದ ಈ ದುರ್ಘಟನೆಯಲ್ಲಿ ಒಬ್ಬ ಪ್ರವಾಸಿ ಮಹಿಳೆ ಮತ್ತು ಒಂದು ಆನೆ ಮೃತಪಟ್ಟಿರುವುದು ಅತ್ಯಂತ ದುಃಖದ ಸಂಗತಿ ಎಂದು ತಿಳಿಸಿದ್ದಾರೆ. ಹಾಸನ ಜಿಲ್ಲೆ ಎಳಸೂರಿನ ಬಳಿ 2014 ಸೆರೆ ಹಿಡಿಯಲಾಗಿದ್ದಂತಹ 26 ವರ್ಷದ ಕಂಜನ್ 3 ಬಾರಿ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದ. ಇನ್ನು ಮುಂದೆ ದಸರಾ ಮಹೋತ್ಸವಕ್ಕೆ ಈ ಆನೆಯನ್ನು ಬಳಸದಂತೆ ಸೂಚಿಸುವುದಾಗಿಯೂ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ಆನೆಗಳ ನಡುವೆ ಘರ್ಷಣೆ ವೇಳೆ ಮಹಿಳಾ ಪ್ರವಾಸಿಗರೊಬ್ಬರು ಸಾವನ್ನಪ್ಪಿರುವುದಕ್ಕೆ ಮಡಿಕೇರಿ ಉಸ್ತುವಾರಿ ಸಚಿವ ಎನ್ಎಸ್ ಭೋಸರಾಜು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಪ್ರವಾಸಿಗರು ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಮಡಿಕೇರಿ ಜಿಲ್ಲಾಡಳಿತಕ್ಕೆ ನಿರ್ದೇಶನ ನೀಡಿದ್ದಾರೆ. ಘಟನೆಗೆ ನಿಖರವಾದ ಕಾರಣ ಮತ್ತು ಪ್ರವಾಸಿ ಮಾರ್ಗಸೂಚಿಗಳ ನಿರ್ವಹಣೆಯಲ್ಲಿ ಯಾವುದಾದರೂ ಲೋಪವಾಗಿದೆಯೇ ಎಂಬುದರ ಕುರಿತು ಸಮಗ್ರ ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರವಾಸಿಗರು ಪ್ರಾಣಿಗಳಿಂದ ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಳುವಂತೆ ಅವರು

0: ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವಂತಹ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಸರ್ಕಾರ ಮುಚ್ಚಿಟ್ಟಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟೀಯ ಅಪರಾಧ ದಾಖಲೆ ಬ್ಯೂರೋ ವರದಿಯ ಪ್ರಕಾರ ರಾಜ್ಯಗಳಲ್ಲಿ ಕಳೆದ ಎರಡು ವರ್ಷಗಳಲ್ಲಿ 5,394 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಚರ್ಚೆಗೆ ಆಹ್ವಾನಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸವಾಲನ್ನು ಸ್ವೀಕರಿಸಿದ ಅವರು, ಚರ್ಚೆಗೆ ತಯಾರಾಗಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಶೀಘ್ರವೇ ಎರಡು ಬಾರಿ ಶಾಸಕರಾಗಿದ್ದ ಅಖಂಡ ಶ್ರೀನಿವಾಸ್ ಮೂರ್ತಿ ಜೆಡಿಎಸ್ ಸೇರ್ಪಡೆಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ 3 ವರ್ಷ ಪೂರೈಸುತ್ತಿರುವಂತಹ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ನಡೆದಂತಹ ಸಾಧನಾ ಸಮಾವೇಶದ ಬಗ್ಗೆ ಬಿಜೆಪಿ ಟೀಕಿಸಿದೆ. ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಸಾಧನಾ ಸಮಾವೇಶ ಮಾಡುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರ ಸಂಕಷ್ಟಗಳಿಗೆ ಸ್ಪಂದಿಸದ ಕಾಂಗ್ರೆಸ್ ಸರ್ಕಾರ ಈಗ ಸಾಧನಾ ಸಮಾವೇಶ ಮಾಡುತ್ತಿದೆ ಎಂದು ದೂರಿದ್ದಾರೆ. ರಾಜ್ಯದ ಜನರ ಬದುಕು ಅಭದ್ರತೆಯಿಂದ ಕೂಡಿದೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ರಸ್ತೆಗಳು ಸಂಪೂರ್ಣ ಹಾಳಾಗಿವೆ. ಗುಂಡಿಗಳನ್ನು ಮುಚ್ಚುವುದಕ್ಕೂ ಸರ್ಕಾರ ಆಗುತ್ತಿಲ್ಲ. ಆಸ್ಪತ್ರೆ ಶಾಲಾ ಕಾಲೇಜುಗಳಿಗೆ ಸರ್ಕಾರ ಏನಾದರೂ ಆದ್ಯತೆ ನೀಡಿದೆಯೇ ಎಂದು ಅವರು ಪ್ರಶ್ನಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಸಾರ್ವಜನಿಕ ವಲಯದ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್, ಬಿಪಿಸಿಎಲ್ ಮತ್ತು ಎಚ್ಪಿಸಿಎಲ್ ರಾಜ್ಯಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ನಿರಂತರ ಪೂರೈಕೆಯನ್ನು ಕಾಯ್ದುಕೊಂಡಿದೆ ಎಂದು ಕರ್ನಾಟಕದ ತೈಲ ಉದ್ಯಮದ ರಾಜ್ಯ ಮಟ್ಟದ ಸಂಯೋಜಕರಾದ ಸಿದ್ಧಾರ್ಥ್ ಅಗರ್ವಾಲ್ ತಿಳಿಸಿದ್ದಾರೆ. ಈ ಸಂಬಂಧ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಎಲ್ಲಾ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಇಂಧನ ವಿತರಣಾ ಕಾರ್ಯಾಚರಣೆಗಳು ಸುಗಮವಾಗಿ ಮುಂದುವರೆದಿದೆ. ನಿಗದಿತ ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ಮಾನದಂಡಗಳಿಗೆ ಅನುಗುಣವಾಗಿ ಯಾವುದೇ ನಿರ್ಬಂಧಗಳಿಲ್ಲದೆ ಪೂರೈಕೆಯನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಪಿಜಿ ಪೂರೈಕೆಯನ್ನು ಸಹಜ ಸ್ಥಿತಿಯಲ್ಲಿ ಕಾಯ್ದುಕೊಳ್ಳಲಾಗಿದ್ದು ರಾಜ್ಯಾದ್ಯಂತ ಸುಗಮವಾಗಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಗ್ರಾಹಕರು ಅನಗತ್ಯ ಆತಂಕದಿಂದ ಮುಂಚಿತವಾಗಿಯೇ ಅತಿಯಾಗಿ ಖರೀದಿಸದಂತೆ ಅವರು ಮನವಿ ಮಾಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಲೆ ಮಹದೇಶ್ವರ ಬೆಟ್ಟದ ಇಂಡಿಗ ನತ್ತ ಬಳಿ ಚಿರತೆ ದಾಳಿಯಿಂದ ಬಾಲಕ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿದ್ದಾರೆ. ಈ ಸಂಬಂಧ ಕಾವೇರಿ ವನ್ಯಜೀವಿಧಾಮ ಮತ್ತು ಮಹದೇಶ್ವರ ವನ್ಯಧಾಮ ವ್ಯಾಪ್ತಿಯ 4 ಅರಣ್ಯ ಅಧಿಕಾರಿಗಳಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ. ಮಾಧ್ಯಮ ವರದಿಗಳನ್ನು ಉಲ್ಲೇಖಿಸಿ ಅರಣ್ಯಾಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದ್ದು ಪ್ರಕರಣದ ಮುಂದಿನ ವಿಚಾರಣೆಯನ್ನು ಜೂನ್ 17 ನಿಗದಿಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಳಹಳ್ಳಿ ಗ್ರಾಮದ ಪುಸ್ತಕ ಮನೆಯ ರುವಾರಿ ಅಂಕೇಗೌಡ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಇದೇ 25 ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಅಂಕೇಗೌಡ ಅವರಿಗೆ ಜಿಲ್ಲಾಧಿಕಾರಿ ಡಾ ಕುಮಾರ ಗೌರವ ಪತ್ರ ಹಸ್ತಾಂತರಿಸಿದರು. ಗದ್ದೆಯಿಂದ ನ್ಯಾಯದ ಗಡಿಯವರೆಗೆ ಎಂಬ ಘೋಷವಾಕ್ಯದೊಂದಿಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದ ಆಶ್ರಯದಲ್ಲಿ ದಾವಣಗೆರೆಯಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಸುಮಾರು 4,000 ಹೆಚ್ಚು ಪರವಾನಗಿ ಭೂಮಾಪಕರು ಭಾಗಿಯಾಗಿ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಪರವಾನಗಿ ಭೂಮಾಪಕರ ಸೇವೆಯನ್ನು ತಕ್ಷಣವೇ ಕಾಯಂಗೊಳಿಸಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ತತ್ವದಡಿ ಗೌರವಧನ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಆರೋಗ್ಯವಂತ ಮತ್ತು ಸುರಕ್ಷಿತ ಸಮಾಜ ನಿರ್ಮಾಣಕ್ಕಾಗಿ ಬಾಲ್ಯ ವಿವಾಹ, ಪೋಕ್ಸೋ ಪ್ರಕರಣಗಳನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಅಕಾಲಿಕ ಮಳೆಯಿಂದಾಗಿ ಜಿಲ್ಲೆಯ 127 ಮನೆಗಳಿಗೆ ಹಾನಿಯಾಗಿದ್ದು 1,235 ಹೆಕ್ಟೇರ್ ಪ್ರದೇಶದಲ್ಲಿನ ಬೆಳೆಗೆ ಹಾನಿಯಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ರಾಷ್ಟೀಯ ಹೆದ್ದಾರಿ 66 ಬರುವ 2 ಪ್ರಮುಖ ಜಂಕ್ಷನ್ಗಳಲ್ಲಿ ವಾಹನಗಳ ಸುಗಮ ಸಂಚಾರಕ್ಕಾಗಿ ಅಂಡರ್ಪಾಸ್ ನಿರ್ಮಾಣಕ್ಕೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಒಟ್ಟು 11,63,00,000 ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ 3,00,000

14,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವು ಜೂನ್ 28ರಂದು ನಡೆಯಲಿದ್ದು 5 ವರ್ಷದ ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆಕಾಶವಾಣಿ ಮೈಸೂರು ಕೇಂದ್ರ ಇದೇ 21ರಂದು ಮಂಡ್ಯದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಬಾನುಲಿ ಬರವಣಿಗೆ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿದೆ. ಮುಖ್ಯ ಅತಿಥಿಗಳಾಗಿ ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಭಾಗಿಯಾಗಲಿದ್ದಾರೆ. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದ ವತಿಯಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡದವರು ವಾಸಿಸುವ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಅಭಿಯಾನದಡಿ ಇಂದಿನಿಂದ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ವಿಶೇಷ ಜಾಗೃತಿ ಶಿಬಿರ ಹಮ್ಮಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಬೆಲೆ ಏರಿಕೆಯಿಂದ ಬಡವರು ಮಧ್ಯಮ ವರ್ಗದವರ ಬದುಕು ದುಸ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳವಳ. ದಸರಾ ಮಹೋತ್ಸವದಲ್ಲಿ ಕಂಜನ್ ಆನೆ ಬಳಸದಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಮುಚ್ಚಿಟ್ಟ ರಾಜ್ಯ ಸರ್ಕಾರ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಆರೋಪ. ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಅಭಾವವಿಲ್ಲ, ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ದಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವಿನ ಪ್ರಕರಣ, ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಬೆಂಗಳೂರು.
1: ಇದು ಆಕಾಶವಾಣಿ ವಿಜಯಪುರ. ಸಮಯ 6:51.
2: ಆಕಾಶವಾಣಿ ವಿಜಯಪುರ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಲಿಂಗೈಕ್ಯ ಶ್ರೀ ಆರ್ ಕಲ್ಲೂರ್ ಹಾಗೂ ಲಿಂಗೈಕ್ಯ ಶ್ರೀಮತಿ ಮೀನಾಕ್ಷಿ ಆರ್ ಕಲ್ಲೂರ್ ಅವರ 5ನೇ ಪುಣ್ಯಸ್ಮರಣೆ ನಿಮಿತ್ತ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಅನಾವರಣ ಕಾರ್ಯಕ್ರಮ.
3: ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಮತ್ತು ಮೂರ್ತಿ ಅನಾವರಣ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ವೀರಸಿಂಹ

0: ಪುರಾತನ ಮಹಾಸಂಸ್ಥಾನ ಮಠ ಶ್ರೀ ಕ್ಷೇತ್ರ ಸುತ್ತೂರು ಇವರ ಅಮೃತಹಸ್ತದಿಂದ.
1: ಇದೇ ಗುರುವಾರ ದಿನಾಂಕ 21 May 2026 ಬೆಳಗ್ಗೆ 10:30
0: ಸ್ಥಳ ಕಿತ್ತೂರಾಣಿ ಚೆನ್ನಮ್ಮ ಸಮುದಾಯ ಭವನ, ಆಶ್ರಮ ರಸ್ತೆ, ಐಶ್ವರ್ಯ ನಗರ, ವಿಜಯಪುರ.
2: ಕಾರ್ಯಕ್ರಮಕ್ಕೆ ಕಲ್ಲೂರು ಪರಿವಾರದವರಿಂದ ಸರ್ವರಿಗೂ ಹಾರ್ದಿಕ ಸ್ವಾಗತ.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
7: ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಿದ್ದೇವೆ. ರೋಗಿಗಳ ಸುರಕ್ಷತೆಗೆ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸುತ್ತಿದ್ದೇವೆ. ಈ ಅತ್ಯಾಧುನಿಕ ಮತ್ತು ಸುರಕ್ಷಿತ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ.
6: ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ.
9: ಅಪರಿಚಿತ ಲಿಂಗ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
10: ಜಾಣರಾಗಿರಿ, ಜಾಗರೂಕರಾಗಿರಿ.
11: ತಜ್ಞ ವಾಣಿ.

0: ಇಂದಿನ ಕಾರ್ಯಕ್ರಮದಲ್ಲಿ ಮಣ್ಣು ಪರೀಕ್ಷೆಯ ಮಹತ್ವ ಈ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿವರಾಜ್ ಕಾಂಬಳೆ ಅವರಿಂದ ಮಾಹಿತಿಯನ್ನ ಕೇಳೋಣಂತ.
1: ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಶಿವರಾಜ್ ಕಾಂಬಳೆ ಅಂತ. ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಈ ಒಂದು ರೇಡಿಯೋ ಕಾರ್ಯಕ್ರಮದಲ್ಲಿ ನಾವು ಮಣ್ಣು ಪರೀಕ್ಷೆಯ ಮಹತ್ವ ಮತ್ತು ಮಣ್ಣಿನ ಮಾದರಿಗಳನ್ನು ನಾವು ಯಾವ ರೀತಿ ತೆಗಿಬೇಕನ್ನೋದು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಮಣ್ಣು ಈ ಜಗತ್ತಲ್ಲಿ ದೊರೆತಕ್ಕಂಥ ಒಂದು ಅತ್ಯಮೂಲ್ಯವಾದಂಥ ಒಂದು ವಸ್ತು ಅಂತಲೇ ಹೇಳ್ಬೋದು. ನೋಡಿರಿ, ಪ್ರತಿಯೊಂದು ಜೀವಿ ಈ ಭೂಮಿಯಲ್ಲಿರ್ತಕ್ಕಂಥ ಒಂದು ಸಣ್ಣ ಜೀವಿಯಿಂದ ಹಿಡ್ಕೊಂಡು ಒಂದು ದೊಡ್ಡ ಜೀವಿವರೆಗೆ ಅಂತಂದರೆ ನಾವು ಮಾನವರಾಗಿರ್ಬೋದು ಅಥವಾ ವೈಲ್ಡ್ ಲೈಫ್ ಎನಿಮಲ್ಸ್ಲೇ ಆಗಿರ್ಬೋದು, ಎಲ್ಲ ಪ್ರತಿಯೊಬ್ಬರು ನಾವು ಏನು ಮಾಡಿದೇವಪ್ಪ ಅಂತಂದರೆ ಈ ಒಂದು ಮಣ್ಣಿನ ಮೇಲೆ ಅವಲಂಬಿತವಾಗಿದ್ದೀವಿ. ಯಾವ ರೀತಿ ಅವಲಂಬಿತವಾಗಿದ್ದೇವಪ್ಪ ಅಂತಂದರೆ ಮೊದಲನೇದಾಗಿ ಆಹಾರ ಅಂತಲೇ ಹೇಳ್ಬೋದು. ಇದು ನೋಡಿರಿ, ನಮ್ಮ ಒಂದು ಈ ಭೂಮಿಯಲ್ಲಿ ಆಹಾರವನ್ನು ಒದಗಿಸ್ತಕ್ಕಂಥ ಒಂದು ಬಟ್ಟಲು ಅಂತ ಏನಂತೀವಲ್ಲ ಅದು ಮಣ್ಣೆ. ಮಣ್ಣಿಂದನೇ ಈ ಪ್ರತಿಯೊಂದು, ಈ ನೋಡಿ ಭೂಮಿಯಿಂದ ಏನು ಬರ್ತಾಯಿಲ್ಲ, ಪ್ರತಿಯೊಂದು ಮಣ್ಣಿಂದನೇ ಬರೋದು. ಅದೇ ರೀತಿಯಾಗಿ ಏನೈತಲ್ಲ, ನಾವು ಸುಮಾರು 95% ಏನಂತೀವಲ್ಲ ನಾವು ಆಹಾರವನ್ನು ನಾವು ಈ ಒಂದು ಮಣ್ಣಿಂದನೇ ನಾವು ಅವಲಂಬಿತವಾಗಿದ್ದೀವಿ. ಅದೇ ರೀತಿಯಾಗಿ ನಾವು ಒಂದು 5% ಆಹಾರವನ್ನು ನಾವು ಜಲಚರ ಮೂಲಗಳಿಂದ ಅವಲಂಬಿತವಾಗಿದ್ದೀವಿ. ಅದೇ ರೀತಿಯಾಗಿ ಈ ಒಂದು ಮಣ್ಣನ್ನು ಸಹ ಎಷ್ಟೋ ಕೋಟ್ಯಾನುಕೋಟಿಯ ಒಂದು ಜೀವರಾಶಿಗಳ ಸಹ ಒಂದು ವಾಸಸ್ಥಾನವನ್ನು ಆಗಿದೆ ಅಂತಲೇ ಹೇಳ್ಬೋದು. ವಾಸಸ್ಥಾನ ಆಗಿರೋದು ಯಾವ ಜೀವಿಗಳಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಸುಮ್ಮನೆ ನಾವು ಬ್ಯಾಕ್ಟೀರಿಯಾಗಳಂತ ಹೇಳ್ತೀವಿ, ಶಿಲೀಂಧ್ರಗಳಂತ ಹೇಳ್ತೀವಿ, ಎರೆಹುಳುಗಳಂತ ಹೇಳ್ತೀವಿ, ವೈಲ್ಡ್ ಲೈಫ್ ಎನಿಮಲ್ಸ್ನು ಸಹ ಈ ಒಂದು ಮಣ್ಣು ಏನಾಗಿದೆಪ್ಪ ಅಂತಂದರೆ ಒಂದು ವಾಸಸ್ಥಾನವಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ವಸ್ತು ಭೂಮಿಯ ಮೇಲೆ 1 inch ಡೆವಲಪ್ ಆಗಬೇಕಪ್ಪ ಅಂತಂದರೆ ಸುಮಾರು 1000 ವರ್ಷಗಳ ಕಾಲ ಅಲ್ಲಿ ಏನಾಗಬೇಕಪ್ಪ ಅಂತಂದರೆ ಭೌತಿಕ, ಜೈವಿಕ ಮತ್ತು ರಾಸಾಯನಿಕ ಕ್ರಿಯೆಗಳು ಸುಮಾರು 1000 ವರ್ಷ

ಗಳು ನಡೆದ ಮೇಲೆ ನಮ್ಮ ಭೂಮಿ ಮೇಲೆ ಏನಾಗುತ್ತಪ್ಪ ಅಂತಂದ್ರೆ ಒಂದು ಇಂಚು ಮಣ್ಣ ರೆಡಿ ಆಗ್ತದೆ. ಅದಕ್ಕಾಗಿ ಏನಾಯ್ತಲ್ಲ, ನಮ್ಮ ಎಲ್ಲ ರೈತ ಬಾಂಧವರು ನಾವು ಏನ್ ಮಾಡ್ಕೋಬೇಕಪ್ಪ ಅಂದ್ರೆ, ಇಂಥ ಒಂದು ಅತ್ಯಮೂಲ್ಯವಾದಂತ ಒಂದು ವಸ್ತುವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಮತ್ತು ಮಣ್ಣಿನ ಸವಿತ ಆಗದೆ ಅಂತ ಒಂದು ರೀತಿಯಲ್ಲಿ ಬಳಕೆ ಮಾಡಿಕೊಂಡು ನಾವೇನು ಮಾಡ್ಕೋಬೇಕಾಗಿತ್ತಪ್ಪ ಅಂದ್ರೆ, ಮುಂದಿನ ಒಂದು ಪೀಳಿಗೆಗೆ ನಾವು ಒಂದು ಉತ್ತಮವಾದಂಥ ಅಥವಾ ಆರೋಗ್ಯಯುತವಾದಂಥ ಮಣ್ಣನ್ನು ಕೊಡುವಂಥ ನಮ್ಮ ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಆಗಿದೆ ಅಂತಲೇ ಹೇಳ್ಬೋದು. ಈಗ ನಾವು ಮಣ್ಣಿನ ಪರೀಕ್ಷೆಯ ಬಗ್ಗೆ ಮಾತಾಡೋಣ. ಮಣ್ಣಿನ ಪರೀಕ್ಷೆ ಅಂದರೆ ಏನಪ್ಪ ಅಂತಂದರೆ, ಮಣ್ಣು ಪರೀಕ್ಷೆ ಅಂದರೆ ನಾವೊಂದು ಮಣ್ಣಿನ ಮಾದರಿಯಲ್ಲಿ

ನಮ್ಮ ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಆಗಿದೆ ಅಂತಲೇ ಹೇಳ್ಬೋದು. ಈಗ ನಾವು ಮಣ್ಣಿನ ಪರೀಕ್ಷೆಯ ಬಗ್ಗೆ ಮಾತಾಡೋಣ. ಮಣ್ಣಿನ ಪರೀಕ್ಷೆ ಅಂದರೆ ಏನಪ್ಪ ಅಂತಂದರೆ, ಮಣ್ಣು ಪರೀಕ್ಷೆ ಅಂದರೆ ನಾವೊಂದು ಮಣ್ಣಿನ ಮಾದರಿಯಲ್ಲಿ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳನ್ನು ಲ್ಯಾಬ್ರೋಟರಿಯಲ್ಲಿ ವಿಶ್ಲೇಷಣೆ ಮಾಡೋದಕ್ಕೆ ನಾವೇನಂತೀವಪ್ಪ ಅಂತಾನೆ ಮಣ್ಣು ಪರೀಕ್ಷೆ ಅಂತಲೇ ಕರಿತೀವಿ. ಈ ಭೌತಿಕ ಗುಣಧರ್ಮಗಳನ್ನು ನಾವೊಂದು ಲ್ಯಾಬ್ರೋಟರಿಯಲ್ಲಿ ಸಹ ನಾವು ಚೆಕ್ ಮಾಡ್ಬೋದು. ಭೌತಿಕ ಗುಣಧರ್ಮಗಳು ಯಾವ್ಯಾವ ಅಂತಂದರೆ, ಒಂದು ಮಣ್ಣಿನ ರಚನೆ ಆಗಿರ್ಬೋದು, ಅಥವಾ ಒಂದು ಮಣ್ಣಿನ ಆಕಾರ ಆಗಿರ್ಬೋದು, ಅಥವಾ ನಮ್ಮ ಒಂದು ಮಣ್ಣಿನಲ್ಲಿ ಇರ್ತಕ್ಕಂಥ ನೀರಿನಾಂಶ ಹಿಡಿದುಕೊಟ್ಟುಗಳ ಪ್ರಮಾಣವನ್ನು ಸಹ ನಾವು ನಮ್ಮ ಒಂದು ಲ್ಯಾಬ್ರರಿಯಲ್ಲಿ ಚೆಕ್ ಮಾಡ್ಬೋದು. ಅದೇ ರೀತಿಯಾಗಿ ರಾಸಾಯನಿಕ ಗುಣಧರ್ಮಗಳಂದರೆ, ಆ ರಾಸಾಯನಿಕ ಗುಣಧರ್ಮಗಳಲ್ಲಿ ನಾವು ಯಾವಾಗ ಚೆಕ್ ಮಾಡ್ಬೋದಪ್ಪ ಅಂತಂದರೆ, ಮೊದಲನೇದಾಗಿ ಮಣ್ಣಿನ ರಸಾರ ಅಂತ ಹೇಳ್ತೀವಿ, ಮಣ್ಣಿನ ರಸಾರನ್ನು ಚೆಕ್ ಮಾಡ್ಬೋದು. ಮತ್ತು ನಮ್ಮ ಒಂದು ಮಣ್ಣಿನಲ್ಲಿ ಇರ್ತಕ್ಕಂಥ ಕರಗೋ ಲವಣಾಂಶಗಳು ಅಂತೀವಲ್ಲ, ಅದನ್ನು ಸಹ ನಾವು ಚೆಕ್ ಮಾಡ್ಬೋದು. ಅದೇ ರೀತಿಯಾಗಿ ಪ್ರಧಾನ ಪೋಷಕಾಂಶಗಳು ಅಂತ ಬರ್ತವೆ. ಪ್ರಧಾನ ಪೋಷಕಾಂಶಗಳು ಅಂತಂದರೆ ಈಗ ಸಾರಜನಕ ಆಗಿರ್ಬೋದು, ರಂಜಕ ಆಗಿರ್ಬೋದು, ಅಥವಾ ಪೊಟ್ಯಾಶ್ ಆಗಿರ್ಬೋದು, ಇವನು ಸಹ ನಮ್ಮ ಒಂದು ಲ್ಯಾಬ್ರರಿಯಲ್ಲಿ ಚೆಕ್ ಮಾಡ್ಬೋದು. ಅದೇ ರೀತಿಯಾಗಿ ದ್ವಿತೀಯ ಪೋಷಕಾಂಶಗಳು ಅಂತ ಬರ್ತವೆ. ಈ ದ್ವಿತೀಯ ಪೋಷಕಾಂಶಗಳು ಅಂತಂದರೆ ಈ ಪ್ರಧಾನ ಪೋಷಕಾಂಶಗಳಿಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇವು ಸಸ್ಯಗಳಿಗೆ ಬೇಕಾಗಿರ್ತವೆ. ಅದಕ್ಕೆ ನಾವೇನಂತೀವಿ, ಇವಕ್ಕೆ ದ್ವಿತೀಯ ಪೋಷಕಾಂಶಗಳು ಅಂತೀವಿ. ದ್ವಿತೀಯ ಪೋಷಕಾಂಶಗಳು ಅಂತಂದರೆ ಯಾವ್ಯಾವ ಅಂತಂದರೆ, ನಾವು ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಮತ್ತು ಗಂಧಕಕ್ಕೆ ನಾವೇನಂತೀವಿ ದ್ವಿತೀಯ ಪೋಷಕಾಂಶಗಳು ಅಂತೀವಿ. ಅದೇ ರೀತಿಯಾಗಿ ನಾವು ಲಘು ಪೋಷಕಾಂಶಗಳನ್ನು ಸಹ ಮಣ್ಣಿನ ಪರೀಕ್ಷೆಯಲ್ಲಿ ನಾವು ಮಾಡ್ಕೋಬಹುದು. ಈ ಲಘು ಪೋಷಕಾಂಶಗಳು ಅಂತಂದರೆ ಗಿಡಗಳಿಗೆ ಅತಿ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರುವಂಥ ಪೋಷಕಾಂಶಗಳಿಗೆ ನಾವೇನಂತೀವಪ್ಪ ಅಂತಂದರೆ ಲಘು ಪೋಷಕಾಂಶಗಳು ಅಂತೀವಿ. ಆ ಲಘು ಪೋಷಕಾಂಶಗಳು ಅಂದರೆ ಯಾವ್ಯಾವ ಅಂತಂದರೆ, ಮೊದಲನೇದಾಗಿ ಕಬ್ಬಿಣ ಇರ್ಬೋದು, ಗಂಧಕ, ಸತು ಮತ್ತು ಮ್ಯಾಂಗ್ನೀಸ್, ಬೋರಾನ್, ನಾವು ಇವುಗಳಿಗೆ ಏನಂತೀವಂತಂದರೆ ಲಘು ಪೋಷಕಾಂಶಗಳು ಅಂತ ಕರಿತೀವಿ. ಇವನು ಸಹ ನಮ್ಮ ಒಂದು ಮಣ್ಣಿನಲ್ಲಿ ನಾವು ಪರೀಕ್ಷೆಯನ್ನು ಮಾಡಿಸ್ಕೋಬಹುದು. ಈಗ ನಾವು ಮಣ್ಣಿನ ಪರೀಕ್ಷೆ ಮಾಡೋದ್ರಿಂದ ಏನೇನು ಉಪಯೋಗಗಳು ಅಥವಾ ಏನಿದರ ಮಹತ್ವ ಇದೆ ಅನ್ನೋದು ನಾವೀಗ ನೋಡೋಣ. ಮಣ್ಣಿನಲ್ಲಿ ಸಸ್ಯಗಳಿಗೆ ಅವಶ್ಯಕವಾಗಿರುವಂಥ ಪೋಷಕಾಂಶಗಳು ಯಾವ ಪ್ರಮಾಣದಲ್ಲಿ ಎಂಬುದನ್ನು ಸಹ ನೀವು ನಿರ್ದೇಶಿಸಬಹುದು. ಸಪೋಸ್ ನೀವು ಮಣ್ಣನ್ನು ಪರೀಕ್ಷೆ ಮಾಡಿದರೆ, ಈಗ ನಾನು ಆಲ್ರೆಡಿ ನಿಮಗೆ ಪೋಷಕಾಂಶಗಳನ್ನು ಹೇಳಿದೆ, ಒಂದು ಸಸ್ಯಗಳು ಒಂದು ಈಗ ನಾವು ಬೆಳೆದು ಅದು ಒಂದು ಒಳ್ಳೆ ಇಳುವರಿ ಕೊಡಬೇಕಪ್ಪ ಅಂತಂದರೆ ನಾವು 17 ಪೋಷಕಾಂಶಗಳು ಅಂತೀವಿ. ಆ 17 ಪೋಷಕಾಂಶಗಳು ನಮ್ಮ ಒಂದು ಮಣ್ಣಿನಲ್ಲಿ ಯಾವ ಪ್ರಮಾಣದಲ್ಲಿದ್ದಾವೆ ಅಂದರೆ, ಯಾವ ಪ್ರಮಾಣ ಅಂತಂದರೆ ಅಧಿಕ ಪ್ರಮಾಣದಲ್ಲಿದೆಯೋ ಅಥವಾ ಮಧ್ಯಮ ಪ್ರಮಾಣದಲ್ಲಿದೆಯೋ ಅಥವಾ ಕಡಿಮೆ ಪ್ರಮಾಣದಲ್ಲಿ ಎಂಬುದು ನಾವು ಮಣ್ಣು ಪರೀಕ್ಷೆಯ ಮುಖಾಂತರ ನಾವು ನಿರ್ಧರಿಸಬಹುದು. ಅದೇ ರೀತಿಯಾಗಿ ಯಾವುದಾದ್ರೂ ಪೋಷಕಾಂಶಗಳ ಕೊರತೆಯನ್ನು ಇದ್ದರೂ ಸಹ ನಾವು ಒಂದು ಮಣ್ಣು ಪರೀಕ್ಷೆಯ ಮುಖಾಂತರ ನಾವು ಅದನ್ನ ತಿಳ್ಕೋಬಹುದು. ಅದೇ ರೀತಿಯಾಗಿ ನಾವು ಒಂದು ಮಣ್ಣಿನ ಪರೀಕ್ಷೆ ಮಾಡೋದ್ರಿಂದ ನಮ್ಮ ಒಂದು ಮಣ್ಣು ಅಥವಾ ಯಾವುದಾದ್ರೂ ಒಂದು ಸಮಸ್ಯೆಯಿಂದ ಬಳಲ್ತಾ ಇದೆಯೋನೋ ಅನ್ನೋದನ್ನು ಸಹ ಚೆಕ್ ಮಾಡ್ಕೋಬಹುದು. ಈ ಸಮಸ್ಯೆ ಅಂತಂದರೆ ನಮ್ಮ ಒಂದು ಭೂಮಿ ಆಮ್ಲೀಯ ಗುಣಧರ್ಮವನ್ನು ಹೊಂದಿದೆಯೋ, ಅಥವಾ ಕ್ಷಾರೀಯ ಗುಣಧರ್ಮವನ್ನು ಹೊಂದಿದೆಯೋ, ಅಥವಾ ಯಾವುದಾದ್ರು ಸವಳಜೋಗಳು ಬಂದಿದೆಯೋನೋ, ಅಥವಾ ಯಾವುದಾದ್ರು ಕರ್ಲು ಭೂಮಿ ಆಗಿದೆಯೋ, ಇದನ್ನು ಸಹ ನಾವು ಮಣ್ಣು ಪರೀಕ್ಷೆ ಮುಖಾಂತರ ನಾವು ತಿಳ್ಕೋಬಹುದು. ಅದೇ ರೀತಿಯಾಗಿ ಈ ಮಣ್ಣಿನಲ್ಲಿರುವಂಥ ಲವಣಾಂಶಗಳ ಪ್ರಮಾಣ ಅಂತ ಹೇಳ್ತೀವಿ. ಲವಣಾಂಶಗಳು ಅಂತಂದರೆ ಈಗ ಸೋಡಿಯಂ ಆಗಿರ್ಬೋದು, ಕ್ಲೋರೈಡ್ ಆಗಿರ್ಬೋದು, ಅಥವಾ ಯಾವುದೇ ಕಾರ್ಬೋನೇಟ್ಸ್ ಅಥವಾ ಬೈಕಾರ್ಬೋನೇಟ್ಸ್ನ ಸಹ ಇವು ನಾವು ಯಾವ ಒಂದು ಪ್ರಮಾಣದಲ್ಲಿದ್ದಾವೆ ನಮ್ಮ ಒಂದು ಭೂಮಿಯಲ್ಲಿ ಅನ್ನೋದನ್ನು ಸಹ ನಾವು ತಿಳ್ಕೋಬಹುದು. ಅದೇ ರೀತಿಯಾಗಿ ನೀವು ಮಣ್ಣು ಪರೀಕ್ಷೆ ಮಾಡೋದ್ರಿಂದ ನಾವು ಬೆಳೆಗಳಿಗೆ ಯಾವ ರೀತಿಯ ಗೊಬ್ಬರಗಳನ್ನು ಕೊಡಬೇಕು ಮತ್ತು ಯಾವ ಗೊಬ್ಬರಗಳನ್ನ ನಾವು ಪಟ್ಟಿದರೆ ಒಳ್ಳೆಯದನ್ನು ಸಹ ನಾವು ಮಣ್ಣು ಪರೀಕ್ಷೆ ಮುಖಾಂತರ ನಾವು ತಿಳ್ಕೊಳ್ಬಹುದು. ಇಷ್ಟೆಲ್ಲ ಉಪಯೋಗಗಳು ಇರುವುದರಿಂದ ಅದಕ್ಕೆ ನಮ್ಮ ಬಿಜಾಪುರ ಜಿಲ್ಲೆ ಅಥವಾ ನಮ್ಮ ಸುತ್ತಮುತ್ತಲಿನ ಜಿಲ್ಲೆಯ ರೈತರಲ್ಲಿ ನಾನು ಏನು ಕಳಕಳಿಯಿಂದ ವಿನಂತಿಸಿಕೊಳ್ತೀನಿ, ಎಲ್ಲರೂ ತಾವು ಒಂದು ಸಲ ನೀವು ಮಣ್ಣು ಪರೀಕ್ಷೆಯನ್ನು ಮಾಡ್ಕೋಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಈಗ ನಾವು ಮಣ್ಣಿನ ಪರೀಕ್ಷೆಗೆ ಮಾಡಬೇಕಾದ್ರೆ ಮಣ್ಣಿನ ಮಾದರಿಗಳನ್ನು ತೆಗೆದುಕೊಳ್ಳಬೇಕಾಗ್ತದೆ ಭೂಮಿಯಲ್ಲಿ. ಆ ಒಂದು ಮಣ್ಣಿನ ಮಾದರಿಗಳನ್ನ ನಾವು ಯಾವ ರೀತಿ ತೆಗಿಬೇಕನ್ನೋದು ನಾವೀಗ ನೋಡೋಣ. ಅದೇ ಮಣ್ಣಿನ ಮಾದರಿಗಳನ್ನ ತೆಗೆಯಲು ಸೂಕ್ತವಾದ ಕಾಲ ಅಂತಂದರೆ ಯಾವುದಪ್ಪ ಅಂತಂದರೆ, ಈಗ ಯಾವುದಾದ್ರು ಪೈರು ಕಟಾವಾಗಿರ್ತದೆ ಅಥವಾ ಮಾಗಿ ಉಳುಮೆ ಮಾಡೋದಕ್ಕಿಂತ ಮುಂಚೆಯಾಗಿ ನಾವು ಮಣ್ಣಿನ ಮಾದರಿಗಳನ್ನು ತೆಗೆದ್ರೆ ಅದು ಭಾಳ ಸೂಕ್ತ ಅಂತ ಹೇಳ್ತೀವಿ. ಈಗ ಮಣ್ಣಿನ ಮಾದರಿಗಳನ್ನು ಮಾಗಿ ಉಳುಮೆಗಿಂತ ತೆಗೆದರೆ ಭಾಳ ಬೆಸ್ಟು. ಮತ್ತು ಮಾಗಿ ಉಳುಮೆ ಆದ ನಂತರ ನೀವು ನೇಗಿಲ ಒಬ್ಬ ಸಪೋಸ್ ಈಗೆಲ್ಲ ಆಲ್ಮೋಸ್ಟ್ ನೇಗಿಲ ಹೊಡೆದಿರ್ತೀರಿ, ನೇಗಿಲ ಹೊಡೆದ್ರೂ ಸಹ ನೀವು ಅದರಿಂದ ಮಣ್ಣಿನ ಮಾದರಿಗಳನ್ನ ತಕ್ಕೊಂಡು ಬರ್ಬೋದು. ಅದೇ ರೀತಿಯಾಗಿ ಈಗ ನೀವು ಮಣ್ಣಿನ ಸಂಗ್ರಹಣೆಯನ್ನು ನಾವು ಈ ನಮ್ಮ ಒಂದು ಹೊಲಗಳಲ್ಲಿ ಯಾವ ರೀತಿ ಮಾಡ್ಕೋಬೇಕನ್ನೋದನ್ನು ಸಹ ಈಗ ನಾವು ನೋಡೋಣ. ಅದೇ ರೀತಿಯಾಗಿ ಈಗ ನಾವು ಮಣ್ಣಿನ ಮಾದರಿಗಳನ್ನ ಸಂಗ್ರಹಣೆ ಮಾಡಬೇಕಂತಂದರೆ ಮೊದಲನೇಗೆ ನಾವು ಏನು ಮಾಡಬೇಕಂತಂದರೆ ನಮ್ಮ ಹೊಲದ ಎಷ್ಟು ಇದೆ ಅನ್ನೋದು ನಾವು ತಿಳ್ಕೊಂಡು ಆ ಫಸ್ಟ್ಗೆ ನಾವು ಇನ್ನು ಇಡೀ ನಮ್ಮ ಹೊಲವನ್ನು ಒಂದ್ಸಲ ಸುತ್ತಾಡಿ ಬರಬೇಕಾಗ್ತದೆ. ಸುತ್ತಾಡಿ ಬಂದ ನಂತರ ನಾವು ಏನು ಮಾಡ್ಕೋಬೇಕಂದ್ರೆ ನಮ್ಮ ಒಂದು ಹೊಲವನ್ನು ವರ್ಗೀಕರಣ ಮಾಡ್ಕೋಬೇಕಾಗ್ತದೆ. ವರ್ಗೀಕರಣ ಅಂದರೆ ನಾವು ಕ್ಲಾಸಿಫೈ ಅಂತೀವಲ್ಲ, ಆ ಥರ ವರ್ಗೀಕರಣ ಮಾಡ್ಕೋಬೇಕಾಗ್ತದೆ. ಯಾವ ರೀತಿ ವರ್ಗೀಕರಣ ಮಾಡ್ಕೋಬೇಕಪ್ಪ ಅಂತಂದರೆ, ಮೊದಲನೇದಾಗಿ ಮಣ್ಣಿನ ಬಣ್ಣ ಅಂತ ಹೇಳ್ತೀವಿ. ಆ ಮಣ್ಣಿನ ಬಣ್ಣದ ಮುಖಾಂತರ ನಾವು ಒಂದು ಮಣ್ಣಿನ ಸಂಗ್ರಹಣೆ ಮಣ್ಣಿನ ಮಾದರಿಯನ್ನು ತೆಗಿಬೇಕಾಗ್ತದೆ. ಈಗ ಸಪೋಸ್ ನಮ್ಮ ಬಿಜಾಪುರ ಡಿಸ್ಟಿಕ್ಕಿಗೆ ಬಂದರೆ ನಾವು ಜಾಸ್ತಿಯಾಗಿ ಇಲ್ಲಿ ಏನಾಗ್ತದಪ್ಪ ಅಂತಂದರೆ ಈ ಮಡ್ಡಿ ಕಡೆ ಕೆಂಪು ಮಣ್ಣು ಇರ್ತದೆ, ಅದರಲ್ಲೇ ಇನ್ನೊಂದು ಕಪ್ಪು ಮಣ್ಣನ್ನು ಸಹ ನಾವು ನೋಡೋಕೆ ಸಿಗ್ತದೆ. ಅದೇ ರೀತಿಯಾಗಿ ನಮ್ಮ ಬಿಜಾಪುರ ಜಿಲ್ಲಾದ್ಯಂತ ನಾವು ಏನಕ್ಕೆ ಸಿಗ್ತದೆ ಅಂತಂದರೆ ನಮಗೆ ನೋಡಲಿಕ್ಕೆ ಕ್ಷಾರೀಯ ಮಣ್ಣು ಇದೆ ಮತ್ತು ಕರ್ಲು

ಅಂತ ಹೇಳ್ತೀವಿ ಅದನ್ನು ಸಹ ಇದೆ. ಅದಕ್ಕಾಗಿ ಏನೈತಲ್ಲ ತೆಗಿಬೇಕಂತಂದ್ರೆ ಮೊದಲಿಗೆ ನಾವು ಬಣ್ಣದ ಮುಖಾಂತರ ಅಂತ ಹೇಳ್ತೀವಿ. ಬಣ್ಣ ಅಂತಂದ್ರೆ ಈಗ ನಾವು ಕಪ್ಪು ಭೂಮಿ ಆಗಿರ್ಬೋದು ಅಥವಾ ಕೆಂಪು ಮಣ್ಣು ಅಂತ ಹೇಳ್ತೇವಲ್ಲ, ಈ ಮುಖಾಂತರ ನಾವು ಹೊಲವನ್ನ ವರ್ಗೀಕರಣ ಮಾಡ್ಕೋಬೇಕಾಗಿದೆ. ಸಪೋಸ್ ಈಗ ಒಂದೇ 5 ಎಕರೆ ಭೂಮಿಯಲ್ಲಿ ನಾವು ನೋಡಿದೀವಿ, 5 ಎಕರೆ ಭೂಮಿಯಲ್ಲಿ 1-2 ಎಕರೆ ಕಪ್ಪು ಭೂಮಿ, 1-3 ಎಕರೆ ಕೆಂಪು ಭೂಮಿ ಸಹ ನಾವು ನೋಡಿದೀವಿ. ಹಂಗಿತ್ತಂದ್ರೆ ಇಲ್ಲಿ ಏನಾಗಿರ್ತದಪ್ಪ ಅಂತಂದ್ರೆ ಈ ಕೆಂಪು ಭೂಮಿಯಲ್ಲಿ ರಾಸಾಯನಿಕ ಗುಣಧರ್ಮಗಳು ಬೇರೆ ಇರ್ತವೆ, ಮತ್ತು ಅದೇ ರೀತಿಯಾಗಿ ಕಪ್ಪು ಭೂಮಿಯಲ್ಲಿ ಇರತಕ್ಕಂಥ ರಾಸಾಯನಿಕ ಗುಣಧರ್ಮಗಳೇ ಬೇರೆ ಇರ್ತವೆ. ಅದೇ ರೀತಿಯಿಂದ ಏನಾಗುತ್ತೆ ಅಂದರೆ ಈಗ ನಾವು ಮಣ್ಣನ್ನು ವರ್ಗೀಕರಣ ಮಾಡ್ಕೋಬೇಕಾಗುತ್ತೆ ಮಣ್ಣಿನ ಬಣ್ಣದ ಮುಖಾಂತರ. ಅದೇ ರೀತಿಯಾಗಿ ಇಳಿಜಾರು ಅಂತ ಹೇಳ್ತೀವಿ ನಾವು, ಇಳಿಜಾರು ಮುಖಾಂತರನೂ ಸಹ ನಾವು ಮಣ್ಣಿನ ಒಂದು ವರ್ಗೀಕರಣ ಮಾಡ್ಕೋಬೇಕಾಗ್ತದೆ ಅಂತ ಹೇಳ್ತೀವಿ. ಈಗ ಇಳಿಜಾರು ಅಂತಂದ್ರೆ ಹೆಂಗಂತಂದ್ರೆ ಈಗ ನೀವೆಲ್ಲ ರೈತರ ಆಡು ಭಾಷೆಯಲ್ಲಿ ಹೇಳ್ಬೇಕಂತಂದ್ರೆ ಈಗ ಒಬ್ಬರು ಮೇಲ್ಗಡೆ ಪಟ್ಟಿ ಅಂತಾರೆ, ಕೆಲವರು ಕೆಳಗಡೆ ಪಟ್ಟಿ ಅಂತ ಹೇಳ್ತೀವಿ. ಈ ರೀತಿ ಎಲ್ಲರೂ ಸ್ಲೋಪ್ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಸಹ ನೀವು ಏನ್ ಮಾಡ್ಕೋಬೇಕಂತಂದ್ರೆ ವರ್ಗೀಕರಣವನ್ನ ಮಾಡ್ಕೋಬೇಕಾಗ್ತದೆ. ಈಗ ನೀವು ವರ್ಗೀಕರಣ ಮಾಡ್ಕೊಂಡ್ರೆ ಈಗ ಮೇಲ್ಗಡೆ ಪಟ್ಟಿಯಲ್ಲಿ ಮಣ್ಣಿನ ಮಾದರಿಗಳನ್ನ ನೀವು ಬೇರೆ ತೆಗಿಬೇಕಾಗ್ತದೆ, ಮತ್ತು ಕೆಳಗಡೆ ಪಟ್ಟಿಯಲ್ಲಿ ಮಣ್ಣಿನ ಮಾದರಿಗಳನ್ನ ನೀವು ಬೇರೆ ತೆಗಿಬೇಕಾಗ್ತದೆ. ಈಗ ಇನ್ನೊಂದು ಗುಣಧರ್ಮ ಏನಪ್ಪಾ ಅಂತಂದ್ರೆ ಈಗ ರಾಸಾಯನಿಕ ಗುಣಧರ್ಮಗಳಂತ ಈಗ ರಚನೆ ಅಂತ ಹೇಳ್ತೀವಿ ನಾವು. ರಚನೆಯಲ್ಲಿ ಯಾವ್ಯಾವಪ್ಪ ಅಂತಂದ್ರೆ ಈಗ ಸಪೋಸ್ ನಿಮ್ಮ ಒಂದು ಮಣ್ಣಿನ ರಚನೆ ಬೇರೆ ಬೇರೆ ಕಣಗಳಿಂದ ಆಗಿರ್ತದೆ ಅಂತ ಹೇಳ್ತೀವಿ. ಆ ಕಣಗಳಲ್ಲಿ ಏನಾದರೂ ನಿಮ್ಮ ಒಂದು ಭೂಮಿಯಲ್ಲಿ ವ್ಯತ್ಯಾಸ ಇದ್ದರೆ ಸಹ ನೀವು ಮಣ್ಣಿನ ಕಣಗಳ ಒಂದು ವ್ಯತ್ಯಾಸದ ಮುಖಾಂತರ ನೀವು ಮಣ್ಣಿನ ಮಾದರಿಗಳನ್ನು ತೆಗಿಬೇಕಾಗ್ತದೆ. ಈಗ ಸಪೋಸ್ ಒಂದೊಂದು ಕಡೆ ಏನಾಗಿರ್ತದೆ, ಈಗ ಮೇಲ್ಗಡೆ ಪಟ್ಟಿಯಲ್ಲಿ ಮರಳಿನ ಅಂಶ ಜಾಸ್ತಿ ಇರ್ತದೆ, ಅದೇ ಕೆಳಗಡೆ ಪಟ್ಟಿಯಲ್ಲಿ ಏನಾಗಿರ್ತದೆ ಜೇಡಿ ಮಣ್ಣಿನ ಅಂಶ ಜಾಸ್ತಿ ಇರ್ತದೆ. ಹೀಗಾಗಿ ನಾವು ಇಲ್ಲಿ ಏನಾಗ್ತದೆ ಅಂದರೆ ರಾಸಾಯನಿಕ ಗುಣಧರ್ಮಗಳು ಬೇರೆ ಬೇರೆನೇ ಇರ್ತವೆ. ಅದೇ ರೀತಿಯಾಗಿ ನಾವು ಏನು ಮಾಡ್ಕೋಬೇಕಂತ ಹೇಳಿದಾಗ ಆಲ್ರೆಡಿ ಒಂದು ನಾವು ಫಸ್ಟಿಗೆ ನಮ್ಮ ಒಂದು ಭೂಮಿಯನ್ನು ವರ್ಗೀಕರಣ ಮಾಡ್ಕೋಬೇಕು. ವರ್ಗೀಕರಣ ಮಾಡ್ಕೊಂಡ ನಂತರ ನಾವು ಆ ಒಂದು ಭೂಮಿಯಲ್ಲಿ ನಾವು ಮಣ್ಣಿನ ಮಾದರಿಗಳನ್ನ ತೆಗಿ ಅಂತ ನಾವು ಹೇಳ್ತೀವಿ. ಈಗ ನಾವು ಬಿಜಾಪುರ ಜಿಲ್ಲೆಯ ರೈತರಿಗೆ ನಾವು ಏನು ಹೇಳೋದಪ್ಪ ಅಂತಂದರೆ ಪ್ರತಿ 3 ವರ್ಷಕ್ಕೊಮ್ಮೆ ಒಂದ್ಸಲ ಆದರೂ ನೀವು ಮಣ್ಣು ಪರೀಕ್ಷೆ ಮಾಡಬೇಕು. ಮಣ್ಣು ಪರೀಕ್ಷೆ ಮಾಡಿ ನೀವು ಅದರಲ್ಲಿ ಇರತಕ್ಕಂಥ ಒಂದು ಪೋಷಕಾಂಶ ಲಭ್ಯತೆಯನ್ನು ನೀವು ಅರಿತುಕೋಬೇಕನ್ನೋದು ನಮ್ಮೆಲ್ಲರ ಬಯಕೆ. ಅದೇ ರೀತಿಯಾಗಿ ಈಗ ನೀವು ಮಣ್ಣಿನ ಮಾದರಿಗಳನ್ನ ಸಂಗ್ರಹಣೆ ಮಾಡಬೇಕಂದ್ರೆ ಮೊದಲಿಗೆ ನೀವು ಆಲ್ರೆಡಿ ಏನು ಮಾಡಿದಿರಪ್ಪ ಅಂತಂದರೆ ವರ್ಗೀಕರಣ ಮಾಡಿರ್ತಾರೆ. ವರ್ಗೀಕರಣ ಮಾಡಿದ ನಂತರ ನಾವು ಮಣ್ಣಿನ ಮಾದರಿಗಳನ್ನು ಕಲೆಕ್ಟ್ ಮಾಡಬೇಕಾಗ್ತದೆ. ಈಗ ನಾವು ಮೊದಲಿಗೆ ಏನು ಮಾಡೋದಪ್ಪ ಅಂತಂದರೆ ಮಣ್ಣಿನ ಮಾದರಿಗಳನ್ನು ಎಲ್ಲಿ ಕಲೆಕ್ಟ್ ಮಾಡಬಾರ್ದು, ಎಲ್ಲಿ ಕಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನೀಗ ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತೇನೆ. ಈಗ ನೀವು ಮಣ್ಣಿನ ಮಾದರಿಗಳನ್ನ ಎಲ್ಲಿ ಕಲೆಕ್ಟ್ ಮಾಡಬಾರ್ದಪ್ಪ ಅಂತಂದರೆ ಮೊದಲನೇದಾಗಿ ನಿಮ್ಮ ಹೊಲಗಳಲ್ಲಿ ಯಾವುದಾದ್ರೂ ಗಿಡ ಮರಗಳಿದ್ದರಪ್ಪ ಅಂತಂದರೆ ಅದರ ಬುಡುಗಡೆ ನೀವು ಮಣ್ಣಿನ ಮಾದರಿಗಳನ್ನ ಕಲೆಕ್ಟ್ ಮಾಡಬಾರ್ದು. ಯಾಕಪ್ಪ ಅಂತಂದರೆ ಈಗ ನೋಡಿ ಸಪೋಸ್ ಗಿಡಗಳಲ್ಲಿ ಎಲೆಗಳು ಬಿದ್ದು ಅಲ್ಲಿ ಡಿಕಂಪೋಸ್ ಆಗಿ ಅಲ್ಲಿ ಸಾವಯವ ಇಂಗಾಲ ಆಗಿರ್ಬೋದು ಅಥವಾ ಪೋಷಕಾಂಶ ಲಭ್ಯತೆ ಅಂತ ಒಂದು ಜಾಗದಲ್ಲಿ ಏನಾಗಿರ್ತದಂದ್ರೆ ಜಾಸ್ತಿ ಇರ್ತದೆ. ಅದಕ್ಕೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಯಾವ್ದಾದ್ರು ಗಿಡ ಇತ್ತಂದ್ರೆ ಗಿಡದ ಬುಡದಲ್ಲಿ ನೀವು ಮಣ್ಣಿನ ಮಾದರಿಗಳನ್ನ ಕಲೆಕ್ಟ್ ಮಾಡಬಾರ್ದು. ಅದೇ ರೀತಿಯಾಗಿ ನಿಮ್ಮ ಒಂದು ಹೊಲದಲ್ಲಿ ಒಂದು ರಸ್ತೆ ಇತ್ತಪ್ಪ ಅಂತಾರೆ ರಸ್ತೆ ಅಕ್ಕಪಕ್ಕದಲ್ಲಿ ಸಹ ನೀವು ಮಣ್ಣಿನ ಮಾದರಿಗಳನ್ನ ತೆಗಿಬಾರ್ದು. ಮತ್ತೆ ನಿಮ್ಮ ಒಂದು ಹೊಲದಲ್ಲಿ ಗೊಬ್ಬರದ ಗುಂಡಿ ಇತ್ತಂದ್ರೆ ಗೊಬ್ಬರದ ಗುಂಡಿ ಹತ್ರನೂ ಸಹ ನಾವು ಮಣ್ಣಿನ ಮಾದರಿಗಳನ್ನು ತೆಗಿಬಾರ್ದು. ಯಾಕಂದ್ರೆ ಗೊಬ್ಬರದ ಗುಂಡಿಯ ಅಕ್ಕಪಕ್ಕದಲ್ಲಿ ಏನಾಗಿರ್ತದಪ್ಪ ಅಂತಂದ್ರೆ ಗೊಬ್ಬರದಲ್ಲಿ ಇರತಕ್ಕಂಥ ಪೋಷಕಾಂಶಗಳು ಅಲ್ಲಿ ಮಳೆಯ ಮುಖಾಂತರ ಅಥವಾ ನೀರಿನ ಮುಖಾಂತರ ಹೋಗಿ ಕಂಟ್ಯಾಮಿನೇಟ್ ಆಗಿರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅದಕ್ಕೆ ಏನೈತಿಲ್ಲ, ಗೊಬ್ಬರದ ಗುಂಡಿ ಹತ್ರ ನೀವು ಮಣ್ಣಿನ ಮಾದರಿಗಳನ್ನು ತೆಗಿಬಾರ್ದು. ಮತ್ತೆ ಕಟ್ಟಡಗಳ ಅಕ್ಕಪಕ್ಕದಲ್ಲಿ ಸಹ ಮಣ್ಣಿನ ಮಾದರಿಗಳನ್ನು ತೆಗಿಬಾರ್ದು. ಮತ್ತೆ ಇನ್ನೊಂದು ಎಲ್ಲಿ ಅಂತಂದ್ರೆ ನೀರು ನಿಂತಿರುವ ಜಾಗಗಳಲ್ಲಿ, ಈಗ ಸಪೋಸ್ ನಮ್ದು ಹೊಲದಲ್ಲಿ ಏನಾದ್ರೂ ಒಂದು ಅಡಮಳಿ ಬಿದ್ದು ನೀರು ನಿಂತಿತ್ತಪ್ಪ ಅಂತಂದ್ರೆ ಆ ನೀರು ನಿಂತ ನೀರಿನಲ್ಲಿ ಸಹ ನಾವು ಮಣ್ಣಿನ ಮಾದರಿಗಳನ್ನು ತೆಗಿಬಾರ್ದು. ಮತ್ತೆ ನಿಮ್ಮ ಒಂದು ಹೊಲದಲ್ಲಿ ಎಲ್ಲರೂ ಲೈಟ್ ಕಂಬದ ಹಾದು ಹೋಗಿತ್ತಂದ್ರೆ ಲೈಟ್ ಕಂಬದ ಕೆಳಗಡೆನೂ ಸಹ ತೆಗಿಬಾರ್ದು. ಈ ಒಂದು ಈಗ ನಾನು ಹೇಳಿದಂತ ಈ ಒಂದು ಸ್ಥಳಗಳಲ್ಲಿ ನೀವು ಮಣ್ಣಿನ ಮಾದರಿಗಳನ್ನ ತೆಗಿಬಾರ್ದು. ಇನ್ನು ಎಲ್ಲಿ ತೆಗಿಬೇಕಪ್ಪ ಅಂತಂದ್ರೆ ನಾವು ಆಲ್ರೆಡಿ ಈಗ ಮಣ್ಣನ್ನ ವರ್ಗೀಕರಣ ಮಾಡ್ಕೊಂಡಿದೀವಿ. ಮಣ್ಣಿನ ವರ್ಗೀಕರಣ ಹೆಂಗ್ ಮಾಡಿದೀವಪ್ಪ ಅಂತಂದ್ರೆ ಒಂದು ಬಣ್ಣದ ಮುಖಾಂತರ, ಒಂದು ಇಳಿಜಾರು ಮುಖಾಂತರ, ಒಂದು ಇನ್ನೊಂದು ಕಣ ವಿನ್ಯಾಸದ ಮುಖಾಂತರ ನಾವು ವರ್ಗೀಕರಣ ಮಾಡ್ಕೊಂಡಿದೀವಿ. ಆ ವರ್ಗೀಕರಣ ಮಾಡ್ಕೊಂಡಂತ ಸ್ಥಳಗಳಲ್ಲಿ ನಾವು ಈಗ ಏನ್ ಮಾಡ್ಬೇಕಂದ್ರೆ ಮಣ್ಣುಗಳನ್ನ ತೆಗಿಬೇಕು. ಈಗ ಆಲ್ರೆಡಿ ಎಲ್ಲಿ ತೆಗಿಬಾರ್ದು ಅನ್ನೋದು ನಾನು ಆಲ್ರೆಡಿ ಹೇಳ್ಕೊಟ್ಟೆ. ಈಗ ಎಲ್ಲಿ ತೆಗಿಬೇಕು ಅನ್ನೋದನ್ನು ನಾವು ಈಗ ನೋಡೋಣ. ಈಗ ಎಲ್ಲಿ ತೆಗಿಬೇಕಪ್ಪ ಅಂತಂದ್ರೆ ನೀವು ಏನು ವರ್ಗೀಕರಣ ಮಾಡಿರ್ತಾರಲ್ಲ ಆ ಬಂಡದ ಬಿಟ್ಟು ಒಂದು 4 ಮೀಟರ್ ಅಂತ ಹೇಳ್ತೀವಿ, 4-5 ಮೀಟರ್ ನೀವು ಒಳಗಡೆಯನ್ನ ನೀವು ಮಣ್ಣಿನ ಮಾದರಿಯನ್ನು ತೆಗಿಬೇಕು. ತೆಗಿಬೇಕಂತಂದ್ರೆ ನೀವು ಏನ್ ಮಾಡ್ಬೇಕಂದ್ರೆ ನೀವು ವರ್ಗೀಕರಣ ಮಾಡಿದಂತ ಆ ಒಂದು ಹೊಲದಲ್ಲಿ ಏನ್ ಮಾಡ್ಬೇಕಂದ್ರೆ ಸುಮಾರು 5-6 ಸ್ಪಾಟ್ಗಳನ್ನ ನೀವು ಗುರುತ ಮಾಡ್ಕೋಬೇಕಾಗ್ತದೆ. 5-6 ಸ್ಪಾಟ್ಗಳನ್ನ ಯಾಕೆ ನಾವು ಗುರುತ ಮಾಡ್ಕೋಬೇಕಪ್ಪ ಅಂತಂದ್ರೆ ಈಗ ನೋಡ್ರಿ, ನಮ್ಮ ಒಂದು ಹೊಲದಲ್ಲಿ ಒಂದ್ ಕಡೆ ಇದ್ದಂತ ಮಣ್ಣಿನ ಫಲವತ್ತತೆ ಇನ್ನೊಂದು ಕಡೆ ಇರಂಗಿಲ್ಲ. ಅದಕ್ಕಾಗಿ ನಾವು ಒಂದು ಎವರೇಜ್ ಮಣ್ಣು ತೆಗಿಯೋಗೋಸ್ಕರ ನಾವು ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಸುಮಾರು ಒಂದು 5-6 ಸ್ಪಾಟ್ಗಳನ್ನ ನಾವು ಗುರುತ ಮಾಡ್ಕೋಬೇಕಾಗ್ತದೆ. 6 ಸ್ಪಾಟ್ಗಳನ್ನ ಗುರುತ ಮಾಡ್ಕೊಂಡು ನಾವು ಅಲ್ಲಿ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಮೊದಲನೇದಾಗಿ ಮಣ್ಣಿನ ಮೇಲ್ಮೈಯಲ್ಲಿ ಇರತಕ್ಕಂಥ ಎಲೆಗಳಾಗಲಿ ಕಲ್ಲುಗಳನ್ನಾಗಲಿ ಸ್ವಲ್ಪ ನಾವು ಸ್ವಚ್ಛ ಮಾಡ್ಕೋಬೇಕಾಗ್ತದೆ. ಮೇಲುಗಡೆ ಸ್ವಚ್ಛ ಮಾಡ್ಕೊಂಡ ನಂತರ ನಾವು ಈಗ ಏನ್ ಮಾಡ್ಬೇಕಂತಂದ್ರೆ ಮಣ್ಣಿನ ಮಾದರಿಗಳನ್ನ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಈಗ ಮೊದಲನೇದಾಗಿ ನಾವು ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಏಕದಳ ಧಾನ್ಯ ಸಸ್ಯಗಳಿಗೆ ನೀವು ಬೆಳೀತಾ ಇದ್ರೆ ನೀವು ಅಲ್ಲಿ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಒಂದು 0-20 ಸೆಂಟಿಮೀಟರ್ ಮಟ್ಟ, ಅಂದ್ರೆ ಒಂದು 0-20 ಸೆಂಟಿಮೀಟರ್ಗಳ ಒಂದು ಆಳದಲ್ಲಿ ಮಣ್ಣಿನ ಮಾದರಿಗಳ

ಮತ್ತು ತೆಗಿಬೇಕಾಗ್ತದೆ. ಮತ್ತು ಈಗ ನೀವು ಬಹುವಾರ್ಷಿಕ ಸಸ್ಯಗಳನ್ನ ಅಂತಂದ್ರೆ ನಾವು ಹಾರ್ಟಿಕಲ್ಚರ್ ಆಪ್ಷನ್ ಅನ್ನು ನೀವು ಬೆಳೀತಾ ಇದ್ರೆ ನೀವು ಏನ್ ಮಾಡ್ಕೋಬೇಕಂದ್ರೆ ಸುಮಾರು ಒಂದು 2 ರಿಂದ 3 ಮಣ್ಣಿನ ಮಾದರಿಗಳನ್ನ ಸಂಗ್ರಹಣೆ ಮಾಡಬೇಕಾಗ್ತದೆ. ಎಷ್ಟು ಸಂಗ್ರಹಣೆ ಅಂದ್ರೆ ತೋಟಗಾರಿಕೆ ಬೆಳೆಯಲ್ಲಿ ಯಾಕೆ ಮಾಡ್ಬೇಕಂದ್ರೆ ತೋಟಗಾರಿಕೆ ಬೆಳೆಗಳ ಬೇರುಗಳು ಬಹಳ ಕೆಳಗಡೆ ಹೋಗೋದ್ರಿಂದ ನಾವು ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಸುಮಾರು 2 ರಿಂದ 3 ಮಣ್ಣಿನ ಮಾದರಿಗಳನ್ನ ಆ ಒಂದು ಕಡೆ ತೆಗಿಬೇಕಾಗ್ತದೆ. ಯಾಕಂತಂದ್ರೆ ಈಗ ನೋಡ್ರಿ ತೋಟಗಾರಿಕೆ ಬೆಳೆಗಳು ಬೇರುಗಳು ಜಾಸ್ತಿ ಕೆಳಗಡೆ ಹೋಗೋದ್ರಿಂದ ಈಗ ನಮ್ಮ ಬಿಜಾಪುರದ ಮಣ್ಣಲ್ಲಿ ಏನಾಗಿರ್ತದೆ ಕೆಳಗಡೆ ಒಂದು ಸ್ವಲ್ಪ ಸುಣ್ಣದ ಪ್ರಮಾಣ ಜಾಸ್ತಿ ಇರೋದ್ರಿಂದ ಅಂತ ಸುಣ್ಣದ ಪ್ರಮಾಣ ಎಷ್ಟು ಪ್ರಮಾಣದಲ್ಲಿ ಅನ್ನೋದು ಸಹ ನೀವು ಅರ್ಥಕೋಬೇಕಾಗುತ್ತೆ. ಆದ್ರಿಂದ ನೀವು ತೋಟಗಾರಿಕೆ ಬೆಳೆಯವರು ಏನು ಮಾಡ್ಬೇಕಂತಂದ್ರೆ ಸುಮಾರು 2 ರಿಂದ 3 ಮಾದರಿಗಳನ್ನ ನೀವು ಒಂದೇ ಸ್ಥಳದಲ್ಲಿ ತೆಗಿಬೇಕಾಗ್ತದೆ. ಈಗ ನೀವು ಮಣ್ಣಿನ ಮಾದರಿಯನ್ನು ತೆಗಿಬೇಕಂತಂದ್ರೆ ಮೊದಲಿಗೆ ನಾನು ಆಲ್ರೆಡಿ ಹೇಳಿದಂಗೆ ಮಣ್ಣಿನ ಮೇಲ್ಮೈಯಲ್ಲಿ ಇರತಕ್ಕಂಥ ಎಲೆಗಳನ್ನು ಕಲ್ಲುಗಳನ್ನು ನೀವು ತೆಗೆದ ನಂತರ ನೀವು ಅಲ್ಲಿ ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಒಂದು ವಿ ಆಕಾರದಲ್ಲಿ ಅಡ್ಕೋಬೇಕಾಗ್ತದೆ. ವಿ ಆಕಾರದಲ್ಲಿ ಯಾಕೆ ಅಡ್ಕೋಬೇಕಪ್ಪ ಅಂತಂದ್ರೆ ನಿಮ್ಗೆ ತೆಗಿಲಿಕ್ಕೆ ಈಜಿ ಆಗ್ತದೆ. ಸಪೋಸ್ ನೀವು ಅನ್ಬೋದು ಯು ಮುಖಾಂತರ ಯು ಆಕಾರದಲ್ಲಿ ತೆಗಿಬೋದಲ್ಲ ಅಂತ, ಯು ಆಕಾರದಾಗ ತೆಗೆದ್ರೆ ನಿಮಗೆ ಮಣ್ಣಿನ ಮಾದರಿಗಳನ್ನ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಏನೈತಲ್ಲ, ನೀವು ಒಂದು ವಿ ಆಕಾರದಲ್ಲಿ ಒಂದು ತಗ್ಗವನ್ನು ತೆಗಿಬೇಕಾಗ್ತದೆ. ನಾವು ಆಲ್ರೆಡಿ ಹೇಳಿದಂಗೆ 5 ರಿಂದ 6 ಸ್ಪಾಟ್ಗಳು ಏನೇನು ಗುರುತ ಮಾಡಿರ್ತೇವಲ್ರಿ, ಆ ಗುರುತ ಮಾಡಿದಂಥ 6 ಸ್ಪಾಟ್ಗಳಲ್ಲಿ ಮೊದಲಿಗೆ ನಾವು ಏನು ಮಾಡ್ಕೋಬೇಕು, ವಿ ಆಕಾರದಲ್ಲಿ ಅಡ್ಕೋಬೇಕಾಗ್ತದೆ. ವಿ ಆಕಾರದಲ್ಲಿ ಅಡ್ಕೊಂಡ ನಂತರ ನಾವೇನು ಮಾಡ್ಬೇಕಂತಂದ್ರೆ ಮೇಲ್ಗಡೆಯಿಂದ ಹಿಡಿದು ಕೆಳಗಡೆ ಮಟ್ಟ ಒಂದು 2.5 ಸೆಂಟಿಮೀಟರ್, ಮೇಲ್ಗಡೆಯಿಂದ ಹಿಡಿದು ಕೆಳಗಡೆ ಮಟ್ಟ ಒಂದು ಸ್ಲೈಸ್ ಅಂತೀವಲ್ಲ, ಆ ಒಂದು ಮಣ್ಣನ್ನು ಕಲೆಕ್ಟ್ ಮಾಡಬೇಕು. ಬಟ್ ನಮ್ಮ ಕೆಲವೊಬ್ಬ ರೈತರು ಏನು ಮಾಡ್ತಾರಪ್ಪ ಅಂತಂದ್ರೆ ಬರೀ ಮೇಲ್ಗಡೆ ಮಣ್ಣನ್ನು ತರ್ತಾರೆ. ಮೇಲ್ಗಡೆ ಮಣ್ಣನ್ನು ತರೋದ್ರಿಂದ ಅದು ವಿಶ್ಲೇಷಣೆ ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ. ಅದಕ್ಕಾಗಿ ಏನೈತಲ್ಲ, ನೀವು ರೈತರು ಮಣ್ಣನ್ನು ಕಲೆಕ್ಟ್ ಮಾಡ್ಕೋಬೇಕಂತಂದ್ರೆ ಮೇಲ್ಗಡೆಯಿಂದ ಹಿಡಿದು ಕೆಳಗಡೆ ಮಟ್ಟ ಎಲ್ಲ ಮಣ್ಣನ್ನು ನೀವು ಕಲೆಕ್ಟ್ ಮಾಡ್ಕೋಬೇಕು. ಕಲೆಕ್ಟ್ ಮಾಡ್ಕೊಂಡು ಸುಮಾರು ನೀವು ಏನು ಮಾಡ್ಕೋಬೇಕಂತಂದ್ರೆ ಒಂದು 5 ರಿಂದ 6 ಸ್ಪಾಟ್ಗಳನ್ನು ನೀವು ಗುರುತ ಮಾಡ್ಕೊಂಡಿರ್ತಾರಲ್ಲ, ಅಲ್ಲೇ ನೀವು ಈ ವಿ ಆಕಾರದಲ್ಲಿ ತಗೊಂಡು ಸುಮಾರು 1 ಸ್ಪಾಟಿಂದ ನೀವು 1 ಕೆಜಿ ಮಣ್ಣನ್ನು ತೆಗಿಬೇಕಾಗ್ತದೆ. ಇದೇ ರೀತಿಯಾಗಿ ನೀವು 6 ಸ್ಪಾಟಲ್ಲಿ ಗುರುತ ಮಾಡ್ಕೊಂಡಿರಿ, ಅಂದರೆ 1 ಸ್ಪಾಟಲ್ಲಿ 1 ಕೆಜಿ ಆದರೆ 6 ಸ್ಪಾಟಲ್ಲಿ ಏನಾಗ್ತದೆ ಅಂತಂದ್ರೆ ನಿಮ್ಗೆ 6 ಕೆಜಿ ಮಣ್ಣಾಗ್ತದೆ. 6 ಕೆಜಿ ಮಣ್ಣನ್ನು ನೀವು ಗುರುತ ಮಾಡ್ಕೊಂಡಿರ್ತಾರಲ್ಲ, ಅದು ಗುರುತ ಮಾಡಿರೋದು ನೀವು ಹೆಂಗಿರ್ಬೇಕಪ್ಪ ಅಂತಂದ್ರೆ ಒಂದು ಜಿಗ್ಜಾಗ್ ಆಕಾರದಲ್ಲಿ ಇರಬೇಕಾಗ್ತದೆ. ಅದು ಒಂದೇ ಸ್ಟ್ರೇಟ್ ಲೈನಲ್ಲಿ ನೀವು 6 ಗುರುತುಗಳು ಇರಬಾರ್ದು. ಅದು ನೀವೇನು ಜಿಗ್ಜಾಗ್ ಆಕಾರದಲ್ಲಿ ಗುರುತ ಮಾಡ್ಕೊಂಡಿರ್ತಾರಲ್ಲ, ಆ ಜಿಗ್ಜಾಗಲ್ಲಿ 6 ಗುರುತುಗಳಲ್ಲಿ ನೀವು ಏನು ಮಾಡ್ಕೋಬೇಕಂತಂದ್ರೆ ಸುಮಾರು ಏನು ವಿ ಆಕಾರದಲ್ಲಿ ಹಡ್ಕೊಂಡು 6 ಕೆಜಿ ಮಣ್ಣನ್ನು ನೀವು ಕಲೆಕ್ಟ್ ಮಾಡಬೇಕಾಗ್ತದೆ. ಕಲೆಕ್ಟ್ ಮಾಡಿದ ನಂತರ ನೀವು ನಮ್ಮ ಲ್ಯಾಬೊರೇಟರಿಗೆ ಬರಬೇಕಾದ್ರೆ ಮಣ್ಣನ್ನು ಪರೀಕ್ಷೆಗೆ ತಂದು ಕೊಡಬೇಕಂತಂದ್ರೆ ನೀವು 6 ಕೆಜಿ ಮಣ್ಣನ್ನು ತಂದು ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ನೀವು ಬರೀ ನಮಗೆ 1/2 ಕೆಜಿಯಿಂದ ಹಿಡಿದು ಬರೀ 1 ಕೆಜಿ ಮಣ್ಣನ್ನು ನೀವು ತಂದು ಕೊಟ್ಟರೆ ಸಾಕು ನಮಗಷ್ಟೇ. ಅದಕ್ಕಾಗಿ ಏನಾಯ್ತಲ್ಲ, ನೀವು 6 ಕೆಜಿ ಮಣ್ಣನ್ನು ಏನು 6 ಗುರುತುಗಳಿಂದ ಕಲೆಕ್ಟ್ ಮಾಡಿರ್ತಾರಲ್ಲ, ನೀವು ಮೊದಲಿಗೆ ಏನು ಮಾಡ್ಬೇಕಂತಾರೆ ಇದನ್ನು ಕಡಿಮೆ ಮಾಡುವಂಥದ್ದು ಒಂದು ನಾವು ಟೆಕ್ನಿಕ್ಗೆ ಏನಂತೀವಿ ಅಂದರೆ ಕ್ವಾಟರಿಂಗ್ ಟೆಕ್ನಿಕ್ ಅಂತ ಅಂತೀವಿ. ಇದು 6 ಕೆಜಿಯನ್ನು ನೀವು ಮಣ್ಣನ್ನು ಕಲೆಕ್ಟ್ ಮಾಡ್ಕೊಂಡು ಏನು ಮಾಡಬೇಕಪ್ಪ ಅಂತಂದರೆ ನೀವು ಒಂದು ನ್ಯೂಸ್ ಪೇಪರ್ ಮೇಲೆ ಅಥವಾ ಒಂದು ಯಾವುದಾದ್ರು ಒಂದು ಹೊಸ ಪ್ಲಾಸ್ಟಿಕ್ ಹಾಳೆಗಳ ಮೇಲೆ ತಂದು ನೀವು ಒಂದು 6 ಕೆಜಿ ಮಣ್ಣನ್ನು ತಂದು ಹಾಕೋಬೇಕಾಗ್ತದೆ. ಹಾಕಿದ ನಂತರ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆ ಮಣ್ಣಿನಲ್ಲಿರ್ತಕ್ಕಂಥ ಒಂದು ಕಲ್ಲುಗಳಾಗಲಿ ಅಥವಾ ಬೇರುಗಳಾಗಲಿ ಅಥವಾ ಯಾವುದಾದ್ರು ಪ್ಲಾಸ್ಟಿಕ್ ಚೂರುಗಳಾಗಲಿ ಇದ್ದಿದ್ರೆ ನೀವು ಅಂಥದ ತೆಗೆದು ಉಗಿಬೇಕಾಗ್ತದೆ. ತೆಗೆದು ಉಗಿದ ನಂತರ ನೀವು ಸರಿಯಾದ ರೀತಿಯಲ್ಲಿ ಕಲಿಸಿ ಅದನ್ನು ನೀವು ಕಡಿಮೆ ಮಾಡುವಂಥ ಒಂದು ಏನು ಕ್ವಾಟರಿಂಗ್ ಟೆಕ್ನಿಕನ್ನು ನೀವು ಬಳಸಬೇಕಾಗ್ತದೆ. ಈಗ ನೀವು ಕ್ವಾಟರಿಂಗ್ ಟೆಕ್ನಿಕ್ ಅಂತಂದರೆ ಈಗ ಇದೇನು 6 ಕೆಜಿ ಮಣ್ಣನ್ನು ತಂದಿರ್ತಾರಲ್ಲ ಅದನ್ನು ನ್ಯೂಸ್ ಪೇಪರ್ ಮುಖಾಂತರ ಹಾಕೊಂಡಿರ್ತಾರಲ್ಲ ಅದನ್ನು ನಾವು ಒಂದು ರೊಟ್ಟಿ ಆಕಾರದಲ್ಲಿ ಅಥವಾ ಒಂದು ವೃತ್ತಾಕಾರದಲ್ಲಿ ಅಂತೀವಲ್ಲ ಅದನ್ನು ನೀವು ಹರಡಿಸಬೇಕು. ಹರಡಿಸಿದ ನಂತರ ಅದನ್ನು ನಾವು ಈಕ್ವಲ್ ಆಗಿ 4 ಭಾಗ ಮಾಡ್ಕೊ ಅಂತ ಹೇಳ್ತೀವಿ. ನಾವು 4 ಭಾಗ ಮಾಡ್ಕೊಂಡ ನಂತರ ಒಂದು ಅಪೋಸಿಟ್ ಸೈಡ್ಸ್ ಏನಂತೀವಲ್ಲ ಅಪೋಸಿಟ್ ಸೈಡ್ಸ್ನ 2 ಮಣ್ಣಿನ ಮಾದರಿಗಳನ್ನು ನೀವು ಅಲ್ಲೇ ನಿಮ್ಮ ಒಂದು ಮಣ್ಣಿನಲ್ಲಿ ಒಗಿಬೇಕಾಗ್ತದೆ. ಒಗದ ನಂತರ ನಮಗೆ 6 ಕೆಜಿ ಇದ್ದಂಥ ಮಣ್ಣು ಎಲ್ಲಿಗೆ ಬರ್ತದೆ ಅಂತಂದರೆ 3 ಕೆಜಿಗೆ ಬರ್ತದೆ. ಅದೇ ರೀತಿ 3 ಕೆಜಿ ಬಂದಂಥ ಮಣ್ಣನ್ನು ನಾವು ಇನ್ನೊಂದು ರೀತಿ ಸರಿಯಾಗಿ ಮಿಶ್ರಣ ಮಾಡಿ ಅದನ್ನು ಸಹ ಸೇಮ್ ನಾವು ಒಂದು ವೃತ್ತಾಕಾರದಲ್ಲಿ ನ್ಯೂಸ್ ಪೇಪರ್ ಮೇಲೆ ಅಥವಾ ಪ್ಲಾಸ್ಟಿಕ್ ಮೇಲೆ ಏನು ಹಾಕಿರ್ತೀವಲ್ಲ ಮತ್ತೆ ಅದೇ ರೀತಿಯಾಗಿ ಒಂದು 4 ಭಾಗಗಳನ್ನಾಗಿ ಮಾಡ್ಕೋಬೇಕಾಗ್ತದೆ. 4 ಭಾಗ ಮಾಡ್ಕೊಂಡ ನಂತರ ಮತ್ತೊಂದು 2 ಅಪೋಸಿಟ್ ಸೈಡಲ್ಲಿ ಅಂದರೆ ವಿರುದ್ಧ ದಿಕ್ಕಿನ 2 ಮಣ್ಣಿನ ಮಾದರಿಗಳನ್ನ ಅಲ್ಲೇ ನಿಮ್ಮ ಒಂದು ಮಣ್ಣಿನಲ್ಲಿ ಅದೇ ನಿಮ್ಮ ಒಂದು ಹೊಲದಲ್ಲಿ ಒಗೆದ್ರೆ ಅವಾಗ ನಮಗೆ ನೆಕ್ಸ್ಟ್ ಮಣ್ಣು ಎಷ್ಟು ಉಳಿತಪ್ಪ ಅಂತಂದರೆ ಬರೀ 1.5 ಕೆಜಿ ಮಣ್ಣು ಉಳಿತದೆ. ಆ 1.5 ಕೆಜಿಯ ಮಣ್ಣಿನಲ್ಲಿ ನಾವೇನು ಮಾಡ್ಕೋಬೇಕಪ್ಪ ಅಂತಾರೆ, 1/2 ಕೆಜಿಯಿಂದ ನಿಮ್ಮನ್ನ ಅಲ್ಲೇ ಕೈಯಿಂದನೇ ತೆಗೆದೋಗೋದು. 1 ಕೆಜಿ ಮಣ್ಣನ್ನು ನೀವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರಕ್ಕೆ ತಂದು ಕೊಟ್ಟರೆ ನಾವು 1 ವಾರದಲ್ಲಿ ನಾವು ಆ ಒಂದು ಮಣ್ಣಿನ ವಿಶ್ಲೇಷಣೆ ಮಾಡಿ ನಿಮ್ಮ ಒಂದು ಮಣ್ಣಿನಲ್ಲಿ ಇರತಕ್ಕಂಥ ಈ ಪೋಷಕಾಂಶಗಳು ಅಂತ ಹೇಳಿದ್ವಿ, ಆ ಪೋಷಕಾಂಶಗಳು ಕಡಿಮೆ ಇದಾವೋ ಅಥವಾ ಮಧ್ಯಮದಲ್ಲಿ ಇದಾವೋ ಅಥವಾ ಅಧಿಕವಾಗಿದಾವೋ ಅನ್ನೋದು ನಾವು ನಿಮಗೆ 1 ವಾರದಲ್ಲಿ ನಾವು ಚೆಕ್ ಮಾಡಿ ಕೊಡ್ತೀವಿ. ಬಟ್ ಅದರ ಜೊತೆಗೆ ನಾವು ಏನು ಮಾಡ್ತೀವಪ್ಪ ಅಂತಂದರೆ ನಾವು ಒಂದು ಮಣ್ಣಿನಲ್ಲಿ ಮಣ್ಣಿನ ರಸಾರ ಅಂತೀವಿ, ಮಣ್ಣಿನ ರಸಾರ ಮತ್ತು ಆ ಒಂದು ಮಣ್ಣಿನಲ್ಲಿ ಕರಗುವ ಲವಣಾಂಶಗಳು ಅಂತ ಹೇಳ್ತೀವಿ. ಆ ಕರಗುವ ಲವಣಾಂಶಗಳ ಪ್ರಮಾಣ ಮತ್ತು ಮಣ್ಣಿನ ರಸಸಾರದ ಪ್ರಮಾಣ ಸಹ ನಾವು ಆ ಒಂದು ಮಣ್ಣಿನ ಆರೋಗ್ಯ ಚೀಟಿಯಲ್ಲಿ ನಾವು ನಮೂದಿಸಿ ಕೊಡ್ತೀವಿ. ನನಗೆ ಮಣ್ಣಿನ ರಸಾರ ಬಗ್ಗೆ ನಾ ಈ ಒಂದು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಮ್ಮ ಬಿಜಾಪುರದ ಈ ಒಂದು

ಮಣ್ಣು ಇದೆಯಲ್ಲ, ಇದು ಒಂದು ಒಣ ಬೇಸಾಯದಲ್ಲಿ ಬರ್ತಕ್ಕಂಥ ಮಣ್ಣು ಇರೋದ್ರಿಂದ ಇಂಥ ಒಂದು ಮಣ್ಣಿನಲ್ಲಿ ಏನಾಗಿರ್ತದಪ್ಪ ಅಂತಂದರೆ ಒಂದು ಯೂಶ್ವಲಿ ಕ್ಷಾರೀಯ ಗುಣಧರ ಒಂದು ಮಣ್ಣು ಅಂತ ಹೇಳ್ತೀವಿ ನಾವು. ಆ ಕ್ಷಾರೀಯ ಗುಣಧರ ಮಣ್ಣು ಇರೋದ್ರಿಂದ ನಮ್ಮ ಒಂದು ಬಿಜಾಪುರದ ಮಣ್ಣಿನ ರಸಾರ ಎಷ್ಟು ಇರ್ತಪ್ಪ ಅಂತಂದರೆ 7ವರೆಗಿಂತ ಹಿಡ್ಕೊಂಡು 8ವರೆ ತನಕ ಇರ್ತದೆ. ಇಂಥ ಒಂದು ಮಣ್ಣಿನ ರಸಾರ ನಮ್ಮ ಒಂದು ಭೂಮಿಯಲ್ಲಿ ಇತ್ತಪ್ಪ ಅಂತಂದರೆ ಈಗ ನಾವು ಗಿಡಗಳಿಗೆ ಬೇಕಾದಂಥ ಒಂದು ಪೋಷಕಾಂಶಗಳು ಅಂತೀವಲ್ಲ, ಆ ಪೋಷಕಾಂಶಗಳ ಲಭ್ಯತೆಯಲ್ಲಿ ಬಹಳ ಒಂದು ಕಡಿಮೆ ಸಿಗ್ತದೆ. ಯಾಕಂತಂದರೆ ಇಂಥ ಒಂದು ಮಣ್ಣಿನ ರಸಾರ ಇರೋದ್ರಿಂದ ನಮ್ಮ ಒಂದು ಭೂಮಿಯಲ್ಲಿ ಒಂದು ಬ್ಯಾಕ್ಟೀರಿಯಾಗಳ ಸಂಖ್ಯೆ ಅಂತೀವಲ್ಲ, ಆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಬಹಳ ಕಡಿಮೆ ಇರ್ತದೆ. ಯಾಕಂದರೆ ಯೂಶ್ವಲಿ ಬ್ಯಾಕ್ಟೀರಿಯಾಗಳಿಗೆ ಏನು ಬೇಕಾಗಿರ್ತದಪ್ಪ ಅಂತಂದರೆ 6ವರೆಯಿಂದ ಹಿಡಿದು 7ವರೆ ತನಕ ಒಂದು ನ್ಯೂಟ್ರಲ್ pH ಅಂತೀವಲ್ಲ, ನ್ಯೂಟ್ರಲ್ ಮಣ್ಣಿನ ರಸಾರ ಇತ್ತಂದರೆ ಅಂಥ ಒಂದು ಮಣ್ಣಿನಲ್ಲಿ ಏನಾಗ್ತದಪ್ಪ ಅಂತಂದರೆ ಒಂದು ಪೋಷಕಾಂಶಗಳ ಲಭ್ಯತೆ ಜಾಸ್ತಿ ಇರ್ತದೆ. ಜಾಸ್ತಿ ಯಾಕೆ ಆಗ್ತದಪ್ಪ ಅಂತಂದರೆ ಅಂಥ ಒಂದು ಮಣ್ಣಿನಲ್ಲಿ ನಾನು ನಿಮ್ಗೆ ಹೇಳಿದಂಗೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಯಾಕಂತಂದರೆ ಈಗ ನೋಡಿ, ಯಾವುದೇ ಒಂದು ನೀವು ಗೊಬ್ಬರಗಳನ್ನ ಹಾಕಿರಿ, ಯೂರಿಯಾ ಹಾಕಿರಿ, DAP ಹಾಕಿರಿ, MOP ಹಾಕಿರಿ, ನಿಮ್ದು ಯಾವುದಾದ್ರೂ ಒಂದು ಗೊಬ್ಬರ ನೀವು ಭೂಮಿಗೆ ಹಾಕಿದ ನಂತರ ಅದು ಗಿಡಗಳಿಗೆ ಮುಟ್ಟಬೇಕಂತಂದರೆ ಅದರ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಅವು ಕನ್ವರ್ಟ್ ಮಾಡೋ ಯಾವಪ್ಪ ಅಂತಂದರೆ ಅದರಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು. ಅದಕ್ಕಾಗಿ ಏನಾಯ್ತಲ್ಲ, ನಮ್ಮ ರೈತರು ಎಲ್ಲರೂ ನೀವು ಏನು ಮಾಡಬೇಕಂತಂದರೆ ಬಿತ್ತೋಕ್ಕಿಂತ ಮುಂಚೆ ಅಂದರೆ ನೀವು ಏನು ಲ್ಯಾಂಡ್ ಪ್ರಿಪ್ರೇಷನ್ ಮಾಡ್ತಿರಲ್ಲ, ಈಗ ಮುಂಗಾರಿಗೆ ಏನು ಲ್ಯಾಂಡ್ ಪ್ರಿಪ್ರೇಷನ್ ಮಾಡಬೇಕಂದ್ರೆ ಈಗ ನೀವು ಏನು ಮಾಡಬೇಕಪ್ಪ ಅಂತಂದರೆ ಈಗೆಲ್ಲ ನೇಗಿಲ ಹೊಡೆದಿರ್ತೀರಿ, ನೇಗಿಲಾದಮೇಲೆ ನೀವು ಹ್ಯಾರೋಯಿಂಗ್ ಮಾಡಿರ್ತೀರಿ, ಅದಾದ ನಂತರ ಈಗ ಏನು ಬಿತ್ತಕ್ಕೆ ಲ್ಯಾಂಡ್ ಪ್ರಿಪ್ರೇಷನ್ ಮಾಡಿರ್ತಿರಲ್ಲ, ಆವಾಗ ನೀವು ಸುಮಾರು ಒಂದು ಟನ್ ತಿಪ್ಪಿ ಗೊಬ್ಬರನ ತಗೊಂಡು ಅದರಲ್ಲಿ ಸುಮಾರು ಒಂದು 2 kg ಜೈವಿಕ ಗೊಬ್ಬರಗಳು. ಈಗ ನಾವು ಜೈವಿಕ ಗೊಬ್ಬರಗಳು ಅಂತಂದರೆ ಯಾವ ಅಂತಂದರೆ ಈಗ ನೋಡಿರಿ, ನಾವು ದ್ವಿದಳ ಧಾನ್ಯಗಳಿಗೆ ಯಾವ ಜೈವಿಕ ಗೊಬ್ಬರಗಳನ್ನು ಬಳಸ್ತೇವೆ ಅಂತಂದರೆ ಮೊದಲನೇದಾಗಿ ರೈಸೋಬಿಯಮ್ ಅಂತ ಹೇಳ್ತೀವಿ, ಅಜೋಸ್ಪೆಕ್ಟ್ ಅಂತ ಹೇಳ್ತೀವಿ, ಒಂದು ಅಜೋಸ್ಪಿರ್ಲಮ್ ಅಂತ ಹೇಳ್ತೀವಿ ಅಲ್ಲ, ಇವನ್ನ ನೀವು 2 kg ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನೀವು ಪಡ್ಕೊಂಡು ಇದನ್ನು ನೀವು ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ಕೊಂಡು ನೀವು ಏನು ಮಾಡಬೇಕಂತಂದರೆ ನೀವು ಬಿತ್ತೋ ಟೈಮಲ್ಲಿ ನಿಮ್ಮ ಹೊಲಗಳಿಗೆ ಹಾಕಿದರೆ ಆವಾಗ ನಮ್ಮಲ್ಲಿ ಏನಾಗುತ್ತಪ್ಪ ಅಂತಂದರೆ ನಮ್ಮ ಒಂದು ಭೂಮಿಯಲ್ಲಿ ಒಂದು ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿದಂಗೆ ಆಗ್ತದೆ. ಅದ್ರ ಜೊತೆಗೆ ನೀವು ಹಾಕಿದಂಥ ಯೂರಿಯಾ ಆಗಿರ್ಬೋದು ಅಥವಾ DAP ಆಗಿರ್ಬೋದು ಸಹ ನಿಮ್ಮ ಒಂದು ಭೂಮಿಯಲ್ಲಿ ಇರ್ತಕ್ಕಂಥದ್ದು ಅದು ಸಸ್ಯಗಳಿಗೆ ಲಭ್ಯತೆ ಮಾಡೋದರಲ್ಲಿ ಈ ಸೂಕ್ಷ್ಮಾಣುಜೀವಿಗಳ ಪಾತ್ರ ಭಾಳ ಮುಖ್ಯ ಅಂತಲೇ ಹೇಳ್ತೀವಿ. ಅದೇ ರೀತಿಯಾಗಿ ಇದೊಂದು ಮಣ್ಣಿನ ರಸಾರ ಬಗ್ಗೆ ಆಯಿತು. ಮತ್ತು ಇನ್ನೊಂದು ನಮ್ಮ ಬಿಜಾಪುರ ಡಿಸ್ಟಿಕ್ಕಲ್ಲಿ ನಾವು ಕಂಡುಕೊಂಡಿರತಕ್ಕಂಥ ಒಂದು ಸಮಸ್ಯೆ ಏನಪ್ಪ ಅಂತಂದರೆ ನಮ್ಮ ಒಂದು ಜಿಲ್ಲೆಯ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಭಾಳ ಕಡಿಮೆ ಇದೆ. ಎಷ್ಟಿದೆಪ್ಪ ಅಂತಂದರೆ ಯೂಶ್ವಲಿ ನಾವು ಎಷ್ಟು ಹೇಳ್ತೀವಿ ಅಂತಂದರೆ 0.5ಕ್ಕಿಂತನೂ ಜಾಸ್ತಿ ಇರಬೇಕಂತ ಹೇಳ್ತೀವಿ ನಮ್ಮಲ್ಲಿ. ಬಟ್ ನಮ್ಮ ಬಿಜಾಪುರ ಜಿಲ್ಲೆಯ ಮಣ್ಣಿನಲ್ಲಿ ಏನಾಗಿದೆಪ್ಪ ಅಂತಂದರೆ 0.5ಕ್ಕಿಂತನೂ ಭಾಳ ಕಡಿಮೆ ಇದೆ. ಈಗ ಸುಮಾರು ನಾವು ಕಳೆದ ಒಂದು ವರ್ಷದಲ್ಲಿ 1500 ಮಣ್ಣಿನ ಮಾದರಿಗಳನ್ನು ಚೆಕ್ ಮಾಡಿದ್ದೀವಿ. ಆ ಮಣ್ಣಿನ ಮಾದರಿ ಸುಮಾರು 95% ಮಣ್ಣಿನ ಮಾದರಿಗಳು ಏನಾಗಿದೆಪ್ಪ ಅಂತಂದರೆ ನಮ್ಮ ಒಂದು ಮಣ್ಣಿನಲ್ಲಿ ಸಾವಯವ ಗೊಬ್ಬರದ ಪ್ರಮಾಣ ಭಾಳ ಕಡಿಮೆ ಇದೆ. ಅದಕ್ಕಾಗಿ ಏನಾಯ್ತಲ್ಲ, ರೈತರು ನೀವು ಇದನ್ನ ಸಾವಯವ ಗೊಬ್ಬರದ ಅಥವಾ ಇದೇನು ಇಂಗಾಲ ಅಂತೀವಲ್ಲ, ಇಂಗಾಲದ ಪ್ರಮಾಣವನ್ನು ನೀವು ಜಾಸ್ತಿ ಮಾಡುವಂಥ ಕೆಲಸವನ್ನು ಮಾಡಬೇಕು. ಈ ಜಾಸ್ತಿ ಮಾಡಬೇಕಂತಂದರೆ ನಾವು ಏನು ಮಾಡಬೇಕಂತಂದರೆ ತಿಪ್ಪಿ ಗೊಬ್ಬರಗಳನ್ನ ಜಾಸ್ತಿ ಹಾಕಬೇಕು. ಯಾಕಂದರೆ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬಹಳ ಒಂದು ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದನ್ನು ಬಹಳ ಒಂದು ಇದೊಂದು ನಮಗೆ ಸಮಸ್ಯೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ತಿಪ್ಪಿ ಗೊಬ್ಬರ ಹಾಕ್ಬೇಕಾದ್ರೆ ಮನೆಯಲ್ಲಿ 2-3 ದನಗಳಿದ್ದರೆ ಮಾತ್ರ ನಾವು ಹಾಕಲಿಕ್ಕೆ ನಮಗೆ ನಮ್ಮ ಹತ್ರ ಲಭ್ಯ ಆಗ್ತದೆ, ಇಲ್ಲಾಂತಂದರೆ ಸಿಗೋದಿಲ್ಲ. ಆದ್ದರಿಂದ ನಿಮಗೆ ಸಪೋಸ್ ನಿಮ್ಮ ಒಂದು ಮನೆಯಲ್ಲಿ ದನಕರುಗಳು ಇಲ್ಲಪ್ಪ ಅಂತಂದ್ರೂ ಸಹ ನೀವು ಏನು ಮಾಡ್ಕೋಬೇಕಂತಂದರೆ ಹಸಿರೆಲೆ ಗೊಬ್ಬರ ಅಂತ ಬಂದಿರ್ತವೆ, ಹಸಿರೆಲೆ ಗೊಬ್ಬರಗಳನ್ನ ನೀವು 3 ತಿಂಗಳಲ್ಲಿ ಬಿತ್ಕೊಂಡು ನೀವು 30-45 ದಿನಗಳ ಕಾಲ ನೀವು ಅದನ್ನು ಬೆಳೆದು ನೀವು ಅಲ್ಲೇ ಭೂಮಿಗೆ ಸೇರಿಸುವಂಥ ಕೆಲಸ ಮಾಡಿದರೆ ನೀವು ಭೂಮಿಯಲ್ಲಿ ನಾವೇನು ಇಂಗಾಲದ ಪ್ರಮಾಣ ಅಂತೀವಲ್ಲ, ಆ ಇಂಗಾಲದ ಪ್ರಮಾಣವನ್ನು ಸಹ ನಾವು ಜಾಸ್ತಿ ಮಾಡ್ಬೋದು. ಅದ್ರ ಜೊತೆಗೆ ನಾವು ಈ ಹಸಿರೆಲೆ ಗೊಬ್ಬರಗಳು ಏನು ಮಾಡ್ತಾವೆ ಅಂತಂದರೆ ವಾತಾವರಣದಲ್ಲಿ ಇರ್ತಕ್ಕಂಥ ನಾವು ಸಾರಜನಕ ಅಂತೀವಲ್ಲ, ಆ ಸಾರಜನಕವನ್ನು ಸಹ ಭೂಮಿಗೆ ತಂದು ಬಿಡೋಂಥ ಕೆಲಸ ಮಾಡ್ತವೆ. ಇದರಿಂದ ಸಹ ನಾವು ಭೂಮಿಯ ಇಂಗಾಲದ ಪ್ರಮಾಣವನ್ನು ಜಾಸ್ತಿ ಮಾಡಬೇಕಾಗ್ತದೆ. ಯಾಕಂತಂದರೆ ನಿಮ್ಗೆ ಆಲ್ರೆಡಿ ಹೇಳಿ ಭಾಳ ಕಡಿಮೆ ಇದೆ ರೀ, ಇದು ಕಡಿಮೆ ಇರೋದ್ರಿಂದ ಏನಾಗ್ತದಪ್ಪ ಅಂತಂದರೆ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಕೊರತೆ ಆಗ್ತದೆ. ಮತ್ತು ಅದೇ ರೀತಿಯಾಗಿ ಈ ಪೋಷಕಾಂಶಗಳು ಅಂತೀವಲ್ಲ, ನಾವು ಪೋಷಕಾಂಶಗಳ ಒಂದು ಎರೋಜನ್ ಅಂತೀವಿ, ಪೋಲ್ ಆಗ್ತವೆ. ಇದನ್ನೆಲ್ಲ ನಿಮ್ಮ ಒಂದು ಭೂಮಿಯಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಜಾಸ್ತಿ ಇತ್ತಂದರೆ ಅದು ಏನು ಮಾಡ್ತದಪ್ಪ ಅಂದರೆ ಈ ಪೋಷಕಾಂಶಗಳನ್ನ ಹಿಡಿದಿಟ್ಟುಕೊಳ್ಳೋಂಥ ಒಂದು ಕೆಲಸನೂ ಮಾಡ್ತದೆ. ಮತ್ತು ಅದೇ ರೀತಿಯಾಗಿ ಈ ಸಾವಯವ ಇಂಗಾಲದ ಪ್ರಮಾಣ ಜಾಸ್ತಿ ಇತ್ತಪ್ಪ ಅಂತಂದರೆ ನಮ್ಮ ಒಂದು ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿನೂ ಸಹ ಜಾಸ್ತಿ ಆಗ್ತದೆ. ಆದ್ದರಿಂದ ನೀವು ರೈತರು ಏನು ಮಾಡಬೇಕಂದ್ರೆ ಮಿನಿಮಮ್ ಏನಾಯ್ತಲ್ಲ, ಒಂದು ಹೆಕ್ಟ್ರಿಗೆ ಒಂದು 5 ಟನ್ ಒಂದು ಎಕರೆಯಿಂದ ಹಿಡ್ಕೊಂಡು ಒಂದು 5 ಟನ್ ನೀವು ಗೊಬ್ಬರವನ್ನು ಪ್ರತಿ ಎಕರೆಗೆ ನೀವು ಹಾಕಿದೆ ಅದಲ್ಲಿ ಅಂಥ ಒಂದು ಹೊಲಗಳಲ್ಲಿ ನೀವು ಒಂದು ಒಳ್ಳೆಯ ಇಳುವರಿಯನ್ನು ತಗೊಳ್ಳಿಕ್ಕೆ ಆಗುತ್ತದೆ. ಇಲ್ಲ ಅಂತಂದರೆ ನಿಮ್ಮೊಂದು ಒಳ್ಳೆಯ ಇಳುವರಿಯನ್ನು ತಗೊಳ್ಳಿಕ್ಕೆ ಆಗಂಗಿಲ್ಲ. ಯಾಕಂತಂದರೆ ಈಗ ನೀವು ಗೊಬ್ಬರಗಳನ್ನ ಇವು ಕೊಟ್ಟಿಗೆ ಗೊಬ್ಬರಗಳನ್ನ ಹಾಕೋದ್ರಿಂದ ಏನಾಗ್ತದಪ್ಪ ಅಂತಂದರೆ ಈಗ ನಾವು ರಾಸಾಯನಿಕ ಗೊಬ್ಬರಗಳನ್ನ ಹಾಕಿರ್ತೇವಲ್ಲ ಆ ಥರ ಒಂದು ಯೂಸ್ ಎಫಿಷಿಯನ್ಸಿ ಅಂತೇವಲ್ಲ ಅದು ಜಾಸ್ತಿ ಆಗ್ತದೆ. ಈಗ ಸಪೋಸ್ ನೋಡಿರಿ, ನೀವು ಯೂರಿಯಾ ಒಂದು 100 kg ಹಾಕಿದರೆ ನಮ್ಮ ಗಿಡಗಳಿಗೆ ಲಭ್ಯ ಆಗೋದು ಬರೀ ನಾವು 60 kg ಅಂತ ಹೇಳ್ತೀವಿ, 40 kg ಬರೀ ವೇಸ್ಟ್ ಆಗಿ ಹೋಗ್ತಾ ಇದೆ. ಅದೇ ರೀತಿಯಾಗಿ ನೀವು DAP ಹಾಕಿರ್ತಾರಲ್ಲ, DAP ಸಹ ಒಂದು 100 kg ಹಾಕಿದರೆ ಬರೀ 50 kg ಗಿಡಗಳಿಗೆ ಲಭ್ಯ ಆಗ್ತದೆ, ಉಳಿದ 50 kg ಏನಾಗ್ತದಪ್ಪ ಅಂತಂದರೆ ನಮ್ಮ ಒಂದು ಭೂಮಿಯಲ್ಲಿ ಕೂಡ್ತಾ ಇದೆ. ಅದಕ್ಕೆ ಆ ಕುಟ್ಟಕ್ಕ ಒಂದು ಏನು ಪೋಷಕಾಂಶ ಇದಾವಲ್ಲ ಅದು ಗಿಡಗಳಿಗೆ ಲಭ್ಯ

0: ಯಾಕಂತಂದ್ರೆ ನಿಮ್ಮ ಒಂದು ಭೂಮಿಯಲ್ಲಿ ಹೆಚ್ಚಾಗಿ ಸಾವಯವ ಇಂಗಾಲ ಮತ್ತೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯನ್ನು ನೀವು ಜಾಸ್ತಿ ಮಾಡುವಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಇವೆಲ್ಲ ನಾನು ಈಗ ಆಲ್ರೆಡಿ ಹೇಳಿದೆ ನಿಮ್ಗೆ, ಮಣ್ಣಿನ ರಸಾರ ಮತ್ತೆ ಸಾವಯವ ಇಂಗಾಲ, ಇದು ನಿಮಗೆ ನಿಮ್ಮ ಒಂದು ಹೊಲದಲ್ಲಿ ಯಾವ ಪ್ರಮಾಣದಲ್ಲಿ ಇದೆ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ನೀವು ಮಣ್ಣು ಪರೀಕ್ಷೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಅದಕ್ಕಾಗಿ ಏನೈತಿಲ್ಲ, ನೀವೆಲ್ಲ ರೈತರು ಅಟ್ಲೀಸ್ಟ್ 3 ವರ್ಷಕ್ಕೆ ಒಂದ್ಸಲನಾದ್ರೂ ನೀವು ಮಣ್ಣು ಪರೀಕ್ಷೆ ಮಾಡಬೇಕು. ಇಲ್ಲ ನೀರಾವರಿ ಇರುವಂತವ್ರು ಏನ್ ಮಾಡ್ಬೇಕಂತಂದ್ರೆ 2 ಬೆಳೆ ಆದ ನಂತರ ಅಥವಾ 2 ಸೀಸನ್ ಆದ ನಂತರ ನೀವು ಮಣ್ಣಿನ ಪರೀಕ್ಷೆಯನ್ನು ಮಾಡಬೇಕಾಗ್ತದೆ. ಮತ್ತು ಈ ಮಣ್ಣು ಪರೀಕ್ಷೆ ಆದ ನಂತರ ನಿಮಗೆ ನಾವು ಒಂದು ಮಣ್ಣಿನ ಆರೋಗ್ಯ ಚೀಟಿ ಅಂತ ಕೊಡ್ತೀವಿ. ಆ ಮಣ್ಣಿನ ಆರೋಗ್ಯ ಚೀಟಿಯಲ್ಲಿ ನಿಮ್ಮ ಒಂದು ಮಣ್ಣು ಯಾವ ಒಂದು ಮಣ್ಣಿನ ರಸಸಾರವನ್ನು ಹೊಂದಿದೆ ಮತ್ತು ನಿಮ್ಮ ಒಂದು ಮಣ್ಣು ಯಾವ ರೀತಿಯ ಲವಣಾಂಶಗಳು ಯಾವ ಪ್ರಮಾಣದಲ್ಲಿ ಕರಗುವ ಲವಣಾಂಶಗಳನ್ನು ಹೊಂದಿದೆ ಮತ್ತು ಯಾವ ರೀತಿಯಾಗಿ ಅಂತ ಅಧಿಕವಾಗಿ ಅಥವಾ ಮಧ್ಯಮವಾಗಿ ಅಥವಾ ಯಥೇಚ್ಛವಾಗಿ ಯಾವ ಪೋಷಕಾಂಶಗಳನ್ನು ಹೊಂದಿದೆ ಅನ್ನೋದು ಸಹ ಮಣ್ಣಿನ ಪರೀಕ್ಷೆ ಮಾಡಿದ ನಂತರ ಮಾತ್ರ ಗೊತ್ತಾಗುತ್ತೆ. ಇಲ್ಲಾರೆ ನಿಮ್ಗೆ ಗೊತ್ತಾಗಂಗಿಲ್ಲ. ಇತ್ತೀಚಿನ ದಿನಮಾನಗಳು ನೋಡಿರ್ಬೇಕ್ರಿ ನೀವು, ಎಲ್ಲ ಈಗ ಕೇಂದ್ರ ಸರ್ಕಾರದಿಂದ ಸಮತೋಲಿತ ರಸಗೊಬ್ಬರನ ಬಳಕೆ ಮಾಡಿ ಅಂತ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ ನಾವು. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ರೈತರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಬರೀ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ನಾವು. ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡೋದ್ರಿಂದ ಭೂಮಿಯಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಉಷ್ಣತೆ ಮತ್ತೆ ಜಾಸ್ತಿ ಆಗ್ತಾ ಇದೆ. ಉಷ್ಣತೆ ಜಾಸ್ತಿ ಆಗೋದ್ರಿಂದ ಏನಾಗ್ತದೆ ಅಂತಂದ್ರೆ ಅಂತ ಒಂದು ಭೂಮಿಯಲ್ಲಿ ಏನಾಗ್ತದೆ, ಇಳುವರಿನ ತಗೊಳಕ್ ನೀವು ಜಾಸ್ತಿ ಆಗಿಲ್ಲ. ಅದಕ್ಕೆ ಏನೈತಿಲ್ಲ, ಈಗ ಯಾರಾದರೂ ಕೃಷಿ ಮಾಡೋರು ದಯವಿಟ್ಟು ಎಲ್ಲರೂ ಏನ್ ಮಾಡ್ಬೇಕಂದ್ರೆ ರಾಸಾಯನಿಕ ಗೊಬ್ಬರಗಳು ಅದ್ರ ಜೊತೆಗೆ ಸಾವಯವ ಗೊಬ್ಬರಗಳು ಮತ್ತೆ ಅದ್ರ ಜೊತೆಗೆ ಜೈವಿಕ ಗೊಬ್ಬರಗಳು ಮತ್ತೆ ನಿಮ್ಮ ಒಂದು ಹೊಲದಲ್ಲಿ ಇರ್ತಕ್ಕಂತ ತ್ಯಾಜ್ಯ ವಸ್ತುಗಳು ಅಂತ ಹೇಳ್ತೀವಿ ನಾವು, ಆ ತ್ಯಾಜ್ಯ ವಸ್ತುಗಳನ್ನ ಸಹ ನಿಮ್ಮ ಒಂದು ಭೂಮಿಯಲ್ಲಿ ಹಾಕುವಂತ ಕೆಲಸ ಮಾಡಿದ್ರೆ ನಮ್ಮ ಒಂದು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಬಹುದು ಮತ್ತೆ ಅದು ಕಾಪಾಡಿಕೇಶನ್ ನಾವು ಒಂದು ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾದಂತಹ ಆರೋಗ್ಯಯುತವಾದಂತಹ ಮಣ್ಣನ್ನು ಕೊಡಬಹುದು ಅಂತ ನಾನು ಈ ಒಂದು ಹೇಳಕ್ ಇಷ್ಟಪಡ್ತೀನಿ. ಈಗ ಇನ್ನೂ ಹೆಚ್ಚಿನ ಮಾಹಿತಿಗೆ ನಿಮ್ಗೆ ಏನಾದರೂ ಮಣ್ಣು ಪರೀಕ್ಷೆ ಆಗಿರ್ಬೋದು ಅಥವಾ ಯಾವ್ದಾದ್ರು ರಸಗೊಬ್ಬರದ ಬಗ್ಗೆ ಮಾಹಿತಿ ಬೇಕಾಗಿತ್ತಂದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಅನ್ನು ಮಾಡಬಹುದು. ನನ್ನ ಮೊಬೈಲ್ ಸಂಖ್ಯೆ 8616778839. ನಾನು ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ ಇರ್ತೇನೆ. ದಯವಿಟ್ಟು ನೀವು ಯಾರಾದ್ರೂ ಬಂದು ಸಂಪರ್ಕ ಮಾಡಬಹುದು. ಅದೇ ರೀತಿಯಾಗಿ ದಯವಿಟ್ಟು ಎಲ್ಲ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿಯನ್ನು ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ವಿಜ್ಞಾನಿಗಳ ಕಡೆಯಿಂದ ನೀವು ಒಂದು ಜ್ಞಾನವನ್ನು ಪಡ್ಕೋಬೇಕಂತ ಹೇಳಿ ನನ್ನೊಂದು 2 ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೆ ಮಣ್ಣು ಪರೀಕ್ಷೆಯ ಮಹತ್ವ ಈ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿವರಾಜ್ ಕಾಂಬಳೆ ಅವರಿಂದ ಮಾಹಿತಿಯನ್ನ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಇದುವರೆಗೆ ಜನಪದ ಸಂಗೀತವನ್ನು ಕೇಳಿದ್ರಿ. ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು.
1: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಇದು ಆಕಾಶವಾಣಿ ವಿಜಯಪುರ. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಕೃಷಿ ಪುಷ್ಟಿ ನೀಡುತ್ತದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಭಾರತ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಬೀದಿ ನಾಯಿಗಳಿಗೆ ದಯಾಮರಣಕ್ಕೆ ಸುಪ್ರೀಂಕೋರ್ಟ್ ಅಸ್ತು, ಸಾರ್ವಜನಿಕ ಸುರಕ್ಷತೆಗಾಗಿ ಐತಿಹಾಸಿಕ ತೀರ್ಪು. ನೀಟ್ ಮರುಪರೀಕ್ಷೆ ಸಿದ್ಧತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಭೆ. ಮಿಲಿಟರಿ ನಿಖರತೆಯೊಂದಿಗೆ ಆಪರೇಷನ್ ಸಿಂಧೂರ್ ಕಾರ್ಯಗತ ಜನರಲ್ ಉಪೇಂದ್ರ ದ್ವಿವೇದಿ. ಅಫ್ಘಾನ್ ವಿರುದ್ಧ ಕ್ರಿಕೆಟ್ ಸರಣಿಗೆ ಭಾರತ ತಂಡ ಪ್ರಕಟ, ವೆಸ್ಟ್ ಹಾಗೂ ಏಕದಿನ ತಂಡಗಳಿಗೆ ಶುಭನ್ ಗಿಲ್ ನಾಯಕ. ವಾರ್ತೆಗಳ ವಿವರ: ಇಂಡಿಯಾ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾರ್ಡಿಕ್ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇಂಡಿಯಾ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಂಡು ನಂತರ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಮತ್ತು ನಾರ್ಡಿಕ್ ದೇಶಗಳ ನಡುವಿನ ಬದ್ಧತೆಯು ಪ್ರಜಾಪ್ರಭುತ್ವ, ಕಾನೂನು ಆಧಾರಿತ ಆಡಳಿತ ಮತ್ತು ಬಹುಪಕ್ಷೀಯತೆಯನ್ನು ಆಧರಿಸಿದ್ದು, ಇದು ನಮ್ಮನ್ನು ಸಹಜ ಪಾಲುದಾರರನ್ನಾಗಿ ಮಾಡಿದೆ. ಈ ಹಂಚಿಕೆಯ ಮೌಲ್ಯಗಳೇ ಉಭಯ ಪ್ರದೇಶಗಳ ನಡುವಿನ ಬಾಂಧವ್ಯಕ್ಕೆ ಅಡಿಪಾಯ ಎಂದು ಹೇಳಿದ್ದಾರೆ. ಇಂದಿನ ಸಭೆಯಲ್ಲಿ ಕಾನೂನು ಆಧಾರಿತ ಆಡಳಿತಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಉಕ್ರೇನ್, ರಷ್ಯಾ ಅಥವಾ ಪಶ್ಚಿಮ ಏಷ್ಯಾದಂತಹ ಸಂಘರ್ಷಗಳು ಶೀಘ್ರವಾಗಿ ಕೊನೆಗಾಣಿಸುವ ಹಾಗೂ ಶಾಂತಿ ಸ್ಥಾಪಿಸುವ ಪ್ರಯತ್ನಗಳಿಗೆ ಎಲ್ಲಾ ನಾಯಕರು ಎಂದಿಗೂ ಬೆಂಬಲ ನೀಡುವುದಾಗಿ ತಿಳಿಸಿದ್ದಾರೆ. ಭಯೋತ್ಪಾದನೆ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂಬುದು ಎಲ್ಲರ ಒಂದು ಸ್ಪಷ್ಟ ಮತ್ತು ಒಗ್ಗಟ್ಟಿನ ನಿಲುವಾಗಿದೆ ಎಂದು ನುಡಿದಿದ್ದಾರೆ. 2025 ಅಕ್ಟೋಬರ್ನಿಂದ ಭಾರತವು ನಾರ್ವೆ, ಐಸ್ಲ್ಯಾಂಡ್ ಸೇರಿದಂತೆ ಇತರ ನಾರ್ಡಿಕ್ ದೇಶಗಳೊಂದಿಗೆ ಪ್ರಮುಖ ವ್ಯಾಪಾರ ಮತ್ತು ಆರ್ಥಿಕ ಒಪ್ಪಂದಗಳಿಗೆ ಸಹಿ ಹಾಕಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ. ಭಾರತ ಮತ್ತು ನಾರ್ಡಿಕ್ ರಾಷ್ಟಗಳು ತಮ್ಮ ಸಂಬಂಧಗಳಿಗೆ ಹಸಿರು ತಂತ್ರಜ್ಞಾನ ಮತ್ತು ನಾವೀನ್ಯತಾ ಕಾರ್ಯತಂತ್ರದ ಪಾಲುದಾರಿಕೆಯ ರೂಪ ನೀಡಲು ನಿರ್ಧರಿಸಿವೆ ಎಂದು ಹೇಳಿದ್ದಾರೆ. ಜಂಟಿ ಸುದ್ದಿಗೋಷ್ಠಿಯಲ್ಲಿ ನಾರ್ವೆ, ಸ್ವೀಡನ್, ಐಸ್ಲ್ಯಾಂಡ್, ಫಿನ್ಲ್ಯಾಂಡ್ ಮತ್ತು ಡೆನ್ಮಾರ್ಕ್ ಪ್ರಧಾನಮಂತ್ರಿಗಳು ಪಾಲ್ಗೊಂಡಿದ್ದರು. 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟುನ್ ಫ್ರಾಸ್ತಾ ಡೊಟ್ಟಿರ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟರಿ ಒರ್ಪೋ ಹಾಗೂ ಡೆನ್ಮಾರ್ಕ್ ಪ್ರಧಾನಿ ಮೆಟ್ ಫ್ರೆಡ್ರಿಕ್ಸನ್ ಅವರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದ್ದಾರೆ. ಈ ವೇಳೆ ಆಯಾ ರಾಷ್ಟಗಳಿಗೆ ಭಾರತ ಹೊಂದಿರುವ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಾಗಿದೆ. ಸಾರ್ವಜನಿಕರ ಜೀವರಕ್ಷಣೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಹುಚ್ಚು ಹಿಡಿದಿರುವಂತಹ, ಗುಣಪಡಿಸಲಾಗದಂತಹ, ಖಾಯಿಲೆಯಿಂದ ಬಳಲುತ್ತಿರುವಂತಹ ಅಥವಾ ಅತ್ಯಂತ ಅಪಾಯಕಾರಿ ಎಂದು ಸಾಬೀತಾಗಿರುವಂತಹ ಬೀದಿ ನಾಯಿಗಳಿಗೆ ದಯಾಮರಣ ನೀಡಲು ಸುಪ್ರೀಂಕೋರ್ಟ್ ಇದೇ ಮೊದಲ ಬಾರಿಗೆ ಅನುಮತಿ ನೀಡಿದೆ. ನ್ಯಾಯಮೂರ್ತಿಗಳಾದಂತಹ ವಿಕ್ರಮ್ ನಾಥ್, ಸಂದೀಪ್ ಮೆಹ್ತಾ ಮತ್ತು ಎನ್ವಿ ಅನ್ಸಾರಿಯಾ ಅವರನ್ನೊಳಗೊಂಡಂತಹ ಪೀಠವು ದೇಶಾದ್ಯಂತ ಹೆಚ್ಚುತ್ತಿರುವಂತಹ ಬೀದಿ ನಾಯಿಗಳ ಹಾವಳಿಯನ್ನು ನಿಯಂತ್ರಿಸಲು ಈ ಮಹತ್ವದ ನಿರ್ದೇಶನಗಳನ್ನು ನೀಡಿದೆ. ಬೀದಿ ನಾಯಿಗಳ ಸಂಖ್ಯೆ ಆತಂಕಕಾರಿಯಾಗಿ ಹೆಚ್ಚುತ್ತಿರುವ ಮತ್ತು ನಾಯಿ ಕಡಿತ ಅಥವಾ ಆಕ್ರಮಣಕಾರಿ ದಾಳಿಗಳಿಂದ ಸಾರ್ವಜನಿಕ ಸುರಕ್ಷತೆಗೆ ಪದೇ ಪದೇ ಧಕ್ಕೆ ಉಂಟಾಗುತ್ತಿರುವ ಪ್ರದೇಶಗಳಲ್ಲಿ ಸ್ಥಳೀಯ ಸಂಸ್ಥೆಗಳು ಈ ಕ್ರಮ ಕೈಗೊಳ್ಳಬಹುದು ಎಂದು ನ್ಯಾಯಾಲಯ ತಿಳಿಸಿದೆ. ದೇಶದ ರಾಜಧಾನಿಯಲ್ಲಿ ಮಕ್ಕಳು ಸೇರಿದಂತೆ ಅನೇಕರು ನಾಯಿ ಕಡಿತಕ್ಕೆ ತುತ್ತಾದ ಬಗ್ಗೆ ಮಾಧ್ಯಮಗಳಲ್ಲಿ ಬಂದ ವರದಿಗಳನ್ನು ಆಧರಿಸಿ ಕಳೆದ ವರ್ಷ ಜುಲೈ 28ರಂದು ಸುಪ್ರೀಂಕೋರ್ಟ್ ಸ್ವಯಂ ಪ್ರೇರಿತವಾಗಿ ಈ ಪ್ರಕರಣವನ್ನು ದಾಖಲಿಸಿಕೊಂಡಿತ್ತು. ಇದೇ ವೇಳೆ ಬೀದಿ ನಾಯಿಗಳ ಸ್ಥಳಾಂತರ ಮತ್ತು ಸಂತಾನ ಶಕ್ತಿ ಹರಣ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಈ ಹಿಂದೆ ನೀಡಲಾಗಿದ್ದಂತಹ ಆದೇಶವನ್ನು ಹಿಂಪಡೆಯುವಂತೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಗಳನ್ನು ನ್ಯಾಯಾಲಯ ವಜಾಗೊಳಿಸಿದೆ. ಮುಂಬರುವ ನೀಟ್ ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿದರು. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದ ಸಚಿವರು,

ಈ ಹಿಂದಿನ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಗುರುತಿಸಲಾದಂತಹ ಎಲ್ಲ ಲೋಪದೋಷಗಳನ್ನು ಸಮಗ್ರವಾಗಿ ಪರಿಹರಿಸಬೇಕು ಮತ್ತು ಅವುಗಳನ್ನು ಸಂಪೂರ್ಣವಾಗಿ ತೊಡೆದು ಹಾಕಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕಟ್ಟುನಿಟ್ಟಾದ ಭದ್ರತಾ ನಿಯಮಗಳ ಅಡಿಯಲ್ಲಿ ಮರುಪರೀಕ್ಷೆಯನ್ನು ಯಾವುದೇ ಅಡೆತಡೆಗಳು ಇಲ್ಲದೆ ಮತ್ತು ಸುರಕ್ಷಿತವಾಗಿ ನಡೆಸಬೇಕು ಎಂದು ಅವರು ಸೂಚನೆ ನೀಡಿದ್ದಾರೆ. ಪರೀಕ್ಷಾ ವ್ಯವಸ್ಥೆಗಳ ಪರಿಣಾಮಕಾರಿ ಅನುಷ್ಠಾನ ಮತ್ತು ಉಸ್ತುವಾರಿಗಾಗಿ ಎಲ್ಲ ರಾಜ್ಯಗಳ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧೀಕ್ಷರ ಜೊತೆಗೆ ಸಮನ್ವಯ ಸಭೆಗಳನ್ನು ನಡೆಸುವಂತೆ ಸಭೆಯಲ್ಲಿ ಆದೇಶ ನೀಡಲಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ, ಮಿಲಿಟರಿ ನಿಖರತೆ, ಮಾಹಿತಿ ನಿಯಂತ್ರಣ, ರಾಜತಾಂತ್ರಿಕ ಸಂಕೇತ ಹಾಗೂ ಆರ್ಥಿಕ ದೃಢ ಸಂಕಲ್ಪದ ಒಂದು ಸುಸಂಬದ್ಧ ರಾಷ್ಟೀಯ ಕ್ರಮವಾಗಿ ಮೂಡಿಬಂದಿದೆ ಎಂದು ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿರುವಂತಹ ಭೂ ಯುದ್ಧ ಅಧ್ಯಯನ ಕೇಂದ್ರ ಹಮ್ಮಿಕೊಂಡಿದ್ದಂತಹ ಭದ್ರತೆಯಿಂದ ಸಮೃದ್ಧಿಯತ್ತ ರಾಷ್ಟೀಯ ಪ್ರಗತಿಗಾಗಿ ಸ್ಮಾರ್ಟ್ ಶಕ್ತಿ ಎಂಬ ವಿಷಯದ ಕುರಿತಾದಂತಹ ವಿಚಾರ ಸಂಕಿರಣವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಈ ಕಾರ್ಯಾಚರಣೆಯು ಭಯೋತ್ಪಾದಕ ಮೂಲಸೌಕರ್ಯಗಳನ್ನು ಧ್ವಂಸಗೊಳಿಸಿದೆ ಮತ್ತು ದೀರ್ಘಕಾಲದ ಕಾರ್ಯತಂತ್ರಗಳನ್ನು ವಿಫಲಗೊಳಿಸಿದೆ ಎಂದು ಶ್ಲಾಘಿಸಿದ್ದಾರೆ. ಜಾಗತಿಕ ವಿದ್ಯಮಾನಗಳ ಕುರಿತು ಮಾತನಾಡಿದ ಜನರಲ್ ದ್ವಿವೇದಿ, ಪ್ರಸ್ತುತ ಜಗತ್ತು ಸಂಕೀರ್ಣ ಸವಾಲುಗಳನ್ನು ಎದುರಿಸುತ್ತಿದೆ. ಸೆಮಿಕಂಡಕ್ಟರ್ಗಳ ಲಭ್ಯತೆಯು ಇಂದು ರಾಷ್ಟೀಯ ಮಟ್ಟದಲ್ಲಿ ಪ್ರಭಾವ ಬೀರುವ ಸಾಧನವಾಗಿದ್ದು ಹಾರ್ಮೋನ್ ಜನಸಂಧಿಯು ಸಂಘರ್ಷದ ವಲಯವಾಗಿ ಬದಲಾಗಿದೆ ಎಂದು ಎಚ್ಚರಿಸಿದ್ದಾರೆ. ವಿಶ್ವದ ಒಟ್ಟು ರಕ್ಷಣಾ ವೆಚ್ಚವು 2.7 ಟ್ರಿಲಿಯನ್ ಡಾಲರ್ಗಳನ್ನು ದಾಟಿದ್ದು ಇದು ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಟ್ಟು ಬಜೆಟ್ಗಿಂತಲೂ ಹೆಚ್ಚಾಗಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಮುಂದಿನ 5 ವರ್ಷಗಳಲ್ಲಿ ಛತ್ತೀಸ್ಗಢದ ಬಸ್ತಾರ್ ವಲಯವು ದೇಶದ ಅತ್ಯಂತ ಅಭಿವೃದ್ಧಿ ಹೊಂದಿದ ಬುಡಕಟ್ಟು ಪ್ರದೇಶವಾಗಿ ಹೊರಹೊಮ್ಮಲಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಇಂದು ಛತ್ತೀಸ್ಗಢದ ಜಗದಲ್ಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, 2031ರ ವೇಳೆಗೆ ಇಲ್ಲಿನ ಜನರ ಆದಾಯವನ್ನು 6 ಪಟ್ಟು ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಅಮೆರಿಕದ ಪರಮಾಣು ಇಂಧನ ಉದ್ಯಮದ ಉನ್ನತ ಮಟ್ಟದ ನಿಯೋಗದೊಂದಿಗೆ ನವದೆಹಲಿಯಲ್ಲಿ ಮಹತ್ವದ ಸಭೆ ನಡೆಸಿದರು. ಈ ನಿಯೋಗದಲ್ಲಿ ಅಮೆರಿಕದ ಪರಮಾಣು ಶಕ್ತಿ ಸಂಸ್ಥೆ ಮತ್ತು ಅಮೆರಿಕ ಭಾರತ ಕಾರ್ಯತಂತ್ರ ಪಾಲುದಾರಿಕೆ ವೇದಿಕೆಯ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್, ಶಾಂತಿ ಕಾಯ್ದೆಯಡಿ ತರಲಾದಂತಹ ಸುಧಾರಣೆಗಳು ಭಾರತದ ಶುದ್ಧ ಇಂಧನ ಪರಿವರ್ತನೆಯನ್ನು ಹೇಗೆ ವೇಗಗೊಳಿಸಲಿವೆ ಎಂಬುದನ್ನು ವಿವರಿಸಿದರು. ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಹಾಗೂ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಬಿಸಿ ಖಂಡೂರಿ ಸುದೀರ್ಘ ಅನಾರೋಗ್ಯದಿಂದ ಇಂದು ಡೆಹ್ರಾಡೂನ್ನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 91 ವರ್ಷ ವಯಸ್ಸಾಗಿತ್ತು. ಭಾರತೀಯ ಸೇನೆಯಲ್ಲಿ ಮೇಜರ್ ಜನರಲ್ ಆಗಿ ನಿವೃತ್ತರಾಗಿದ್ದಂತಹ ಖಂಡೂರಿ ಅವರು 2 ಬಾರಿ ಉತ್ತರಾಖಂಡದ ಮುಖ್ಯಮಂತ್ರಿಯಾಗಿ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಿದರು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪುಟದಲ್ಲಿ ಕೇಂದ್ರ ಭೂಸಾರಿಗೆ ಮತ್ತು ಹೆದ್ದಾರಿ ಸಚಿವರಾಗಿಯೂ ಅವರು ಸೇವೆ ಸಲ್ಲಿಸಿದ್ದರು. ಖಂಡೂರಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರು ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ. 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದಕ್ಷಿಣ ಕೊರಿಯಾದ ಸಿಯಾಲ್ಗೆ ತಲುಪಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಅವರು, ಈ ಭೇಟಿ ಭಾರತ ದಕ್ಷಿಣ ಕೊರಿಯಾ ನಡುವೆ ರಕ್ಷಣಾ ಸಹಕಾರ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ. ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಈ ಭೇಟಿ ಅವಕಾಶ ಕಲ್ಪಿಸಿದೆ ಎಂದು ತಿಳಿಸಿದ್ದಾರೆ. ವಾಯುಪಡೆ ಸಿಬ್ಬಂದಿ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರು ದ್ವಿಪಕ್ಷೀಯ ರಕ್ಷಣಾ ಸಂಬಂಧ ಮತ್ತು ಮಿಲಿಟರಿ ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ 3 ದಿನಗಳ ಅಧಿಕೃತ ಶ್ರೀಲಂಕಾ ಪ್ರವಾಸ ಕೈಗೊಂಡಿದ್ದಾರೆ. ತಮ್ಮ ಭೇಟಿಯ ಭಾಗವಾಗಿ ಇಂದು IPKF ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಕೊಲಂಬೋದಲ್ಲಿರುವಂತಹ ಶ್ರೀಲಂಕಾ ವಾಯುಪಡೆಯ ಪ್ರಧಾನ ಕಚೇರಿಯಲ್ಲಿ ಗೌರವ ವಂದನೆ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಶ್ರೀಲಂಕಾ ವಾಯುಪಡೆ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವುದರ ಜೊತೆಗೆ ಅಲ್ಲಿನ ರಕ್ಷಣಾ ಕಾರ್ಯದರ್ಶಿ ಮತ್ತು ಉಪರಕ್ಷಣಾ ಸಚಿವರನ್ನು ಅವರು ಭೇಟಿ ಮಾಡಿದರು. ವಿಕಸಿತ ಭಾರತದ ಗುರಿ ಸಾಧನೆಗೆ ಸರ್ಕಾರ ಮತ್ತು ಉದ್ಯಮ ವಲಯದ ನಡುವೆ ಹೆಚ್ಚಿನ ಸಹಯೋಗದ ಅಗತ್ಯವಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಇಂಡಿಯಾ ಬಿಸಿನೆಸ್ ರಿಫಾರ್ಮ್ ಶೃಂಗಸಭೆ 2026ರಲ್ಲಿ ಮಾತನಾಡಿದ ಅವರು, ವ್ಯವಹಾರ ಸುಲಭತೆ ಮತ್ತು ಭಾರತದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಕೈಗಾರಿಕಾ ವಲಯ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಜಾಗತಿಕ ಅನಿಶ್ಚಿತತೆಗಳ ಸುಧಾರಣೆ ಮತ್ತು ಪೂರೈಕೆ ಸರಪಳಿ ಬಲಪಡಿಸಲು ಇದನ್ನು ಒಂದು ಅವಕಾಶವಾಗಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ದೇಶದಲ್ಲಿರುವಂತಹ 1800 ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು ಸುಮಾರು 20 ಲಕ್ಷ ನೇರ ಉದ್ಯೋಗಗಳನ್ನು ಸೃಷ್ಟಿಸಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಉತ್ತರಾಖಂಡದ ಜಿಮ್ ಕಾರ್ಬೆಟ್ ರಾಷ್ಟೀಯ ಉದ್ಯಾನವನದ ಗರ್ಜಿಯಾ ವಲಯದಲ್ಲಿ ಕಾಡಾನೆಯೊಂದು 2 ಆರೋಗ್ಯವಂತ ಅವಳಿ ಮರಿಗಳಿಗೆ ಜನ್ಮ ನೀಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ತಿಳಿಸಿದ್ದಾರೆ. ಈ ಅಪರೂಪದ ವಿದ್ಯಮಾನದ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಆನೆಗಳಲ್ಲಿ ಅವಳಿ ಮರಿಗಳ ಜನನ ಅತ್ಯಂತ ಅಪರೂಪವಾಗಿದ್ದು ವಿಶ್ವಾದ್ಯಂತ ಆನೆಗಳ ಗರ್ಭಧಾರಣೆಯ 1%ಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಇಂತಹ ಘಟನೆಗಳು ಸಂಭವಿಸುತ್ತವೆ ಎಂದು ತಿಳಿಸಿದ್ದಾರೆ. ಮುಂದಿನ ತಿಂಗಳು ನಡೆಯಲಿರುವಂತಹ ಆಫ್ಘಾನಿಸ್ತಾನ ವಿರುದ್ಧದ ಏಕೈಕ

ಟೆಸ್ಟ್ ಹಾಗೂ ಏಕದಿನ ಸರಣಿಗೆ ಭಾರತ ತಂಡವನ್ನು ಘೋಷಣೆ ಮಾಡಲಾಗಿದೆ. ಎರಡೂ ತಂಡಗಳನ್ನು ಶುಭ್ಮನ್ ಗಿಲ್ ಮುನ್ನಡೆಸಲಿದ್ದಾರೆ. ಟೆಸ್ಟ್ ತಂಡದ ಉಪನಾಯಕತ್ವದಿಂದ ರಿಷಭ್ ಪಂತ್ ಅವರನ್ನು ಕೈಬಿಟ್ಟು ಕೆಎಲ್ ರಾಹುಲ್ ಅವರನ್ನು ಉಸ್ತುವಾರಿಯನ್ನಾಗಿ ವಹಿಸಲಾಗಿದೆ. ಏಕದಿನ ತಂಡಕ್ಕೆ ಶ್ರೇಯಸ್ ಅಯ್ಯರ್ ಉಪನಾಯಕನನ್ನಾಗಿ ನೇಮಕಗೊಂಡಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಮತ್ತು ರವೀಂದ್ರ ಜಡೇಜಾ ಅವರಿಗೆ ವಿಶ್ರಾಂತಿ ನೀಡಲಾಗಿದ್ದು ಮಾನವ್ ಸುತಾರ್ ಮತ್ತು ಗುರ್ನೂರ್ ಬಾರ್ ಟೆಸ್ಟ್ ತಂಡಕ್ಕೆ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಜೂನ್ 6ರಿಂದ ಮುಲ್ಲಾನ್ಪುರದಲ್ಲಿ ಟೆಸ್ಟ್ ಪಂದ್ಯ ಹಾಗೂ ಜೂನ್ 14ರಿಂದ ಧರ್ಮಶಾಲಾ, ಲಕ್ನೌ ಮತ್ತು ಚೆನ್ನೈನಲ್ಲಿ ಏಕದಿನ ಸರಣಿ ಪಂದ್ಯಗಳು ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಬೀದಿ ನಾಯಿಗಳಿಗೆ ದಯಾಮರಣಕ್ಕೆ ಸುಪ್ರೀಂಕೋರ್ಟ್ ಅಸ್ತು. ಸಾರ್ವಜನಿಕ ಸುರಕ್ಷತೆಗಾಗಿ ಐತಿಹಾಸಿಕ ತೀರ್ಪು. ನೀಟ್ ಮರುಪರೀಕ್ಷೆ ಸಿದ್ಧತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಭೆ. ಮಿಲಿಟರಿ ನಿಖರತೆಯೊಂದಿಗೆ ಆಪರೇಷನ್ ಸಿಂಧೂರ್ ಕಾರ್ಯಗತ ಜನರಲ್ ಉಪೇಂದ್ರ ದ್ವಿವೇದಿ. ಅಫ್ಘಾನ್ ವಿರುದ್ಧ ಕ್ರಿಕೆಟ್ ಸರಣಿಗೆ ಭಾರತ ತಂಡ ಪ್ರಕಟ. ಟೆಸ್ಟ್ ಹಾಗೂ ಏಕದಿನ ತಂಡಗಳಿಗೆ ಶುಭ್ಮನ್ ಗಿಲ್ ನಾಯಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಆಕಾಶವಾಣಿ ವಿಜಯಪುರ, ಸಮಯ 7:45:23. ಚಿತ್ರಗೀತೆಗಳು. ಮೊದಲಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಎಸ್ ಪಿ ಬಿ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಗಾಳಿಮಾತು ಚಿತ್ರದ ಗೀತೆ.

ಕೆಳಗರೆ ಇದೊಂದು ಪ್ರಕಟಣೆ. ದಿನಾಂಕ 21/5/2026 ಗುರುವಾರ ಬೆಳಿಗ್ಗೆ 10:30 ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನ ಆಶ್ರಮ ರಸ್ತೆ ಐಶ್ವರ್ಯ ನಗರ ವಿಜಯಪುರ ಇಲ್ಲಿ ಲಿಂಗೈಕ್ಯ ಶ್ರೀ ಆರ್ ಕಲ್ಲೂರ್ ಹಾಗೂ ಲಿಂಗೈಕ್ಯ ಮೀನಾಕ್ಷಿ ಆರ್ ಕಲ್ಲೂರ್ ಅವರ 5ನೇ ಪುಣ್ಯಸ್ಮರಣೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಅನಾವರಣ ಸಮಾರಂಭವು ಜರುಗಲಿದ್ದು, ಈ ಕಾರ್ಯಕ್ರಮಕ್ಕೆ ಜಗದ್ಗುರು ಶ್ರೀ ಶಿವರಾತ್ರಿ ದೇಶೀ ಕೇಂದ್ರ ಮಹಾಸ್ವಾಮಿಗಳು ಆಗಮಿಸುವರು. ಕಾರಣ ಸರ್ವರು ಭಾಗವಹಿಸಲು ವಿನಂತಿಸಿದ್ದಾರೆ. ಪ್ರಕಟಣೆಯನ್ನ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಗಾಳಿ ಮಾತು ಚಿತ್ರದ ಗೀತೆ

ಹುಣ್ಣಿಮೆ ರಾತ್ರಿಯ ಕಾಣಲು ಬಂದೆ, ತಣ್ಣನೆ ಹಾಲಿನ ಬೆಳಕಲಿ ಮಿಂದೆ, ವಿವಾಹದಿ ಬೆಂದೆ ನೆನಪಲಿ ನೊಂದೆ ಬಾ.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜನ್ಮ ಜನ್ಮದ ಅನುಬಂಧ, ಗಾಳಿಮಾತು, ಗರುಡರೇಖೆ, ಅದೇ ಕಣ್ಣು, ಮೂರು ಜನ್ಮ, ಜೀವನ ಚಕ್ರ, ಜ್ವಾಲಾಮುಖಿ ಹಾಗೂ ರಾಗತಾಳ ಚಿತ್ರದಿಂದ ಇದ್ದ ಗೀತೆಗಳನ್ನು ಕೇಳ್ತಾಯಿದ್ರಿ. ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಸಮಯ 8:30:11. ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು ಮೊದಲಿಗೆ ಕೇಳಿ ಸೋನು ನಿಗಮ್ ಹಾಗೂ ರೂಪ್ ಕುಮಾರ್ ರಾಠೋಡ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಬಾರ್ಡರ್ ಚಿತ್ರದ ಗೀತೆ.

9:15 ಇದೀಗ ಕೇಳೋಣ ಭಾವಗೀತೆಗಳನ್ನು. ರತ್ನಮಾಲಾ ಪ್ರಕಾಶ್ ಮತ್ತು ಮಾಲತಿ ಶರ್ಮಾರವರು ಹಾಡಿರುವ ಭಾವಗೀತೆಗಳು ಇದೀಗ. ಆರಂಭದಲ್ಲಿ ಕೇಳಿ ಶಿಶುನಾಳ ಶರೀಫರು ಬರೆದಿರುವ ಗೀತೆ ತೂಗುತಿಗೆ ನಿಜ ಬಯಲಲಿ.

ಮುಂದಿನ ಭಾವಗೀತೆ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪರವರು ರಚಿಸಿರುವ ಈ ಒಂದು ಗೀತೆ ಒಂದೇ ರಕ್ಷದ ಕೊಂಬುಗಳು ಅನ್ನುವಂತಹ ಈ ಸುಂದರವಾದ ಭಾವಗೀತೆ ನಿಮಗಾಗಿ.

ಇದುವರೆಗೂ ರತ್ನಮಾಲಾ ಪ್ರಕಾಶ್ ಹಾಗೂ ಮಾಲತಿ ಶರ್ಮಾರವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು.

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಸಮಯ 9:30 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನಿ ಟಾಕ್, ನಂತರ ಮಂಥನ್ ಪ್ರಸಾರವಾಗಲಿದೆ.

ಇದುವರೆಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನಿ ಟಾಕ್ ಹಾಗೂ ಮಂಥನ್ ಕೇಳಿದರೆ. ಇದು ಆಕಾಶವಾಣಿ ಬೆಂಗಳೂರು, ಸಮಯ 10:24. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಎನ್ಆರ್ ಹರಿಣಿ ಹಾಗೂ ಎನ್ಆರ್ ಶಾರದಾ ಅವರಿಂದ ಯುಗಳ ಗಾಯನ. ವಯಲಿನ್ ಮೈ

ಎನ್ಆರ್ ಹರಿಣಿ ಹಾಗೂ ಎನ್ಆರ್ ಶಾರದಾ ಅವರಿಂದ ಯುಗಳ ಗಾಯನ. ವಯಲಿನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಂ ಗುರುರಾಜ್. ಆರಂಭದಲ್ಲಿ ಕೇಳೋಣ ಸರಸ್ವತಿ ನಮೋಸ್ತುತೇ.

ಎನ್ಆರ್ ಹರಿಣಿ ಹಾಗೂ ಎನ್ಆರ್ ಶಾರದಾ ಅವರಿಂದ ಯುಗಳ ಗಾಯವನವನ್ನ ಕೇಳುತ್ತಿರುವಿರಿ. ಮುಂದಿನ ಗೀತೆಯಾಗಿ ಕೇಳಿ ಶಿವ ಕಾಮ ಸುಂದರಿ ಅನ್ನುವಂಥ ಒಂದು ಗೀತೆಯನ್ನು.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನ ಕೇಳಿದಿರಿ. ಎನ್ಆರ್ ಹರಿಣಿ ಹಾಗೂ ಎನ್ಆರ್ ಶಾರದಾ ಅವರಿಂದ ಯುಗಳ ಗಾಯನವನ್ನ, ವಯಲಿನ್ ಮೈಸೂರು ಆರ್ ದಯಾಕರ್ ಅವರದು, ಮೃದಂಗ ಎಂ ಗುರುರಾಜ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 10:30. ಇನ್ನು ಮುಂದೆ ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳು.

ಆರಂಭದಲ್ಲಿ ಕೇಳಿ ಸಂಯುಕ್ತ ಚಿತ್ರದ ಗೀತೆಯನ್ನ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಿಂಗಿತಂ ಶ್ರೀನಿವಾಸ ರಾವ್.

ಮುಂದಿನ ಗೀತೆ ದಿಲ್ ವಾಲೆ ದುಲ್ಹನಿಯಾ ಲೇ ಜಯಂಗೆ ಚಿತ್ರದ ಗೀತೆ. ಉದಿತ್ ನಾರಾಯಣ್, ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಗೀತೆಗೆ ಸಾಹಿತ್ಯ ಆನಂದ್ ಭಕ್ಷಿಯವರದು, ಸಂಗೀತ ಜತೀನ್ ಲಲಿತ್.

ರಣವೀರ ಚಿತ್ರದ ಗೀತೆಯನ್ನ ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ದಿಲ್ ತೋ ಪಾಗಲ್ ಹೇ ಚಿತ್ರದ ಗೀತೆ ಉದಿತ್ ನಾರಾಯಣ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಆನಂದ್ ಭಕ್ಷಿ, ಸಂಗೀತ ಉತ್ತಮ್ ಸಿಂಗ್.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿ ನಾನಿನ್ನ ಬಿಡಲಾರೆ ಮರೆಯಲಾರೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ರಾಜನ್ ನಾಗೇಂದ್ರ ಅವರ ಸಂಗೀತಕ್ಕೆ ಜಿ ಉದಯಶಂಕರ್ ಅವರ ಸಾಹಿತ್ಯವಿತ್ತು.